ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ ಆರಂಭ ಮಾಡುತ್ತಿದ್ದೇವೆ. ಇಂದು ರಾಷ್ಟೀಯ ಪಂಚಾಂಗ 1948ನೇ ಶಕವರ್ಷ ಜ್ಯೇಷ್ಠ ಮಾಸದ 28ನೇ ದಿನ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 18ನೇ ತಾರೀಖು ಗುರುವಾರ. ಈಗ ಸಮಯ ಸರಿಯಾಗಿ 5:58:42. ಪ್ರಿಯ ಕೇಳುಗರೆ, ಜೀವನವನ್ನು ಪೂರ್ಣವಾಗಿ ಬದುಕಲು ಒಂದು ಸರಳ ತತ್ವವನ್ನು ರಚಿಸಿ ಅನುಸರಿಸಿ. ಅದೇನು ಅಂದರೆ, ಒಳ್ಳೆಯದನ್ನು ನೆನಪಿಡಿ ಮತ್ತು ಕೆಟ್ಟದ್ದನ್ನು ಮರೆತು ಬಿಡಿ. ಶುಭ ನುಡಿಯೊಂದಿಗೆ ನಮಸ್ಕಾರ. ಇಂದಿನ ದುರ್ಗೋದಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಅಂದಹಾಗೆ ಸ್ಟುಡಿಯೋದಿಂದ ನಾನು ದ್ಯಾಮಲಾಂಬಿಕಾ ಎಂಎಸ್.

ಆಕಾಶವಾಣಿ ಚಿತ್ರದುರ್ಗ. ಇದೀಗ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಚಿಂತನ, ಡಾ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ. ನಮ್ಮ ನಿಲಯದಿಂದ 6:35 ದೇಶಭಕ್ತಿಗೀತೆ, 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ಭಾವಗೀತೆಯೊಂದು ಮೂಡಿಬರಲಿದೆ. 6:50 ಆರೋಗ್ಯ ಬಿಂದು, ಮೂತ್ರಕೋಶದ ಉರಿಯೂತಕ್ಕೆ ಯುನಾನಿ ಚಿಕಿತ್ಸೆ ಕುರಿತು ಮಾಹಿತಿ ಡಾ ಉಸ್ಮಾನ್ ಅಹಿದ್ ಅವರಿಂದ. 7:15 ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ, 7:30 ಸೇವಾ ಮಾಹಿತಿ, 7:45 ಮತ್ತು 10:05 ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಮಹಿಳೆಯರನ್ನು ಕಾಡುವ ಪಿಸಿಓಡಿ ಸಮಸ್ಯೆ ಹಾಗೂ ಚಿಕಿತ್ಸೆ. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ತೋಯಜಾಕ್ಷಿ ಬಾಯಿ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಮದಕರಿಯ ವೃತ್ತ, ರಂಗಯ್ಯನ ಬಾಗಿಲು ಹತ್ತಿರ, ಚಿತ್ರದುರ್ಗ. 9:30 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. 11:00 ಜನಪದ ಗೀತೆಗಳು ಮೂಡಿಬರಲಿವೆ. 11:30 ಮಾಹಿತಿ ಕಣಜ ಮಾಲಿಕೆಯಲ್ಲಿ ಪುಸ್ತಕಗಳ ಪರಿಚಯ. ನಿಲಯದ ಮದಕರಿ ಪ್ರಸಾರದಲ್ಲಿ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇದರಲ್ಲಿ ಶಿವಮೊಗ್ಗ ಜಿಲ್ಲೆ ಈಸೂರಿನ ಬಹುಮುಖ ಪ್ರತಿಭೆ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 12:35 ಆರೋಗ್ಯ ಸಂಚಿಕೆ, ಅಲ್ಬಿನಿಸಂ ಹಾಗೂ ವಿಟಿಲಿಗೋ ಕುರಿತು ಕಲಬುರಗಿಯ ಶಶಿಕಾಂತ್ ಮಲ್ನೋಡ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಕುರಿತು ಮಾತನಾಡುತ್ತಾರೆ ಯೋಗೇಶ್ ಎಂಎನ್. ಇಂದಿನ ಪ್ರಗತಿ ಪಥ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ನಮ್ಮ ನಿಲಯದಿಂದ 1:20 ಉಲ್ಲಾಸ, 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 3:00 ಸಂಜೆ 5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ನಿಲಯದ ಚಂದ್ರೋಳಿ ಪ್ರಸಾರದಲ್ಲಿ ಸಂಜೆ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶ ಕಾರ್ಯಕ್ರಮ, 5:30 ಕ್ವಶನ್ ಬಾಕ್ಸ್ ನೇರ ಟೆಲಿಫೋನ್ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. 6:15 ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿಯ ಸುಶೀಲಮ್ಮ ಮತ್ತು ಸಂಗಡಿಗರಿಂದ ಬೀಸೋ ಕಲ್ಲಿನ ಪದ ಕೇಳಲಿದ್ದೀರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ. ನಮ್ಮ ನಿಲಯದಿಂದ 6:35 ಸೇವಾ ಮಾಹಿತಿ, 6:51 ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಗಳಾದ ಡಾ ಎಂಜಿ ಬಸವನಗೌಡರು. 7:45 ಹಿಂದಿ ಚಿತ್ರಗೀತೆಗಳನ್ನು ಆಲಿಸುವಿರಿ. ರಾತ್ರಿ 8:00 ಜನರಂಜನಿ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳು ವಾಟ್ಸಪ್ ಆಧಾರಿತ. 8:45 ವಚನಗಳು ಮೂಡಿಬರಲಿವೆ. 9:15 ಲಘು ಸಂಗೀತ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 9:30 ಕನ್ನಡ ಭಾರತಿ.

0: at 5 p.m. and the results will be declared after that. In ICC Women's T20 World Cup, India defeated Netherlands by 95 runs in a Group A match at Headingley in Leeds last night. Batting first, India posted a formidable 209 for 5 in 20 overs, powered by Smriti Mandhana's 74 and Shefali Verma's 55. Smriti Mandhana was adjudged player of the match. In FIFA World Cup, England opened their Group L campaign with a 4-2 victory over Croatia at Dallas Stadium in Arlington, USA. England captain Harry Kane struck twice from the penalty spot in the 12th and 42nd minutes. And that is the end of this news bulletin.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂ. ಸಮಯ 6:10. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಭಕ್ತಿಗೀತೆಗಳ ಜೊತೆಗೆ ಒಂದು ದೇಗುಲ ದರ್ಶನವನ್ನು ಕೂಡ ಮಾಡೋಣ. ಹಿರಿಯೂರಿನಿಂದ ಈಶಾನ್ಯಕ್ಕೆ 21 ಕಿಲೋಮೀಟರ್ ದೂರದಲ್ಲಿರುವ ಅಬ್ಬಿನಹೊಳೆ ಗ್ರಾಮದಲ್ಲಿ 16 ಮತ್ತು 17 ಶತಮಾನದಲ್ಲಿ ಪಾಳೆಗಾರರ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದ ನಂತರ ನಿರ್ಮಾಣಗೊಂಡಿರುವ ರಂಗನಾಥ ಸ್ವಾಮಿ ದೇವಾಲಯದ ಪರಿಚಯ ಇಂದಿನ ಕಾರ್ಯಕ್ರಮದಲ್ಲಿ.

ಆರಂಭದಲ್ಲಿ ಕೇಳೋಣ ಜಗನ್ನಾಥದಾಸರ ಕೃತಿ. ಶ್ರೀರಾಘವೇಂದ್ರ ನಿಮ್ಮ ಚಾರು ಚರಣವ ಸಾರಿದೆ ಶರಣ ಮಂದಾರ ಕರುಣವ, ಶಿವಮೊಗ್ಗ ವೇಣುಗೋಪಾಲ್ ಅವರ ಧ್ವನಿಯಲ್ಲಿದೆ.

ಅಬ್ಬಿನಹೊಳೆ ಗ್ರಾಮದಲ್ಲಿರುವಂಥ ರಂಗನಾಥ ಸ್ವಾಮಿ ದೇವಾಲಯ, ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪ, ದೀಪಸ್ತಂಭಗಳನ್ನು ಒಳಗೊಂಡಿರುವ ದೇವಾಲಯದ ಗರ್ಭಗೃಹದಲ್ಲಿ ರಂಗನಾಥ ಸ್ವಾಮಿ ಎಂದು ಕರೆಯಲಾಗುವ ಕಲ್ಲಿನ ಲಿಂಗರೂಪದ ಉದ್ಭವ ಮೂರ್ತಿಯಿದೆ. ಅಂತರಾಳದಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರ ಶಿಲ್ಪಗಳಿದ್ದು ಶಿಲ್ಪಗಳ ಕೈಯಲ್ಲಿ ಕಮಲದ ಹೂಗಳನ್ನು ಕಾಣಬಹುದು. ನವರಂಗದಲ್ಲಿ ನಾಲ್ಕು ಕಂಬಗಳಿದ್ದು ಇವುಗಳನ್ನು ಬಹುಮುಖಗಳಲ್ಲಿ ಕಡೆದಿದ್ದಾರೆ. ನವರಂಗದ ಮೇಲ್ಛಾವಣಿಯಲ್ಲಿ ಅಷ್ಟಕೋನಾಕೃತಿಯಲ್ಲಿ ಜೋಡಿಸಲಾದ ಭುವನೇಶ್ವರಿ ಇದೆ. ಮಧ್ಯದ ಚಪ್ಪಡಿಯಲ್ಲಿ ಪದ್ಮವಿದ್ದು ಗರ್ಭಗೃಹ, ಅಂತರಾಳ ಮತ್ತು ನವರಂಗದ ಬಾಗಿಲುವಾಡಗಳಿಗೆ ಹಿತ್ತಾಳೆಯ ತಗಡನ್ನು ಹೊದಿಸಿದ್ದಾರೆ. ತಗಡಿನ ಮೇಲೆ ವೈಷ್ಣವ ದ್ವಾರಪಾಲಕರು, ಲಲಾಟದಲ್ಲಿ ಗಜಲಕ್ಷ್ಮಿಯ ಚಿತ್ರಗಳು ಕಂಡುಬರುತ್ತವೆ. ಅಂತರಾಳದ ಬಾಗಿಲುವಾಡದಲ್ಲಿ ಪೂರ್ಣಕುಂಭ, ಕಮಲದ ಹೂವು, ಆಂಜನೇಯ, ಗರುಡ ಮೂರ್ತಿಗಳಿವೆ. ಹಾಗೆಯೇ ಗರ್ಭಗೃಹದ ಮೇಲ್ಭಾಗದಲ್ಲಿ ದ್ರಾವಿಡ ಮಾದರಿಯ ತ್ರಿತಳಗಳುಳ್ಳ ಶಿಖರವಿದ್ದು ಮೇಲ್ಭಾಗದಲ್ಲಿ ಲೋಹದ ಕಳಸ ಇರುತ್ತದೆ. ದೇವಾಲಯದ ಹೊರಭಾಗದ ಗೋಡೆಯ ಮೇಲೆ ಒಂಟೆ, ಆನೆ, ಮತ್ಸ್ಯ, ಕೂರ್ಮ, ಛತ್ರಚಾಮರ ಹಿಡಿದಿರುವ ಪರಿಚಾರಕಿಯರೊಂದಿಗೆ ಕುದುರೆ ಸವಾರಿಯಲ್ಲಿರುವ ವೀರ ಮೊದಲಾದ ಉಬ್ಬು ಶಿಲ್ಪಗಳು ಕಂಡುಬರುತ್ತವೆ. ಗುರುಪುರದ ಮಲ್ಲಯ್ಯ ಅವರ ಕೃತಿಯನ್ನ ಕೇಳೋಣ. ಆನೂರು ಅನಂತಕೃಷ್ಣ ಶರ್ಮ ಅವರ ಧ್ವನಿಯಲ್ಲಿದೆ. ಹೊತ್ತಿಂಗೊಂದು ಪರಿಹ ಮನವ ಕಂಡು, ದಿನಕ್ಕೊಂದು ಪರಿಯಹ ತನುವ ಕಂಡು ಕೇಳಿ.

ಅಬ್ಬಿನ ಹೊಳೆಯಲ್ಲಿರುವ ರಂಗನಾಥ ಸ್ವಾಮಿ ದೇಗುಲ ಮುಖಮಂಟಪದಲ್ಲಿ ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ಕಟ್ಟೆಯನ್ನು ನಿರ್ಮಿಸಿದ್ದಾರೆ. ದೇವಾಲಯದ ಮುಂಭಾಗದಲ್ಲಿ 20 ಅಡಿಗಳ ದೀಪಸ್ತಂಭವಿದ್ದು ಇದರಲ್ಲಿ ಲಕ್ಷ್ಮೀ, ಗರುಡ, ರಾಮ, ಆಂಜನೇಯರ ಉಬ್ಬು ಕೆತ್ತನೆಗಳಿವೆ. ದೇವಾಲಯದ ಎದುರು ಭಾಗದಲ್ಲಿ 5-6 ಬೃಹತ್ ಮರಗಳಿದ್ದು ಇದರಲ್ಲಿ 100+ ಬಾವಲಿಗಳು ವಾಸ ಮಾಡುತ್ತವೆ. ಇದರಲ್ಲೇನು ವಿಶೇಷ ಅಂತ ಅಂದ್ಕೊಳ್ಬಹುದು. ಆದರೆ ಇವುಗಳನ್ನು ದೇವರ ಸ್ವರೂಪವೆಂದು ನಂಬುವ ಸ್ಥಳೀಯರು ಇವುಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದಿಲ್ಲ. ಗ್ರಾಮದಲ್ಲಿ ಬೇರೆಡೆ ದೊಡ್ಡ ದೊಡ್ಡ ಮರಗಳಿದ್ರೂ ಸಹ ಬಾವಲಿಗಳು 100+ ವರ್ಷಗಳಿಂದಲೂ ದೇವಾಲಯದ ಎದುರಿನ ಮರಗಳಲ್ಲಿರುವುದು ಅಚ್ಚರಿಗೆ ಕಾರಣ ಆಗಿದೆ. ಪ್ರತಿ ವರ್ಷ ನಡೆಯುವ ಬ್ರಹ್ಮರಥೋತ್ಸವಕ್ಕೆ ಅಕ್ಕಪಕ್ಕದ ಜಿಲ್ಲೆ ತಾಲೂಕುಗಳಿಂದ 1000+ ಭಕ್ತರು ಬಂದು ಭಾಗವಹಿಸುತ್ತಾರೆ. ಜಾತ್ರೆಯ ಅಂಗವಾಗಿ ಅಗ್ನಿ ಪ್ರತಿಷ್ಠೆ, ಸಿಂಹವಾಹನೋತ್ಸವ, ಹನುಮಂತ ಮಹೋತ್ಸವ, ಗರುಡೋತ್ಸವ, ಕಲ್ಯಾಣೋತ್ಸವ, ಗಜೇಂದ್ರ ಮೋಕ್ಷ, ಮೃಗಯಾತ್ರೋತ್ಸವ, ಕಂಕಣ ವಿಸರ್ಜನೆ, ಮಹಾಮಂಗಳಾರತಿ, ಹಾಗೆ ಕಣಿವೆ ಮಾರಮ್ಮನಿಗೆ ಆರತಿ ಉತ್ಸವ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಕಾರ್ತೀಕ ಮತ್ತು ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ, ದೀಪಾರಾಧನೆ, ಅಭಿಷೇಕ, ಅನ್ನ ಸಂತರ್ಪಣೆ ನಡೆಸಲಾಗುತ್ತೆ. ಹಿರಿಯೂರು ತಾಲೂಕು ಅಬ್ಬಿನಹೊಳೆ ಗ್ರಾಮದಲ್ಲಿರುವ ರಂಗನಾಥ ಸ್ವಾಮಿ ದೇಗುಲದಲ್ಲಿ ನಮನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಶ್ರೀ ಉದಯಶಂಕರ್ ಅವರು ರಚಿಸಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಈ ಗೀತೆಯನ್ನು.

0: ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30. ಇನ್ನು ಮುಂದೆ ದೆಹಲಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ.
1: ಆಕಾಶವಾಣಿ ಚಿಂತನ ಪ್ರಸ್ತುತಿ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್.
2: ಈ ಜಗತ್ತನ್ನು ಕಣ್ಣು ತೆರೆದು ನೋಡಿದಾಗ ಎಲ್ಲವೂ ಸಂಪತ್ಭರಿತ ಸಂಪನ್ಮೂಲಗಳಾಗಿ ನಮಗೆ ಕಾಣುತ್ತದೆ. ಮನುಷ್ಯನ ಅಗತ್ಯಗಳನ್ನು ಪೂರೈಸಲು ಪರಿಸರದಲ್ಲಿ ಲಭ್ಯವಾಗುವ ಪ್ರತಿಯೊಂದು ವಸ್ತುವನ್ನು ಸಂಪನ್ಮೂಲ ಎಂದು ಕರೆಯಲಾಗಿದೆ. ಇದು ನೈಸರ್ಗಿಕವಾಗಿ ದೊರೆಯಬಹುದು ಅಥವಾ ಮಾನವನ ಸೃಷ್ಟಿಯೂ ಆಗಿರಬಹುದು. ಇವನ್ನು ಹೊರತುಪಡಿಸಿ ಕಾಣುವ ಕೇಳುವ ಎಲ್ಲವೂ ಸಂಪನ್ಮೂಲಗಳಾಗುತ್ತವೆ. ಶಬ್ದಗಳು, ಮಾತುಗಳು, ಪುಸ್ತಕಗಳು, ಹಿರಿಯರ ಅನುಭವಗಳು ಎಲ್ಲವೂ ಸಂಪನ್ಮೂಲಗಳೆಂದೇ ಪರಿಗಣಿಸಬಹುದಾಗಿದೆ. ಸಾಮಾನ್ಯವಾಗಿ ನಾವು ಪ್ರಕೃತಿಯಿಂದ ನೇರವಾಗಿ ಪಡೆದು ಯಾವುದೇ ರೀತಿಯಲ್ಲಿ ಅದನ್ನು ಸಂಸ್ಕರಿಸದೆ ಬಳಸುವ ಸಂಪನ್ಮೂಲಗಳನ್ನು ಸ್ವಾಭಾವಿಕ ಸಂಪನ್ಮೂಲಗಳೆಂದು ಪರಿಗಣಿಸುತ್ತೇವೆ. ಗಾಳಿ, ಬೆಳಕು, ನೀರು, ಅರಣ್ಯ, ಖನಿಜಗಳು, ಹೀಗೆ ಇವು ಅಪಾರವಾಗಿ ನಮಗೆ ದೊರಕುತ್ತದೆ. ಕೆಲವು ಬಳಸಿದಷ್ಟು ಹೇರಳವಾಗಿ ಪ್ರಕೃತಿಯಲ್ಲಿ ಮತ್ತೆ ಮತ್ತೆ ಉತ್ಪತ್ತಿಯಾಗುತ್ತದೆ. ಇನ್ನು ಕೆಲವು ಸಂಪನ್ಮೂಲಗಳು ಪ್ರಮಾಣದಲ್ಲಿ ಸೀಮಿತವಾಗಿರುತ್ತದೆ. ಇವುಗಳನ್ನು ಒಮ್ಮೆ ಬಳಸಿದರೆ ಮರಳಿ ಪಡೆಯಲು ಅಥವಾ ಸೃಷ್ಟಿಯಾಗಲು ಲಕ್ಷಾಂತರ ವರ್ಷಗಳು ಬೇಕಾಗುತ್ತದೆ. ಪೆಟ್ರೋಲಿಯಂ ಮೊದಲಾದವನ್ನು ಇಲ್ಲಿ ಗಮನಿಸಬಹುದು. ಮಾನವ ಸಂಪನ್ಮೂಲಗಳು ನಮ್ಮಲ್ಲಿ ಬಹಳಷ್ಟಿದೆ. ವ್ಯಕ್ತಿಗಳ ಜ್ಞಾನ, ಕೌಶಲ್ಯ, ಪ್ರತಿಭೆ, ಪದವಿ, ಅವರ ವೃತ್ತಿ ಅನುಭವಗಳು, ಜೀವನಾನುಭವಗಳು, ಬುದ್ಧಿವಂತಿಕೆಗಳು ಅಮೂಲ್ಯವಾದ ಸಂಪನ್ಮೂಲಗಳು. ಏಕೆಂದರೆ ಮಾನವರು ತಮ್ಮ ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಸಮಾಜ ಹಾಗೂ ದೇಶದ ಅಭಿವೃದ್ಧಿಗೆ ಕೊಡುಗೆಯಾಗುತ್ತಾರೆ. ಮನುಷ್ಯರು ತಮ್ಮ ಆವಿಷ್ಕಾರ ಮತ್ತು ಸಂಶೋಧನೆಗಳಿಂದ ಬದುಕನ್ನು ಸುಲಭವಾಗಿ ನಿರ್ವಹಿಸುವಲ್ಲಿ ಕೊಡುಗೆ ನೀಡಿರುತ್ತಾರೆ. ಗ್ರಂಥಾಲಯಗಳು, ಬೋಧಕರು, ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ ಸಂಪತ್ತಾಗುತ್ತದೆ. ಭೂಮಿ, ಕಾರ್ಮಿಕರು, ರೈತರು, ಬಂಡವಾಳ, ಉದ್ಯಮಶೀಲತೆ ಇವು ಆರ್ಥಿಕ ಸಂಪನ್ಮೂಲಗಳಾಗುತ್ತವೆ. ಇದರಿಂದ ಉತ್ಪಾದನೆ ಹೆಚ್ಚುತ್ತದೆ, ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತವೆ, ದೇಶದ ಆರ್ಥಿಕ ಬೆಳವಣಿಗೆ ಉತ್ತಮವಾಗುತ್ತದೆ. ಕಲೆ, ವಿಜ್ಞಾನ, ಸಾಹಿತ್ಯ, ಸಂಸ್ಕೃತಿ, ತಂತ್ರಜ್ಞಾನ, ಸಂಶೋಧನೆಗಳು, ಪ್ರಯೋಗಗಳು ಎಲ್ಲವೂ ಸಂಪನ್ಮೂಲಗಳಾಗುವ ಈ ಹೊತ್ತಿಗೆ ಅವೆಲ್ಲವುಗಳನ್ನು ಯೋಗ್ಯ ರೀತಿಯಲ್ಲಿ ಬಳಸುವ ವಿವೇಚನೆಯು ನಮ್ಮದಾಗಬೇಕು. ಅದು ಸ್ವಾಭಾವಿಕವಾಗಿರಬಹುದು ಅಥವಾ ಮಾನವ ನಿರ್ಮಿತವಾಗಬಹುದು. ನಮ್ಮೆಲ್ಲಾ ಸಂಪತ್ತುಗಳು ಇಂದಿನ ಅಗತ್ಯಗಳನ್ನು ಮಿತಿಯಲ್ಲಿ ಪೂರೈಸಿಕೊಳ್ಳುವುದರ ಜೊತೆಗೆ ಭವಿಷ್ಯದ ಪೀಳಿಗೆಗೂ ಉಳಿಸುವ ಗುರುತರ ಜವಾಬ್ದಾರಿ ಎಲ್ಲರ ಮೇಲಿದೆ. ಅತಿಯಾದ ಬಳಕೆ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹಾಗೆ ನೋಡುವುದಾದರೆ ಪ್ಲಾಸ್ಟಿಕ್, ಕಾಗದ ಮತ್ತು ಗಾಜಿನ ವಸ್ತುಗಳನ್ನು ಮರುಬಳಕೆ ಮಾಡುವ ಮೂಲಕ ಕಚ್ಚಾ ವಸ್ತುಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ವಿದ್ಯುತ್, ನೀರು ಮತ್ತು ಇಂಧನಗಳ ಅನಗತ್ಯ ಬಳಕೆಯನ್ನು ಕಡಿಮೆ ಮಾಡುವುದು, ಮಳೆ ಕೊಯ್ಲು, ಹನಿ ನೀರಾವರಿ ಪದ್ಧತಿ ಮುಖಾಂತರ ನೀರಿನ ಮಿತಬಳಕೆ ಮಾಡುವುದು, ಅರಣ್ಯ ನಾಶ ಕಡಿಮೆ ಮಾಡುವುದು, ಗಿಡಗಳನ್ನು ನೆಡುವುದು, ಕಲ್ಲಿದ್ದಲು ಮತ್ತು ಪೆಟ್ರೋಲ್ನಂತಹ ಇಂಧನಗಳನ್ನು ಉಳಿಸಲು ಸೌರಶಕ್ತಿ, ವಾಯುಶಕ್ತಿಯಂತಹ ಪರ್ಯಾಯ ನವೀಕರಿಸಬಹುದಾದ ಇಂಧನಗಳ ಬಳಕೆ ಮಾಡಬೇಕು. ಸಂಪನ್ಮೂಲಗಳ ವಿವೇಚನಾತ್ಮಕ ಬಳಕೆಯಿಂದ ಮಾಲಿನ್ಯವನ್ನು ತಡೆಗಟ್ಟಬಹುದು. ಪರಿಸರಕ್ಕೆ ಹಾನಿಕಾರಕವಾದ ಪದಾರ್ಥಗಳು ಅಥವಾ ಶಕ್ತಿಗಳು ಸೇರಿ ಜೀವಿಗಳ ಆರೋಗ್ಯ ಮತ್ತು ಪ್ರಕೃತಿಗೆ ಹಾನಿ ಮಾಡುವ ಸ್ಥಿತಿ ಮಾಲಿನ್ಯವಾಗುತ್ತದೆ. ವಾಹನಗಳು, ಕಾರ್ಖಾನೆಗಳು ಹೊರಸೂಸುವ ಹೊಗೆ ವಾಯುಮಾಲಿನ್ಯವನ್ನುಂಟು ಮಾಡಿದರೆ ನದಿಗಳು, ಕೆರೆಗಳು, ಸಮುದ್ರಗಳಿಗೆ ತ್ಯಾಜ್ಯಗಳು, ರಾಸಾಯನಿಕಗಳು ಸೇರಿ ಜಲಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಪ್ಲಾಸ್ಟಿಕ್ ತ್ಯಾಜ್ಯಗಳಿಂದ, ಅತಿಯಾದ ಕಟ್ಟಡಗಳ ನಿರ್ಮಾಣದಿಂದ ಮಣ್ಣು ಮಾಲಿನ್ಯಗೊಳ್ಳುತ್ತಿದೆ. ಕರ್ಕಶವಾದ ಶಬ್ದಗಳು ಶಬ್ದ ಮಾಲಿನ್ಯವನ್ನುಂಟು ಮಾಡುತ್ತದೆ. ಹಾಗೆಯೇ ಅಣುಶಕ್ತಿಗಳಿಂದ ವಿಕಿರಣ ಮಾಲಿನ್ಯ ಉಂಟಾಗಿ ಆರೋಗ್ಯ ಸಮಸ್ಯೆಗಳು, ಪರಿಸರ ಹಾನಿ, ಪ್ರಾಣಿ ಮತ್ತು

0: ಸಸ್ಯಗಳ ನಾಶ ಉಂಟಾಗುತ್ತದೆ, ಹವಾಮಾನ ಬದಲಾವಣೆ ಉಂಟಾಗುತ್ತದೆ. ಪ್ರಕೃತಿಯು ನಮ್ಮ ಎಲ್ಲ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತದೆಂದು ನಮಗೆಲ್ಲರಿಗೂ ಗೊತ್ತು. ಆದರೆ ನಾವು ಅದನ್ನು ಅತಿಯಾಗಿ ದುರುಪಯೋಗಪಡಿಸಿಕೊಳ್ಳುವ ಪ್ರವೃತ್ತಿಯನ್ನು ಹೊಂದಿ ಶೋಷಣೆ ಮಾಡುತ್ತಿದ್ದರೆ ಭವಿಷ್ಯದಲ್ಲಿ ಯಾವುದೇ ಸಂಪನ್ಮೂಲಗಳು ಲಭ್ಯವಿರುವುದಿಲ್ಲ. ಹಾಗಾಗಿ ನೈಸರ್ಗಿಕ ಸಂಪನ್ಮೂಲಗಳ, ಮಾನವ ಸಂಪನ್ಮೂಲಗಳ, ಆರ್ಥಿಕ ಸಂಪನ್ಮೂಲಗಳ, ಶೈಕ್ಷಣಿಕ ಸಂಪನ್ಮೂಲಗಳ ಸುಸ್ಥಿರ ಮತ್ತು ವ್ಯವಸ್ಥಿತ ನಿರ್ವಹಣೆಯಿಂದ ವರ್ತಮಾನ ಮತ್ತು ಭವಿಷ್ಯ ಎರಡೂ ಸುಂದರವಾಗಿರುತ್ತದೆ.
1: ಇದುವರೆಗೆ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ದೇಶಭಕ್ತಿ ಗೀತೆ ಚನ್ನವೀರ ಕಣವಿ ಅವರ ರಚನೆ ಸಮೂಹ ಗಾನದಲ್ಲಿದೆ.

0: ದೇಶಭಕ್ತಿ ಗೀತೆಯೊಂದನ್ನ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ನಿಲಯದ ಕಾರ್ಯಕ್ರಮಗಳನ್ನು 102.6 ಎಫ್ಎಂ ಕಂಪನಾಂಕಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ರೈತರಿಗೆ ಸಲಹೆ.
1: ರೈತ ಬಂಧವರೇ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸಂತೋಷ್ ಯುವನ್ ಅಂತ. ಸಾವಯವ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಸಂಶೋಧನಾ ಬೇಸಾಯ ಶಾಸ್ತ್ರಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇತ್ತೀಚೆಗೆ ಎರೆಹುಳ ಗೊಬ್ಬರನ ರೈತರು ತುಂಬಾ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾವಯವ ಕೃಷಿನಲ್ಲಿ ಒಂದು ಮುಖ್ಯವಾದ ಪೋಷಕಾಂಶಗಳ ನಿರ್ವಹಣೆ ಕ್ರಮಗಳಲ್ಲಿ ಎರೆಹುಳುಗಳು ಬಳಸೋದು ಕೂಡ ಒಂದು. ಎರೆಹುಳುಗಳನ್ನ ನಾವು ಸುಲಭವಾಗಿ ಗೊಬ್ಬರನ ತಯಾರು ಮಾಡ್ಕೊಬೋದು. ಎರೆಹುಳುಗಳನ್ನ ನಾವು ರೈತರ ಮಿತ್ರ ಅಂತ ಕರಿತೀವಿ. ಜಮೀನಿನಲ್ಲಿ ಎಲ್ಲೆಲ್ಲಿ ಕೃಷಿ ತ್ಯಾಜ್ಯಗಳಿರುತ್ತೋ ಅಲ್ಲೆಲ್ಲ ಕೂಡ ಎರೆಹುಳುಗಳನ್ನು ನೀವು ಕಾಣ್ಬೋದು. ಹಾಗಾಗಿ ಕೃಷಿ ತ್ಯಾಜ್ಯಗಳನ್ನು ಪುನರ್ಬಳಕೆ ಮಾಡೋದಕ್ಕೆ ಒಂದು ಸುವ್ಯವಸ್ಥಿತವಾದ ವ್ಯವಸ್ಥೆ ಅಂದರೆ ಕಾಂಪೋಸ್ಟ್ ತಯಾರಿಕೆ ಮತ್ತು ಎರೆಹುಳು ಗೊಬ್ಬರ ಮಾಡ್ಕೊಳ್ಳೋದು. ಎರೆಹುಳು ಗೊಬ್ಬರನ ನಾವು ಸುಲಭವಾಗಿ ರೈತರು ನೀವೇ ತಯಾರಿಸ್ಕೊಳ್ಬೋದು. ಒಂದು ಹಿಂದೆಲ್ಲ ಗುಂಡಿ ಪದ್ಧತಿನಲ್ಲಿ ಮಾಡ್ತಾ ಇದ್ವಿ, ಆದರೆ ಮಳೆ ನೀರು ಬಂದು ನಿಲ್ಲೋದು, ಜೊತೆಗೆ ಪೋಷಕಾಂಶಗಳು ಆವಿಯಾಗೋದು, ಜೊತೆಗೆ ಇಂಗೋದು, ಜೊತೆಗೆ ಇಲಿ ಹೆಗ್ಣೆಗಳು ಎಳೆದಾಕೋದು, ಇರುವೆ ಕಾಟಗಳು. ಹಾಗಾಗಿ ಟ್ರೆಡಿಷನಲ್ ತೊಟ್ಟಿ ಪದ್ಧತಿಯಿಂದ ರೈತರು ಏನು ಮಾಡಿದರು, ಸ್ವಲ್ಪ ವೈಜ್ಞಾನಿಕವಾಗಿ ತೊಟ್ಟಿನಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಕ್ರಮಕ್ಕೆ ಒತ್ತು ನೀಡ್ತಾ ಬಂದರು. ಹೀಗೆ ತೊಟ್ಟಿನಲ್ಲಿ ಮಾಡಿದಾಗ ಮಾತ್ರ ಹುಳು ಹರಿದು ಹೋಗದೇ ಇರೋದ ರೀತಿಯಲ್ಲಿ ಅತಿ ವೇಗವಾಗಿ ಕ್ಷಿಪ್ರವಾಗಿ ನಾವು ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತೊಟ್ಟಿ ನಿರ್ಮಿಸ್ಕೊಳ್ಳೋದಕ್ಕೆ ಬಂದ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಕೂಡ ರೈತರಿಗೆ ಸಾಕಷ್ಟು ಸೌಲಭ್ಯಗಳು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಸಿಗುತ್ತೆ. ರೈತರು ಸುಲಭವಾಗಿ ಸಿಗ್ತಕ್ಕಂಥ ಕಡಪಾಕಲ್ಲು ಇದನ್ನು ಬಳಸ್ಕೊಂಡು ಸುಲಭವಾಗಿ ಕೂಡ ನೀವು ತೊಟ್ಟಿಗಳನ್ನು ನಿರ್ಮಿಸ್ಕೊಳ್ಬೋದು. ಅಥವಾ ನೀವು ಸಿಮೆಂಟ್ ಕಾಂಕ್ರೀಟ್ ಮಾಡಿ ತೊಟ್ಟಿನ ಬಹಳ ವರ್ಷಗಳವರೆಗೆ ಬೇಕು ಅಂದರೆ ತುಂಬ ವ್ಯವಸ್ಥಿತವಾಗಿ ಕೂಡ ನೀವು ನಿರ್ಮಿಸ್ಕೊಳ್ಬೋದು. ಸುಮಾರು 10 ಅಡಿ 10-15 ಅಡಿ ಉದ್ದ, 3-4 ಅಡಿ ಅಗಲ, 2-3 ಅಡಿ ಆಳಕ್ಕೆ ತೊಟ್ಟಿನ ನೀವು ನಿರ್ಮಿಸ್ಕೊಂಡ್ರೆ ಕೆಲವೊಂದು ಸರಿ ಜೋಡು ತೊಟ್ಟಿನೂ ಕೂಡ ರೈತರು ನಿರ್ಮಿಸ್ಕೊಳ್ತಾರೆ. ಅದರಿಂದ ಕೂಡ ಹಲವಾರು ಅನುಕೂಲಗಳಿದ್ದಾವೆ. ಒಂದರಲ್ಲಿ ಇದ್ದಾಗ ತೆಗಿಯೋದಕ್ಕೆ ಇದು ಮಾಡೋದಕ್ಕೂ ಕೂಡ ಜೋಡು ತೊಟ್ಟಿನೂ ಕೂಡ ನಿರ್ಮಿಸ್ಕೊಳ್ಬೋದು. ಅಥವಾ ಸಿಂಗಲ್ ತೊಟ್ಟಿಗಳನ್ನು ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆ ತಕ್ಕಂಗೆ. ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ನೀವು ಕೃಷಿ ತ್ಯಾಜ್ಯಗಳು, ತೆಂಗಿನ ಗರಿ, ಅಡಿಕೆ ಸಿಪ್ಪೆ, ಜೊತೆಗೆ ಭತ್ತದ ಹುಲ್ಲು, ರಾಗಿ ಹುಲ್ಲು, ಮೆಕ್ಕೆಜೋಳ ತ್ಯಾಜ್ಯ, ಹತ್ತಿ ಕಡ್ಡಿ ತ್ಯಾಜ್ಯ, ಜೊತೆಗೆ ಈ ಬೇರೆ ಬೇರೆ ಮೆಕ್ಕೆಜೋಳ ತ್ಯಾಜ್ಯ, ಈ ರೀತಿ ಕೃಷಿ ತ್ಯಾಜ್ಯಗಳು ಏನೇನು ಬರುತ್ತೋ ಅದೆಲ್ಲದನ್ನು ಕೂಡ ನೀವು ಕಟ್ ಮಾಡಿ ಒಂದು ಲೇಯರ್ ಕೃಷಿ ತ್ಯಾಜ್ಯ ಹಾಕಿದರೆ ಮೇಲ್ಗಡೆ ಒಂದಂಗಲ ಸಗಣಿ ಹಾಕ್ತೀವಿ ಅಥವಾ ಬಗ್ಡನ ಸಿಂಪಡಣೆ ಮಾಡ್ತೀವಿ. ಮತ್ತೆ ನೀವು ಕೃಷಿ ತ್ಯಾಜ್ಯ, ಸಗಣಿ, ಬಗ್ಡ ಈ ರೀತಿಯಾಗಿ ಪದರ ಪದರವಾಗಿ ನೀವು ತುಂಬ್ತಾ ಬಂದಾಗ ಒಂದು ಹಂತದಲ್ಲಿ ಬೇಕಾದರೆ ಒಂದು ಲೇಯರ್ ನೀವು ಮಣ್ಣನ್ನು ಕೂಡ ನೀವು ಒಂದು ಅಂಗಳದಷ್ಟು ಮಣ್ಣನ್ನು ಕೂಡ ನೀವು ಫಲವತ್ತಾದ ಮಣ್ಣನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಮೇಲ್ಗಡೆ ನೀವು ಮತ್ತೆ ಕೃಷಿ ತ್ಯಾಜ್ಯ, ಸಗಣಿ ಬಗ್ಡ ಅಥವಾ ಸಗಣಿನ ನೀವು ಹಾಕಿ ಈ ರೀತಿಯಾಗಿ ತೊಟ್ಟಿ ತುಂಬ ತನಕನೂ ಕೂಡ ನಿರಂತರವಾಗಿ ತುಂಬ್ತಾ ಬರಬೇಕು. ಹಿಂಗೆ ತುಂಬಿದ ಮೇಲೆ 15-20 ದಿವಸ ಕಳೆಯೋದಕ್ಕೆ ಬಿಡಬೇಕು. ಹಿಂಗೆ ತ್ಯಾಜ್ಯ ಕಳಿತಕ್ಕಂಥ ಹಂತಕ್ಕೆ ಬಂದಾಗ ನೀವು ಏನು ಮಾಡ್ತೀರಿ, ಒಂದು 2 ಕೆಜಿಯಷ್ಟು ತೊಟ್ಟಿಗೆ 1 ಕೆಜಿಯಷ್ಟು ಹುಳು ಬಿಟ್ಟರು ಕೂಡ ನಿಮಗೆ ಸಾಕಾಗುತ್ತೆ. ಒಂದು ತೊಟ್ಟಿಗೆ ಹುಳುಗಳು ಬಂದುಬಿಟ್ಟು ನಮ್ಮ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಲಭ್ಯ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನೀವು ತಗೊಂಡು ಹೋಗಿ ಅಥವಾ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ರೈತರ ಮೂಲಕ ನೀವು ತಗೊಂಡು ತೊಟ್ಟಿಗೆ ಬಿಡ್ಬೋದು. ಹಿಂಗೆ ತಯಾರಿಸಿರ್ತಕ್ಕಂಥ ತೊಟ್ಟಿನಲ್ಲಿ ಯಾವಾಗಲೂ ಕೂಡ ತೇವಾಂಶ ಇರೋ ರೀತಿಯಲ್ಲಿ ಹಸಿ ಇರಬೇಕಷ್ಟೇ, ನೀರು ನಿಲ್ಲಬಾರ್ದು. ಆ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಎರೆಹುಳು ಗೊಬ್ಬರನ ತೊಟ್ಟಿಗೆ ನೀವು ಯಾವುದೇ ಪ್ಲಾಸ್ಟಿಕ್ ಮತ್ತು ಗಾಜು ಕಳ್ಳಿ ಇದನ್ನು ಹಾಕಬಾರ್ದು. ಈ ಹುಳುಗಳನ್ನು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ತ್ಯಾಜ್ಯನ ತಿಂತ ಹೋದಂಗೆ. ಗೊಬ್ಬರ ತಯಾರಾಗಿರ್ತಕ್ಕಂಥ ಹಂತ ಬಂದಾಗ ಕಾಫಿ ಪೌಡರ್ ಕಲರ್ ಅಪಿಯರೆನ್ಸ್ ನಮಗೆ ಸಿಗುತ್ತೆ. ಹುಡಿ ಹುಡಿಯಾಗಿರುತ್ತೆ, ಹಗುರವಾಗಿರುತ್ತೆ ಗೊಬ್ಬರ. ಈ ರೀತಿ ಒಂದ್ಸರಿ ಗೊಬ್ಬರ ತಯಾರಾಯಿತು ಅಂದರೆ ನಾವು ಗುಡ್ಡೆ ಆಕಾರದಲ್ಲಿ ಹಾಕಿ ಹುಳುಗಳನ್ನು ಸಂಗ್ರಹಣೆ ಮಾಡಿ ತೆಗಿತೀವಿ. ಇಲ್ಲಾಂದರೆ ಸಗಣಿ ಉಂಡೆಗಳನ್ನ ಅಲ್ಲಲ್ಲೇ ತೊಟ್ಟಿನಲ್ಲಿಟ್ಟು ಹುಳುಗಳು ಅಟ್ರ್ಯಾಕ್ಟ್ ಆಗಿ ಹುಳುಗಳನ್ನ ಮತ್ತೆ ಗೊಬ್ಬರನ ಬೇರ್ಪಡಿಸ್ತೇವೆ. ಇಲ್ಲಾಂದರೆ ಸೀವಿಂಗ್ ಮಾಡಿಬಿಟ್ಟು ನಾವು ಇದನ್ನು ಜರಡಿ ಹಿಡಿದ್ಬಿಟ್ಟು ಗೊಬ್ಬರನ ಇದು ಮಾಡಿಬಿಡ್ತೀವಿ. ಈ ರೀತಿಯಾಗಿ ಎರೆಹುಳು ಗೊಬ್ಬರನ ಉತ್ಪಾದನೆ ಮಾಡತಕ್ಕಂಥ ಕ್ರಮಗಳನ್ನು ಅನುಸರಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನನ್ನು

0: ಸಂಪರ್ಕಿಸ್ಬೋದು. ನನ್ನ ಸಂಪರ್ಕ ಸಂಖ್ಯೆ ಬಂದ್ಬಿಟ್ಟು 8867097307. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ ಗಮನಿಸಿ, ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಪ್ರಸಾರ ಆಗ್ತಾ ಇದೆ. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ದಾವಣಗೆರೆಯ ICAR ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಗಳಾದ ಡಾ ಎಂಜಿ ಬಸವನಗೌಡ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272 ಕರೆ ಮಾಡುವ ಮೂಲಕ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಕಿಸಾನ್ ವಾಣಿ ಕೃಷ್ಣರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಭಾವಗೀತೆಯೊಂದನ್ನ ಕೇಳೋಣ. ಕೆಎಸ್ ನರಸಿಂಹಸ್ವಾಮಿ ಅವರ ಕವನಕ್ಕೆ ದನಿಯಾಗಿದ್ದಾರೆ ಸಿ ಅಶ್ವಥ್.

0: ಭಾವಗೀತೆಯೊಂದನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಆರೋಗ್ಯ ಬಿಂದು. ಮೂತ್ರಕೋಶದ ಉರಿಯೂತಕ್ಕೆ ಯುನಾನಿ ಚಿಕಿತ್ಸೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಡಾಕ್ಟರ್ ಉಜ್ಮಾ ನಾಹಿದ್.
1: ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಸಿಸ್ಟೈಟಿಸ್ ಕಾಯಿಲೆಯೂ ಒಂದು. ಇದರ ಯುನಾನಿ ಅನುಗುಣ ಪದ ವರ್ಮೇಮಸಾನ. ಇದು ಮೂತ್ರಕೋಶದ ಉರಿಯೂತದಿಂದ ಸಾಮಾನ್ಯವಾಗಿ ಹೆಂಗಸರಲ್ಲಿ ಕಂಡುಬರುವ ರೋಗ. ಮೂತ್ರಕೋಶದ ತೀವ್ರ ಹರಿತವಾದ ಉರಿಯೂತ ಅಕ್ಯೂಟ್ ಸಿಸ್ಟೈಟಿಸ್. ಇದರ ಕಾರಣಗಳು ರಕ್ತದಲ್ಲಿ ಪಿತ್ತಾಂಶದ ಹೆಚ್ಚುವಿಕೆ, ಮೂತ್ರಕೋಶದ ಕಲ್ಲು, ಮೂತ್ರಕೋಶಕ್ಕೆ ಹಾನಿ ಉಂಟಾಗುವುದರಿಂದ ಮೂತ್ರದ ಸ್ತಂಭನ ಅಥವಾ ಉಳಿಕೆ, ಗರ್ಭಕೋಶ ಮತ್ತು ಅಂಡಾಶಯಗಳ ಗಡ್ಡೆಗಳು ಬ್ಯಾಕ್ಟೀರಿಯಾ ಹಾಗೂ ವೈರಸ್ನ ರೋಗಾಣುಗಳಿಂದ ಉಂಟಾಗುವ ಸೋಂಕು. ಮೂತ್ರಕೋಶದ ಸೋಂಕಿಗೆ ಮತ್ತೊಂದು ಕಾರಣ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೇ ಇರುವುದು. ಹಾನಿಕಾರ ಪಾನೀಯಗಳಾದ ಮದ್ಯಪಾನ ಹಾಗೂ ಕೂಲ್ ಡ್ರಿಂಕ್ಸ್ಗಳ ಸೇವನೆ ಹಾಗೂ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ. ಲಕ್ಷಣಗಳು: ಹೊಟ್ಟೆಯ ಕೆಳಭಾಗದಲ್ಲಿ ಒತ್ತಡ, ಕೆಳಹೊಟ್ಟೆಯಲ್ಲಿ ಚುಚ್ಚಿದಂತಹ ನೋವು, ಮೂತ್ರವಿಸರ್ಜನೆ ಕ್ರಿಯೆಯಲ್ಲಿ ತೊಂದರೆ ಮತ್ತು ಉರಿ, ನಡುಕ ಹಾಗೂ ಚಳಿಯಿಂದ ಕೂಡಿರುವ ಜ್ವರ, ವಾಕರಿಕೆ, ಪದೇ ಪದೇ ಮೂತ್ರವಿಸರ್ಜನೆ, ಮೂತ್ರದ ಬಣ್ಣದಲ್ಲಿ ಬದಲಾವಣೆ, ಮೂತ್ರದಲ್ಲಿ ದುರ್ವಾಸನೆ. ಬನಫ್ಷ, ಸ್ವೀಟ್ ವೈಲೆಟ್ ಹಾಗೂ ಹುಬ್ಬಾಜಿ ಮಾಲ್ವಾ ಸೈಲ್ಯುಸ್ಟ್ರಿಸ್, ಇವುಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯವನ್ನು ತಯಾರಿಸಿ ಅದರಲ್ಲಿ ಕೂರುವುದು ಪರಿಣಾಮಕಾರಿ. ಗಸಗಸೆ ಸಿಪ್ಪೆ ಹಾಗೂ ಗುಲಾಬಿಯ ಅರ್ಕಗಳ ಕಷಾಯದ ಬಿಸಿ ಶಾಖ ಕೊಡುವುದು. ಬೀಟ್ರೂಟ್, ಎಳೆಕೋಸು, ಬಾಬುನ ಹಾಗೂ ಘೋಕ್ರುಗಳನ್ನು ಅರೆದು ಅದರ ಲೇಪ ಹಚ್ಚುವುದು ಪರಿಣಾಮಕಾರಿ. ಮೂತ್ರಕೋಶದ ಕಲ್ಲುಗಳಿಗೆ ಮತ್ತು ಸೋಂಕುಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯುವುದು ಉತ್ತಮ. ಜವಾರಿಷೆ ಜರುನಿ, ಶರ್ಬತೆ ಬುಜೂರಿ ಮೋತದಿಲ್, ಮಾಜುನೆ ಸುರಂಜಾನ್ ಇತ್ಯಾದಿ ಯುನಾನಿ ಔಷಧಿಗಳು ಬಹಳ ಪರಿಣಾಮಕಾರಿಯಾಗಿವೆ. ಆದರೆ ಈ ಔಷಧಿಗಳನ್ನು ಯುನಾನಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಸೇವಿಸಬೇಕಾಗುತ್ತದೆ. ಬೇಗ ಜೀರ್ಣಗೊಳ್ಳುವ ಮೆದುವಾದ ಆಹಾರ ಸೇವನೆ ಉತ್ತಮ. ಬಾರ್ಲಿ ನೀರು, ಹಾಲು, ಮೊಸರುಗಳಂತಹ ಉಪಯುಕ್ತ ದ್ರವಗಳನ್ನು ಸೇವಿಸುವುದು ಉತ್ತಮ. ಶೀತವುಳ್ಳ ಆಹಾರ ಪದಾರ್ಥಗಳಾದಂತಹ ಸೋರೆಕಾಯಿ, ಪಾಲಕ್, ಬೂದುಗುಂಬಳಕಾಯಿ ಮತ್ತು ಗೋಣಿಸೊಪ್ಪುಗಳನ್ನು ಸೇವಿಸುವುದರಿಂದ ಲಾಭದಾಯಕವಾಗುತ್ತದೆ. ನೀರಿನ ಪ್ರಮಾಣದ ಸೇವನೆ ಹೆಚ್ಚಿಸುವುದು. ದೀರ್ಘಕಾಲದ ಮೂತ್ರಕೋಶದ ಉರಿಯೂತ ಕ್ರಾನಿಕ್ ಸಿಸ್ಟೈಟಿಸ್, ಇದು ತೀವ್ರವಾದ ಮೂತ್ರಕೋಶದ ಉರಿಯೂತದಿಂದ ಉಂಟಾಗುತ್ತದೆ. ಇದರ ಬೇರೆ ಕಾರಣಗಳು ಮೂತ್ರಕೋಶದ ಕಲ್ಲು, ಮೂತ್ರಕೋಶದ ದುರ್ಬಲತೆ, ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ, ಶಿಯಾಟಿಕ. ಯಾವುದೇ ಕಾರಣದಿಂದ ಮೂತ್ರವಿಸರ್ಜನೆಯಲ್ಲಿ ಅಡಚಣೆ ಉಂಟಾದಾಗ ಮೂತ್ರಕೋಶದ ಉರಿಯೂತ ಕಾಣಿಸಿಕೊಳ್ಳುತ್ತದೆ. ಇದೇ ತರಹ ಪಾರ್ಶ್ವವಾಯು ಪ್ಯಾರಾಲಿಸಿಸ್ನಲ್ಲೂ ಮೂತ್ರಕೋಶದ ಉರಿಯೂತ ಕಂಡುಬರುತ್ತದೆ. ನಿರಂತರ ಮೂತ್ರಕೋಶದ ಸೋಂಕಿನ ಇತರ ಕಾರಣಗಳು ರೋಗ ನಿರೋಧಕ ಶಕ್ತಿಯ ತೊಂದರೆಗಳು, ಮೂತ್ರಕೋಶಕ್ಕೆ ಅಳವಡಿಸುವ ಮೂತ್ರಕೊಳವೆ ಎನಿಸಿಕೊಳ್ಳುವ ಕ್ಯಾಥೆಟರ್, ಮೂತ್ರಪಿಂಡ, ಮೂತ್ರಕೋಶ ಹಾಗೂ ಮೂತ್ರನಾಳಗಳ ಕ್ರಮಬದ್ಧತೆಯಲ್ಲಿ ವ್ಯತ್ಯಾಸಗಳು ಕಂಡಲ್ಲಿ ಮೂತ್ರಕೋಶದ ಉರಿಯೂತ ಉಂಟಾಗುತ್ತದೆ. ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟ ಭಾಗಗಳಿಗೆ ಅಥವಾ ಅವಯವಗಳಿಗೆ ಧಕ್ಕೆ ಉಂಟಾದಾಗ, ಗುಪ್ತಾಂಗಗಳ ಸ್ವಚ್ಛತೆಯನ್ನು ಅನುಸರಿಸದೇ ಇದ್ದಲ್ಲಿ. ಲಕ್ಷಣ ಮತ್ತು ಚಿಹ್ನೆಗಳು: ಜ್ವರ, ಪದೇ ಪದೇ ಮೂತ್ರವಿಸರ್ಜನೆ ಆಗುವುದು, ಮೂತ್ರವಿಸರ್ಜನೆ ಮಾಡುವಾಗ ನೋವುಂಟಾಗುವುದು, ಹೊಟ್ಟೆ ನೋವು ಹಾಗೂ ಪಕ್ಕೆಯ ಕೆಳಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು, ವಾಕರಿಕೆ ಮತ್ತು ವಾಂತಿ, ಅನೈಚ್ಛಿಕ ಮೂತ್ರವಿಸರ್ಜನೆ, ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು. ಮೂತ್ರಜನಕಾಂಗದ ಅವಯವಗಳ ನಿರಂತರ ಸೋಂಕುಗಳನ್ನು ತಡೆಗಟ್ಟುವುದು. ಸಂಭೋಗದ ನಂತರ ಮೂತ್ರಜನಕಾಂಗದ ಸೋಂಕು ಹೆಣ್ಣಿಗೆ ತಗುಲಿದರೆ ಚಿಕಿತ್ಸೆಯನ್ನು ಪಡೆಯುವುದು. ಮೂತ್ರಕೋಶದಲ್ಲಿ ಯಾವುದೇ ಕಾರಣದಿಂದ ಮೂತ್ರಕೊಳವೆ ಅಳವಡಿಸಿದ್ದರೆ ಅದನ್ನು ಆಗಾಗ ಬದಲಾಯಿಸುವುದು ಸೂಕ್ತ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು. ಮೂತ್ರವಿಸರ್ಜನಾ ಕ್ರಿಯೆಯನ್ನು ಬಹುಕಾಲ ತಡೆಗಟ್ಟಬಾರದು. ಮೂತ್ರವಿಸರ್ಜನೆಯ ಸ್ಪರ್ಶವಾದ ಕೂಡಲೇ ಆ ಕಾಲವನ್ನು ಮುಂದೂಡದೆ ತಕ್ಷಣ ವಿಸರ್ಜಿಸುವುದು ಅತಿ ಮುಖ್ಯ. ಇದರಲ್ಲೂ ಸಹ

0: ತೀವ್ರ ಮೂತ್ರಕೋಶದ ಉರಿಯೂತದ ಚಿಕಿತ್ಸೆಯನ್ನು ಅನುಸರಿಸಬೇಕಾಗುತ್ತದೆ.
1: ಮೂತ್ರಕೋಶದ ಉರಿಯೂತಕ್ಕೆ ಯುನಾನಿ ಚಿಕಿತ್ಸೆ ಕುರಿತು ಮಾಹಿತಿಯನ್ನು ನೀಡಿದವರು ಡಾಕ್ಟರ್ ಉಸ್ಮಾನ್ ಅಹಿದ್. ಇದು ಇಂದಿನ ಆರೋಗ್ಯವೆಂದು ಗಮನಿಸಿ. ಇಂದು ಮಧ್ಯಾಹ್ನ 1:20 ಆರೋಗ್ಯ ಬಿಂದು ಉಲ್ಲಾಸ ಕಾರ್ಯಕ್ರಮದಲ್ಲಿ ಮರುಪ್ರಸಾರವಾಗಲಿದೆ. ಸ್ನೇಹಿತರ ಗಮನಿಸಿ, ಇಂದು ಬೆಳಿಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಹಿಳೆಯರನ್ನು ಕಾಡುವ ಪಿಸಿಒಡಿ ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾ ತೋಯಜಾಕ್ಷಿಬಾಯಿ ಎಸ್ ಅವರು ಪ್ರಾಯೋಜಕರು. ಸರ್ಜಿ ವೇದಾಂತ ಆಸ್ಪತ್ರೆ ಮದಕರಿ ವೃತ್ತ ರಂಗಯ್ಯನ ಬಾಗಿಲು ಹತ್ತಿರ ಚಿತ್ರದುರ್ಗ. ಕೇಳಿ, ಇಂದು ಬೆಳಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಸಮಯ 6:55 ಆಗ್ತಾ ಇದೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ನಿಧಿ ಝಾ. ಅಥ ವಾರ್ತಾ. ಫ್ರಾನ್ಸ್ ದೇಶಸ್ಯ ಯಾತ್ರಾವಧೌ ಸ್ವಕೀಯ ಪ್ರವಾಸಸ್ಯ ಚರಮೆ ಸೋಪಾನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹ್ಯಃ ರಾತ್ರೌ ಪ್ಯಾರಿಸ್ ನಗರಂ ಸಂಪ್ರಾಪ್ತವಾನ್. ಪ್ಯಾರಿಸ್ ನಗರೆ ಆಗಮನ ಸಮಯೆ ವಿಶ್ರಾಂತಿ ನಿಲಯೆ ಏಕತ್ರಿತಾಃ ಭಾರತೀಯ ಸಮುದಾಯಸ್ಯ ಸದಸ್ಯಾಃ ಉತ್ಸಾಹಪೂರ್ವಕಂ ತದೀಯ ಭವ್ಯಂ ಸ್ವಾಗತಂ ಅಕೂರ್ವನ್. ಅದ್ಯ ಪ್ರಧಾನಮಂತ್ರಿ ಪ್ರಮುಖ ವಿಪಣೀನಾಂ ಮುಖ್ಯ ಕಾರ್ಯಕಾರಿಭಿಃ ಸಹ ಚರ್ಚಾಂ ಕರಿಷ್ಯತಿ. ತದನಂತರಂ ಸಹ ಯುರೋಪ ಮಹಾದ್ವೀಪಸ್ಯ ಪ್ರಮುಖ ಪ್ರೌದ್ಯೋಗಿಕಿ ಮಂಚೆ ವಿವಾಟೆಕ್ ಶಿಖರ ಸಮ್ಮೇಳನೆ ಭಾಗಂ ಗ್ರಹಿಷ್ಯತಿ. ತತ್ರ ಚ ಸ್ವಸಂಬೋಧನಂ ಪ್ರದಾಸ್ಯತಿ. ಸಾಯಂಕಾಲೇ ಅಸೌ ಏಕಸ್ಮಿನ್ ಸಾಮುದಾಯಿಕ ಕಾರ್ಯಕ್ರಮೆ ಭಾರತೀಯ ಪ್ರವಾಸಿಭಿಃ ಸಹ ಸಂವಾದಂ ವಿಧಾಸ್ಯತಿ. G7 ದೇಶೈಃ ವೈಶ್ವಿಕ ಸ್ಥಿರತಾಯಃ ಸುರಕ್ಷಾ ಸಹಯೋಗಸ್ಯ ಅಥ ಸೀಮಾಪಾರ್ ಸಂಘಟಿತ ಅಪರಾಧ ನಿವಾರಣಸ್ಯ ಉದ್ದೇಶ್ಯೇನ ವಿಭಿನ್ನಾಃ ಪ್ರಮುಖಾಃ ಘೋಷಣಾಃ ವಿಹಿತಾಃ. ಮುಖ್ಯ ವಕ್ತವ್ಯೇ ನೇತೃಭಿಃ ಅಮೆರಿಕಾ ಇರಾನ್ ದೇಶಯೋರ್ಮಧ್ಯೆ ಸಂಜಾತಂ ಸಂಧಿ ನಿಶ್ಚಯಂ ಅಭಿನಂದಿತಂ. ಅನ್ಯ ಘೋಷಣಾಪತ್ರೆ G7 ದೇಶೈಃ ಮಾದಕ ದ್ರವ್ಯಸ್ಯ ಅವೈಧ ಕಾರ್ಯಂ ನಿರೋದ್ಧುಂ ಸಂಕಲ್ಪೋ ವಿಹಿತಃ. ಅಸ್ಮಿನ್ ಅಭಿಯಾನೆ ಬ್ರಾಜಿಲ್ ದಕ್ಷಿಣ ಕೊರಿಯಾ ದೇಶವು ಅಪಿ ಸಹಮತಿಂ ಪ್ರದರ್ಶಿತವಂತೌ. ಫ್ರಾನ್ಸ್ ದೇಶಸ್ಯ ಇವಿಯನ್ ನಗರೆ ಚಲಾಯಮಾನೆ G7 ಶಿಖರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ವಹಿತಕಾರಿ ಸತತ ಆರ್ಥಿಕ ವಿಕಾಸ ಇತ್ಯಾಖ್ಯೆ ಮುಖ್ಯ ವಿಷಯ ಆಯೋಜಿತಾಯಾಂ ಮಹತ್ವಪೂರ್ಣ ಕಾರ್ಯಗೋಷ್ಠ್ಯಾಂ ಭಾಗಂ ಭಜತೆ. ಸತ್ರೇಸ್ಮಿನ್ G7 ದೇಶಾಃ ಸಹಭಾಗಿ ರಾಷ್ಟ್ರಾನಿ ಅಂತಾರಾಷ್ಟ್ರೀಯ ಮುದ್ರಾ ಕೋಶಸ್ಯ OECD ಇತ್ಯಸ್ಯ ಚ ಪ್ರತಿನಿಧಯಃ ಉಪಸ್ಥಿತಾಃ ಸಂತಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಃ ಅದ್ಯಾರಭ್ಯ ಮಧ್ಯಪ್ರದೇಶಸ್ಯ ಒಡಿಶಾಯಾಃ ಚ ಪಂಚದಿವಸೀಯಾಯಾಂ ಯಾತ್ರಾಯಾಂ ಅಸ್ತಿ. ಪ್ರಥಮ ದಿವಸೆ ಸಾ ಮಧ್ಯಪ್ರದೇಶಸ್ಯ ಬೈತೂಲ್ ನಗರೆ ಆಧ್ಯಾತ್ಮಿಕ ಜಾಗೃತ್ಯ ಜನಜಾತೀಯ ಸಮಾಜಸ್ಯ ಸಶಕ್ತೀಕರಣ ಕಾರ್ಯಕ್ರಮೆ ಭಾಗಂ ಗ್ರಹಿಷ್ಯತಿ. ದ್ವಿತೀಯ ದಿವಸೆ ಸಾ ಒಡಿಶಾಯಾಃ ರಾಯರಂಗಪುರೆ ಚಿಕಿತ್ಸಾ ಶಿಬಿರಸ್ಯ ಗ್ರಾಮೀಣ ಜಲ ಆಪೂರ್ತಿ ಪರಿಯೋಜನಾಯಾಃ ಚ ಉದ್ಘಾಟನಂ ವಿಧಾಸ್ಯತಿ. ತೃತೀಯ ದಿವಸೆ ರಾಷ್ಟ್ರಪತಿಃ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಪಹಾಡ್ಪುರೆ ಕೌಶಲ ಕೇಂದ್ರಸ್ಯ ನಿರೀಕ್ಷಣಂ ಕರಿಷ್ಯತಿ ಸಹೈವ ರಾಯರಂಗಪುರೆ ಜನಸಭಾಂ ಚ ಸಂಬೋಧಯಿಷ್ಯತಿ. ಚತುರ್ಥ ದಿವಸೆ ಸಾ ಜೂನ್ ಮಾಸಸ್ಯ ಏಕವಿಂಶತಿ ದಿನಾಂಕೆ ಜಬಲಪುರೆ ಅಂತಾರಾಷ್ಟ್ರೀಯ ಯೋಗ ದಿವಸೋತ್ಸವೇ ಭಾಗಂ ಗ್ರಹಿಷ್ಯತಿ ಸಹೈವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯಸ್ಯ ದೀಕ್ಷಾಂತ ಸಮಾರೋಹೇ ಅಧ್ಯಕ್ಷತಾಂ ವಿಧಾಸ್ಯತಿ. ಯಾತ್ರಾಯಾಃ ಚರಮೆ ಸೋಪಾನೆ ಸಾ ಕ್ಯೂನೊ ರಾಷ್ಟ್ರೀಯ ಉದ್ಯಾನೆ ಸಹರಿಯಾ ಜನಜಾತೀಯ ಸದಸ್ಯೈಃ ಚೀತಾ ಅನ್ವೇಷಕೈಃ ಚ ಸಹ ಸಂವಾದಂ ವಿಧಾಸ್ಯತಿ. ಸಂಯುಕ್ತ ರಾಷ್ಟ್ರ ಸಂಘಸ್ಯ ಖಾದ್ಯ ಸಂಸ್ಥಾಭ್ಯಾಂ ಖಾದ್ಯ ಏವಂ ಕೃಷಿ ಸಂಘಟನೇನ ಅಥ ವಿಶ್ವ ಖಾದ್ಯ ಕಾರ್ಯಕ್ರಮೇಣ ಚ ವಿಜ್ಞಾಪಿತಂ ಯತ್ ಆಗಾಮಿಷು ಮಾಸೇಷು ಯುದ್ಧ ಜಲವಾಯು ಪರಿವರ್ತನ ಧನ ನ್ಯೂನತಾ ಕಾರಣಾತ್ ವಿಶ್ವಸ್ಯ ತ್ರಯೋದಶ ಪ್ರಮುಖ ಕ್ಷೇತ್ರೇಷು ಬುಭುಕ್ಷಾ ಸಂಕಟಂ ಅಧಿಕಂ ಗಭೀರಂ ಭವಿಷ್ಯತಿ. ಸಂಯುಕ್ತ ಪ್ರತಿವೇದನಸ್ಯ ಅನುಸಾರಂ ಸಂಪ್ರತಿ ಜಗತಿ ಷಡ್ಷಷ್ಟ್ಯುತ್ತರ 200 ಕೋಟಿ ಜನಾಃ ತೀವ್ರ ಖಾದ್ಯ ಸುರಕ್ಷಯಾ ಪೀಡಿತಾಃ ಸಂತಿ.

0: Asyam Suchyam, Sudan, Dakshina Sudan, Yemen, Philistine, Nigeria, Somalia, Chetyadayaha, Deshaha, Atyadhika Sankata Grastaha Santi. Prativedane Chinta Pradarshita Yat Vimshati Dwavimshati Tahaparam Manaviya Sahayata Yai Prapyamanam Dhanam Shashti Pratishatam Nyunam Jatam WFF Sansthayaha Karya Vahaka Nideshakaha Karl Skau Mohodayaha Avochat Yat Yadi Shigram Kimapi Karyan Vayanam Nakriyate Tarhi Kotishah Janaha Durbhikshasya Garte Patishyanti Hockey Kridaya, Netherlands, Deshasya Rider Rem, Nagre, Prachalya Manayaha, FIH Pro League, Svardha Malikayaha Dwandve, Bharatiya Purusha Hockey Dalena, Germany Dalam, 3-1, Ityankantara Lena, Parajitam. Iti Vartaha.
1: Idu Akashavani Chitradurga, 102.6 FM, Idiga Dinachari. ಗಮನಿಸಿ ಇಂದು ಬೆಳಿಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯ ದಾರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಮಹಿಳೆಯರನ್ನು ಕಾಡುವ ಪಿಸಿಒಡಿ ಸಮಸ್ಯೆ ಹಾಗೂ ಚಿಕಿತ್ಸೆ

ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿ ಬಾಗಿ ಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಪ್ರಿಯ ಕೇಳುಗರೆ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಶ್ನೆಗಳನ್ನು ಕೇಳೋದಕ್ಕೆ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9488640273 ಹಾಗೆ ಮತ್ತೊಂದು ಸಂಖ್ಯೆ 9141970272ಕ್ಕೆ ಕರೆ ಮಾಡುವ ಮೂಲಕ ಮಹಿಳೆಯರನ್ನು ಕಾಡುವ ಪಿಸಿಓಡಿ ಸಮಸ್ಯೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ, ಇಂದು ಬೆಳಗ್ಗೆ 8:30ಕ್ಕೆ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ 102.6 ಎಫ್ಎಂ ಕಂಪನಾಂಕಗಳಲ್ಲಿ. ರೈತ ಬಾಂಧವರೇ, ಗಮನಿಸಿ, ಹಲೋ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50ಕ್ಕೆ ಪ್ರಸಾರ ಆಗ್ತಾ ಇದೆ. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಗಳಾದ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಹಲೋ ಕಿಸಾನ್ ವಾಣಿ ಕೃಷ್ಣರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50ಕ್ಕೆ ದಿನಚರಿ ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ಬಳಿಕ 7:05ಕ್ಕೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: 7:05ಕ್ಕೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.
1: ಕೇಳುಗರೆ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50ರ ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, ಎಸ್ಟ್ರಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ ಜೂನ್ 19ರಂದು ಸಾಯಂಕಾಲ 6:50ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ.
4: ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು. ಗಿರಿಶಣ್ಣ, ಇಲ್ಲಿ ನೋಡು, ಈ ಲಿಂಕ್ ಅಲ್ಲಿ ಸರಳವಾದ ಪ್ರಶ್ನೆಗಳು ಸರಿ ಉತ್ತರಕ್ಕೆ 1,000 ಬರ್ತಾ ಇದೆ.
5: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
4: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
6: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, 1 ನಿಮಿಷ ಹಾಕ್ಬಿಡಿ. ಪ್ಯಾನ್ ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಯಲ್ಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
4: ಹೌದಾ?
5: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
4: ಎಚ್ಚರ.
7: ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ, ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ. ವೈದ್ಯಕೀಯ ಶಿಕ್ಷಣ ಸಚಿವರಿಂದ ಮಾಹಿತಿ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ದ್ವೈವಾರ್ಷಿಕ ಚುನಾವಣೆ ಇಂದು ನಡೆಯಲಿದೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ನಡೆಯಲಿದ್ದು, ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು, ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಸ್ಪರ್ಧಿಸಿದ್ದರೆ ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಕೈಗೆಟಕುವ ದರದಲ್ಲಿ ಗುಣಮಟ್ಟದ ವೈದ್ಯಕೀಯ ಸೇವೆಗಳು ದೊರೆಯುವಂತೆ ಮಾಡಲು ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಆರೋಗ್ಯ ಯೋಜನೆಯಡಿ ದರ ಪರಿಷ್ಕರಣೆಗೆ ಅನುಮೋದನೆ ನೀಡಲಾಗಿದ್ದು, ಇದರಿಂದ ಉತ್ತಮ ಆರೋಗ್ಯ ಸೇವೆಗಳ ಸೌಲಭ್ಯ ಪಡೆಯಬಹುದು ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಿಸುವ ಸರ್ಕಾರದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಜಯದೇವ ಆಸ್ಪತ್ರೆಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಕಾರ್ಯಕ್ಷಮತೆ ಹೆಚ್ಚಿಸಲು ಆಡಳಿತವನ್ನು ಬೆಂಗಳೂರಿನಿಂದ ವಿಕೇಂದ್ರೀಕರಣಗೊಳಿಸಿ ಮೈಸೂರು ಮತ್ತು ಕಲಬುರಗಿ ಆಸ್ಪತ್ರೆಗಳಿಗೆ ಸ್ವಾಯತ್ತತೆ ಹಾಗೂ ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯ ನೀಡಲಾಗುವುದು ಎಂದರು. ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕೊರತೆ ನೀಗಿಸಲು ಈಗಾಗಲೇ ಬೆಂಗಳೂರು ಮೈಸೂರಿಗೆ 10 ಮತ್ತು ಕಲಬುರಗಿಗೆ 6 ಕಾರ್ಡಿಯಾಲಜಿಸ್ಟ್ ಸೇರಿದಂತೆ ಹಲವು ಹುದ್ದೆಗಳ ಭರ್ತಿಗೆ ಸರ್ಕಾರ ಮುಂದಾಗಿದೆ. ಇಡೀ ರಾಜ್ಯದಲ್ಲಿ 56,000 ಹುದ್ದೆಗಳ ಭರ್ತಿಗೆ ಕಾಲಮಿತಿ ನಿಗದಿಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಿಸಿ ಯುವಜನರನ್ನು ಮಾದಕ ವಸ್ತು ಬಳಕೆಯ ವಿನಾಶಕಾರಿ ಪರಿಣಾಮಗಳಿಂದ ರಕ್ಷಿಸುವುದು ಸರ್ಕಾರದ ಮೊದಲ ಆದ್ಯತೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೆಂಗಳೂರು ನಗರ ಪೊಲೀಸರು ನಡೆಸಿದ ಸಂಘಟಿತ ಮಾದಕ ವಸ್ತುಗಳ ವಿರೋಧಿ ಕಾರ್ಯಾಚರಣೆಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಮತ್ತು ನಿಷೇಧಿತ ವಸ್ತುಗಳ ಅಕ್ರಮ ಮಾರಾಟದ ಮೇಲೆ ದಾಳಿ ನಡೆಸಿ 2 ವಿದೇಶಿ ಪ್ರಜೆಗಳು ಸೇರಿದಂತೆ 23 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸುಮಾರು 8 ಕೋಟಿ ರೂಪಾಯಿ ಮೌಲ್ಯದ ನೈಸರ್ಗಿಕ ಮಾದಕ ವಸ್ತುಗಳು, ಸಿಂಥೆಟಿಕ್ ಸೈಕೋಸ್ಟಿಮ್ಯುಲೆಂಟ್ಸ್ ಹಾಗೂ ನಿಷೇಧಿತ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆಗಸ್ಟ್ 21-23 ಸುಪ್ರೀಂಕೋರ್ಟ್

0: ಹಮ್ಮಿಕೊಂಡಿರುವ ಸಮಾಧಾನ ಸಮಾರೋಹ ವಿಶೇಷ ಲೋಕದಾಲತ್ ರಾಜ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅಭಿಪ್ರಾಯಿಸಿದ್ದಾರೆ. ವಿಶೇಷ ಲೋಕದಾಲತ್ ಕುರಿತಂತೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರದ ಎಲ್ಲಾ ಇಲಾಖೆಗಳ ಕಾರ್ಯದರ್ಶಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಇಲಾಖೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣಗಳನ್ನು ಮುಖಾಮುಖಿಯಾಗಿ ಬಗೆಹರಿಸಿಕೊಳ್ಳಲು ಮುಂದಾಗಬೇಕು. ಲೋಕ ಅದಾಲತ್ನಲ್ಲಿ ಸರ್ಕಾರಕ್ಕೆ ಆಗುವ ಪ್ರಯೋಜನಗಳ ಕುರಿತು ಇಲಾಖಾ ಮಟ್ಟದಲ್ಲಿ ಕೂಲಂಕಷವಾಗಿ ಚರ್ಚಿಸಿ ಬಹಳ ವರ್ಷಗಳಿಂದ ಬಗೆಹರಿಯದ ಪ್ರಕರಣಗಳಿಗೆ ಮುಕ್ತಿ ನೀಡಬೇಕು ಎಂದರು. ಸುಪ್ರೀಂ ಕೋರ್ಟ್ ಸಹ ಈಗಾಗಲೇ ಬಗೆಹರಿಸಬಹುದಾದ ಪ್ರಕರಣಗಳ ಪಟ್ಟಿ ಮಾಡಿದ್ದು, ಪಟ್ಟಿ ಮಾಡಲಾದ ವಿಷಯಗಳನ್ನು ಬಿಟ್ಟು ಉಳಿದ ಪ್ರಕರಣಗಳಿದ್ದಲ್ಲಿ ಸಹ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವ ಮೂಲಕ ಸಂಬಂಧಿಸಿದ ವಕೀಲರೊಂದಿಗೆ ಚರ್ಚೆ ನಡೆಸುವಂತೆ ಅವರು ಸೂಚನೆ ನೀಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇದೇ 21ರಂದು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಗೆ ಸಿದ್ಧತೆಗಳು ಭರದಿಂದ ನಡೆದಿದ್ದು, ಬೆಳಗಾವಿ ಜಿಲ್ಲಾಡಳಿತ ಮತ್ತು ಆಯುಷ್ ಇಲಾಖೆ ಸಹಯೋಗದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಅದ್ದೂರಿಯಾಗಿ ಆಚರಿಸಲು ಸರ್ವ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ದೈಹಿಕ ಶಿಕ್ಷಕರ ನೇತೃತ್ವದಲ್ಲಿ ಆಯಾ ತಾಲೂಕು ಕೇಂದ್ರಗಳಲ್ಲಿ ಈಗಾಗಲೇ ಯೋಗ ಪ್ರದರ್ಶನ ನಡೆಸಲಾಗುತ್ತಿದೆ. 21ರಂದು ಸುವರ್ಣ ವಿಧಾನಸೌಧದ ಎದುರು ಕಾರ್ಯಕ್ರಮ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ನಿಮಿತ್ತ ಇದೇ 19ರಂದು ಬೆಳಗಾವಿ ನಗರದಲ್ಲಿ ಯೋಗ ನಡಿಗೆ ಬೃಹತ್ ಜಾಥಾ ಆಯೋಜಿಸಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಆಯುಷ್ ಇಲಾಖೆ ಅಧಿಕಾರಿ ಶ್ರೀಕಾಂತ್ ಸುಣದೋಳಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಈ ಬಾರಿ ವಿಶೇಷವಾಗಿ ಆಚರಣೆ ಮಾಡ್ಬೇಕಂತಂದ್ಬಿಟ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೀವಿ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ, ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತ ಒಂದು ಆ ಘೋಷವಾಕ್ಯವನ್ನ ಪ್ರಕಾರ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿ 19ನೇ ತಾರೀಕಿಗೆ ಬೆಳಿಗ್ಗೆ 9:00 ಒಂದು ಯೋಗ ನಡಿಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಆವರಣದಿಂದ ಬೊಗಾರೇಶ್ವರವರೆಗೂ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ June 21ರಂದು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಿಗ್ಗೆ 6:00 to 8:00 ಸಂಭ್ರಮದಿಂದ ಆಚರಿಸಲು ಕೂಡ ತಯಾರಿ ಮಾಡಿಕೊಳ್ಳಲಾಗಿದೆ.
0: ವಿವಿಧ ಇಲಾಖೆಗಳಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಸಂಪೂರ್ಣ ಪ್ರಯೋಜನವನ್ನು ಅಲ್ಪಸಂಖ್ಯಾತ ಸಮುದಾಯದ ಜನತೆಗೆ ಸಮರ್ಪಕವಾಗಿ ತಲುಪಿಸುವಂತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷ ಯು ನಿಸಾರ್ ಅಹಮದ್ ಸೂಚಿಸಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆದ ಪ್ರಧಾನಮಂತ್ರಿಗಳ ಹೊಸ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಯಾವುದೇ ಮಗು ಶಿಕ್ಷಣದಿಂದ ವಂಚಿತವಾಗದಂತೆ ಎಚ್ಚರ ವಹಿಸಬೇಕು, ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು, ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರಿನ ಸೌಲಭ್ಯ ಸೇರಿದಂತೆ ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು, ಕಳೆದ 10 ವರ್ಷಗಳ ವಿದ್ಯಾರ್ಥಿಗಳ ದಾಖಲಾತಿ, ಶಾಲೆ ಬಿಟ್ಟವರ ಹಾಗೂ SSLC ಪರೀಕ್ಷೆಗೆ ಹಾಜರಾದವರ

0: ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮುರಳಿ ಅಶೋಕ್ ಸಾಲಪ್ಪ ಮನವಿ ಮಾಡಿದ್ದಾರೆ. ಚಿಕ್ಕಮಗಳೂರು ನಗರಸಭೆ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪೌರ ಕಾರ್ಮಿಕರ ಆರೋಗ್ಯ ಭದ್ರತೆಗೆ ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಇದಕ್ಕಾಗಿ 5 ಲಕ್ಷ ಮೌಲ್ಯದ ವಿಶೇಷ ಆರೋಗ್ಯ ವಿಮೆ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆ ಮೂಲಕ ತುರ್ತು ಸಂದರ್ಭದಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು. ಕೊಪ್ಪಳ ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿನ ನೀರು ಸಂಗ್ರಹ ಮತ್ತು ನೀರಿನ ಮೂಲಗಳ ಸ್ವಚ್ಛತೆಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರಸ್ತುತ ಮಳೆಗಾಲ ಆರಂಭವಾಗಿದ್ದು ಈ ಅವಧಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಂಭವ ಹೆಚ್ಚಿರುತ್ತದೆ. ಹಾಗಾಗಿ ನೀರಿನ ಮೂಲಗಳ ಸ್ವಚ್ಛತೆ ಮತ್ತು ಶುಚಿತ್ವ ಕಾಪಾಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದವರ ಆರೋಗ್ಯ ರಕ್ಷಣೆಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಭರವಸೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಸರ್ಕಾರಿ ವೈದ್ಯಕೀಯ ಕಾಲೇಜು, ಸೂಪರ್ ಸ್ಪೆಷಾಲಿಟಿ, ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ನಿರ್ಮಾಣ, ವೈದ್ಯಕೀಯ ಶಿಕ್ಷಣ ಸಚಿವರ ಭರವಸೆ. ಮಾದಕ ವಸ್ತು ಮುಕ್ತ ಕರ್ನಾಟಕ ನಿರ್ಮಾಣ ಸರ್ಕಾರದ ಮೊದಲ ಆದ್ಯತೆ, ಗೃಹ ಸಚಿವರ ಹೇಳಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಸಾಮಾನ್ಯವಾಗಿ ಕಲೆಯನ್ನು ವ್ಯಕ್ತಿ ಆಯ್ಕೆ ಮಾಡಿಕೊಳ್ಳೋದು ಸಾಮಾನ್ಯ, ಆದರೆ ಕಲೆಯೇ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ದೊಡ್ಡ ವಿಷಯವೇ ಸರಿ. ಹಾಗೆ ಮಲೆನಾಡು ಆಯ್ಕೆ ಮಾಡಿಕೊಂಡದ್ದು ಕುವೆಂಪು ಅವರನ್ನು. ಕುವೆಂಪು ಅವರು ಪ್ರಕೃತಿಯಿಂದ ನಿಬ್ಬೆರಗಾಗ್ತಾರೆ, ಮೈ ಮರಿತಾರೆ. ಹಾಗೆ ಎಲ್ಲಿಯವರೆಗೆ ಅಂತಂದರೆ, ಮನೆ ಮುಂದೆ ಬಿಟ್ಟಂಥ ಒಂದು ಡೇರೆ ಹೂವಿಗೆ ರಾಜರಾಜೇಶ್ವರಿ ಅಂತ ಹೇಳಿ ಶುರು ಮಾಡಿಬಿಡ್ತಾರೆ. ಪ್ರಕೃತಿಯ ಮೂಲಕ ಸತ್ಯವನ್ನು ಕಂಡುಕೊಂಡವರು ಕುವೆಂಪು ಅವರು. ಕುವೆಂಪು ಅವರು ರಚಿಸಿರುವ ಗೀತೆಗಳನ್ನು ಕೇಳೋಣ.

ಸ್ನೇಹಿತರೆ, ಕಾಡಿನ ಕೊಳಲನ್ನ ಹಿಡಿದು ಬಂದವರು ಕುವೆಂಪು ಅವರು. ಕುವೆಂಪು ಅವರನ್ನ ಕುರಿತು ಜಿ ಎಸ್ ಶಿವರುದ್ರಪ್ಪ ಅವರು ಒಂದು ಮಾತನ್ನ ಹೀಗೆ ಹೇಳ್ತಾರೆ. ಒಂದು ದುರ್ಗಮ ದುರಂತ ಭೂಭಾಗವಾಗಿದ್ದ ಮಲೆನಾಡು ಕುವೆಂಪು ಅದರೊಳಗಿನ ಸಂಕಲ್ಪ ಶಕ್ತಿಯಂತೆ ಸಂಭವಿಸಿದ ಮೇಲೆ ಹಠಾತ್ತನೆ ಅವರ ಕವಿ ಪ್ರತಿಭೆಯ ಮೂಲಕ ತನ್ನ ಅಸಂಖ್ಯ ಸೌಂದರ್ಯ ವೈಭವಗಳ ಸಹಿತವಾದ ಪ್ರತ್ಯಕ್ಷವಾದ ಪರಿ ಆಶ್ಚರ್ಯಕರವಾಗಿದೆ. ಹೀಗೆ ಮತ್ತೊಂದು ಮಾತಿನಲ್ಲಿ ಹೇಳೋದಾದರೆ, ಸಹ್ಯಾದ್ರಿಯ ಪರ್ವತಾರಣ್ಯ ಪ್ರಪಂಚವೇ ತನ್ನ ಅಭಿವ್ಯಕ್ತಿಗಾಗಿ ಕುವೆಂಪು ಅವರಂತಹ ಕವಿಯನ್ನು ಸೃಷ್ಟಿಸಿತೋ ಏನೋ ಅಂತ.

0: ಇದೀಗ ಸೇವಾ ಮಾಹಿತಿ.
1: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
0: ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಿತಿ ಬೆಂಗಳೂರು, ರೇಣುಕಾ ಪ್ರಕಾಶನ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ಜೂನ್ 21 ಭಾನುವಾರ ಬೆಳಿಗ್ಗೆ 11 ಏರ್ಪಡಿಸಲಾಗಿದೆ. ಸ್ಥಳ ಐಎಂಎ ಹಾಲ್, ಚಿತ್ರದುರ್ಗ.
2: ಆಫೀಸ್ಗೆ ಟೈಮ್ ಆಗಿದೆ ಕಣವ, ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
3: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ, ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
2: ಅದರಿಂದ ಏನಾಯ್ತು ಗೌರಕ, ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
4: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ, ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ, ಜಾನುವಾರುಗಳು ತಿಂದ್ರೆ ಸಾಯ್ತವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
3: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
2: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
5: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
0: ಶ್ರೀ ಶಾರದಾದೇವಿ ಅಂಧರ ವಸತಿ ಶಾಲೆ ಇಲ್ಲಿ 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶಕ್ಕಾಗಿ ಅರ್ಜಿ ಆಹ್ವಾನಿಸಲಾಗಿದೆ. 5-10 ಒಳಗಡೆ ಇರಬೇಕು, ಅಭ್ಯರ್ಥಿಯು ದೃಷ್ಟಿಹೀನರಾಗಿರಬೇಕು. ಊಟ ವಸತಿಯೊಡನೆ 1-10 ಉಚಿತ ಶಿಕ್ಷಣ ನೀಡಲಾಗುತ್ತೆ. ಪ್ರವೇಶವನ್ನು ಪಡೆಯುವುದಕ್ಕೆ ಇದೇ ಜೂನ್ 30 ಕೊನೆಯ ದಿನವಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9845446288 ಕರೆ ಮಾಡಬಹುದು. ಸ್ನೇಹಿತರೆ ಗಮನಿಸಿ, ಇಂದು ಬೆಳಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಹಿಳೆಯರನ್ನು ಕಾಡುವ ಪಿಸಿಓಡಿ ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡುತ್ತಾರೆ ಹಾಗೂ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿ ಬಾಯಿ ಎಸ್ ಅವರು, ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಕೇಳಿ, ಇಂದು ಬೆಳಗ್ಗೆ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ.

0: 2017 26 27ನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರ ಬಾಲಕ ಬಾಲಿಕೆಯರ ವಿದ್ಯಾರ್ಥಿ ನಿಲಯಗಳಿಗೆ ಪಿಯುಸಿ ಡಿಪ್ಲೊಮಾ ಹಾಗೂ ಐಟಿಐ ಕೋರ್ಸ್ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಅಲ್ಪಸಂಖ್ಯಾತರ ಸಮುದಾಯದವರಾದ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಬೌದ್ಧ ಸಿಖ್ ಫಾರ್ಸಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಇದೇ ಜೂನ್ 30 ಕೊನೆಯ ದಿನವಾಗಿರುತ್ತೆ. ವೆಬ್ಸೈಟ್ ವಿಳಾಸ hshp.karnataka.gov.in. ಸೇವಾ ಮಾಹಿತಿ ಕೇಳಿದಿರಿ, ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಬಳಿಕ 7:35ಕ್ಕೆ ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, ಯುಜಿಸಿ ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. ಬಿಎಸ್ಸಿ ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರಿ, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
3: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
1: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ. ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗಾಗಿ 3 ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15 ಜಾರಿ. ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ 2 ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ. ಮತ್ತು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲೆಂಡ್ಸ್ ವಿರುದ್ಧ ಭಾರತಕ್ಕೆ 95 ರನ್ ಜಯ. ವಾರ್ತೆಗಳ ವಿವರ. G7 ಶೃಂಗಸಭೆಯನ್ನು ಯಶಸ್ವಿಯಾಗಿ ಸಂಪನ್ನಗೊಳಿಸಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಫ್ರಾನ್ಸ್ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ತಡರಾತ್ರಿ ಪ್ಯಾರಿಸ್ ತಲುಪಿದ್ದಾರೆ. ಪ್ಯಾರಿಸ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಸ್ವಾಗತಿಸಿತು. ಪ್ರಧಾನಿ ನರೇಂದ್ರ ಮೋದಿ ಇಂದು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರೊಂದಿಗೆ ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಸಮಾವೇಶವಾದ ವಿವಾಟೆಕ್ 2026 ಭಾಗವಹಿಸಲಿದ್ದಾರೆ. ಈ ಬಾರಿಯ ಶೃಂಗಸಭೆಯಲ್ಲಿ ಭಾರತವು ಅತಿದೊಡ್ಡ ಮಳಿಗೆಯನ್ನು ಹೊಂದಿದ್ದು ಇದು ಭಾರತ ಮತ್ತು ಯುರೋಪ್ ನಡುವಿನ ತಾಂತ್ರಿಕ ಸಹಭಾಗಿತ್ವದ ಬಲವಾದ ಸಂಕೇತವಾಗಿದೆ. ಇಲ್ಲಿ ಪ್ರಧಾನಿಯವರು ಭಾರತದ ಡಿಜಿಟಲ್ ಕ್ರಾಂತಿ ಮತ್ತು ಜಾಗತಿಕ ತಾಂತ್ರಿಕ ಪ್ರಗತಿಯ ಕುರಿತು ಭಾಷಣ ಮಾಡಲಿದ್ದಾರೆ. ಇನ್ನು ನಿನ್ನೆ ನಡೆದ G7 ಶೃಂಗಸಭೆಯಲ್ಲಿ ಪ್ರಧಾನಿ ಜಾಗತಿಕ ಆಡಳಿತ ಮತ್ತು ನೀತಿ ನಿರೂಪಣೆಯಲ್ಲಿ ಭಾರತದ ನಿಲುವನ್ನು ಸ್ಪಷ್ಟಪಡಿಸಿದರು. ಜಾಗತಿಕ ಏಳಿಗೆಗಾಗಿ ಜಾಗತಿಕ ದಕ್ಷಿಣ ರಾಷ್ಟಗಳ ಜೊತೆ ನಿಕಟವಾಗಿ ಕೆಲಸ ಮಾಡುವ ಅಗತ್ಯವನ್ನು ಅವರು ಒತ್ತಿ ಹೇಳಿದರು. ಅಲ್ಲದೆ ವೆಸ್ಟ್ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಅಭಿವೃದ್ಧಿಶೀಲ ರಾಷ್ಟಗಳ ಮೇಲಾಗುತ್ತಿರುವ ಪರಿಣಾಮಗಳ ಕುರಿತು ಕಳವಳ ವ್ಯಕ್ತಪಡಿಸಿದ ಅವರು G7 ದೇಶಗಳು ಮತ್ತು ಜಾಗತಿಕ ದಕ್ಷಿಣ ರಾಷ್ಟಗಳ ಸಾಮರ್ಥ್ಯವನ್ನು ಜೋಡಿಸುವ ಮೂಲಕ ವ್ಯಾಪಾರ ಹಾಗೂ ಸಂಪರ್ಕವನ್ನು ವೃದ್ಧಿಸುವ ಹೊಸ ಚೌಕಟ್ಟನ್ನು ಪ್ರಸ್ತಾಪಿಸಿದರು. ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿಯವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್, ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸೇರಿದಂತೆ ಹಲವು ಜಾಗತಿಕ ನಾಯಕರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ವಿಶೇಷವಾಗಿ ಅಧ್ಯಕ್ಷ ಟ್ರಂಪ್ ಅವರೊಂದಿಗಿನ ಭೇಟಿಯಲ್ಲಿ ಇರಾನ್ ಜೊತೆಗಿನ ವಾಷಿಂಗ್ಟನ್ ಶಾಂತಿ ಒಪ್ಪಂದದ ಅನುಷ್ಠಾನದ ಸಮಯದಲ್ಲಿ ಭಾರತೀಯ ನಾವಿಕರ ಸುರಕ್ಷತೆಗೆ ಅತ್ಯುನ್ನತ ಆದ್ಯತೆ ನೀಡಬೇಕೆಂದು ಪ್ರಧಾನಿ ಮನವಿ ಮಾಡಿದರು. ಫ್ರಾನ್ಸ್ನ ಏವಿಯನ್ನಲ್ಲಿ ನಡೆದ G7 ಶೃಂಗಸಭೆಯಲ್ಲಿ ಜಾಗತಿಕ ಸ್ಥಿರತೆ ಮತ್ತು ಸುಸ್ಥಿರ ಬೆಳವಣಿಗೆಗೆ ಪೂರಕವಾದ 3 ಪ್ರಮುಖ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಾಗಿದೆ. ಸಮತೋಲಿತ ಆರ್ಥಿಕ ಪ್ರಗತಿ, ಸ್ಥಿರ ಇಂಧನ ಮಾರುಕಟ್ಟೆ ಹಾಗೂ ಪೂರೈಕೆ ಸರಪಳಿಯ ಬಲವರ್ಧನೆಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗಿದ್ದು ಜಾಗತಿಕ ಆರ್ಥಿಕ ಸಂಸ್ಥೆಗಳ ಸುಧಾರಣೆಗೆ ಕರೆ ನೀಡಲಾಗಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಸುರಕ್ಷಿತ ನೌಕಾಯಾನ ಮರುಸ್ಥಾಪನೆ ಹಾಗೂ ಅನಿಯಂತ್ರಿತ ರಫ್ತು ನಿರ್ಬಂಧಗಳ ನಿವಾರಣೆಗೆ ಆಗ್ರಹಿಸಿರುವ ನಾಯಕರು ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಸವಾಲುಗಳನ್ನು ಎದುರಿಸಲು ಹೆಚ್ಚಿನ ಸಿದ್ದತೆಯ ಅಗತ್ಯತೆಯನ್ನು ಒತ್ತಿ ಹೇಳಿದ್ದಾರೆ. ಇದೇ ವೇಳೆ ಅಪ್ರಾಪ್ತ ವಯಸ್ಕರಿಗೆ ಸುರಕ್ಷಿತ ಡಿಜಿಟಲ್ ಜಾಗವನ್ನು ನಿರ್ಮಿಸುವ G7 ಘೋಷಣೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ಸಂಪೂರ್ಣ ಬೆಂಬಲ ಸೂಚಿಸಿವೆ. ಡಿಜಿಟಲ್ ವೇದಿಕೆಗಳಲ್ಲಿ ಕಟ್ಟುನಿಟ್ಟಿನ ವಯಸ್ಸಿನ ದೃಢೀಕರಣ, ಪೋಷಕರ ನಿಯಂತ್ರಣ ಹಾಗೂ ಡೀಪ್ ಫೇಕ್ ಮತ್ತು ಕೃತಕ ಬುದ್ದಿಮತ್ತೆಯ ಅಪಾಯಗಳಿಂದ ಮಕ್ಕಳನ್ನು ರಕ್ಷಿಸುವ ಕ್ರಮಗಳಿಗೆ G7 ಕರೆ ನೀಡಿದೆ. ಆನ್ಲೈನ್ನಲ್ಲಿ ಮಕ್ಕಳ ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯದ ವಿರುದ್ಧ ಶೂನ್ಯ ಸಹಿಷ್ಣುತೆಯ ನೀತಿಯನ್ನು ಒಕ್ಕೂಟವು ಪುನರುಚ್ಚರಿಸಿದೆ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಇದೇ ವರ್ಷದ July 15 ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಉಭಯ ದೇಶಗಳು ಜಂಟಿಯಾಗಿ ಘೋಷಿಸಿವೆ. ಇದರ ಜೊತೆಗೆ ಉದ್ಯೋಗಿಗಳ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ DCC ಒಪ್ಪಂದವೂ ಸಹ ಏಕಕಾಲದಲ್ಲಿ ಅನುಷ್ಠಾನಕ್ಕೆ ಬರಲಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಈ ಒಪ್ಪಂದದ ಅಡಿಯಲ್ಲಿ ವಿನಾಯಿತಿ ಅವಧಿಯನ್ನು 3-5 ಹೆಚ್ಚಿಸಲಾಗಿದ್ದು ಇದು ಯುಕೆಯಲ್ಲಿರುವ ಭಾರತದ ತಾತ್ಕಾಲಿಕ ಉದ್ಯೋಗಿಗಳಿಗೆ ಅನುಕೂಲ ಕಲ್ಪಿಸಲಿದೆ. ಈ ಜಂಟಿ ಒಪ್ಪಂದವನ್ನು ಆರ್ಥಿಕ ರಾಜತಾಂತ್ರಿಕತೆಯ ಮಹತ್ವದ ವಿಜಯ ಎಂದು ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ಈ ಮೈತ್ರಿಯಿಂದಾಗಿ

0: ಭಾರತ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99%ರಷ್ಟು ಸುಂಕದ ಶ್ರೇಣಿಗಳ ಮೇಲೆ ತಕ್ಷಣದ ಸುಂಕ ಮುಕ್ತ ಪ್ರವೇಶವನ್ನು ಪಡೆದುಕೊಂಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾರ್ಖಂಡ್ನ ಎರಡು ರಾಜ್ಯಸಭಾ ಸ್ಥಾನಗಳಿಗೆ ಇಂದು ಮತದಾನ ನಡೆಯಲಿದೆ. ಚುನಾವಣಾ ಕಣದಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆಎಂಎಂ ಪಕ್ಷದ ಅಭ್ಯರ್ಥಿ ಬೈದ್ಯನಾಥ್ ರಾಮ್, ಕಾಂಗ್ರೆಸ್ ಅಭ್ಯರ್ಥಿ ಪ್ರಣವ್ ಝಾ ಮತ್ತು ಪಕ್ಷೇತರ ಅಭ್ಯರ್ಥಿ ಪರಿಮಳ್ ನತ್ವಾನಿ ಸ್ಪರ್ಧೆಯಲ್ಲಿದ್ದಾರೆ. ಬೆಳಿಗ್ಗೆ 9:00 ಸಂಜೆ 4:00 ಮತದಾನ ಪ್ರಕ್ರಿಯೆ ಜರುಗಲಿದ್ದು ಸಂಜೆ 5:00 ಮತ ಎಣಿಕೆ ಕಾರ್ಯ ಆರಂಭವಾಗಲಿದೆ. ಮತ ಎಣಿಕೆ ಪೂರ್ಣಗೊಂಡ ತಕ್ಷಣ ಫಲಿತಾಂಶ ಅಧಿಕೃತವಾಗಿ ಪ್ರಕಟಿಸಲಾಗುವುದು ಎಂದು ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯಲಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿ ಇದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ಅಭ್ಯರ್ಥಿಗಳು ಸರಾಗವಾಗಿ ಗೆಲುವು ಸಾಧಿಸಲಿದ್ದಾರೆ. 7ನೇ ಸ್ಥಾನಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಹಾಗೂ ಗೋವಿಂದರಾಜು ನಡುವೆ ಸ್ಪರ್ಧೆ ಏರ್ಪಟ್ಟಿದೆ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ, ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ, ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಗೋವಿಂದರಾಜು ಕಣಕ್ಕಿಳಿದಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳ ಭೇಟಿಗಾಗಿ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ತಮ್ಮ ಭೇಟಿಯ ಮೊದಲ ದಿನದಂದು ರಾಷ್ಟಪತಿ ಮಧ್ಯಪ್ರದೇಶದ ಬೆತುಲ್ನಲ್ಲಿ ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 2ನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯ್ ರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು ಇದೇ ವೇಳೆ ಕುಸಿಮಿ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದರ್ಶಿ ನಾಯಕತ್ವದಡಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ ತತ್ವಗಳೊಂದಿಗೆ ಭಾರತ ಕಳೆದ 12 ವರ್ಷಗಳಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಕೇಂದ್ರ ಸರ್ಕಾರದ ಸಮನ್ವಯ ಮತ್ತು ಬಹುಮುಖ್ಯ ಕಾರ್ಯತಂತ್ರ ದೇಶವನ್ನು ನಕ್ಸಲಿಸಂ ಮತ್ತು ಮಾವೋವಾದಿ ಭಯೋತ್ಪಾದನೆಯಿಂದ ಮುಕ್ತಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಕಟ್ಟುನಿಟ್ಟಿನ ಭದ್ರತಾ ಕಾರ್ಯಾಚರಣೆ, ಆರ್ಥಿಕ ಸಂಪನ್ಮೂಲಗಳ ತಡೆ ಹಾಗೂ ತ್ವರಿತ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಈ ಪ್ರಮುಖ ಬದಲಾವಣೆಗೆ ಕಾರಣವಾಗಿದೆ. ಆಪರೇಷನ್ ಆಕ್ಟೋಪಸ್, ಆಪರೇಷನ್ ಡಬಲ್ ಬುಲ್, ಆಪರೇಷನ್ ಥಂಡರ್ ಸ್ಟಾಮ್, ಆಪರೇಷನ್ ಬ್ಲಾಕ್ ಫಾರೆಸ್ಟ್ನಂತಹ ಅನೇಕ ಕಾರ್ಯಾಚರಣೆಗಳು ಮಾವೋವಾದಿಗಳನ್ನು ಹತ್ತಿಕ್ಕುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಲೀಡ್ಸ್ ಎಡಿಂಗ್ಲೆಯಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯ ಎ ಗುಂಪಿನ ಪಂದ್ಯದಲ್ಲಿ ಭಾರತೀಯ ವನಿತಾ ತಂಡ ನೆದರ್ಲ್ಯಾಂಡ್ಸ್ ತಂಡವನ್ನು 95 ರನ್ಗಳಿಂದ ಮಣಿಸಿದೆ. ಸ್ಮೃತಿ ಮಂದಾನಾ ಅವರ 74 ಹಾಗೂ ಶೆಫಾಲಿ ವರ್ಮಾ ಅವರ 55 ರನ್ಗಳ ನೆರವಿನೊಂದಿಗೆ ಭಾರತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 209 ರನ್ ಗಳಿಸಿತು. 210 ರನ್ಗಳ ಗುರಿ ಬೆನ್ನತ್ತಿದ ನೆದರ್ಲ್ಯಾಂಡ್ಸ್ 17.3 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸ್ಮೃತಿ ಮಂದಾನಾಗೆ ಪಂದ್ಯಶ್ರೇಷ್ಠ ಆಟಗಾರ್ತಿ ಪ್ರಶಸ್ತಿ ನೀಡಲಾಯಿತು. ಲಕ್ನೋನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ತಂಡ ಅಫ್ಘಾನಿಸ್ತಾನ ತಂಡವನ್ನು 170 ರನ್ಗಳಿಂದ ಮಣಿಸಿದೆ. ಈ ಮೂಲಕ ಸರಣಿಯಲ್ಲಿ 2-0 ಅಂತರದ ಮುನ್ನಡೆ ಸಾಧಿಸಿ ಸರಣಿ ಕೈವಶ ಮಾಡಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದ ಭಾರತ 49.5 ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಹಾಗೂ 125 ರನ್ಗಳೊಂದಿಗೆ ಇಶಾನ್ ಕಿಶನ್ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನ ಪ್ಯಾರಿಸ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಇಂದು ವಿವಾಟೆಕ್ 2026 ಕಾರ್ಯಕ್ರಮದಲ್ಲಿ ಭಾಗಿ. G7 ಶೃಂಗಸಭೆ ಜಾಗತಿಕ ಸ್ಥಿರತೆ ಮತ್ತು

0: ಸುಸ್ಥಿರ ಬೆಳವಣಿಗೆಗಾಗಿ ಮೂರು ಪ್ರಮುಖ ಘೋಷಣಾ ಪತ್ರಗಳಿಗೆ ಸದಸ್ಯ ರಾಷ್ಟಗಳ ಅಂಗೀಕಾರ. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜುಲೈ 15ರಿಂದ ಜಾರಿ, ರಫ್ತು ವಲಯಕ್ಕೆ ಹೆಚ್ಚಿನ ಉತ್ತೇಜನ. ಜಾರ್ಖಂಡ್ನ ಎರಡು ರಾಜ್ಯಸಭಾ ಸ್ಥಾನಗಳು ಹಾಗೂ ಕರ್ನಾಟಕ ವಿಧಾನ ಪರಿಷತ್ನ ಏಳು ಸ್ಥಾನಗಳಿಗೆ ಇಂದು ಚುನಾವಣೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ನೆದರ್ಲ್ಯಾಂಡ್ಸ್ ವಿರುದ್ದ ಭಾರತಕ್ಕೆ 95 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಚಿತ್ರದುರ್ಗ 102.6 FM. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಹೌದು, ನೀವೆಲ್ಲ ಕಾಯ್ತಾ ಇರೋ ಹಾಗೆ ಒಂದು ಪ್ರಶ್ನೆ ಕೂಡ ಇರುತ್ತೆ ಹಾಡಿನ ನಂತರ. ಅಂಬರೀಷ ಚಿತ್ರದ ಗೀತೆ

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸ್ನೇಹಿತರೆ, ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆ ಏನು ಅಂತಂದ್ರೆ, ಭೂಮಿ ಮತ್ತೆ ಸೂರ್ಯನಿಗಿರುವಂತ ಅಂತರ ಗೊತ್ತಿದೆ ಅಲ್ವಾ ನಿಮ್ಗೆ? ಅದು ವರ್ಷದಲ್ಲಿ ಒಂದು ದಿನ ತುಂಬಾ ಹತ್ತಿರ ಇರುತ್ತೆ, ಒಂದು ದಿನ ತುಂಬಾ ದೂರದಲ್ಲಿ ಇರುತ್ತೆ. ಅಂದ್ರೆ ಇರುವ ಅಂತರದಲ್ಲಿಯೇ ಒಂದು ದೂರ ಮತ್ತು ಒಂದು ಸ್ವಲ್ಪ ಹತ್ತಿರ ಅನ್ನುವಂಥದ್ದು. ಆ ರೀತಿಯಾಗಿ ತುಂಬಾ ಹತ್ತಿರ ಇದ್ದಾಗ, ತುಂಬಾ ಹತ್ತಿರ ಅಂದ್ರೆ ಇರುವಂತಹ ಹತ್ತಿರದಲ್ಲೇ ಸ್ವಲ್ಪ ಹತ್ತಿರ ಇದ್ದಾಗ ಅದನ್ನ ಏನಂತಾರೆ ಅಂತಂದ್ರೆ ಪೆರಿಲಿಯನ್ ಅಂತ ಹೇಳಿ ಕರೀತಾರೆ. ಸೂರ್ಯನಿಗೆ ಭೂಮಿ ಅತ್ಯಂತ ಸಮೀಪವಿರುವಂತಹದ್ದನ್ನ ಆ ದಿನವನ್ನ ಪೆರಿಲಿಯನ್ ಅಂತ ಹೇಳಿ ಕರೀತಾರೆ. ಹಾಗೆ ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವುದನ್ನ ಏನಂತ ಕರೀತಾರೆ ಅಂತ ನಾನು ನಿಮಗೆ ಪ್ರಶ್ನೆಯಾಗಿ ಕೇಳ್ತಾ ಇದ್ದೀನಿ. ಭೂಮಿಯು ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವಂತಹದ್ದನ್ನ ಏನೆಂದು ಕರೀತಾರೆ ಅನ್ನುವಂಥದ್ದು ಪ್ರಶ್ನೆ. ಓಕೆ, ಉತ್ತರವನ್ನ ನಿರೀಕ್ಷೆ ಮಾಡ್ತಾ 9448640273 ಈ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳುಹಿಸಿಕೊಡಿ. ವಾಟ್ಸಪ್ ಮೂಲಕ ಸಂದೇಶ ಬರಲಿ ಅಂತ ಹೇಳ್ತಾ ಸಿದ್ರೆ ಹಾಗೆ ಗಮನಿಸಿ, ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 ಪ್ರಸಾರ ಆಗ್ತಾ ಇದೆ. ಮಹಿಳೆಯರನ್ನ ಕಾಡುವ ಪಿಸಿಓಡಿ ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಜೊತೆಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿ ಬಾಯಿ ಎಸ್ ಅವರು. ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141970272ಕ್ಕೆ ಕರೆ ಮಾಡುವ ಮೂಲಕ ಪಿಸಿಓಡಿ ಸಮಸ್ಯೆಯನ್ನ ಕುರಿತು ಪ್ರಶ್ನೆಗಳನ್ನ ಕೇಳಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಮದಕರಿ ವೃತ್ತ, ರಂಗಯ್ಯನ ಬಾಗಿಲು ಹತ್ತಿರ, ಚಿತ್ರದುರ್ಗ. ಕೇಳಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಬೆಳಗ್ಗೆ 8:30 102.6 FM ಕಂಪನಾಂಕಗಳಲ್ಲಿ. ಈಗ ಕೇಳೋಣ ಗೋಕುಲ ಚಿತ್ರದ ಗೀತೆಯನ್ನು.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಸ್ನೇಹಿತರೆ, ಸೂರ್ಯ ಮತ್ತು ಭೂಮಿಯ ನಡುವೆ ಅಂತರ ಏನಿದೆ ಅದು ಕಡಿಮೆ ಇದ್ದಾಗ ಏನಂತಾರೆ, ಪೆರಿಲಿಯನ್ ಅನ್ನುವಂಥ ದಿನ ಸಂಭವಿಸುತ್ತೆ ಅವತ್ತು. ಹಾಗೆ ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರ ಹೆಚ್ಚಿರುವ ದಿನ ಅದನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆಯಾಗಿ ಕೇಳಿದ್ದೀನಿ. ಮತ್ತೊಂದು ಹಾಡಿನ ಕಾಲಾವಕಾಶ ಇದೆ, ನಂತರ ನಾವು ಸರಿ ಉತ್ತರವನ್ನು ತಿಳ್ಕೊಳ್ಳೋಣ. ಹಾಗೆ ಸರಿಸುಮಾರು ಅಂದರೆ ನಾವು ಯಾವಾಗಲೂ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ 149.6 million kilometers, ಇದು ಸಾಮಾನ್ಯವಾಗಿ ಇರುವಂಥ ಒಂದು ಅಂತರ. ಆದರೆ ಈ ಒಂದು ಪೆರಿಲಿಯನ್ ಇದ್ದಾಗ ಹತ್ತಿರ ಇರುತ್ತೆ ಸ್ವಲ್ಪ, 147.1 million kilometers ಆ ಒಂದು ಅಂತರದಲ್ಲಿರುತ್ತೆ. ಹಾಗೆ ದೂರ ಇದ್ದಾಗ ಅದನ್ನು ಏನಂತ ಕರೀತಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಆ ದಿನ ಎಷ್ಟು ದೂರ ಇರುತ್ತೆ ಅಂದರೆ 152.1 million kilometers ದೂರದಲ್ಲಿ ಇರುತ್ತೆ. ಓಕೆ, ಬಯಲುದಾರಿ ಚಿತ್ರದ ಗೀತೆ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸ್ನೇಹಿತರೆ, ಯಾರೆಲ್ಲ ಸಂದೇಶ ಕಳುಹಿಸಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಗೌರಮ್ಮ ಹಿರೇಕೇರೂರು ಹಾವೇರಿ ಜಿಲ್ಲೆಯಿಂದ, ಹರಿಹರದಿಂದ ಸುರೇಶ್ ಬೆಣ್ಣಿ, ಹೊನ್ನೂರಲ್ಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಇವರು ಕೂಡ ಚಿತ್ರದುರ್ಗ, ನಳಿನಿ ಸತೀಶ್ ಸಂಗಮೇಶ್ವರ್ ಲೇಔಟ್, ನೇತ್ರ ನಟರಾಜ್ ಚಿತ್ರದುರ್ಗ, ಪ್ರಣಯ ರಾಣಿ ಪ್ರೇಮ ಆಂಜನೇಯ ತೋರೋನೂರಿನಿಂದ, ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಯಶೋಧ ಎರಳ ನಾಯಕ ಚಿರತಗುಂಡುವಿನಿಂದ, ಸೋನು ಚಿತ್ರದುರ್ಗದಿಂದ, ಹಾಗೆ ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗುಂಡು, ಜಿಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗ, ಕೆಬಿ ಪಾಲಯ್ಯ ಚಿರತಗುಂಡು ಕೂಡ್ಲಿಗಿ ತಾಲೂಕು, ಹಾಗೆ ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯರು ಟೌನ್, ಜಗದೀಶ್ ಶೋಭಾ ವರ್ಣಿಕಾ ಸಿರಿಗೆರೆ ಚಿತ್ರದುರ್ಗದಿಂದ, ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ. ಮುಂದಿನ ಸಂದೇಶ ಮನಃಸ್ಫೂರ್ತಿ ಆರ್ ಜೆ ಜಗದೀಶ್ ಕುಮಾರ್ ಕೊಂಡ್ಲಹಳ್ಳಿ, ಎನ್ ಜಿ ಬಸವರಾಜ್ ಅವರು, ಅನ್ನಪೂರ್ಣ ಅವರು ಕೂಡ ಇದ್ದಾರೆ, ಐಯುಡಿಪಿ ಲೇಔಟ್ ಎಂಟನೇ ಕ್ರಾಸ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕು, ಬೆಳಗಾವಿ ಜಿಲ್ಲಾ ಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ, ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲಾತೆಯಲ್ಲಿ ಮತ್ತೆ ಮನೆಯವರು, ಹಾಗೆ ಸೋಮ ಸುಶೀಲಾ ಎಳೆಹೊಳೆ ಹರಿಹರ ತಾಲೂಕು, ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು. ಮುಂದಿನ ಸಂದೇಶ ಯಾರು ಅಂದರೆ ಕಿಷ್ಕಿಂದ ನಗರ ಗಂಗಾವತಿ ಈರಣ್ಣ, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ. ಮುಂದಿನ ಸಂದೇಶ ರಾಜೇಶ್ ಕುಮಾರ್ ಪಿಬಿ ಉಪನ್ಯಾಸಕರು, ಎಸ್ಜೆಎಂ ಪಾಲಿಟೆಕ್ನಿಕ್ ಚಿತ್ರದುರ್ಗ, ಎಂ ಈಶಣ್ಣ ಮುತ್ತಿಗರಹಳ್ಳಿ, ಅನಿತಾ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗ, ಅಂಜನಪ್ಪ ಗಂಗಮ್ಮ ಸುಟ್ಟ ಕರ್ನಾರಹಟ್ಟಿ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗ, ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗ, ಹನುಮಂತಪ್ಪ ಮಡಿವಾಳರ್ ಜಗಳೂರು ತಾಲೂಕು, ಡಾಕ್ಟರ್ ಎಸ್ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ, ಅಥರ್ವಾಸಿ ಬೋರಪ್ಪ ಚನ್ನಕೇಶವ ಪವಿತ್ರ ಹೊಸ ಮಾಳಿಗೆ, ಜಿಸಿಎಚ್ ಗುಂಜಕರ್ ಭರಮಸಾಗರದಿಂದ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ದಿವ್ಯಾ ಶಿವರಾಜ್ ಮಹಾವೀರ ನಗರನ, ಓಕೆ ಮಹಾವೀರ ನಗರ ಸೆಕೆಂಡ್ ಮೈನ್ ಆಜಾದ್ ಮಿಲ್ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮಂಡಲಗೊಂದಿ ಜಗಳೂರು ತಾಲೂಕು, ಶುಭಾಂಗ್ ಹವಿಶ್ ಬಿವಿಕೆಎಸ್ ಲೇಔಟ್ ಚಿತ್ರದುರ್ಗ, ಸುಧಾಶೇಖರ್ ಚಂದ್ರವಳ್ಳಿ ನಗರ ಚಿತ್ರದುರ್ಗ, ಉಮಾ ಮೋಹನ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗ, ವೇದ ರಮೇಶ್ ಮೈತ್ರಿ ಈಶ್ವರ ಬಡಾವಣೆ ಚಿತ್ರದುರ್ಗ, ಹಾಗೆ ಡಾಕ್ಟರ್ ನಾಗಭೂಷಣ್ ಡಿಎಂ ಇವರು ಕೂಡ ಚಿತ್ರದುರ್ಗ, ನಿಖಿಲ್ ರಾಜ್ ಉಮಾ ಮಹೇಶ್ವರಿ ದೇವಸ್ಥಾನ ಎದುರು ಕರುವಿನಕಟ್ಟೆ ಸರ್ಕಲ್ ಚಿತ್ರದುರ್ಗ, ವಿನಾಯಕ ಮತ್ತು ಕನ್ನಿಕ ಅವರು ಚೋರನೂರಿನಿಂದ, ವೀಣಾ ಶಿವರಾಜ್ ಚಿತ್ರದುರ್ಗದಿಂದ.

0: ಹಾಗೆ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ ಶೈಲಜಾ ಲೋಕಣ್ಣ ಬಿವಿ ಕೇಸ್ ಲೇಔಟ್ ಚಿತ್ರದುರ್ಗದಿಂದ. ಓಕೆ, ಮಂಜುಳಾ ಅರ್ಥನ ಮಂಜುಳಾ ಅವರು ಮಹಾಂತೇಶ್ ಪಿಟಿ ಎಂಆರ್ ನಗರ ಎಂಕೆ ಹಟ್ಟಿ ಚಿತ್ರದುರ್ಗ ಅಂತ ಹೇಳ್ತಾ ಇದ್ದಾರೆ. ಅಪ್ಪಾಜಿ ಎ ಮುಷ್ಟೂರು, ಸುಧಾರಾಣಿ ಚಂದನ, ಸ್ಪಂದನ ಮುಷ್ಟೂರು, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ, ಎನ್ ಕಲ್ಲಪ್ಪ ಚನ್ನಪಟ್ಟಣ, ಹೊಳಲ್ಕೆರೆ ತಾಲೂಕು. ಮತ್ತೊಂದು ಮೆಸೇಜ್ ಡಿಲೀಟ್ ಆಗಿದೆ, 247 ಈ ಸಂಖ್ಯೆಯಿಂದ ಬಂದಿರುವಂಥದ್ದು. ಸಿಎಲ್ ಉಮಾಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ. ಸಂಧ್ಯಾ ಪ್ರಸನ್ನ ಕುಮಾರ್ ಕಬೀರಾನಂದ ಮಠದ ರಸ್ತೆ ಚಿತ್ರದುರ್ಗ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಟಿ ಪುಲ್ಲಯ್ಯ ತರಳಬಾಳು ನಗರ ಚಿತ್ರದುರ್ಗ. ಸಿದ್ದಲಿಂಗ ಮೂರ್ತಿ ಸಿರಿಗೆರೆಯಿಂದ ಮಂಜುಳಾ ಎಂಸಿ ರವಿ ಓಬವನಾಗತಿ ಹಳ್ಳಿ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ. ಹುಬ್ಬಳ್ಳಿ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ, ರುದ್ರೇಶ್ ನಾಯ್ಕ ಕೆ ಮತ್ತು ಕಮಲ ಐಯುಡಿಪಿ ಲೇಔಟ್ 6ನೇ ಮುಖ್ಯ ರಸ್ತೆ ಚಿತ್ರದುರ್ಗದಿಂದ. ಅಮೃತ ರಮೇಶ್ ಚಿತ್ರದುರ್ಗದಿಂದ, ಹಾಗೆ ಷಡಾಕ್ಷರಪ್ಪ ಪಿ ಉಪನ್ಯಾಸಕರು ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗ. ನೀಲಮ್ಮ ಜ್ಞಾನಸ್ವಾಮಿ ಜಮ್ಮಾಪುರ ಗ್ರಾಮ ಜಗಳೂರು ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಎನ್ ಮಾರಣ ಶಿಕ್ಷಕರು ಚಳ್ಳಕೆರೆ ತಾಲೂಕಿನಿಂದ ತಳಕಿನಿಂದ ಬಂದಿರುವಂಥದ್ದು. ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಅತ್ತಿ ಚೌಡೇನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ. ನಾಗಭೂಷಣ ಸ್ವಾಮಿ ಹೆಚ್ ಸಾಲೂರು, ಶಿಕಾರಿಪುರ, ಶಿವಮೊಗ್ಗ ಜಿಲ್ಲೆ. ಹಾಗೆ ಸಲ್ಮಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ, ತರೀಕೆರೆ ಇಲ್ಲಿಂದ ಬಂದಿದೆ. ಶಾಂತಾಚಾರ ಬಡಗೇರಿ, ಕೊಕ್ಕನೂರು, ಹರಿಹರ ತಾಲೂಕಿನಿಂದ. ಮೊಹಮ್ಮದ್ ಖಲೀಲ್, ಸಾರಾ ಕಾಶಿಫ್, ಭಗತ್ ಸಿಂಗ್ ನಗರ ಚಿತ್ರ, ದಾವಣಗೆರೆಯಿಂದ. ವಿಜಯಲಕ್ಷ್ಮಿ ಸತೀಶ್ ಅವರು, ಪೃಥ್ವಿ, ಪೂಜಾ ಬ್ಯಾಂಕ್ ಕಾಲೋನಿ ಚಿತ್ರದುರ್ಗ. ಸಂತೋಷ್ ಪಾಟೀಲ್, ಗಲಗಿನಕಟ್ಟೆ ತಾಲೂಕು ರಟ್ಟೆಹಳ್ಳಿಯಿಂದ. ಇನ್ನು ಸ್ವರೂಪ್ ಎಂಧರಣಿ ಚಿತ್ರದುರ್ಗದಿಂದ, ಹಾಗೆ ಸಿದ್ದೇಶ್ ಹಡಪದ, ಹರ್ಷವರ್ಧನ್, ರಶ್ಮಿಕಾ ಕವನ ಮಾನ್ವಿತು ಚಂಗಿದುರ್ಗದಿಂದ. ಓಕೆ, ಇನ್ನು ಯಾರೆಲ್ಲ ಕಳುಹಿಸಿದ್ದಾರೆ? ಚಿನ್ಮಯ ಮಮತಾ ತಿಮ್ಮಾರೆಡ್ಡಿ ಮರಳ ಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ. ಕೊಟ್ಟೂರಿನಿಂದ ಜವಳಿ ಶಾರದಾ ಚಂದ್ರಶೇಖರ್ ಅವರು. ಗೀತಾ ಶಶಿಧರ್ ಶಿವಗಂಗದಿಂದ, ಹಾಗೆ ನಿರ್ಮಲ ಮಂಜುನಾಥ್ ಭರಮಸಾಗರದಿಂದ ಬಂದಿದೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ ಅವರು, ಸಚಿನ್ ಭಾಸ್ಕರ್, ಜಿಹೆಚ್ಆರ್ ಲೇಔಟ್ ಚಿತ್ರದುರ್ಗ, ಮೀನಾಕ್ಷಿ ಮಲ್ಲಿಕಾರ್ಜುನ್ ಮತ್ತು ಸ್ವರ್ಣ ಶ್ರೀ ಬಾಪೂಜಿ ನಗರ ಚಿತ್ರದುರ್ಗ, ಹಾಗೆ ಪೂಜಾ ಗೋಪನಹಳ್ಳಿ ಗ್ರಾಮ ಚಳ್ಳಕೆರೆ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಮಂಜುಳಾ ಕೆಜಿ ಐಯುಡಿಪಿ ಲೇಔಟ್ 7ನೇ ಕ್ರಾಸ್ ಚಿತ್ರದುರ್ಗದಿಂದ. ವಿಶಾಲ ಷಡಾಕ್ಷರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ. ಲತಾ ಸುಹಾಸ್ ಹೊಸಕೋಟೆಯಿಂದ. ಡಿವಿ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ. ನಿರ್ಮಲ ಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗ. ಒನಕೆ ಒಬ್ಬ ಓಕೆ ಗುಡೇಕೋಟೆಯಿಂದ. ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಅವರು. ಹಾಗೆ ಎಸ್ಎಂ ಮೃತ್ಯುಂಜಯ ಸ್ವಾಮಿ ವಿಜ್ಞಾನ ಶಿಕ್ಷಕರು ಮಾಡನಾಯಕನಹಳ್ಳಿ. ನಮನ ಗಣೇಶ್ ಕಾರ್ಕಳ ಬಜಗೋಳಿಯಿಂದ ಬಂದಿದೆ ಈ ಸಂದೇಶ. ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ. ಟೈಲರ್ ಹನುಮಂತಪ್ಪ ದೇವರಕೊಟ್ಟದಿಂದ. ಹಾಗೆ ಮೀರಾ ನಾಡಿಗ್ ಚಿತ್ರದುರ್ಗದಿಂದ. ವನಿತಾ ತ್ರಿಶೂಲ್ ಶಿವಮೊಗ್ಗ. ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ. ಹಾಗೆ ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಬಂದಿದೆ ಈ ಸಂದೇಶ. ಇನ್ನು ಶ್ರೀಕಂಠಮೂರ್ತಿ, ಸ್ಕಂದನ್ ಭಾಸ್ಕರ್ ಎಲ್ಲಿಂದ ಅಂತ ಅನ್ನೋದಾದ್ರೆ, ಇವರು ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಕಳುಹಿಸಿರುವಂಥದ್ದು. ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ. ಪ್ರಜ್ವಲ್ ನಿಹಾರಿಕಾ ಚಿತ್ರದುರ್ಗದಿಂದ. ಸುಧಾಮಣಿ, ಧನುಷ್, ದೀಕ್ಷಿತ್, ರಮೇಶ್ ಬಾಬು ಮಾರಮ್ಮ ದೇವಸ್ಥಾನ ರಸ್ತೆ ಚಿತ್ರದುರ್ಗ. ಶಿಲ್ಪಾ ವೆಂಕಟೇಶ್ ಗರ್ಲಪೇಟ್ ಮತ್ತು ಅಮೂಲ್ಯ ಗರ್ಲಪೇಟ್ ನೆಹರು ನಗರ ಚಿತ್ರದುರ್ಗ. ಹೇಮಾ ಸ್ಮಿತಾ, ದೀಕ್ಷಿತ್ ಪಾಟೀಲ್ ಶ್ರೀನಿವಾಸ್ ಲೇಔಟ್ ಚಿತ್ರದುರ್ಗ. ಹಾಗೆ ಮುಂದಿನ ಸಂದೇಶ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗ ಹಿರೇಮಠ ಅವರು, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಕೂಡ ಇದ್ದಾರೆ. ಹಾಗೆ ಎಂಆರ್ ಶ್ರೀಕಂಠನ ಅಗ್ರಹಾರ ಮೈಸೂರಿನಿಂದ. ಲಕ್ಷ್ಮಣ ರೆಡ್ಡಿ, ರಾವಲಕುಂಟೆ, ಮೊಳಕಾಲ್ಮೂರು ತಾಲೂಕಿನಿಂದ ಬಂದಿದೆ ಈ ಸಂದೇಶ. ಮಹೇಶ್ ಹೊಸೂರು ಶಿಕಾರಿಪುರದಿಂದ. ಸುಜಾತ ಮಂಜುನಾಥ್ ಚಿತ್ರದುರ್ಗದಿಂದ. ವಿಭಾ ದೀಪಕ್ ಬೆಂಗಳೂರಿನಿಂದ. ಓ ರಾಜಪ್ಪ, ನಿದ್ವಿತ್ ರಾಜ್, ಕುಶಾಂತ್ ರಾಜ್ ನಗರಂಗೆರೆ ಚಳ್ಳಕೆರೆಯಿಂದ. ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ ಈ ಸಂದೇಶ ಕಳುಹಿಸಿದ್ದಾರೆ. ವಿಶ್ವ ಶಿಲ್ಪ ವಿದ್ಯಾನಗರದಿಂದ. ಬೆಂಗಳೂರಿನ ಕೆಂಗೇರಿಯಿಂದ ಬಂದಿರುವಂತಹ ಸಂದೇಶ. ಹರ್ಷಿತ್ ಆಧ್ಯಾತ್ಮಿಕ ಮತ್ತು ಹರ್ಷಿತ್ ಅವರದು. ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ 2ನೇ ಕ್ರಾಸ್ ಚಿತ್ರದುರ್ಗ. ರೂಪಾ ಪರಮೇಶ್, ರಶ್ಮಿತಾ ಧನ್ಯ ಪಿ ಎಸ್ ಎಂ ಲೇಔಟ್ ಚಿತ್ರದುರ್ಗ. ಶ್ರೀನಿಧಿ ರಮೇಶ್ ಅವರು ಸುಷ್ಮಿತಾ ಚಿತ್ರದುರ್ಗದಿಂದ. ಹಾಗೆ ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್, ಸರೋಜಾ ಸಂಜಯ್ ಧನ್ಯ. ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್. ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ. ಸಿರಿಗೆರೆ ಸಿರಿಗೌರಿ ಬಸವಮಂಟಪ ರಸ್ತೆ ಚಿತ್ರದುರ್ಗದಿಂದ. ಹಾಗೆ ಗುರುಮೂರ್ತಿ ಜಿಬಿ ಶಿಕ್ಷಕರು ಗೋನೂರಿನಿಂದ. ಓಕೆ ಸ್ನೇಹಿತರೆ, ಇಷ್ಟು ನನಗೆ ಸಂದೇಶಗಳು ಬಂದಿದೆ ಸಮಯದಲ್ಲಿ ಅಂತ ಹೇಳ್ತಾ. ಹಾಗಾದ್ರೆ ಸರಿಯಾದ ಉತ್ತರ ಏನಾಗಿತ್ತು ಅಂತ ತಿಳ್ಕೊಳ್ಳೋಣ. ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳೋಣ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬರ್ಸ್ಮೆನ್ ಗೆ ದೂರು ನೀಡಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

ಓಕೆ ಸ್ನೇಹಿತರೆ, ಭೂಮಿಗೂ ಮತ್ತು ಸೂರ್ಯನಿಗೂ ಇರುವಂತ ಅಂತರ ಏನಿದೆ ಅದು ತುಂಬಾ ದೂರ ಇದ್ದಂತ ಒಂದು ದಿನ ಸಂಭವಿಸುತ್ತೆ, ಹತ್ತಿರ ಕೂಡ ಒಂದು ದಿನ ಸಂಭವಿಸುತ್ತೆ. ತುಂಬಾ ದೂರ ಇದ್ದಂತ ದಿನ ಸಂಭವಿಸಿದಾಗ ಅದನ್ನ ಅಫಿಲಿಯನ್ ಅಂತ ಹೇಳಿ ಕರೀತಾರೆ. ಅಫಿಲಿಯನ್ ಪೆರಿಲಿಯನ್ ಅಂದ್ರೆ ಹತ್ತಿರ ಇರುವಂತದ್ದು, ಅಫಿಲಿಯನ್ ಅಂದ್ರೆ ದೂರ ಇರುವಂತದ್ದು. ಈ ಬಾರಿ ಅದು ಜುಲೈ 6ರಂದು ಸಂಭವಿಸ್ತಾ ಇದೆ. ಹಾಗೆ ಪೆರಿಲಿಯನ್ ಯಾವಾಗ ಸಂಭವಿಸಿತ್ತು ಅಂದ್ರೆ ಜನವರಿ 3ರಂದು ಸಂಭವಿಸಿತ್ತು. ಹಾಗೆ ಜುಲೈ 6ರಂದು ಈ ಅಫಿಲಿಯನ್ ಅನ್ನುವಂಥದ್ದು ಸಂಭವಿಸುತ್ತೆ. ಓಕೆ ಸ್ನೇಹಿತರೆ, ಮಾಹಿತಿ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಜೊತೆಗೆ ಯಾರೆಲ್ಲ ಸಂದೇಶ ಕಳುಹಿಸಿದ್ರಿ, ತುಂಬಾ ಸರಿಯಾದ ಉತ್ತರವೇ ಬಂದಿತ್ತು ಅನ್ನುವಂಥದ್ದು ಕೂಡ ತುಂಬಾ ಸಂತೋಷದ ವಿಷಯ. ಧನ್ಯವಾದಗಳು ಎಲ್ರಿಗೂ ಕೂಡ ಅಂತ ಹೇಳ್ತಾ ಈಗ ಮಾಸ್ತಿಗುಡಿ ಚಿತ್ರದ ಗೀತೆಯನ್ನ ಕೇಳೋಣ.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ಹಾಗೆ ನಿಲಯದ ಕಾರ್ಯಕ್ರಮಗಳನ್ನ 102.6 ಮೆಗಾಹರ್ಟ್ಸ್ ಗಳಲ್ಲಿ ದುರ್ಗೋದಯ ಪ್ರಸಾದದಲ್ಲಿ ಕೇಳ್ತಾ ಇದ್ರಿ. ಸಮಯ 8:15 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ನಲ್ಲಿ ವಾರ್ತೆಗಳನ್ನ ಕೇಳುವಿರಿ. ಹಾಗೆ ಗಮನಿಸಿ, ನಮ್ಮ ನಿಲಯದಿಂದ 8:30 ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಮಹಿಳೆಯರನ್ನ ಕಾಡುವ ಪಿಸಿಒಡಿ ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಹಾಗೆ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಸರ್ಜಿ ವೇದಾಂತ ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾ ತೋಯಜಾಕ್ಷಿ ಬಾಯಿ ಎಸ್ ಅವರು, ಪ್ರಾಯೋಜಕರು

0: ಮನೆಯ ಬಾಗಿಲು ಹತ್ತಿರ ಚಿತ್ರದುರ್ಗ.
1: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445.
0: ಕೆಳಗರೆ ನಮಸ್ಕಾರ. ಇವತ್ತಿನ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಹೀಗಿವೆ: 9444684073 ಹಾಗೆ ಮತ್ತೊಂದು ಸಂಖ್ಯೆ 9141972727272. ಮತ್ತೊಮ್ಮೆ ಗಮನಿಸಿ, 9141972272 ಕರೆ ಮಾಡುವ ಮೂಲಕ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಹಿಳೆಯರನ್ನು ಕಾಡುವ ಪಿಸಿಓಡಿ ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ತಜ್ಞರು ನಮ್ಮ ಜೊತೆ ಇದ್ದಾರೆ. ಡಾಕ್ಟ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
0: ಡಾಕ್ಟರ್ ತೋಯಜಾಕ್ಷಿ ಬಾಯಿ ಅವರು ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ನೀವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ಮೇಡಮ್, ಈ ಪಿಸಿಓಡಿ ಅನ್ನುವಂಥದ್ದು ಇತ್ತೀಚೆಗೆ ತುಂಬಾ ಸಾಮಾನ್ಯವಾದಂಥ ಒಂದು ಸಮಸ್ಯೆಯಾಗಿ ಕಾಡ್ತಾ ಇರುವಂಥದ್ದು, ನಮಗೆ ಆರಂಭದಲ್ಲಿ ಈ ಪಿಸಿಓಡಿ ಅನ್ನುವಂಥದ್ದು ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ಹಾಗೆ ನಮ್ಮ ಕೇಳುಗರಲ್ಲಿ ಒಂದು ಮನವಿ ಏನು ಅಂತಂದ್ರೆ, ಸಾಮಾನ್ಯವಾಗಿ ಇಂತಹ ಹೆಣ್ಮಕ್ಳಿಗೆ ಸಮಸ್ಯೆ ಸಂಬಂಧಪಟ್ಟ ಸಮಸ್ಯೆ ಅಂದ್ರೆ ಹೇಳ್ಕೊಳ್ಳೋದಕ್ಕೆ ಒಂದಷ್ಟು ಮುಜುಗರ, ಹಿಂಜರಿತ ಇದ್ದೇ ಇರುತ್ತೆ. ಹಾಗಾಗಿ ಅವರು ಕರೆ ಮಾಡಿದಾಗ ತಮ್ಮ ಹೆಸರು ಹೇಳದೇ ಇದ್ರೂ ಪರವಾಗಿಲ್ಲ, ಸಮಸ್ಯೆ ಇದ್ರೆ ಕರೆ ಮಾಡಿ ಸಮಸ್ಯೆಯನ್ನ ಕೇಳಿ ಡಾಕ್ಟ್ರಿಂದ ಉತ್ತರವನ್ನ ಪಡೀರಿ ಅಂತ ಹೇಳ್ತಾ. ಓಕೆ ಡಾಕ್ಟ್ರಿ, ಈಗ ನಿಮ್ಮ ಸಮಯ. ಪಿಸಿಓಡಿ ಅನ್ನುವಂಥದ್ದು,
2: ಪಿಸಿಓಡಿ ಅನ್ನೋದು ಹದಿಹರೆಯದಿಂದ ಮೆನೋಪಾಸ್ ಆಗುವವರೆಗೂ ಕಾಡುವ ಒಂದು ಸಮಸ್ಯೆ. ಹದಿಹರೆಯದಲ್ಲಿ ಯೂಶಲಿ ಈಗ ಸ್ಕ್ಯಾನಿಂಗ್ ತುಂಬಾ ಮಾಡಿಸ್ತಾ ಇರೋದ್ರಿಂದ ಬೇರೆ ಯಾವುದೋ ಕಾರಣಕ್ಕೆ ಮಾಡಿಸಿರ್ತಾರೆ, ಆವಾಗ ಸಿಗುತ್ತೆ. ಹಂಗಾಗಿ ಪಿಸಿಓಡಿ ಎಲ್ಲರ ಬಾಯಲ್ಲೂ ಪಿಸಿಓಡಿ ಆಗೋಗಿದೆ. ಸೊ ಪಿಸಿಓಡಿ ಅನ್ನೋದು ಕೆಲವು ಸತಿ ಪಿಸಿಓಡಿ ಇಸ್ ಎ ಲೆಸ್ಸರ್ ಕಾಂಪ್ಲಿಕೇಟೆಡ್ ಡಿಸೀಸ್, ಅಂದ್ರೆ ಕಡಿಮೆ
0: ಸಮಸ್ಯೆ
2: ಇರ್ತಕ್ಕಂಥದ್ದು. ಇದೇ ಮುಂದುವರೆದ್ರೆ ಪಿಸಿಓಎಸ್ ಅಂತ ಆಗುತ್ತೆ. ಆಗ ಅದು ನಿರ್ನಾಳ ಗ್ರಂಥಿಗಳ ಇಂಟರ್ ರಿಲೇಟೆಡ್ ಅಬ್ನಾರ್ಮ್ಯಾಲಿಟಿ, ಅಂದ್ರೆ ಅಸಮತೋಲನ ಆಗಿ, ಹಾರ್ಮೋನಿನ ಅಸಮತೋಲನ ಆಗಿ ಸಿವಿಯರ್ ಕಂಡೀಷನ್ಸ್ಗೆ, ಸಿವಿಯರ್ ಕಾಂಪ್ಲಿಕೇಶನ್ಸ್ಗೆ ದಾರಿ ಮಾಡಿಕೊಡುತ್ತೆ. ಸೊ ಈಗ ಪಿಸಿಓಡಿ ಅಂದ್ರೆ ಸಿಂಪ್ಲರ್ ಡಿಸೀಸ್. ಇದು ಯೂಶಲಿ ಏನಾಗುತ್ತೆ, ಈಗ ಮಕ್ಕಳು, ನಮ್ಮ ಮಕ್ಕಳು ಈಗ ಮುಂಚೆ ಎಲ್ಲ 13, 14, 15 ವರ್ಷಕ್ಕೆ ಋತುಮತಿ ಆಗ್ತಾ ಇದ್ರು, ಈಗ ಆ ಸಮಯ ತುಂಬಾ ಕಡಿಮೆ ಆಗ್ತಾ ಇದೆ, 8, 9, 10 ವರ್ಷಗಳಿಗೆಲ್ಲ ಶುರು ಆಗ್ತಾ ಇದೆ. ಈಗ ಇದ್ರದ್ದು ಕಾರಣ ಏನು ಅಂತಂದ್ರೆ ನಮ್ಮ ಜೀವನ ಶೈಲಿ, ಗೊತ್ತಾಯ್ತಾ, ನಾವು ಊಟ ಮಾಡ್ತಕ್ಕಂಥ ಆಹಾರದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ, ಆಮೇಲೆ ಆಕ್ಟಿವಿಟೀಸ್. ಈಗ ಸ್ಕೂಲಿಂಗ್ಗೆ ಕಳಿಸ್ತೀವಿ ಮಕ್ಕಳನ್ನ, ಸ್ಕೂಲಿಂಗ್ ಅಲ್ಲಿ ಆಕ್ಟಿವಿಟೀಸೇ ಇಲ್ಲ, ಗೇಮ್ ಪೀರಿಯಡ್ ಅಂತಿದ್ರು ಅದಕ್ಕೆ ಇನ್ನೊಂದೇನೋ ಪೀರಿಯಡ್ ಹಾಕಿರ್ತಾರೆ.
0: ಸೊ
2: ಪುಸ್ತಕದ ಜೊತೆನೆ ಇರಬೇಕು. ಆಮೇಲೆ ನಾವು ತಂದೆ
0: ತಾಯಿಗಳು ತಗೊಂಡು ಮಾತಾಡೋಣ ಡಾಕ್ಟ್ರೆ. ಹಲೋ ನಮಸ್ತೆ.
3: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ಹೆಸರು ಹೇಳ್ತೀರಿ?
3: ಸಾಕಮ್ಮ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
3: ಇದು ಚಿತ್ರದುರ್ಗದಿಂದ.
0: ಹೇಳಿ ಸಾಕಮ್ಮರೇ, ಪ್ರಶ್ನೆ ಕೇಳಿ.
3: ಮಗಳು 13 ಐತೆ. ಅವಳಿಗೆ ವೈಟ್ ಕಲರ್ ಹೋಗುತ್ತಲ್ಲ, ಏನ್ ಮಾಡೋದು? ವೈಟ್ ಹೋಗುತ್ತೆ.
2: ಇದು ಪಿಸಿಓಡಿ ಸಮಸ್ಯೆ ಅಲ್ಲಮ್ಮ, ಗೊತ್ತಾಯ್ತಾ. 13 ಅಂದ್ರೆ ಎಷ್ಟನೇ ಕ್ಲಾಸ್ ಓದ್ತಾ ಇದ್ದಾಳೆ?
3: 8
2: ಕ್ಲಾಸ್ ಓದ್ತಾ ಇದ್ದಾಳಲ್ಲ. ಋತುಮತಿ ಆಗಿದಾಳ?
3: ಇಲ್ಲ ಮೇಡಮ್.
2: ಇಲ್ಲ ಅಲ್ವಾ. ಇದು ಋತುಮತಿ ಆಗೋದಕ್ಕಿಂತ ಮುಂಚೆ ಕೆಲವರಿಗೆ ಈ ರೀತಿ ಕಾಣುತ್ತೆ. ಒಂದು ಇನ್ನೊಂದು ಹೈಜೀನ್, ಅಂದ್ರೆ ಸ್ವಚ್ಛತೆ ಇಲ್ಲದೆ ಇರುವಾಗ, ಇಲ್ಲದೆ ಇದ್ರೆ. ಹಾಸ್ಟೆಲ್ ಅಲ್ಲಿ ಇದ್ದಾಳೋ ಮನೇಲಿ ಇದ್ದಾಳೋ? ಹಾಸ್ಟೆಲ್ ಅಲ್ಲಿ ಬಿಟ್ಟಿದ್ದೀರಾ? ಸೊ ಅಲ್ಲಿ ಅವಳಿಗೆ ಸ್ವಚ್ಛತೆ ಬಗ್ಗೆ
3: 3 ದಿನ ಆಗಿತ್ತು ಬಿಟ್ಟು ಬಂದು.
2: ಅವಳಿಗೆ ಬಿಳಿ ಸ್ರಾವ ಯಾವಾಗಿಂದ ಆಗ್ತಾ ಇದೆ? ಮತ್ತೆ ಒಂದ್ ವರ್ಷದಿಂದ ನೀವೇನು ಅದ್ರ ಬಗ್ಗೆ ಗಮನ ಹರಿಸಿಲ್ವಾ?
3: ಇಲ್ಲ ಇಲ್ಲ.
2: ಯಾಕೆ
3: ಹೇಳ್ತಿದ್ಲು ಅವಾಗ? ಹಿಂಗಾಗುತ್ತೆ ನೋಡಮ್ಮ ಅಂತ ಅಂದ್ಲು.
2: ಅಲ್ಲ ಹೌದು, ಈಗ ನೋಡ್ರಿ, ನೀವು ತಾಯಿಯಾಗಿ

0: ಅವಳು ಒಂದ್ ವರ್ಷದಿಂದ ಹೀಗಾಗ್ತಾ ಇದೆ ಅಂತ ಹೇಳಿದಾಗ ನೀವ್ ಅದಕ್ಕೆ ಗಮನ ಕೊಡ್ಲಿಲ್ಲ, ಈಗ ಹಂಗೇನೆ ಅವಳಿಗೆ ಹಾಸ್ಟೆಲ್ ಗೆ ಸೇರಿಸ್ತಾ ಇದ್ದೀರಾ, ಆಮೇಲೆ ರೇಡಿಯೋ ಪ್ರೋಗ್ರಾಮ್ ಅಲ್ಲಿ ಕೇಳ್ತಾ ಇದ್ದೀರಾ, ನಾನ್ ನಿಮಗೆ ಯಾವ ರೀತಿ ಸಜೆಷನ್ ಕೊಡ್ಬೇಕು ಅಲ್ವಾ? ಈಗ ಹಾಸ್ಟೆಲ್ ಗೆ ಸೇರ್ಸಕ್ ಮುಂಚೆ ಮಗಳದ ಆರೋಗ್ಯದ ಬಗ್ಗೆ ಅವಳಿಗೆ ಏನೇನ್ ತಿಳುವಳಿಕೆ ಹೇಳ್ಕೊಡ್ಬೇಕು ಅದನ್ನೆಲ್ಲ ನೀನ್ ಹೇಳಿ, ಅದ್ರ ಮೇಲೆ ಏನಾದ್ರು ತೊಂದರೆ ಆದಾಗ ನನ್ನ ಹತ್ರ ಬಂದು ಕೇಳಿದ್ರೆ ನಾನು ಅದಕ್ಕೆ ಸರಿಯಾಗಿ ಸಜೆಷನ್ ಕೊಟ್ಟು ಸರಿಪಡಿಸ್ಬೋದು ಅಲ್ವಾ? ಬಿಳಿ ಸ್ರಾವ ಅಂತಂದಾಗ ಅದ್ರಲ್ಲಿ ವೆರೈಟಿ ಇರುತ್ತೆ, ಅವಳಿಗೆ ಯಾವ ಇದ್ರಿಂದ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತೀನಿ. ಇನ್ನೊಂದು 3-4 ದಿನದ ಒಳಗಡೆ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿ ಟ್ರೀಟ್ಮೆಂಟ್ ತಗೊಂಡು ಆಮೇಲೆ ಹಾಸ್ಟೆಲ್ಗೆ ಸೇರ್ಸಮ್ಮ. ಯಾವ್ದಾದ್ರು ಆಸ್ಪತ್ರೆಗೆ ಹೋಗು, ಯಾವ್ದಾದ್ರು ಆಸ್ಪತ್ರೆಗೆ ಹೋಗು, ಎಲ್ಲಾ ಕಡೆ ಸಿಗ್ತಾರೆ.
1: ಈಗ ನೀವು ಡಾಕ್ಟರ್ ತೋಯಜಕ್ಷಿಬಾಯಿ ಅವರನ್ನೇ ಮೀಟ್ ಆಗ್ಬೇಕು, ಅವರನ್ನೇ ಭೇಟಿ ಆಗ್ಬೇಕು ಅಂತಂದ್ರೆ ಚಿತ್ರದುರ್ಗದ ರಂಗಯ್ಯನ ಬಾಗಿಲು ಬಳಿ ಇದೆ ಸರ್ಜಿ ವೇದಾಂತ ಆಸ್ಪತ್ರೆ ಅನ್ನುವಂಥದ್ದು, ನೀವು ಅಲ್ಲಿ ಬಂದು ಭೇಟಿಯಾಗಿ ಬೇಕಾದ್ರೆ ನಿಮ್ಗೆ ಸಂಪರ್ಕ ಸಂಖ್ಯೆನ ಹೇಳ್ತೇನೆ ಬರ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ. 8151 84 84 45 ಓಕೆ. ಆಯ್ತು, ನಾವು ಕಾರ್ಯಕ್ರಮದಲ್ಲಿ ಮತ್ತೆ ಮತ್ತೆ ಹೇಳ್ತೇವೆ, ಬೇಕಾದ್ರೆ ನೀವು ಹಾಗೆ ತಗೊಳ್ಬಹುದು ನಂಬರ್, ಓಕೆನಾ? ಹೇಳ್ತಿರ್ತೀನಿ, ನೀವು ಒಂದು ಪೆನ್ನು ಪೇಪರ್ ಇಟ್ಕೊಂಡಿರಿ, ಮತ್ತೆ ಹೇಳಿದಾಗ. ಆಯ್ತು ಬನ್ನಿ, ಡಾಕ್ಟರ್ ಇದ್ದಾರೆ, ಸ್ತ್ರೀ ರೋಗ ತಜ್ಞರೇ ಡಾಕ್ಟರ್ ಇರೋದ್ರಿಂದ ಖಂಡಿತ ಭೇಟಿ ಆಗಿ. ಓಕೆ, ಥ್ಯಾಂಕ್ ಯು ಸಾಕಮ್ಮರೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸಾಕಷ್ಟು ಸಮಸ್ಯೆಗಳು ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ, ಓಪನ್ ಅಪ್ ಆಗುವಂತದ್ದೇ ತುಂಬಾ ಕಡಿಮೆ, ಹಾಗಾಗಿಯೇ ಸಮಸ್ಯೆ ಉಲ್ಬಣ ಆದಾಗ್ಲೇನೆ ಅವರಿಗೆ ಕಷ್ಟ ಏನು ಅನ್ನುವಂಥದ್ದು ಗೊತ್ತಿಲ್ಲ.
0: ಓಪನ್ ಅಪ್ ಆಗೋದು ಒಂದೇ ಅಂತಲ್ಲ, ಅದ್ರ ಬಗ್ಗೆ ಎಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು, ವೈದ್ಯರ ಹತ್ರ ಹೋಗ್ಬೇಕು. ಈಗ ಆತರ ಓಪನ್ ಅಪ್ ಆಗುವಂತ ಸಮಸ್ಯೆ ತುಂಬಾ ಕಡಿಮೆ ಇದೆ, ಈಗ ಎಲ್ಲಾ ಇದನ್ನು ಮೊಬೈಲ್ ಅಲ್ಲಿ ಸಿಕ್ಬಿಡುತ್ತೆ, ಗೂಗಲ್ ಅಲ್ಲಿ.
1: ಕೆಲವೊಂದ್ಸಲ ಅದೇ ಸಮಸ್ಯೆ ಆಗಿ
0: ಪ್ರಾಬ್ಲಮ್ ಆಗ್ತಾ ಇದೆ, ಅವರು ಸಣ್ಣ ಸಮಸ್ಯೆನ ದೊಡ್ಡದು ಅನ್ಕೊಂಡ್ಬಿಡ್ತಾರೆ.
1: ಮತ್ತೊಂದು ಕರೆ ಇದೆ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ
2: ನಮಸ್ತೆ ಮೇಡಮ್,
1: ಹೆಸರು ಹೇಳ್ತೀರಾ?
2: ಮೇಡಮ್, ನನ್ನ ಹೆಸರು ದಿವ್ಯಾ ಅಂತ, ಹಿರಿಯೂರಿಂದ.
1: ಹೇಳಿ ದಿವ್ಯಾ, ಪ್ರಶ್ನೆ ಕೇಳಿ.
2: ನಮ್ ತೊಳಜಕ್ಷಿ ಮೇಡಮ್?
0: ಹೌದಮ್ಮ, ಹೌದು, ನಮಸ್ಕಾರ ಹೇಳಮ್ಮ.
2: ಮ್ಯಾಮ್, ಅದೇ ನಾನು ಹಿರಿಯೂರಿಂದ ದಿವ್ಯಾ ಅಂತ, ಶಾರದಾ ಪೇಷಂಟ್ ಇಷ್ಟ ಆಗ್ತೀನಿ, ಆಪರೇಷನ್ ಆಗಿತ್ತಲ್ಲ.
0: ಹೇಳಮ್ಮ.
2: ಅದೇನೆ PCOD ಸ್ಟಾರ್ಟ್ ಆಗಿದೆ ನನಗೆ, ಅದರಿಂದ ಬರುತ್ತೆ, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ ತರ ತಗೊಂಬೇಕು ಮ್ಯಾಮ್?
0: ನೋಡು, ನಿನ್ ದಪ್ಪ ಇದೆಯಲ್ವಾ ಸ್ವಲ್ಪ, ನಾನ್ ನಿನಗೆ ಹೇಳಿದ್ದೆ ತೂಕ ಕಮ್ಮಿ ಮಾಡ್ಕೊ ಅಂತ.
2: ಹೌದು,
0: ನೀ ಮಾಡಿದ್ಯಾ
2: ಮ್ಯಾಮ್,
0: ತೂಕ ಕಮ್ಮಿ ಮಾಡಿದ್ಯಾ? ಸೊ ತೂಕ ಕಡಿಮೆ ಮಾಡ್ಬೇಕು, ಆಹಾರ ಚೆನ್ನಾಗಿ ತಿನ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು. ನಿಮ್ದು BMI ತುಂಬಾ ಜಾಸ್ತಿ ಇತ್ತು, ಅದು 18-24.5 ತನಕ ಇಳಿಸ್ಕೊಂಡ್ರೆ ಅವಾಗ ಎಲ್ಲ ತಂತಾನಾಗೆ ಸರಿ ಹೋಗುತ್ತೆ. ಆಯ್ತಾ, ಪ್ರತಿ ವಾರದ ಲೆಕ್ಕದಲ್ಲಿ ಇಟ್ಕೋಬೇಕು ನೀನು. ಈ ವಾರ ನಾನು 500 ಗ್ರಾಮ್ ಕಮ್ಮಿ ಆಗ್ಬೇಕು, ಮುಂದಿನ ವಾರ ಇನ್ನೂ 500 ಗ್ರಾಮ್ ಕಮ್ಮಿ ಆಗ್ಬೇಕು, ಈ ರೀತಿ ವಾರದ ಲೆಕ್ಕದಲ್ಲಿ ನೀನು ಕಡಿಮೆ ಆಗ್ತಾ ಆಗ್ತಾ ನಿಂದು ಹೈಟ್ಗೆ ತಕ್ಕಂಗೆ ಅಂದ್ರೆ BMI ಅಂತ ಹೇಳ್ತೀವಿ, ಅದನ್ನ ಸರಿಪಡಿಸ್ಕೊಂಡ್ರೆ ಎಲ್ಲ ತಂತಾನಾಗೆ ಸರಿ ಹೋಗುತ್ತೆ. ಇಲ್ಲ, ನೀನು ಹಂಗೆ ವೆಯ್ಟ್ ಜಾಸ್ತಿ ಮಾಡ್ತೀನಿ ಅಂತಂದ್ರೆ ಅದು ಸಿವಿಯರ್ ಪ್ರಾಬ್ಲಮ್ಸ್ಗೆ ದಾರಿ ಕೊಡುತ್ತೆ. ಆಯ್ತಾ,
1: ಟ್ರೀಟ್ಮೆಂಟ್ ಇದೆಯಾ ಅನ್ನುವಂಥದ್ದನ್ನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗ್ತೇವೆ ದಿವ್ಯಾ. ಓಕೆ, ಎತ್ತರಕ್ಕೆ ಸರಿಯಾದ ತೂಕ ಕೂಡ ಮುಖ್ಯ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ದಿವ್ಯಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೌದು ಮೇಡಮ್, PCOD ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಹೇಳಿ.
0: ಸೊ PCOD ಈ ತರ ಬಿಗಿನಿಂಗ್ ಅಲ್ಲಿ ಹಾರ್ಮೋನ್ ವ್ಯತ್ಯಾಸಗಳಿರುತ್ತೆ, ಯಾಕಂದ್ರೆ ದೇಹ ಹಾರ್ಮೋನ್ ಚೇಂಜಸ್ಗೆ ಅಂದ್ರೆ ಹೆಣ್ಮಕ್ಳಿಗೆ ಅಂಡಾಶಯದಿಂದ ಬರ್ತಕ್ಕಂಥ ಹಾರ್ಮೋನ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಅಂತ, ಗಂಡ್ ಮಕ್ಳಿಗೆ ಟೆಸ್ಟೋಸ್ಟಿರೋನ್ ಆಂಟೋಸ್ಟಿರೋನ್ ಈ ತರದಿರುತ್ತೆ. ಈಗ ವ್ಯತ್ಯಾಸ ಆಗೋದು ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ವ್ಯತ್ಯಾಸ ಅಂದ್ರೆ ಶುರುನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗೇ ಆಗುತ್ತೆ, ಪರ್ಫೆಕ್ಟ್ ಆಗಿ ಇದ್ದಕ್ಕಿದ್ದಂಗೆನೆ ಓವ್ಯುಲೇಷನ್ ಅಥವಾ ಸ್ತ್ರೀತನ ಬರಲ್ಲ, ಅದು ಗ್ರಾಜುವಲ್ ಆಗಿ ಬರುತ್ತೆ. ಅಂತ ಟೈಮಲ್ಲಿ ಕೆಲವರಿಗೆ ಮುಟ್ಟಿನ ವ್ಯತ್ಯಾಸ ಆಗುತ್ತೆ, ಆಗ ಎಲ್ಲರೂ PCOD ಆಗಿರ್ಬೋದು ಅಂತ ಹೆದರ್ಕೋತಾರೆ. ಆದ್ರೆ ಶುರುನಲ್ಲಿ 1.5-2 ವರ್ಷ ವೆಯ್ಟ್ ಮಾಡಿ ಅವರು 14-15 ವರ್ಷ ಆದ ನಂತರ ಮತ್ತೊಂದ್ಸತಿ ಅಸೆಸ್ ಮಾಡಬೇಕು. ಆಮೇಲೆ ಈ ಹದಿಹರೆಯದ ಪೀರಿಯಡ್ ಏನಿದೆ, ಇದು ಬಹಳ ಮುಖ್ಯವಾದ ಪೀರಿಯಡ್. ಈ ಟೈಮಲ್ಲೇ ಅವರಿಗೆ ಎಕ್ಸರ್ಸೈಸು ಡಯಟ್ ಇದ್ರ ಬಗ್ಗೆ ಸರಿಯಾದ ರೀತಿನಲ್ಲಿ ನಡೆಸ್ಬೇಕು, ಅಂದ್ರೆ ಇದು ತಂದೆ ತಾಯಿಯರ ಜವಾಬ್ದಾರಿ. ಈಗ ಮಕ್ಕಳು ಆಟ ಆಡಬೇಕು, ಮಕ್ಕಳು ಊಟ ಮಾಡಬೇಕು, ಇವಾಗ ಬುತ್ತಿ ಕಟ್ಕೊಂಡು

0: ಹೋಗ್ತಾರೆ, ಬುತ್ತಿ ಅಂದ್ರೆ ಡಬ್ಬಿ ಕಟ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಆ ಡಬ್ಬಿನಲ್ಲಿ ಏನಿರುತ್ತೆ ಅಂತಾನೆ ಗೊತ್ತಿರಲ್ಲ. ದೋ ಸ್ಕೂಲ್ ಅಲ್ಲಿ ಇದೆ ಮೊಳಕೆ ಕಾಳು ಕಟ್ಕೊಂಡ್ ಬರ್ಬೇಕು ಮನೆಯಲ್ಲಿ ಮಾಡಿದ್ದು ಅಂತ, ಅವ್ರು ಹೋಗಿ ಪ್ರಸಾದಮ್ಮೋ ಇಲ್ಲ ಐಶ್ವರ್ಯ ಫೋಟಿಂದನ್ನು ಡಬ್ಬಿಗೆ ಹಾಕಿ ಕಳಿಸ್ತಾರೆ. ಸೊ ಈ ತರ ಆಗೋಗ್ತಾ ಇದೆ.
1: ಅಲ್ಲ ಇಟ್ಟು ಹೋಟೆಲ್
0: ಕಟ್ಟು, ಎಲ್ಲದಕ್ಕೂ ಶಾರ್ಟ್ ಕಟ್ ಬೇಕು. ಈಗ ಬೆಳಿಗ್ಗೆ ಹೊತ್ತು ಮನೆಯಿಂದ ಹೊರಡ್ಬೇಕಾದ್ರೆ ಹಾಲು ಅಂತ ಹೇಳ್ತೀವಿ, ಈವನ್ ಹಾಲಲ್ಲೂ ನಾವು ವ್ಯತ್ಯಾಸ ಈಗ ಯೋಚನೆ ಮಾಡುವಂಥದ್ದು ಎಲ್ಲ ಹೆಚ್ಎಫ್ ತಳಿ.
1: ಹೌದು,
0: ನಾಟಿ ಹಸುದು ಆಹಾರ ಹಾಲಿಲ್ಲ.
1: ಸೊ ಹಾಲು ಹೆಚ್ಚು ಉತ್ಪಾದನೆ ಆಗ್ಲಿ ಅಂತ ಹಾರ್ಮೋನ್ ಅನ್ನ ಇಂಜೆಕ್ಟ್ ಮಾಡ್ತಾರೆ,
0: ಹಾಲನ್ನ ಕುಡಿಸ್ತೀವಿ. ಆಮೇಲೆ ಮೊಟ್ಟೆನೂ ಅಷ್ಟೇ, ಅದನ್ನ ಕುಡಿಸ್ತೀವಿ. ಸೊ ಇದನ್ನೆಲ್ಲ ಸ್ವಲ್ಪ ಕರೆಕ್ಷನ್ ಆಗ್ಬೇಕು. ಯಾವ ರೀತಿ ಕರೆಕ್ಷನ್ ಆಗ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೇಳೋದು ಹಿಂಗೆ ನಾಟಿ ಮೊಟ್ಟೆ ಬೇಕು ಅಂತ, ನಾಟಿ ಯಾರು ಸಾಕ್ತಾರೆ,
1: ನಾಟಿ ಕೋಳಿ ಸಿಗ್ಬೇಕು
0: ಸಿಗ್ಬೇಕು ಮಾಡ್ಬೇಕು ಅಂತ. ಮುಂಚೆ ಎಲ್ಲ ಅಂದ್ರೆ ಮನೆಯಲ್ಲೇ ಇರ್ತಿತ್ತು, ನಾಟಿ ಹಸು ಇತ್ತು, ನಾಟಿ ಕೋಳಿಗಳಿದ್ವು, ಕೆಲಸ ಇತ್ತು, ಸಗಣಿ ಎತ್ತಬೇಕಿತ್ತು, ಬಾಚಬೇಕಿತ್ತು, ನೀರ್ ತರಬೇಕಿತ್ತು. ಈಗ ಮನೆಯಲ್ಲೇ ಇಲ್ಲ, ನೀರು ಓಪನ್ ಆದ್ರೆ ಬರುತ್ತೆ, ಕೂತತ್ರ ಬರುತ್ತೆ. ಸೊ ಇವೆಲ್ಲ
1: ಕೂತತ್ರ ಬರುತ್ತೆ, ಕೂತತ್ರ ತರಿಸ್ಕೊಳ್ತೀವಿ
0: ಅದು ಹಾಗೆ. ಆಮೇಲೆ ಈಗ ಅದಕ್ಕಿಂತ ಹೆಚ್ಚು ಈಗಿನ್ನ ನೋಡ್ತೀವಲ್ಲ ಸ್ವಿಗ್ಗಿ, ಸ್ವಿಗ್ಗಿ ಜೊಮ್ಯಾಟೊ ಬೇರೆ ಹೋಗಿದೆ,
1: ಆನ್ಲೈನ್ ಅಲ್ಲಿ ಏನೆಲ್ಲ
0: ಎಲ್ಲ ಈ ತರ ಆಗಿ ಆಗಿ ನಾವು ನಮ್ಮ ಜೀವನ ಶೈಲಿನ ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಯಾವ ರೀತಿ ನಾವು ಶುರು ಆಗ್ಬೇಕು ಅಂತ ಪ್ರತಿಯೊಂದಕ್ಕೂ. ಇವಾಗ ಬೆಳಿಗ್ಗೆ ಎಲ್ಲರೂ ಇಡೀ ಫ್ಯಾಮಿಲಿ ಒಟ್ಟಿಗೆ ಊಟ ಮಾಡೋ ಹಂಗೆ, ಒಟ್ಟಿಗೆ ಎಕ್ಸರ್ಸೈಸ್ ಮಾಡಿ ಈ ರೀತಿ ಆಗ್ಬೇಕು, ಇದು ಸಾಧ್ಯನಾ ಅಂತ
1: ಪ್ರಶ್ನೆ ಆಗಿ
0: ಕಾಡುತ್ತೆ.
1: ಹೌದು ಹೌದು ಮೇಡಮ್. ಈಗ ಪಿ ಸಿ ಓಡಿ ಸಮಸ್ಯೆಗೆ ಒಳಗಾದ್ರೆ ಏನೆಲ್ಲ ಮುಂದೆ ಬರುವಂತ ಸಮಸ್ಯೆಗಳೇನದು?
0: ಈಗ ಪ್ರಾರಂಭದಲ್ಲಿ ನಾನು ಹೇಳ್ದಂಗೆ ಋತುಚಕ್ರದ ವ್ಯತ್ಯಾಸ ಗೊತ್ತಾಯ್ತಾ, ಕಡಿಮೆ ಆಗ್ಬೋದು, ಆಗದೆ ಇರ್ಬೋದು, ಹೆಚ್ಚಾಗ್ಬೋದು. ಅದಾದ್ಮೇಲೆ ವೇಟ್ ಗೇನು, ಅದಾದ್ಮೇಲೆ ಇನ್ನು ಸ್ವಲ್ಪ ಸೀರಿಯಸ್ ಆದ್ರೆ ಅಂದ್ರೆ ಈಗ ಆಂಡ್ರೋಜನ್ ಟೆಸ್ಟ್ ಮೇಲ್ ಹಾರ್ಮೋನ್ಸ್ ಶುರು ಆದಾಗ ಆಗ ಬಾಲ್ಡ್ನೆಸ್ಸು, ಥಿನ್ನಿಂಗ್ ಆಫ್ ಹೇರು, ಆಮೇಲೆ ಎಲ್ಲ ಕಡೆ ಅಬ್ನಾರ್ಮಲ್ ಹೇರ್ ಅಂದ್ರೆ ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್ ಅಂತ ಹೇಳ್ತೀವಿ, ಗಡ್ಡ ಬರೋದು, ಮೀಸೆ ಬರೋದು, ಕಂಕ್ಲಲ್ಲೆಲ್ಲ ಜಾಸ್ತಿ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್, ಅಕ್ಯಾಂಥೋಸಿಸ್ ನಿಗ್ರಿಗ್ಯಾನ್ಸ್ ಅಂತ ಹೇಳ್ತೀವಿ. ಆ ರೀತಿ ಎಲ್ಲ ಕಡೆ ಕಪ್ಪಾಗೋದು, ಕುತ್ತಿಗೆ ಸುತ್ತ ಕಪ್ಪಾಗೋದು, ಹೊಟ್ಟೆ ಮೇಲೆಲ್ಲ ಕೂದಲು ಬರೋದು, ಎದೆ ಮೇಲೆ ಕೂದಲು ಬರೋದು, ಹೀಗೆ ಇವೆಲ್ಲ ಶುರು ಆಗುತ್ತೆ. ಆಗೇನಾಗುತ್ತೆ, ಹೆಣ್ಮಕ್ಳಿಗೆ ಇನ್ನೂ ಕಾನ್ಶಿಯಸ್ ಆಗೋಗ್ಬಿಡ್ತಾರೆ, ಡಿಪ್ರೆಷನ್ ಆಗುತ್ತೆ, ಹೊರಗಡೆ ಹೋಗೋದಕ್ಕೆ ಬೇಜಾರಾಗುತ್ತೆ. ಸೊ ಈ ತರ ಸೈಕಲಾಜಿಕಲ್ ಪ್ರಾಬ್ಲಮ್ಸ್, ಅದರಿಂದ ಇನ್ನೊಂದಷ್ಟು ವ್ಯತ್ಯಾಸಗಳಾಗುತ್ತೆ. ಸೊ ತೂಕ ದಪ್ಪ, ಆಮೇಲೆ ಈ ನೋಡ್ತಕ್ಕಂತ ಇದು, ಈಗ ನಮ್ಮ ಕಾಲದಲ್ಲಿ ಹೇರ್ ಗ್ರೋತ್ ವಾಸ್ ಸೋ ಲೆಸ್ ಆಕ್ಚುಲಿ. ನಮ್ಮ ಜನರೇಷನ್ ಈಗ 60-70 ವರ್ಷದ ಹಿಂದೆ ಹಂಗೆ ಫೆಮಿನೈನಿಟಿ ವಾಸ್ ಅಟ್ ದ ಪೀಕ್ ಅಂತೀವಲ್ಲ ಆತರ, ಈಗ ಹಂಗಿಲ್ಲ. ಈಗ ಆಲ್ಮೋಸ್ಟ್ ಇಬ್ರು ಸೇಮ್ ಅನಿಸ್ತಾರೆ, ಇಬ್ರು ಡುಮ್ ಡುಮ, ಇಬ್ರು ನೋಡಿದ್ರೆ ಒಂದೊಂದ್ಸತಿ ಟೀ ಶರ್ಟ್ ಪ್ಯಾಂಟ್ ಹಾಕೊಂಡಿದ್ ಹುಡುಗಿನೋ ಹುಡುಗನೋ ಅನ್ನೋಷ್ಟು ಕನ್ಫ್ಯೂಷನ್ ಆಗೋಂಗ್ ಆಗಿದೆ ಈಗ. ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂಡ್ ಇಂಪ್ರಾಪರ್ ಡಯಟ್.
1: ಓಕೆ, ಈಗ ಪಿ ಸಿ ಓಡಿ ಆದ್ರೂ ಕೂಡ ದಪ್ಪ ಆಗ್ಬಹುದು, ದಪ್ಪ ಆಗೋದ್ರಿಂದ ಕೂಡ ಪಿ ಸಿ ಓಡಿ ಸಮಸ್ಯೆ ಬರಬಹುದು ಅನ್ನುವಂತ,
0: ಇಟ್ ಈಸ್ ಇಂಟರ್ ರಿಲೇಟೆಡ್. ಒಂದಕ್ಕೊಂದು ಇವಾಗ ಪಿ ಸಿ ದಪ್ಪ ಆದಾಗ ಏನಾಗುತ್ತೆ, ಮಸಲ್ ಮಾಸ್ ಕಮ್ಮಿ ಆಗುತ್ತೆ, ಅಂದ್ರೆ ಮಾಂಸಖಂಡ ಕಮ್ಮಿ ಆಗುತ್ತೆ, ಫ್ಯಾಟ್ ಜಾಸ್ತಿ ಆಗುತ್ತೆ. ಈ ಹಾರ್ಮೋನ್ಸ್ ಏನಿದಾವಲ್ಲ ಇದೆಲ್ಲ ಫ್ಯಾಟ್ ಅಲ್ಲಿ ಕರಗ್ತಕ್ಕಂತ ಹಾರ್ಮೋನ್. ಸೊ ಹಾರ್ಮೋನ್ ಡೈವರ್ಷನ್ ಆಗುತ್ತೆ, ಎಲ್ಲ ಫ್ಯಾಟ್ ಅಲ್ಲಿ ಕರಗುತ್ತೆ, ಗರ್ಭಾಶಯಕ್ಕೆ ಅಂಡಾಶಯಕ್ಕೆ ಸಿಗ್ತಕ್ಕಂತ ಹಾರ್ಮೋನು ಸಿಗಲ್ಲ. ಆಗ ಮತ್ತೆ ಅದು ಇನ್ನೂ ಚೇಂಜ್ ಆಗ್ತಾ ಹೋಗುತ್ತೆ, ಅಂಡಾಶಯ ವಿಚಿತ್ರವಾಗಿ ಪ್ರೊಡ್ಯೂಸ್ ಮಾಡುತ್ತೆ, ಗರ್ಭಾಶಯ ಅದಕ್ಕೆ ಇನ್ನೂ ವಿಚಿತ್ರವಾಗಿ ರಿಯಾಕ್ಟ್ ಮಾಡುತ್ತೆ, ಮತ್ತು ಅದು ಬ್ರೈನ್ಗೆ ರಾಂಗ್ ಸಂದೇಶ ಹೋಗುತ್ತೆ, ಬ್ರೈನ್ ಮತ್ತೆ ಬೇರೆ ತರ ಹಾರ್ಮೋನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಹೀಗಾಗಿ ಇದು ವಿಷಯಸ್ ಸೈಕಲ್. ಸೊ ಈ ರೀತಿಯಾಗಿ ದಪ್ಪ ಈಗ ಪ್ರತೀತಿ ಇದೆ, ನಾನು ದಪ್ಪ ಮುಟ್ಟ ಆಗದೆ ಇದ್ರೆ ದಪ್ಪ ಆಗ್ತೀನಿ ಅಂತ, ಅದು ವಯಸ್ಸು ವರ್ಷ ರಿವರ್ಸ್, ದಪ್ಪ ಆದ್ರೆ ಮುಟ್ಟಾಗಲ್ಲ.
1: ಓಕೆ,
0: ಬಿಕಾಸ್ ಹಾರ್ಮೋನ್ ಮೆಕ್ಯಾನಿಸಮ್ ಏನಿದೆಯಲ್ಲ ಅದು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಮಸಲ್ ಮಾಸ್ ನ ಡೆವಲಪ್ ಮಾಡ್ಬೇಕು, ಮತ್ತೆ ಫ್ಯಾಟು, ಅದು ಮಸಲ್ಲು ಫ್ಯಾಟು ಪ್ರಪೋರ್ಷನೇಟ್ ಆಗಿರ್ಬೇಕು.
1: ಈಗ ನಾವು ಹೌದು ನಾವು ಒಂದು ಊಟ ಮಾಡುವಂತದ್ದೇನಿದೆ ನಮ್ಗೆ ಅಷ್ಟೊಂದು ಅದ್ರ ಬಗ್ಗೆ ಅರಿವಿಲ್ಲ, ನಮ್ಮ ತಟ್ಟೆಯಲ್ಲಿ ಏನೆಲ್ಲ ಇರಬೇಕು, ಈಗ ಮಸಲ್ ಗ್ರೋತ್ ಆಗಬೇಕು ಅದು ಚೆನ್ನಾಗಿರ್ಬೇಕು ಅಂದ್ರೆ ಪ್ರೋಟೀನ್ ಬೇಕು ಅನ್ನುವಂಥದ್ದು, ಈ ರೀತಿಯಾಗಿ ನಮ್ಗೆ ಒಂದೇ ಕಾರ್ಬ್ ಹೆಚ್ಚು ಬಳಸ್ತಾ ಇದೀವಿ, ಹೇಗಿರ್ಬೇಕು ಮೇಡಮ್?
0: ಇದಕ್ಕೆ ಈಗ ಈಗಿಂದ ಟ್ರೆಂಡ್, ಮುಂಚೆ ಎಲ್ಲ ನಾವು ನಮಗೆ ನಾವು ಚಿಕ್ಕವರಿದ್ದಾಗ ನಮಗೆ ಅನ್ನ ತಿನ್ನೋದೇ ಗೊತ್ತಿರ್ಲಿಲ್ಲ, ಬರೀ ರೊಟ್ಟಿ ಮುದ್ದೆ ಈ ತರ ತಿಂತಾ ಇದ್ವಿ. ಈಗ ರೊಟ್ಟಿ ಮುದ್ದೆನೆ ಇಲ್ಲ, ಬರೀ ಅನ್ನ, ಅದು ವೈಟ್ ರೈಸು, ರಾ ರೈಸು, ಸೋನಾ ಮಸೂರಿ ಅಕ್ಕಿ ಅಂತ ಹೋಗ್ತಾ ಇದ್ದೀವಿ. ನಮಗೆ ಅವಾಗೆಲ್ಲ ಇದೆಲ್ಲ ಹೇಗಿರ್ಬೇಕು, ಒಂದು ಪ್ಲೇಟ್ ಅಲ್ಲಿ ಅಂತಂದ್ರೆ 25% ಮಾತ್ರ ಕಾರ್ಬೋಹೈಡ್ರೇಟ್ ಇರ್ಬೇಕು. ಆ ಕಾರ್ಬೋಹೈಡ್ರೇಟ್ ಹೇಗಿರ್ಬೇಕು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಡೈಜೆಸ್ಟ್ ಆಗುವಂತದ್ದು ಇರಬಾರ್ದು, ಸ್ವಲ್ಪ ನಿಧಾನಕ್ಕೆ, ಈಗ ಪಾಲಿಶ್ಡ್ ಆ ಥರದ್ದು ಇರಬಾರ್ದು, ರಾ ರೈಸ್ ಇರಬೇಕು ಅಥವಾ ಹಿಂಗೆ

0: ಬ್ರೌನ್ ರೈಸು ಅಂದ್ರೆ ಹಸ್ಕ್ ತೆಗ್ದಿರೋದಷ್ಟೇನೆ ಪಾಲಿಶ್ ಅಂತರದ್ ಬೇಕು. ಸೊ ಅದು ಜೀರ್ಣ ಆಗ್ಬೇಕಾದ್ರೆ ತಕ್ಷಣ ಗ್ಲುಕೋಸ್ ರಿಲೀಸ್ ಆಗಬಾರ್ದು. ಸೊ ಇದಕ್ಕೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರೋಂತ ಆಹಾರ ಈಗ ಆಮೇಲೆ ಈಗ ಸಿರಿಧಾನ್ಯ ಮುಂಚೂಣಿಗೆ ಬರ್ತಾ ಇದೆ. ಸಿರಿಧಾನ್ಯ ತಿನ್ಬೇಕು, ನವಣಕ್ಕಿ ಅನ್ನ, ಸಾವಕ್ಕಿ ಅನ್ನ, ಅದರಿಂದ ಎಲ್ಲಾ ತರದ ಖಾದ್ಯಗಳನ್ನೂ ಮಾಡೋದು ಅಂತ ಈಗೆಲ್ಲ ಮಾಡ್ತಾ ಇದ್ದಾರೆ. ಅದನ್ನ ಉಪಯೋಗಿಸೋ. ಆಮೇಲೆ ತಟ್ಟೆನಲ್ಲಿ 25% ಮಾತ್ರ ಕಾರ್ಬೋಹೈಡ್ರೇಟ್, ಇನ್ನು 25% ಪ್ರೋಟೀನ್ಸ್ ಅಂದ್ರೆ ಕಾಳು ಕಂಪಲ್ಸರಿ. ಈಗ ಎಷ್ಟೊಂದು ಒಂದ್ 10-12 ತರದ ಕಾಳುಗಳಿದೆ, ಎಲ್ಲಾ ಕಾಳನ್ನು ಒಂದೊಂದ್ ದಿನಕ್ಕೆ ಒಂದೊಂದು ಆಮೇಲೆ ಅಳತೆಗೆ ತಕ್ಕಂಗೆ ಮಾಡ್ಬೇಕು. ಇವಾಗ ಮನೆಯಲ್ಲಿ 4 ಜನ ಇದೀವಿ ಅಂತಂದ್ರೆ 1/4 kg ಕಾಳು ರೆಡಿ ಇರ್ಬೇಕು ಒಂದ್ ದಿನಕ್ಕೆ. ಆ ತರ ಮಾಡ್ಬೇಕು, ಹಂಗ್ ಮಾಡಲ್ಲ. 10 gram ಕಾಳು ಹಾಕ್ಬಿಟ್ಟು ನಾನ್ ಕಾಳು ತಿಂದೆ ಅನ್ನೋ ತರ ಆಗಲ್ಲ. ಸೊ ಕ್ಯಾಲ್ಕುಲೇಟೆಡ್ ಪ್ರೋಟೀನ್ ಇಂಟೇಕ್, ಕ್ಯಾಲ್ಕುಲೇಟೆಡ್ ಕಾರ್ಬೋಹೈಡ್ರೇಟ್ ಇಂಟೇಕ್ ಮಾಡಿ ಇನ್ ಮಿಕ್ಕಿದ್ದು ಹೊಟ್ಟೆ ತುಂಬಿಸೋದಕ್ಕೆ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್. ಇದನ್ನ ಒಂದು ದಿನದಲ್ಲಿ ನಾವು 3 ಹೊತ್ತಿಗೋ ಅಥವಾ 2 ಹೊತ್ತಿಗೋ ಹೇಗ್ ತಿನ್ಬೇಕು, ಹೇಗ್ ಮಾಡ್ಬೇಕು, ಅದನ್ನ ಹೆಂಗೆ ಕರಗಿಸ್ಬೇಕು, ಇದನ್ನು ಮಾಡಿ ತಿಂದಿದ್ದನ್ನ ಕರಗಿಸ್ಬೇಕು. ತಿನ್ನೋದಷ್ಟೇ ಅಲ್ಲ, ತಿಂದಿದ್ದನ್ನ ಕರಗಿಸ್ಬೇಕು. ಆಗ ಆಮೇಲೆ ನಾವು ತೂಕ ಜಾಸ್ತಿ ಆಗೋಂಗಿಲ್ಲ. ಈಗ ಏನ್ ಮಾಡ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ಬೇಕು, ಆಮೇಲೆ ತಿನ್ಬೇಕು, ಆಮೇಲೆ ಇದು ತಿನ್ಬೇಕು, ಸಾಯಂಕಾಲ ಬಂದ ತಕ್ಷಣ ಸ್ನಾಕ್. ಹಿಂಗೆ ಹೊಟ್ಟೆ ಹಶುವಿಲ್ದಿದ್ರು ತಿಂತ ಹೋಗ್ಬಾರ್ದು. ಹಶುವಿಗೆ ಟೈಮ್ ಕೊಡ್ಬೇಕು, ಹಶುವು ಆಗ್ಬೇಕು. ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಹಶುವು ಏನು ಅನ್ನೋದು ಗೊತ್ತಾಗ್ಬೇಕು. ಇಲ್ಲ ಏನಂತಾರೆ, ಈಗ ಹೊಸದಾಗಿ ಇನ್ನೊಂದು ಟ್ರೆಂಡ್, ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಗ್ಯಾಸ್ಟ್ರಿಕ್ ಸುಮ್ಮನೆ ಮೇಯ್ತಾ ಇರ್ತಾರೆ. ಇರಲ್ಲ, ಅವ್ರಿಗೆ ಹಶುವು ಅನ್ನೋದು ಗೊತ್ತಾಗಲ್ಲ. ಈ ರೀತಿ ಬಂದ್ಬಿಟ್ಟಿದೆ ಮಕ್ಕಳಿಗೆ ಹಶುವು ಗೊತ್ತಾಗಲ್ಲ. ಟೈಮ್ ಪ್ರಕಾರ ತಿನ್ನಿಸ್ಬೇಕು ತಿನ್ನಿಸ್ಬೇಕು ಅಂತಂದು ಇದು ಇನ್ನೊಂದು ಗೊತ್ತಿಲ್ಲದೆ ನಾವು ಡೆವಲಪ್ ಆಗ್ತಾ ಇರೋದು.
1: ಹೌದು, ಓಕೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರನ್ನ ಕಾಡುವ PCOD ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿಬಾಯಿ ಎಸ್ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಮದಕರಿ ಸರ್ಕಲ್, ರಂಗಯ್ಯನ ಬಾಗಿಲು ಹತ್ತಿರ, ಚಿತ್ರದುರ್ಗ.
2: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ OPD ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ICU, NICU, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445, 8152848445.
1: ಸ್ನೇಹಿತರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. PCOD ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ ತೋಯಜಾಕ್ಷಿಬಾಯಿ ಅವರು ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸರ್ಜಿ ವೇದಾಂತ ಆಸ್ಪತ್ರೆಯಲ್ಲಿ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. 9448640272 ಹಾಗೆ ಮತ್ತೊಂದು ಸಂಖ್ಯೆ 9141972272ಕ್ಕೆ ಕರೆ ಮಾಡುವ ಮೂಲಕ PCOD ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳಿದ್ರೆ ಕೇಳಬಹುದು. ಹಾಗೆ ಸ್ವಲ್ಪ ಮುಜುಗರ ಏನಾದರೂ ಇತ್ತು, ನಾನು ಹೇಗೆ ಕೇಳಬೇಕು ಸಾರ್ವಜನಿಕವಾಗಿ ಪ್ರಶ್ನೆಯನ್ನು ಅಂತ ಅನಿಸಿದ್ರೆ ನಿಮ್ಮ ಹೆಸರು ಹೇಳದೇ ಇದ್ರೂ ಪರವಾಗಿಲ್ಲ. ಸಮಸ್ಯೆ ಇದ್ರೆ ಪ್ರಶ್ನೆಯನ್ನು ಕೇಳಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು ಅಂತ ಹೇಳ್ತಾ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಏನೋ ಬೇರೆ ಟೆಸ್ಟ್ಗಳು ಅವು ಇವು ಮಾಡಿಸ್ಬೇಕಾದ್ರೆ, ಸ್ಕ್ಯಾನ್ ಮಾಡಬೇಕಾದ್ರೆ ಈ PCOD ಅನ್ನುವಂಥದ್ದನ್ನು ಹೇಳ್ತಾರೆ ಅಂತ. ನಿಜವಾಗ್ಲೂ ಅವ್ರಿಗೆ PCOD ಸಮಸ್ಯೆ ಇತ್ತು, ಆದರೆ ಗೊತ್ತಾಗಲಿಲ್ಲ. ಹೇಗೆ ಅವರು ಪರೀಕ್ಷೆಗಳಿಗೆ ಒಳಗಾಗುವಂಥದ್ದು ಹೇಗೆ ಡಾಕ್ಟ್ರೆ?
0: ಇಲ್ಲ, ಅದೇ ಹೇಳಿದ್ನಲ್ಲ, ಇರ್ರೆಗ್ಯುಲರ್ ಸೈಕಲ್ಸ್ ಅಂತ ಇದ್ದಾಗ, ಅಂದ್ರೆ ಅನಿಯಮಿತ ಋತುಚಕ್ರ ಇದ್ದಾಗ. ಈಗ ನಾರ್ಮಲ್ ಆಗಿ 25-35 ದಿನದೊಳಗೆ ರೆಗ್ಯುಲರ್ ಆಗಿ ಆಗ್ತಾ ಹೋಗ್ಬೇಕು. ಆದ್ರೆ ಈ ರೆಗ್ಯುಲಾರಿಟಿ ಬಿಟ್ಟು ಈ ಸರ್ತಿ 25 ದಿನಕ್ಕೆ ಆಗ್ತಾರೆ, ಆಮೇಲೆ 2 ತಿಂಗಳು ಬಿಟ್ಟು ಆಗ್ತಾರೆ, ಆಮೇಲೆ 3 ತಿಂಗಳು ಬಿಟ್ಟು ಆಗ್ತಾರೆ, ಮತ್ತೆ 15 ದಿನಕ್ಕೆ ಆಗ್ತಾರೆ. ಈ ರೀತಿ ಅನಿಯಮಿತ ಋತುಚಕ್ರ ಇದ್ದಾಗ ಅವರಿಗೆ ಕೆಲವರು ಶುರುನಲ್ಲಿ ಇಗ್ನೋರೆಂಟ್ ಆಗಿರ್ತಾರೆ, ಅದ್ರ ಬಗ್ಗೆ ಬಾದರ್ ಮಾಡಲ್ಲ. ಆದ್ರೆ ಈಗ ಈ PCOD ಎಲ್ಲ ಕೇಳ್ತಾ ಇರೋದ್ರಿಂದ ನಮ್ಮ PCOD ಇದೆಯಾ ಅಂತ ಚೆಕಪ್ ಮಾಡಿಸೋರೆ ಜಾಸ್ತಿ ಆಗಿದ್ದಾರೆ. ಸೊ ಹೀಗಿದ್ದಾಗ ಶುರುನಲ್ಲಿ ಸ್ವಲ್ಪ ಅದನ್ನ ನೆಗ್ಲೆಕ್ಟ್ ಮಾಡ್ಬೋದು. ಆದ್ರೆ ಅದೇ 3-4 ವರ್ಷ ಇದೆ ಅಂತಂದಾಗ, ಈಗ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ 9-10 ವರ್ಷಕ್ಕೆ ಋತುಮತಿ ಆಗಿ 12-13-14 ವರ್ಷ ಆದ್ರೂ ಇದು ಸರಿ ಆಗ್ಲಿಲ್ಲ ಅಂದಾಗ ಆವಾಗ ಚೆಕಪ್ ಮಾಡಿಸ್ಬೇಕಾಗತ್ತೆ. ಆಮೇಲೆ ಅತಿ ಹೆಚ್ಚು ತೂಕ ಹೆಚ್ಚಾದಾಗ್ಲೂ ಚೆಕಪ್ ಮಾಡಿಸ್ಬೇಕಾಗತ್ತೆ. ಆಮೇಲೆ ಕೆಲವು ಸತಿ ಸಿಸ್ಟ್ಗಳು ದೊಡ್ಡದಾಗಿ ಪೇಯ್ನ್ ಬರುತ್ತೆ ಅಂತ ಟೈಮಲ್ಲಿ ಮಾಡ್ಸೋಕ್ಕಾಗುತ್ತೆ, ಇಲ್ಲ ಹೊಟ್ಟೆ ನೋವು ಅಪೆಂಡಿಸೈಟಿಸ್ ಇದ್ದಾಗ ಹೋಗಿ ಮಾಡಿಸಿದಾಗ

0: ಪಿಸಿಒಡಿ ಇದೆ ಅಂತ. ಪಿಸಿಒಡಿ ಅಂದ್ರೆ ಏನಂದ್ರೆ ತುಂಬಾ ಸ್ಮಾಲ್ ಚಿಕ್ಕ ಚಿಕ್ಕ ನೀರಿನ ಗುಳ್ಳೆಗಳು ಅಂಡಾಶಯದಲ್ಲಿ ಇರುತ್ತವೆ. ಯೂಶಲಿ ಅಂಡಾಣು ಬಿಡುಗಡೆ ಆಗೋದಕ್ಕೆ ಒಂದು ವ್ಯವಸ್ಥಿತ ಕ್ರಮ ಇದೆ. ಈಗ ಮುಟ್ಟಾಗ ದಿನದಿಂದನೇ ಪ್ರತಿ ಅಂಡಾಶಯನು ಐಸೋಲೇಟೆಡ್ ಆಗಿ ಒಂದು 6 ಅಥವಾ 4 ಅಂಡಾಣುಗಳು ಅಂದ್ರೆ ಫಾಲಿಕಲ್ಸ್ ನ ಸೆಲೆಕ್ಟ್ ಆಗಿ ಆಮೇಲೆ ಆ ಫಾಲಿಕಲ್ ಬೆಳೀತಾ ಬೆಳೀತಾ ಅದ್ರಲ್ಲಿ ಕೊನೆಗೆ ಒಂದು ಫಾಲಿಕಲ್ ಮೆಚೂರ್ ಆಗಿ ಅಂಡಾಣು ಉತ್ಪತ್ತಿ ಆಗುತ್ತೆ. ಇದು ನಾರ್ಮಲ್.
1: ನಾವೇನು ಸಾಮಾನ್ಯ ಭಾಷೆಯಲ್ಲಿ ಹೇಳೋದು ಮೊಟ್ಟೆ ಅಂತ ಹೇಳಿ,
0: ಮೊಟ್ಟೆ ಇದು ಅಂಡಾಣು ಅಥವಾ ಮೊಟ್ಟೆ ಅದು ಬಿಡುಗಡೆ ಆಗೋದು ಸಹಜವಾಗಿ. ಇದು ಯೂಶಲಿ 14 ದಿನ ಮುಂಚೆ, ಈಗ ನೆಕ್ಸ್ಟ್ ಪೀರಿಯಡ್ 14 ದಿನ ಮುಂಚೆ ಆಗುತ್ತೆ. ಈಗ 25 ದಿನದ ಸೈಕಲ್ ಇದ್ದವರಿಗೆ 11ನೇ ದಿನ ಆಗುತ್ತೆ, 28 ದಿನದ ಸೈಕಲ್ ಇದ್ದವರಿಗೆ 14ನೇ ದಿನ ಆಗುತ್ತೆ, 35ನೇ ದಿನ ಸೈಕಲ್ ಇದ್ದವರಿಗೆ 21ನೇ ದಿನ ಆಗುತ್ತೆ. ಅಂದ್ರೆ ಲಾಸ್ಟ್ ಮುಟ್ಟಾಗ ದಿನಕ್ಕೆ 14 ಮೊಟ್ಟೆ ಬಿಡುಗಡೆ ಆಗಿ 14 ದಿನಕ್ಕೆ ಋತುಸ್ರಾವ ಶುರು ಆಗುತ್ತೆ. ಸೊ ಇದು ಪ್ಯಾಟರ್ನ್. ಈ ಪಿಸಿಒಡಿ ಇದ್ದಾಗ ಏನಾಗುತ್ತೆ, ಸುಮಾರು 10, 12, 20 ಫಾಲಿಕಲ್ಸ್ ಒಟ್ಟಿಗೆ ಡೆವಲಪ್ ಆಗ್ತವೆ. ಆಮೇಲೆ ಒಂದು 10 ಮಿಲಿಮೀಟರ್ ಅಥವಾ 8 ಮಿಲಿಮೀಟರ್ ಹಂಗಾದಾಗ ಅದಲ್ಲೇ ನಿಂತು ಬಿಡುತ್ತೆ. ಸೊ ಇದಕ್ಕೆ ಮಲ್ಟಿಪಲ್ ಫಾಲಿಕಲ್ಸ್, ಅದಕ್ಕೇನೆ ಫಾಲಿಕ್ಯುಲರ್ ಅಂದ್ರೆ ಅದು ಅಂಡಾಶಯದ ಸುತ್ತೂ ಇರುತ್ತೆ ಅಂದ್ರೆ ಪೆರಿಫರಿನಲ್ಲಿ, ಗೊತ್ತಾಯ್ತಾ, ಯಾವುದು ಮೆಚೂರ್ ಆಗಲ್ಲ, ಅರೆಸ್ಟೆಡ್. ಸೊ ಹಂಗಾಗಿ ಅಂಡಾಣು ಉತ್ಪತ್ತಿ ಆಗಲ್ಲ, ಹಾರ್ಮೋನ್ ಕ್ರಿಯೆ ಸರಿಯಾಗಿ, ಹಾರ್ಮೋನ್ ಸ್ರವಿಸಿದ್ದು ಸರಿಯಾಗೋದಿಲ್ಲ. ಸೊ ಇದಕ್ಕೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂದ್ರೆ ಪಾಲಿ ಅಂದ್ರೆ ಮಲ್ಟಿಪಲ್, ಸಿಸ್ಟಿಕ್ ಅಂದ್ರೆ ನೀರ್ಗುಳ್ಳೆ. ಸೊ ನೀರಿನ ಗುಳ್ಳೆ, ನೀರಿನ ಗುಳ್ಳೆ, ನೀರಿನ ಗುಳ್ಳೆ, ನೀರಿನ ಗುಳ್ಳೆ,
1: ಈ ರೀತಿಯಾಗಿ
0: ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್.
1: ಈಗ ಪಿಸಿಒಡಿ ಮತ್ತೆ ಪಿಸಿಒಎಸ್ ಅನ್ನುವಂಥದ್ದು ಕೂಡ ಇದೆ ಅಲ್ವಾ?
0: ಪಿಸಿಒಡಿ ಇದು ಪ್ರಾರಂಭಿಕ ಹಂತದಲ್ಲಿ ಪಿಸಿಒಡಿ ಆಗುತ್ತೆ.
1: ಡಾಕ್ಟರ್ ಮಾತಾಡೋಣ, ಒಂದು ಕರೆ ಇದೆ ತಗೊಳ್ಳೋಣ. ಹಲೋ, ನಮಸ್ತೆ.
2: ನಮಸ್ತೆ,
1: ಹೆಸರು ಹೇಳ್ತೀರಾ?
2: ಲಕ್ಷ್ಮಿ.
1: ಓಕೆ ಲಕ್ಷ್ಮಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
2: ಚಿತ್ರದುರ್ಗದಿಂದ.
1: ಓಕೆ ಲಕ್ಷ್ಮಿ, ಪ್ರಶ್ನೆ ಕೇಳಿ. ಹೇಳಿ.
0: ನಮಸ್ತೆ. ನಮಸ್ತೆ ಅಮ್ಮ.
2: ಮೇಡಮ್, ಪಿಸಿಒಡಿ ಅಂದ್ರೆ ಅದು ನಮ್ಗೆ ಅರ್ಥ ಆಗ್ಲಿಲ್ಲ. ನಾ ಕೇಳ್ತಾ ಪ್ರಶ್ನೆ ಏನಂದ್ರೆ, ಈ ಪಿಸಿಒಡಿ ಮಕ್ಕಳಿಗಾಗಿರ್ಬೋದು ಅಥವಾ ನಮ್ಗೆ ಆಗಿರ್ಬೋದು ಬಂದ್ರೆ ಯಾವ ತರ ಗೊತ್ತಾಗ್ತಾ ಇಲ್ಲ ನಮ್ಗೆ?
0: ಯಾವ ತರ ಅಂದ್ರೆ ನಿಮಗೆ ಆಗಿರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ, ಅಥವಾ ಎಲ್ಲರೂ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಇದೆಯಾ ನಿಮ್ ಹತ್ರ?
2: ಇಲ್ಲ ಮೇಡಮ್, ಆ ತರ ಏನಿಲ್ಲ. ಪೀರಿಯಡ್ಸ್ ಅದೆಲ್ಲ ಮಾಮೂಲಿ ಕರೆಕ್ಟ್ ಆಗಿ ಆಗ್ತತೆ. ಆದ್ರೆ ಪಿಸಿಒಡಿ ಬಂದ್ರೆ ಯಾವ ತರ ಗೊತ್ತಾಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ.
1: ಲಕ್ಷಣಗಳು ಹೇಗಿರುತ್ತೆ
0: ಅಲ್ಲ, ಪಿಸಿಒಡಿ ಲಕ್ಷಣಗಳು ನಿಮಗೆ ಏನು ಇಲ್ದೇ ಇದ್ರೆ ತಲೆ ಕೆಡಿಸ್ಕೋಬೇಡ್ರಿ. ಲಕ್ಷಣಗಳು ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಈಗ ಗೊತ್ತಾಯ್ತಾ? ಋತುಚಕ್ರದ ವ್ಯತ್ಯಾಸ ಆಗ್ಬೋದು,
1: ಅಂದ್ರೆ ಮುಟ್ಟಾಗುವಂತದ್ದು ಏನಿದೆ ಅದು
0: ವ್ಯತ್ಯಾಸ ಆಗ್ಬೋದು, ಕರೆಕ್ಟ್ ಆಗಿ ತಿಂಗಳ ಆಗದೆ ಇರ್ಬೋದು, ಗೊತ್ತಾಯ್ತಾ? ಆಮೇಲೆ ಇನ್ನೂ ಮುಂದಕ್ಕೆ ಹೋಗಿ ಮಕ್ಕಳಾಗದೆ ಇರ್ಬೋದು, ಮಕ್ಕಳಾಗೋದಕ್ಕೆ ತೊಂದರೆ ಆಗ್ಬೋದು, ಮಕ್ಕಳಾದ್ರೂ ಹೆರಿಗೆ ಗರ್ಭಿಣಿ ಗರ್ಭಾಶಯದ ಇದಕ್ಕೆಲ್ಲ ತೊಂದರೆ ಆಗ್ಬೋದು. ಈ ರೀತಿ ತುಂಬಾ ಇದೆ ಅದು. ನಿಮಗೆ ಏನೂ ತೊಂದರೆ ಇಲ್ಲ, ನಿಮ್ ಮಕ್ಕಳಾಗಿದ್ಯಾ ನಿಮ್ಗೆ? ಎಷ್ಟು ದೊಡ್ಡವಳಿದ್ದಾಳೆ? ಹೌದಾ? ಆಮೇಲೆ ಇನ್ನೊಂದ್ ಮಗು ಆಗ್ಲಿಲ್ವಾ?
2: ಇಲ್ಲ ಮೇಡಮ್, ನನ್ಗೆ ಸ್ವಲ್ಪ ಹುಡುಗಿ ಸ್ವಲ್ಪ ಇದಿರ್ಲಿ ಅಂತ ಚೆನ್ನಾಗಿದೆ.
0: ಹೌದಾ? ಸೊ ನಿಮಗೇನು ತೊಂದರೆ ಇಲ್ಲ ಅನ್ಸುತ್ತೆ. ನೀವು ಇವಾಗ ನಿಮ್ ಮಗಳಿಗೆ ಏನಾದ್ರು ವ್ಯತ್ಯಾಸ ಆಗ್ತಾ ಇದ್ರೆ ನೀವು ಕೇಳ್ಬೋದು, ಯಾಕಂದ್ರೆ ನಿಮಗೆ ಮಗು ಆಗಿದೆ, ಎಲ್ಲ ಚೆನ್ನಾಗಿದ್ದೀರಾ. ಸೊ ಪಿಸಿಒಡಿ ಇರಬಹುದು ಅಂತ ಅನ್ಕೊಂಡು ಡೌಟ್ ಮಾಡ್ಕೋಬೇಡ್ರಿ. ನಿಮಗೆ ಈ ರೀತಿ ಯಾವ್ದಾದ್ರು ವ್ಯತ್ಯಾಸ ಇದ್ರೆ, ಅಂದ್ರೆ ಋತು ಮುಟ್ಟಿನ ವ್ಯತ್ಯಾಸ ಇದ್ದಾಗ ಒಮ್ಮೆ ತೋರಿಸ್ಕೋಬಹುದು. ಆಮೇಲೆ ಯೂಶಲಿ ಏನಾಗುತ್ತೆ, ಈಗ ನಿಮ್ಗೆ ನೀವು ಇವಾಗ ಕೇಳ್ತಿದ್ದೀರಲ್ಲ ನಿಮಗೆ ಒಬ್ಳು ಮಗಳಿದ್ದಾಳೆ ಅಂತ, ಇಂಥವ್ರಿಗೆ ಕಡಿಮೆ ಇರುತ್ತೆ. ಈಗ ನೀವು ತೂಕ ದಪ್ಪ ಆಗಿ ಹಾರ್ಮೋನ್ ವ್ಯತ್ಯಾಸ ಆದ್ರೆ ಮತ್ತೆ ಶುರು ಆಗ್ಬೋದು. ನೀವು ತೂಕನ ಮೇಂಟೈನ್ ಮಾಡ್ತಾ ಹೋದ್ರೆ ನಿಮಗೇನು ತೊಂದರೆ ಆಗದೆ ಇರಬಹುದು ಅಂತ ಅನ್ಕೋತೀನಿ.
1: ಧನ್ಯವಾದಗಳು. ಓಕೆ ಡಾಕ್ಟರ್, ನಾವು ಇದು ವ್ಯತ್ಯಾಸದ ಬಗ್ಗೆ ಮಾತಾಡ್ತಾ ಇದ್ವಿ, ಪಿಸಿಒಡಿ ಮತ್ತೆ ಪಿಸಿಒಎಸ್ ಬಗ್ಗೆ.
0: ಸೊ ಈ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ ಹೇಳ್ತಾರೆ, ಸಿಸ್ಟ್ಗಳೆಲ್ಲ ಫಾರಂ ಆದಾಗ ಓವರಿನಲ್ಲೂ ತಂತಾನೆ ಕೆಲವು ಚೇಂಜಸ್ ಆಗುತ್ತೆ. ಇವಾಗ ಓವರಿನಲ್ಲಿ ಕಾರ್ಟೆಕ್ಸ್ ಮೆಡುಲಾ ಅಂತಿರುತ್ತೆ, ಅದು ಕಾರ್ಟೆಕ್ಸ್ ಥಿಕ್ ಆಗಿ ಆ ಹೊರಗಡೆ ಪದರ ತುಂಬಾ ದಪ್ಪ ಆಗುತ್ತೆ, ಅಲ್ಲಿಂದ ಆಂಡ್ರೋಜನ್ ಸ್ರವಿಸೋದಕ್ಕೆ ಶುರು ಆಗೋಗುತ್ತೆ. ಸೊ
1: ಹೆಣ್ಮಕ್ಳಲ್ಲಿಯೂ ಕೂಡ ಈ ಗಂಡು ಹಾರ್ಮೋನ್ಗಳು
0: ಇರುತ್ತೆ ಕಮ್ಮಿ ಇದರಲ್ಲಿ, ಅದೇ ಸಮತೋಲನ. ಈಗ ನಮಗೆ ಶಕ್ತಿಗೆ ಬೇಕು ಅಂದಾಗ ಅದಿರುತ್ತೆ, ಬಟ್ ಅದು ಕಡಿಮೆ ಇರುತ್ತೆ. ಗಂಡಸರಿಗೂ ಈಸ್ಟ್ರೋಜನ್ ಇರುತ್ತೆ, ಆದ್ರೆ ಅದು ಕಡಿಮೆ ಇರುತ್ತೆ,
1: ಡಾಮಿನೆಂಟ್
0: ಆತರ. ಸೊ ಹೀಗಿರ್ಬೇಕಾದ್ರೆ ಅದು ಓವರಿನಲ್ಲೂ ಚೇಂಜಸ್ ಆಗ್ತಾ ಹೋಗುತ್ತೆ. ಆಮೇಲೆ ಇದು ಪ್ರತಿಯೊಂದು ಎಂಡೋಕ್ರೈನ್ ಆರ್ಗನ್ಗೂ ಅಫೆಕ್ಟ್ ಮಾಡಕ್ ಶುರು ಆಗುತ್ತೆ. ಆಮೇಲೆ ಪ್ಯಾಂಕ್ರಿಯಾಸ್ ಮೇಲೆ ಇನ್ಸುಲಿನ್ ಸೆನ್ಸಿಟಿವ್

0: ಕಡಿಮೆ ಆಗೋಗುತ್ತೆ, ರೆಸಿಸ್ಟೆಂಟ್ ಅಂದ್ರೆ ಅದು ಇನ್ಸುಲಿನ್ ಇರುತ್ತೆ ಆದ್ರೆ ಅದು ಕೆಲಸ ಮಾಡಕ್ ಆಗಲ್ಲ, ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಈ ರೀತಿ ಸೆಲ್ಯುಲರ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ನಾವು ಇನ್ಸುಲಿನ್ ಸೆನ್ಸಿಟಿವಿಟಿ ತರ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್.
1: ಓಕೆ, ಒಂದ್ ಕರೆ ಇದೆ. ಹಲೋ, ನಮಸ್ತೆ.
2: ಹಲೋ ಮೇಡಮ್, ನಮಸ್ಕಾರ. ಸಿದ್ಧಿಂಗ್ ಮೂರ್ತಿ ಅಂತ. ಡಾಕ್ಟರ್ ನಮಸ್ಕಾರ.
0: ನಮಸ್ತೆ ನಮಸ್ತೆ ಸಿದ್ಧಿಂಗ್ ಮೂರ್ತಿ ಅವರೇ.
2: ಅಷ್ಟೇ ಮೇಡಮ್, ಪಿಸಿಓಡಿಗೂ ಮತ್ತೆ ಪ್ರೆಗ್ನೆನ್ಸಿಗೂ ಏನಾದ್ರು ನೇರ ಸಂಬಂಧ ಇದೆಯಾ?
0: ಹೌದು, ಇದೆ. ಈಗ ಪಿಸ್ ಎಲ್ಲಾನು ಹಾರ್ಮೋನ್ ಡಿಪೆಂಡೆಂಟ್. ನಮ್ಮ ಒಂದು ಇದು ದೇಹದ ರಚನೆ, ದೇಹದ ಅಂಗಾಂಗಗಳೆಲ್ಲ ಒಂದಕ್ಕೊಂದು ಕನೆಕ್ಟೆಡ್ ಅಲ್ವಾ? ಸೊ ಪಿಸಿಓಡಿನಲ್ಲಿ ಏನಾಗುತ್ತೆ, ಹಾರ್ಮೋನ್ ವ್ಯತ್ಯಾಸ ಆಗಿರುತ್ತೆ. ಆ ಹಾರ್ಮೋನ್ ವ್ಯತ್ಯಾಸ ಆದಾಗ ಅಂಡಾಣು ಬಿಡುಗಡೆ ತೊಂದರೆಗುಂಟಾಗಿರುತ್ತೆ. ಆದ್ರೆ ಕೆಲವು ಸತಿ ಏನಾಗುತ್ತೆ, ಆಟೋಮ್ಯಾಟಿಕ್ ಇರಾಟಿಕ್ ಓವ್ಯುಲೇಷನ್ ಅಂತ ಹೇಳ್ತೀವಿ, ಇದ್ದಕ್ಕಿದ್ದಂಗೆ ಓವ್ಯುಲೇಷನ್ ಆಗ್ಬಿಡುತ್ತೆ. ಆಗ ಅದೃಷ್ಟ ಇದ್ರೆ ಅದ್ ಪ್ರೆಗ್ನೆನ್ಸಿನೂ ಆಗ್ಬಿಡ್ಬೋದು. ಅಂತ ಟೈಮಲ್ಲಿ ಮತ್ತೆ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋದಕ್ಕೆ ಬೇಕಾಗ್ತಕ್ಕಂತ ಹಾರ್ಮೋನು ಕರೆಕ್ಟ್ ಆಗಿ ಸಿಗಲ್ಲ. ಸಿಗಲ್ಲ. ಅವಾಗ ಏನಾಗುತ್ತೆ, ಈ ಪ್ರೆಗ್ನೆನ್ಸಿಯ ತೊಂದರೆಗಳು ಅಂದ್ರೆ ಅಬಾರ್ಷನ್ಸ್, ಪ್ರಿಮೆಚೂರ್ ಲೇಬರ್ ಇವೆಲ್ಲ ಶುರು ಆಗೋಗುತ್ತೆ, ಆಗ್ಬಹುದು. ಅದಕ್ಕೇನೆ ಪಿಸಿಓಡಿ ಇದ್ದಂತವ್ರಿಗೆ ನಾವು, ಪಿಸಿಓಡಿ ಇದ್ದು ಕನ್ಸೀವ್ ಆದವ್ರಿಗೆ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಂದ್ರೆ ಇವ್ರಿಗೆ ಬರೀ ಪ್ರೆಗ್ನೆನ್ಸಿದಷ್ಟೇ ಪ್ರಾಬ್ಲಮ್ ಅಲ್ಲ, ಅವರಿಗೆ ಡಯಾಬಿಟಿಸ್ ಬರ್ಬೋದು ಪ್ರೆಗ್ನೆನ್ಸಿನಲ್ಲಿ, ಬಿ ಪಿ ಜಾಸ್ತಿ ಆಗ್ಬೋದು, ಇವೆಲ್ಲ ತೊಂದರೆಗಳು ಬರ್ಬೋದು. ಆಮೇಲೆ ಇದಲ್ದೆ ಮಗುಗೂ ಅದು ಕಂಟಿನ್ಯೂ ಆಗಿ ಹೋಗ್ಬೋದು ಮುಂದಕ್ಕೆ, ಅದಕ್ಕೂ ಆಗ್ಬೋದು. ಇದೆಲ್ಲ ಸಿವಿಯರ್ ಕಂಡೀಷನ್ಸ್ ಇದ್ದಾಗ ಆತರ. ಈಗ ಸಿಂಪ್ಟಮ್ಸ್ ಅದೇ ಹೇಳ್ತಾ ಇದೀನಲ್ಲ, ಚಿಕ್ಕವ್ರಿಗೆ ಇರ್ಬೇಕಾರೆ ಅಥವಾ ಮದ್ವೆ ಆಗಕ್ಕಿಂತ ಮುಂಚೆನೆ ಋತು ಚಕ್ರದ ವ್ಯತ್ಯಾಸಗಳಾಗೋದು, ಆಮೇಲೂ ಆಗೋದು, ಮುಟ್ಟೆ ಆಗಿರಲ್ಲ ಎಷ್ಟು, 5-6 ತಿಂಗಳಾದ್ರೂ ಮುಟ್ಟಾಗಲ್ಲ, ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ಮುಟ್ಟಾಗ್ತಾರೆ. ಈ ರೀತಿ ಕೆಲವು ತೊಂದರೆಗಳಿದಾವೆ. ಅಂದ್ರೆ ಎಲ್ಲಾ ತೊಂದರೆಗಳಿಗೂ ಒಂದೇ ಕಾರಣ ಬರೀ ಪಿಸಿಓಡಿ ಒಂದೇ ಇರಲ್ಲ, ಬೇರೆ ಬೇರೆ ಇರುತ್ತೆ. ಸೊ ನಾವು ಅದನ್ನ ವೈದ್ಯರು ಅದನ್ನ ಪರೀಕ್ಷೆ ಮಾಡಿ ಇದು ಪಿಸಿಓಡಿ ಇಂದನೇ ಅಥವಾ ಇದು ಬೇರೆ ತೊಂದರೆಯಿಂದ ಅಂತ ನಾವು ಡಿಟೆಕ್ಟ್ ಮಾಡಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಟ್ರೆ ಮಾತ್ರ ಎಲ್ಲ ಸುಸೂತ್ರವಾಗಿ ನಡೆಯುತ್ತೆ. ಈಗ ಸುಮ್ನೆ ಅನ್ಕೊಂಡು ಬರೀ ಎಲ್ಲ ಬರೀ ಪಿಸಿಓಡಿಗೆ ಟ್ರೀಟ್ಮೆಂಟ್ ಹಾಕಿದ್ರು ಸರಿ ಹೋಗಲ್ಲ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸಿದ್ಧಿಂಗ್ ಮೂರ್ತಿ ಅವರೇ. ಓಕೆ ಮೇಡಮ್, ಈಗ ಈ ಒಂದು ಪಿಸಿಓಡಿ ಸಮಸ್ಯೆ ಅನ್ನುವಂಥದ್ದು ಏನಿದೆ, ಅದು ಮೆಚೂರ್ ಆದ ನಂತರನೇ ಪ್ರಾರಂಭ ಆಗುತ್ತೆ, ಅದಕ್ಕೂ ಮುಂಚೆನೆ ಪ್ರಾರಂಭ
0: ಇಲ್ಲ? ಮುಂಚೆ ಇಲ್ಲ,
1: ಆದ ನಂತರ
0: ಅವಾಗನೆ ಆರ್ಗನ್ಸ್ ಡೆವಲಪ್ ಆಗೋದು, ಆಮೇಲೆ ಫಾರ್ಮೇಶನ್ ಬಂದು ಅದ್ ಒಂದಕ್ಕೊಂದು ಕನೆಕ್ಟ್ ಆಗೋದು ಎಲ್ಲಾನು. ಸೊ ಹಾಗಾಗಿ ಅವಾಗಿಂದನೇ ಶುರು ಆಗುತ್ತೆ, ಶುರು ಅಂದ್ರೆ ನಿಧಾನ ಪ್ರೋಗ್ರೆಸ್ ಆಗ್ತಾ ಬರುತ್ತೆ ಅದು. ಅದನ್ನ ಎಲ್ರು ಹೆದರ್ಕೊಂಡು ಮಾಡೋದಕ್ಕಿಂತ ಅದೇ ಈಗ ಹೇಳಿದ್ವಲ್ಲ, ಮೇನ್ ಥಿಂಗ್ ನಮ್ದು ಜೀವನ ಶೈಲಿ. ಆ ಜೀವನ ಶೈಲಿನ ಕರೆಕ್ಟ್ ಆಗಿ ಇಟ್ಕೊಂಡು ಬಂದ್ರೆ ಎಲ್ಲ ಸುಸೂತ್ರವಾಗಿ ಆಗುತ್ತೆ.
1: ನೀವು ತುಂಬಾ ಹಿರಿಯ ಪ್ರಸೂತಿ ತಜ್ಞರಾಗಿರೋದ್ರಿಂದ ನಿಮ್ಮ ಒಂದು ಸರ್ವಿಸ್ ಅಲ್ಲಿ ನಿಜಕ್ಕೂ ನಾವೆಲ್ಲ ಕಾಯಿಲೆಗಳಿಗೂ ಹೇಳ್ತೇವೆ ಇತ್ತೀಚೆಗೆ ಜಾಸ್ತಿ ಆಯ್ತು, ಇತ್ತೀಚೆಗೆ ಜಾಸ್ತಿ ಆಯ್ತು ಅಂತ. ಈ ಪಿಸಿಓಡಿಗೂ ಕೂಡ ಇದು ಇದೇ ಮಾತನ್ನ ಅನ್ವಯಿಸುತ್ತೆ?
0: ನಾವು ಮುಂಚೆ ನೋಡ್ತಾ ಇದ್ದಿದ್ದು 10ರಲ್ಲಿ 1, 20ರಲ್ಲಿ 1 ಆತರ. ಅಂದ್ರೆ ಈಗ ನನ್ನ 40-42 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗೇನಾಗಿದೆ, 35-40% ಜಾಸ್ತಿ ಆಗಿದೆ. ಈಗ ಇದು ವಿಪರ್ಯಾಸ ಹೇಗೆ ಅಂತಂದ್ರೆ, ಈಗ ನಮ್ಮ ಹತ್ರ ಬರೋರು ಏನಾದ್ರು ತೊಂದರೆ ಇದ್ದೇ ಬರ್ತಾರೆ. ನಾವು ಕಾಮನ್ ಪಬ್ಲಿಕ್ ಅಲ್ಲಿ ಇದು ಸ್ಟಾಟಿಸ್ಟಿಕ್ಸ್ ಪೇಪರ್ ಪ್ರೆಸೆಂಟೇಷನ್ ಅಲ್ಲಿ ಬಂದಿರೋದು 35-40% ಅಂತ. ಸೊ ಜನರಲ್ ಇದೆ, ನಮಗ್ ಬರೋದ್ರಲ್ಲಿ ಜಾಸ್ತಿ ಜನ ಇರ್ತಾರೆ. ಈಗ ಮಕ್ಕಳಾಗದೆ ಇರೋದಕ್ಕೆ ಬರ್ತಾರೆ, ಆಮೇಲೆ ಬೇರೆ ತೊಂದರೆಗಳಿಗೆ, ಮುಟ್ಟಿನ ತೊಂದರೆಗಳಿಗೆ ಬರ್ತಾರೆ. ಅಂತ ಟೈಮಲ್ಲಿ ನಮ್ಗೂ ತುಂಬಾನೇ ಜಾಸ್ತಿನೇ ಅನಿಸ್ತಾ ಇದೆ. ಈಗ ಇದು ಒಂದು, ಆಮೇಲೆ ಒಬಿಸಿಟಿ, ದಪ್ಪ, ತುಂಬಾ ಜನ ತುಂಬಾ ದಪ್ಪ ಇರ್ತಾರೆ. ಮುಂಚೆ ಎಲ್ಲ ಎಷ್ಟು ರೆಸಿಲಿಯಂಟ್ ಬಾಡಿ ಸ್ಟ್ರಕ್ಚರ್ ಇರ್ತಿತ್ತು, ಈಗ ಇಲ್ಲ. ಎದ್ದೇಳಕ್ ಕಷ್ಟ, ಕುತ್ಕೊಳ್ಳಕ್ ಕಷ್ಟ, ಮಂಚ ಹತ್ತಕ್ ಕಷ್ಟ, ಮಲಗದ್ ಕಷ್ಟ, ನಾವ್ ಚೆಕ್ ಮಾಡೋದ್ ಕಷ್ಟ, ಇಷ್ಟ ಆಗ್ತಾ ಇದೆ.
1: ಕರೆ ಇದೆ. ಹಲೋ ನಮಸ್ತೆ. ನಮಸ್ತೆ.
3: ನಮಸ್ತೆ ಮೇಡಮ್.
1: ರೇಡಿಯೋ ಹತ್ರ ಇದ್ರೆ ಸ್ವಲ್ಪ ದೂರ ಇಡಿ. ಹೆಸರು ಹೇಳಿ.
3: ಮಂಗಳ ಗೌರಿ ಅಂತ, ಗುಮಾಸ್ತರ್ ಕಾಲೋನಿಯಿಂದ.
1: ಕೇಳಿ ಪ್ರಶ್ನೆ. ಕೇಳಿ ಮಂಗಳ.
3: ನನ್ ಪ್ರಶ್ನೆ ಮೇಡಮ್, ಈಗ ನನ್ ಮಗಳು ಮೆಚೂರ್ ಆಗಿದ್ದಾಳೆ, 1 ವರ್ಷ ಆಯ್ತು. ಇರ್ರೆಗ್ಯುಲರ್ ಅನಿಸ್ತಾ ಇದೆ, ಇದು ಕಾಮನ್ ಅಥವಾ ಏನಾದ್ರು ತೊಂದ್ರೆ?
0: ಈಗ ಎಷ್ಟ್ ವರ್ಷ ನಿಮ್ ಮಗಳಿಗೆ?
3: 12 ವರ್ಷ ಮೇಡಮ್.
0: 12 ವರ್ಷ. ಇದು ಕಾಮನ್ ಆಗಿರುತ್ತಮ್ಮ. ಎಷ್ಟು ತೂಕ ಇದ್ದಾಳೆ, ದಪ್ಪ ಇದ್ದಾಳ, ತೆಳ್ಳಗಿದ್ದಾಳ?
3: ದಪ್ಪ ಇದ್ದಾಳೆ ಮೇಡಮ್.
0: ತೆಳ್ಳಗೆ ಮಾಡಿ.
3: ಎಷ್ಟು?
0: 32 ಇದ್ದಾಳೆ ಮೇಡಮ್. 32. ಹೈಟ್ ಎಷ್ಟಿದ್ದಾಳೆ? ಎಷ್ಟನೇ ಕ್ಲಾಸ್?

0: 4.5 ಇವಾಗ 7th ಸ್ಟ್ಯಾಂಡರ್ಡ್.
1: ಸೊ ದಪ್ಪ ಅಲ್ಲ ಅನ್ಸುತ್ತೆ 32 ಕೆಜಿ. ಓಕೆ, ಅದೇ ಆಹಾರ ಕರೆಕ್ಟಾಗಿ ಕೊಡ್ರಿ, ಮನೆ ಆಹಾರ ಕೊಡಿ, ಕಾಳು ಸೊಪ್ಪು ತರಕಾರಿ ಚೆನ್ನಾಗಿ ಕೊಡ್ರಿ, ಗೊತ್ತಾಯ್ತಾ? ಇನ್ನೊಂದು 2 ವರ್ಷ ನೋಡಿ, ಆಮೇಲಿಂದ ಸರಿ ಆಗಬಹುದು. ಅದು ಅದೇ 1-2 ಇಯರ್ಸ್ ಬಿಡ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಎಷ್ಟು ತಿಂಗಳಿಗೆ ಒಂದ್ಸತಿ ಆಗ್ತಾಳೆ ಇರೆಗ್ಯುಲರ್ ಅಂದ್ರೆ?
0: 6 ತಿಂಗಳಿಗೆ ಒಂದ್ಸರಿ ಆಗ್ತಾ ಹೋಗ್ಬಹುದು.
1: ನೀವು ಡಯಟ್ ಅನ್ನ ಮಾತ್ರ ಕರೆಕ್ಟ್ ಆಗಿ ಕೊಡ್ರಿ ಅಷ್ಟೇನೆ, ಗೊತ್ತಾಯ್ತಾ? ಹೊರಗಡೆದನ್ನ ತಿನ್ಸೋದನ್ನ ಅವಾಯ್ಡ್ ಮಾಡ್ರಿ ಈಗಿಂದ್ಲೇನೆ. ಅವ್ರ ಅದಕ್ಕೆ ರೂಢಿ ಆಗೋದ್ರೆ ಆಮೇಲೆ ಬಿಡಲ್ಲ,
2: ಕಷ್ಟ ಆಗುತ್ತೆ.
1: ಅದಕ್ಕೆ ಪ್ರತಿದಿನ ಒಂದು ತರದ ಕಾಳು ಕೊಡ್ರಿ, ಸೊಪ್ಪು ತರಕಾರಿ ಚೆನ್ನಾಗಿ ಕೊಡ್ರಿ, ಆಮೇಲೆ ಸಾಯಂಕಾಲದ ಹೊತ್ತು ಬಂದಾಗ ಸ್ವಲ್ಪ ನಟ್ಸ್ ಆಲ್ಮಂಡ್ಸ್ ಅಂತವನ್ನ ಕೊಡ್ರಿ. ಸೊ ಆಮೇಲೆ ಆಕ್ಟಿವಿಟೀಸ್ ಆಟ ಆಡಕ್ ಬಿಡ್ರಿ, ಆಟ ಆಡಿಸ್ರಿ ಸ್ವಲ್ಪ, ಸ್ವಿಮ್ಮಿಂಗ್, ಸೈಕ್ಲಿಂಗ್, ಜಾಗಿಂಗ್. ನೋಡ್ರಿ ಇಲ್ಲೇ ಬಂದಿರೋದು, ಅದನ್ನೇ ನಾನು ಹೇಳ್ತಿರೋದು. ಸ್ಕೂಲು ಇರುತ್ತೆ, ಜ್ಞಾನಾರ್ಜನೆನು ಒಂದ್ ಕಡೆಗೆ, ಆರೋಗ್ಯ ವರ್ಧನೆನೂ ಒಂದ್ ಕಡೆಗೆ, ಎರಡನ್ನು ಬ್ಯಾಲೆನ್ಸ್ ಮಾಡಿ ಮಕ್ಕಳನ್ನ ಬೆಳೆಸ್ಬೇಕಮ್ಮ. ಇಲ್ಲ ಅಂದ್ರೆ ಮುಂಬರೋ ದಿನಗಳಲ್ಲಿ ಯಂಗರ್ ಜನರೇಷನ್ಗೆ ತುಂಬಾ ಕಷ್ಟ ಆಗುತ್ತೆ, ಗೊತ್ತಾಯ್ತಾ? ನಾವು ಇಂದಿನ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡಬೇಕು, ಮುಂದಿನ ಪ್ರಜೆಗಳು ಆರೋಗ್ಯವಂತ ಪ್ರಜೆಗಳನ್ನ ಮಾಡಬೇಕು. ಸೊ ಇದು ನಮ್ಮೆಲ್ಲರ ಜವಾಬ್ದಾರಿ. ಸೊ ಆಹಾರ ಕರೆಕ್ಟಾಗಿ ಕೊಡಬೇಕು, ಆಕ್ಟಿವಿಟೀಸ್ ಮಾಡಿಸ್ಬೇಕು, ನೀವು ಮಾಡಬೇಕು, ನೀವು ಮಾಡಿದ್ರೆ ಅವರು ಮಾಡ್ತಾರೆ. ಸೊ ಒಟ್ಟಿಗೆ ಫ್ಯಾಮಿಲಿ ಇದನ್ನ ಮಾಡ್ಕೋಬೇಕು ಈವೆಂಟ್ ಇದನ್ನ. ಆಯ್ತಮ್ಮ, ಓಕೆ,
2: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ.
3: ನಮಸ್ತೆ ಮೇಡಮ್, ಮೀನಾ ಅಂತ ಚಂದೂರಿಂದ.
2: ಕೇಳಿ ಮೀನಾ, ಪ್ರಶ್ನೆ ಕೇಳಿ.
3: ನನ್ನ ಮಗಳಿಗೆ 10th ಸ್ಟ್ಯಾಂಡರ್ಡ್ ಮೇಡಮ್. ನಮಸ್ತೆ ಮೇಡಮ್.
1: ನಮಸ್ತೆ, ನಮಸ್ತೆ ಅಮ್ಮ, ನಮಸ್ತೆ, ಹೇಳಿ, ಕೇಳಿಸ್ಕೊತಾ ಇದ್ದೀನಿ.
3: ನನ್ನ ಮಗಳಿಗೆ 10th ಸ್ಟ್ಯಾಂಡರ್ಡ್, 3 ವರ್ಷ ಆಗಿದೆ ಮೇಡಮ್, 2.5 ವರ್ಷ ಆಗಿದೆ. ಅವಳು ಮಂತ್ಲಿ ಪಿರಿಯಡ್ ಏನ್ ಆಗುತ್ತೆ ಮೇಡಮ್, ಒಟ್ಟು ತರಟಿ ಡೇಸ್ ಆದ್ಮೇಲೆ ಆಗ್ತಾಳೆ.
1: ಏನು ಇಲ್ಲಮ್ಮ, ನಾರ್ಮಲ್ ಆಗಿದ್ದಾಳೆ ಅನ್ಸುತ್ತೆ, ಏನು ತೊಂದ್ರೆ ಇಲ್ಲ, ಗೊತ್ತಾಯ್ತಾ? ಒಂದೊಂದಿನ ಒಂದೊಂದ್ ತಿಂಗಳಲ್ಲಿ ವ್ಯತ್ಯಾಸ ಆದ್ರೆ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದ್ ಬೇಕಾಗಲ್ಲ, ಆಯ್ತಾ? ಸೊ ಮಕ್ಕಳಿಗೆ ನಿಮ್ದು ಪಿ ಸಿ ಓಡಿಗೆ ಸಂಬಂಧ ಇರಲ್ಲ, ಈಗ ಮೆನೋಪಾಸ್ ಹತ್ರ ಬರ್ತಾ ಇರೋದ್ರಿಂದ 40-50 ವರ್ಷ ತನಕ ಯಾವಾಗಾದ್ರು ಆಗ್ಬೋದು. ಇರೆಗ್ಯುಲರ್ ಆದ್ರೆ ಓಕೆ, ಆದ್ರೆ ಮುಟ್ಟು ತುಂಬಾ ಜಾಸ್ತಿ ಹೋದ್ರೆ, ಹೊಟ್ಟೆ ನೋವು ಬಂದ್ರೆ, ಆಮೇಲೆ ಒಂದ್ಸತಿ ಯಾವಾಗಾದ್ರು ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಜನರಲ್ ಚೆಕಪ್ ಮಾಡಿಸ್ಕೋಬೇಕು. ಗರ್ಭಾಶಯ ಚೆನ್ನಾಗಿದೆಯಾ, ಅಂಡಾಶಯ ಚೆನ್ನಾಗಿದೆಯೋ, ಬೇರೆ ಏನಾದ್ರು ತೊಂದರೆ ಇದೆಯೋ, ಇವನ್ನ ತೋರಿಸ್ಕೋಬೇಕಾಗುತ್ತೆ. ಬ್ರೆಸ್ಟ್ ಚೆಕಪ್ ಆಗ್ಬೇಕು. ಇವು ಜನರಲ್ ಚೆಕಪ್ಸ್.
3: ಸ್ವಲ್ಪ ಗರ್ಭಾಶಯ ಬಾವು ಬಂದಿದೆ ಅಂತ ಹೇಳಿದ್ರು.
1: ಅದೇ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬಿಟ್ಟೆ, ಸರಿ ಇದೆ, ಅದು ಏನು ತೊಂದ್ರೆ ಇಲ್ಲ. ಪಿ ಸಿ ಓಡಿಗೆ ಏನಿಲ್ಲ ನಿಮ್ಗೆ,
2: ಹೇಳಿ ಹೇಳಿ.
3: ನಮ್ ತಂಗಿ ಮಗಳು ಮತ್ತೆ 3 ತಿಂಗಳಾಗಿದೆ ಮೆಚೂರ್ ಆಗಿ.
1: ಹೌದು, ಒಂದ್ಸರ್ತಿ ತೋರಿಸ್ಬೇಕು. ಈಗ 15 ದಿನಕ್ಕೊಂದ್ಸರ್ತಿ ಮೆಚೂರ್ ಆದ ತಕ್ಷಣ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಆಗೋದು ಆತರ ಆದಾಗ, ಕೆಲವು ಸತಿ ರಕ್ತದಲ್ಲಿ ತೊಂದರೆ ಇರುತ್ತೆ ಅಂತವನ್ನು ನಾವು ಟೆಸ್ಟ್ ಮಾಡಿ ನೋಡಿ ಎಲ್ಲ ನಾರ್ಮಲ್ ಇದೆಯೋ ಇಲ್ವೋ ಅಂತ ಕಂಡುಹಿಡಿಬೇಕಾಗುತ್ತಮ್ಮ. ಒಮ್ಮೆ ತುಂಬಾ ಜಾಸ್ತಿ ಆದಾಗ ತೋರಿಸ್ಬೇಕು. ಅಲ್ಲ, ಅದೇ ಬ್ಲಡ್ ಚೆಕಪ್ ಒಂದು ಮಾಡಿಸ್ಬೇಕು. ಮಾಡಿಸಿ ತೊಂದರೆ ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಡಾಕ್ಟರ್ ತೋರಿಸಿ ತೊಂದರೆ ಇಲ್ಲ ಅಂದ್ರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸ್ವಲ್ಪ ದಿನ ಕಾಯ್ಬೇಕು. ಓಕೆ
2: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಿ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದೀವಿ ಮಹಿಳೆಯರನ್ನು ಕಾಡುವಂತ ಪಿಸಿಓಡಿ ಸಮಸ್ಯೆ ಹಾಗೂ ಅದಕ್ಕೆ ಚಿಕಿತ್ಸೆಯನ್ನು ಕುರಿತು. ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿಬಾಯಿ ಎಸ್ ಅವರು. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.
4: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ICU, NICU, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು

0: ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445
1: ಸ್ನೇಹಿತರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪಿಸಿಒಡಿ ಸಮಸ್ಯೆ ಅನ್ನುವಂಥದ್ದೇನಿದೆ ಇತ್ತೀಚೆಗೆ ಹೆಚ್ಚು ಕಾಡ್ತಾ ಇದೆ ಅನ್ನುವಂಥದ್ದನ್ನು ಡಾಕ್ಟರ್ ಹೇಳ್ತಾ ಇದ್ರು. ನಾವು ಮಾತನ್ನು ಮುಂದುವರಿಸೋಣ ಡಾಕ್ಟ್ರೆ. ಪಿಸಿಒಡಿ ಸಮಸ್ಯೆ ಅನ್ನುವಂಥದ್ದು ಈ ನಮ್ಮ ಜೀವನ ಶೈಲಿ ಅದಕ್ಕೆ ಮುಖ್ಯ ಕಾರಣ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀರಿ.
2: ಅಲ್ಲ, ಈ ಜೀವನ ಶೈಲಿ ಅನ್ನೋದನ್ನ ನಾವು ತುಂಬಾ ವಿವರವಾಗಿ ವಿಷದವಾಗಿ ತಿಳ್ಕೊಬೇಕು. ಹೇಗೆ ಅಂತಂದ್ರೆ, ಪ್ರತಿಯೊಂದನ್ನು ರೆಗ್ಯುಲರ್ ಆಗಿರ್ಬೇಕು. ನಾವು ತುಂಬಾ ಇರ್ರೆಗ್ಯುಲರ್ ಹ್ಯಾಬಿಟ್ಸ್ಗೆ ಬಂದ್ಬಿಟ್ಟಿದ್ದೀವಿ. ಸೊ ಈಗ ರೆಗ್ಯುಲಾರಿಟಿ ತರಬೇಕು. ರೆಗ್ಯುಲಾರಿಟಿ ಅಂದ್ರೆ ಫುಡ್ ತಿನ್ನೋದು, ಎಕ್ಸರ್ಸೈಸ್ ಮಾಡೋದು, ನಿದ್ದೆ ಮಾಡೋದು, ಆಮೇಲೆ ಏನು ಊಟ ಮಾಡ್ತೀವಿ ಅನ್ನೋದನ್ನ ನೋಡೋದು, ಈ ರೀತಿ. ಈಗ ಫಸ್ಟ್ ಆಮೇಲೆ ನಮ್ಮ ದೇಹ ಮೈಂಡ್ ಬಾಡಿ ಬ್ಯಾಲೆನ್ಸಿಂಗ್ ಅಂತ ಬೇರೆ ಈಗ ಶುರು. ಅಂದ್ರೆ ನಾವ್ ಏನ್ ಮಾಡ್ತೀವೋ ಅದ್ರಲ್ಲಿ ನಮಗೆ ಖುಷಿ ಬರ್ಬೇಕು. ಈಗ ಒಂದ್ ಬಲವಂತಕ್ಕೆ ಅಯ್ಯೋ ಮಾಡ್ಲೇಬೇಕಲ್ಲ, ಮಾಡ್ಬೇಕು, ಇದು ನನಗ್ ಸ್ಟ್ರೆಸ್ ಅನ್ನೋ ಲೆವೆಲ್ ಅಲ್ಲಿ ಇದೀವಿ. ನಮ್ಗೆ ಏನ್ ಕೆಲಸ ಮಾಡೋದು ಸ್ಟ್ರೆಸ್ ಆಗ್ತಾ ಇದೆ ಅಂದ್ರೆ ಮನ್ಸಿಂದ ಆ ಹುಮ್ಮಸ್ಸೇ ಇಲ್ಲ. ಯಾಕೆ ಅಂದ್ರೆ ಪ್ರಪಂಚ ಎಲ್ಲಾನು ಸಿಗ್ತಾ ಇದೆ ನಮಗೆ. ಸೊ ಆ ಸಂತೋಷ ಯಾವ್ದು, ಡೋಪಮಿನ್ ಸರ್ಜ್ ಅಂತ ಹೇಳ್ತೀವಿ, ಡೋಪಮಿನ್ಗೆ ನಮ್ಗೆ ಯಾವ್ದು ಡೋಪಮಿನ್ ಸರ್ಜ್ ಕೊಡ್ತಾ ಇಲ್ಲ, ಆ ಲೆವೆಲ್ಗೆ ಹೋಗ್ಬಿಟ್ಟಿದೀವಿ. ಈಗ ಎಲ್ಲಿ ತನಕ ಹೋಗಿದೆ ಅಂದ್ರೆ ಬರೀ ಮೊಬೈಲ್ ಅಲ್ಲಿ ಕುತ್ಕೊಂಡು ರೀಲ್ಸ್ ನೋಡೋ ಡೋಪಮಿನ್ ಸರ್ಜ್ ಹುಡುಕ್ತಾ ಇದೀವಿ, ಡ್ರಗ್ಸ್ಗೆ ಹೋಗ್ತಾ ಇದೀವಿ. ಇವನ್ನೆಲ್ಲ ನಾವ್ ನಾರ್ಮಲ್ ಈಗ ಕೂತು ಒಬ್ರನ್ನೊಬ್ರು ನೋಡಿ ಮಾತಾಡೋದ್ರಲ್ಲಿ ನಮಗೆ ಖುಷಿ ಸಿಗ್ಬೇಕು ಅಂತ ಸಿಗದೇ ಇಲ್ಲ. ಒಬ್ರನ್ನೊಬ್ರು ನೋಡ್ಕೊಂಡು ಮುಖ ತಿರ್ಸ್ಕೊಂಡು ಹೋಗೋದ್ರಲ್ಲಿ ಖುಷಿ ಸಿಗುತ್ತೆ.
1: ಬರೀ ಮೊಬೈಲ್
2: ಮೊಬೈಲ್ ನೋಡ್ತೀವಿ, ಬರೀ ಈ ರೀತಿಯಾಗಿ.
1: ಹಲೋ, ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಮ್ಯಾಮ್.
1: ನಮಸ್ತೆ, ಹೆಸರು ಹೇಳಿ.
3: ಕೀರ್ತನ ಅಂತ ಮ್ಯಾಮ್, ಚಿತ್ರದುರ್ಗದಿಂದ.
1: ಪ್ರಶ್ನೆ ಕೇಳಿ ಕೀರ್ತನ.
3: ಮ್ಯಾಮ್, ಒಂದ್ ಪಾಪು ಆಗಿದೆ, ಪಾಪು ಆದ್ಮೇಲೆ 2 ವರ್ಷ ಗ್ಯಾಪ್ ಸಿಗಿ ಅಂತ, 2 ವರ್ಷ ಗ್ಯಾಪ್ ಸಿಗಿ ಅಂತಂದೇಳಿ ಮಾತ್ರೆ, ಮಾಲಡಿ ಮಾತ್ರೆ ಬರ್ತಾವಲ್ಲ ಮ್ಯಾಮ್, ಆ ಮಾತ್ರೆ ತಗೊಂಡಿದ್ದೆ ಮ್ಯಾಮ್ 2 ವರ್ಷದವರೆಗೂ. ಮತ್ತೆ ಇವಾಗ ಮಗು ಬೇಕು ಅಂತಂದೇಳಿ ನಿಲ್ಸಿದಿ ಮಾತ್ರೆಗಳು. ಮತ್ತೆ ಇವಾಗ 15 ದಿನಕ್ಕೊಂದ್ಸತಿ ಮಂತ್ಲಿ ಡೇಟ್ ಹಾಕ್ತೀನಿ ಮ್ಯಾಮ್.
2: ಎಷ್ಟು ದಿನ ಆಯ್ತು ಮಾತ್ರೆ ನಿಲ್ಸಿ? ಹದಿನೈದು ದಿನಕ್ಕೊಮ್ಮೆ ಆಗದ ಯಾವಾಗಿಂದ
3: ಮ್ಯಾಮ್? ಇಲ್ಲಿಗೆ ಮಾತ್ರೆ ನಿಲ್ಸಿದಾಗಿದ್ದಾನು ಹಂಗೆ ಆಗ್ತಾ ಇದೀನಿ ಮ್ಯಾಮ್. ಒಂದ್ಸತಿ ಸ್ಕ್ಯಾನಿಂಗ್ ಮಾಡಿ ತೋರಿಸಿದ್ದೆ, ಅಪಾಂಡಿಸ್ ಇನ್ಫೆಕ್ಷನ್ ಆಗೈತೆ. ಅಪಾಂಡಿಸ್ ಅಂತಂದ್ರೆ ಏನಾದ್ರು ಬಂದ್ರೆ ಆಪರೇಷನ್ ಮಾಡಿಸ್ಬೋದು, ಇನ್ಫೆಕ್ಷನ್ ಒಂದೇ ಆಗಿದೆ ಅಂತಂದ್ ಹೇಳಿದ್ರು.
2: ಅಪೆಂಡಿಕ್ಸ್ ಇನ್ಫೆಕ್ಷನ್ಗೂ ಮುಟ್ಟಿನ ತೊಂದರೆಗೂ ಸಂಬಂಧ ಇರಲ್ಲ ಅಮ್ಮ, ಈಗ ಗೊತ್ತಾಯ್ತಾ? ನೀವು ಮುಟ್ಟಿಂದ ಇದಕ್ಕೆ ಒಂದ್ಸತಿ ಬಂದು ತೋರಿಸ್ಬೇಕು. ಈಗ ಮಾತ್ರೆ ನಿಲ್ಸಿ 6 ತಿಂಗಳಾಗಿದೆ. ಸೊ ಒಂದ್ 3-4 ತಿಂಗಳಷ್ಟೊತ್ತಿಗೆ ಅದು ಸರಿ ಸಹಜ ಸ್ಥಿತಿಗೆ ಬರ್ಬೇಕು, ಬರುತ್ತೆ, ಗೊತ್ತಾಯ್ತಾ? ನಿಮಗೆ ಬೇರೆ ಏನ್ ತೊಂದರೆ ಇದೆ? ಆಕ್ಚುಲಿ ಮುಟ್ಟಾಗ್ತಾ ಇದೆಯಾ, ಮಧ್ಯೆ ಮಧ್ಯೆ ಮುಟ್ಟಾಗ್ತಾ ಇದೆಯಾ, ಇದನ್ನ ಒಂದ್ಸತಿ ನೋಡ್ಬೇಕು. ಅದೇ, ಅದಕ್ಕೆ ಬೇರೆ ಇನ್ಫೆಕ್ಷನ್ ಆಗಿರ್ಬೋದು, ಬೇರೆ ಕಾರಣಗಳಿರುತ್ತೆ. ಈಗ ನಾನೇನೋ ಹೇಳಿದೆ ರೇಡಿಯೋದಲ್ಲಿ ಅಂದ್ರೆ ನಿನಗೆ ಅದೇ ಮನ್ಸಿಗೆ ನೋವಾಗೋಂಗಾಗುತ್ತೆ. ಅದ್ರ ಬದಲು ನೀ ಬಂದು ಆಸ್ಪತ್ರೆಗೆ ತೋರಿಸಿದ್ರೆ ಇದು ಸಮಸ್ಯೆ ಏನು ಅಂತ ನೋಡಿ ಅದಕ್ಕೆ ತಕ್ಕಂಗೆ ಇದು ಮಾಡಿ ನೆಕ್ಸ್ಟ್ ಇನ್ನೊಂದು ಮಗು ಆಗೋಂಗ್ ಮಾಡ್ಬೋದು. ಆಮೇಲೆ ಇದು ಗರ್ಭ ನಿರೋಧಕ ಮಾತ್ರೆ ಮಾಲ ಏನೋ ಮಾಲಾಡಿನೋ ತಗೋತಿರಲ್ಲ, ಅದು ನಿಲ್ಸಿದ ಮೇಲೆ ಒಂದು ಎರಡು ತಿಂಗಳಷ್ಟೊತ್ತಿಗೆ ಅದು ಸಹಜ ಸ್ಥಿತಿಗೆ ಮರಳುತ್ತೆ. ಅದು ಕಂಟಿನ್ಯೂಯೇಷನ್ ಏನಿರಲ್ಲ, ಗೊತ್ತಾಯ್ತಾ?
1: ಓಕೆ.
2: ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಂಗೆ ತೊಂದರೆ ಇರೋದನ್ನ ತೋರಿಸಿ ಟ್ರೀಟ್ಮೆಂಟ್ ತಗೊಂಡ್ರೆ ಸರಿ ಆಗುತ್ತೆ. ಒಂದ್ ಮಗು ಆಗಿದೆಯಲ್ಲ,
3: ಒಂದ್ 2 ತಿಂಗಳು ಚೆನ್ನಾಗಿ ಆಯ್ತು ಮ್ಯಾಮ್. ಮತ್ತೆ ನಿಂತಿತ್ತು ಮ್ಯಾಮ್, 2 ತಿಂಗಳವರೆಗೂ ನಿಂತಿತ್ತು. ಮತ್ತೆ ಹಂಗೆ ಅಬೋರ್ಷನ್ ಆಗದು, 2 ತಿಂಗಳು ನಿಂತ್ಕೊಂಡ್ರೆ ಮತ್ತೆ ಅಬೋರ್ಷನ್ ಆಗದು.
2: ಓಕೆ, ಅದೇ ನಿನಗೆ ವ್ಯತ್ಯಾಸ ಇದೆ, ಅದು ಅಬಾಷನ್ ಹಂಗೆ ಆಗಬಾರ್ದು, ಅದಕ್ಕೆ ತೋರಿಸ್ಬೇಕು. ತೋರಿಸಿ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಇನ್ನೊಂದ್ ಮಗು ಆಗುತ್ತಮ್ಮ.
1: ಕೀರ್ತನ, ಸ್ತ್ರೀ ರೋಗ ತಜ್ಞರ ಹತ್ರನೇ ಹೋಗುತ್ತೆ ಮತ್ತು ಸ್ತ್ರೀ ರೋಗ ತಜ್ಞರ ಹತ್ರನೇ ಹೋಗ್ಬೇಕಾಗುತ್ತೆ ಅವರು. ಓಕೆ ಮೇಡಮ್, ನಾವು ಎಷ್ಟೊಂದು ವಿಷಯಗಳಿದೆ ಈ ಪಿಸಿಒಡಿಗೆ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ನೈಸರ್ಗಿಕವಾಗಿ ಕೂಡ ಅವು ಸರಿ ಹೋಗಬಹುದಾ?

0: ಸಿಒಡಿ
1: ಇಲ್ಲ, ನಾವು ಅದೇ ನಾವು ಗಮನ ಇಟ್ಟು ಮಾಡಬೇಕು. ಈಗ ಮೇನ್ ಥಿಂಗ್ ನಮ್ಗೆ ಏನ್ ತೊಂದರೆ ಆಗ್ತಿದೆ ಅನ್ನೋದು ನೋಡ್ಕೋಬೇಕು.
0: ತಗೊಳ್ತೇನೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಹೆಸರು ಹೇಳಿ.
2: ಶಾಂತವೀರಪ್ಪ ಅಂತೇಳಿ.
0: ಕೇಳಿ, ಪ್ರಶ್ನೆ ಕೇಳಿ ಶಾಂತವೀರಪ್ಪ ಅವರ.
2: ನಮಸ್ಕಾರ.
1: ನಮಸ್ತೆ ನಮಸ್ತೆ ಶಾಂತವೀರಪ್ಪ ಅವರೇ.
2: ಮೇಡಮ್, ನಾನು ಬ್ಲೈಂಡ್ ಪರ್ಸನ್ ಆಗಿದ್ದೀನಿ. ನಾನು ಹುಡುಗಿಗೆ ಮತ್ತೆ ಹುಡುಗನಿಗೆ ಹೇಳಿದ್ರು ಎಲ್ಲರೂ ಅನುಕೂಲ ಅಂತ ಒಂದು ಒಳ್ಳೇದ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು.
1: ಓ ಎಸ್, ಆಯ್ತು, ಸರಿಯಾದ ಉತ್ತರ ಕೊಡ್ತೀನಿ ಹೇಳಿ
2: ಮೇಡಮ್. ಅದೇ ಯಾಕಂದ್ರೆ ಈಗ ಬಹಳ ಕಾಲ ಬಹಳ ಅಡ್ಗೆಟ್ಟೋಗಿದೆ.
1: ಹೌದು ಹೌದು,
2: ಯಾಕಂದ್ರೆ ತಂದೆ ತಾಯಿ ಮಾಡ್ತಾರೆ, ಮಾಡ್ಬಿಟ್ಟು ಆ ನಂತರ ಇನ್ನೊಬ್ರಿಗೆ ಮದುವೆ ಆಗ್ತಾರೆ.
1: ಹೌದು,
2: ಇನ್ನೊಬ್ಬರಿಗೆ ಮದುವೆ ಆದ್ರೆ ಏನಂತಂದ್ರೆ ಏನ್ ಕಾರಣ ಅಂತ ಗೊತ್ತೈತಿ. ಇದು ಸರಿಯಾದ ಮಾಹಿತಿ ಕೊಡೋದು.
1: HIV ಅನ್ನೋದು ಒಂದು ರೋಗಾಣು, ಆಯ್ತಾ, ಒಂದು ವೈರಸ್ಸು. ಈಗ ಹುಡುಗ ಅಥವಾ ಹುಡುಗಿಗೆ ಯಾವ್ದ್ರಿಂದ ಬರುತ್ತೆ ಅಂತ ಈ ರೀತಿ ಅಂದ್ರೆ ಅನಿರ್ಬಂಧಿತ ಅಥವಾ ಲೈಂಗಿಕತೆಯಿಂದ ಬರ್ತದೆ ಅಂತ ಒಂದು ಗೊತ್ತಾಯ್ತಾ. ಈಗ ಯಾರ ಹತ್ರ HIV ವೈರಾಣು ಇದೆಯೋ, ಯಾರ ದೇಹದಲ್ಲಿ HIV ವೈರಾಣು ಇದೆಯೋ, ಅಂಥವರ ಜೊತೆ ಲೈಂಗಿಕ ಸಂಪರ್ಕ ಮಾಡೋದ್ರಿಂದ ಆ ವೈರಾಣು ಈ ವ್ಯಕ್ತಿಗೂ ಬರುವ ಸಾಧ್ಯತೆ ಇದೆ, ಇದರಿಂದ ಮಾತ್ರ ಬರುತ್ತೆ. ಸೊ ಆಮೇಲೆ ಈಗ ನೀವು ಹೇಳಿದ್ರಿ ಜೊತೆಗಿರ್ತಾರೆ, ಲವ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಸೊ ಲವ್ ಮಾಡೋರು ಯಾರೂ ಇವರಿಗೆ HIV ಇದೆಯಾ, ನನಗೆ HIV ಇದೆಯಾ ಅಂತ ಯಾರು ಟೆಸ್ಟ್ ಮಾಡ್ಕೊಂಡಿರಲ್ಲ. ಸೊ ಇದು ಹಂಗೇನೆ ಗುಪ್ತ ರೋಗ ಹರಡ್ಕೊಂಡು ಹೋಗ್ತಾ ಇದೆ. ಆದರೆ ಈಗ ತಿಳುವಳಿಕೆ ಬಂದಿರೋದ್ರಿಂದ ಸ್ವಲ್ಪ ಈಗ 80ನೇ ದಶಕದಲ್ಲಿ ಇದ್ದಿದ್ದಕ್ಕಿಂತ ಈಗ ತುಂಬ ಕಡಿಮೆ ಆಗಿದೆ, ಆಯ್ತಾ. ಸೊ HIV ಬಗ್ಗೆ ಹೆದರ್ಕೊಳ್ಳೋದಕ್ಕಿಂತ ಅದ್ರ ಬಗ್ಗೆ ತಿಳುವಳಿಕೆ ಇರೋದು ಉತ್ತಮ ಯಾರಂದ್ರಲ್ಲಿ. ಆಮೇಲೆ ಎಲ್ಲಂದ್ರಲ್ಲೇ ಲೈಂಗಿಕ ಅಂದರೆ ಇದು ಕೆಲವು ಪ್ರೊಫೆಷನಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಈಗ ಇದು ತುಂಬ ಸುಧಾರಿಸಿದೆ, ತುಂಬ ಕಡಿಮೆ ಆಗಿದೆ, ಗೊತ್ತಾಯ್ತಾ. ಮಲ್ಟಿಪಲ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ, ಅಂದರೆ ಬಹುಸಂಖ್ಯಕ
0: ಲೈಂಗಿಕ
1: ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದ್ತಾ ಇದ್ರೆ ಅಂಥವರಿಗೆ ಬರೋ ಚಾನ್ಸಸ್ಸು ಜಾಸ್ತಿ ಇದೆ. ಇದು ಒಂದು ಲೈಂಗಿಕತೆಯಿಂದ. ಈಗ ಆ ರಕ್ತದಿಂದ ಬರುತ್ತೆ ಅಂತ. ಈಗ ವೈರಾಣು ಇರ್ತಕ್ಕಂಥ ರಕ್ತ ಆರೋಗ್ಯವಂತ ಮನುಷ್ಯನ ಗಾಯಕ್ಕೋ ಅಥವಾ ಇನ್ನೊಂದಕ್ಕೋ, ಇವಾಗ ಫಾರ್ ಎಕ್ಸಾಂಪಲ್ ರೇಸರ್ ಬ್ಲೇಡ್ಸು ಈ ಥರ ಸಿರಿಂಜಸ್ಸು ಅದರಿಂದನೂ ಬರುತ್ತೆ ಅಂತ ಇದೆ, ಗೊತ್ತಾಯ್ತಾ. ಸೊ ನಾವು ಯಾವ್ದು ನಮ್ದು ಪರಿಸರ ಹೇಗೆ ನಾವು ಎಲ್ಲಿ ಹೋಗ್ತೀವಿ, ಇವಾಗ ಫಾರ್ ಎಕ್ಸಾಂಪಲ್ ಬಾರ್ಬರ್ ಶಾಪ್ ಅಲ್ಲಿ ಹೋದಾಗ ಹೊಸ ಬ್ಲೇಡ್ ಅವರು ತುಂಬಾ ಸುಧಾರಿತವಾಗಿ ಮಾಡ್ತಾ
0: ಇದ್ದಾರೆ,
1: ಚೇಂಜ್ ಆಗ್ತದೆ, ಮೂಡಿದೆ. ಈಗ ಹಂಗೆ ಹರಡೋದು ಕಡಿಮೆ ಆಗಿದೆ, ರೋಗನು ಕಡಿಮೆ ಆಗಿದೆ, ಗೊತ್ತಾಯ್ತಾ. ಸೊ ಇದು ಸರಿಯಾದ ಉತ್ತರ ಅಂತ ಅನ್ಕೊಂಡಿದ್ದೀನಿ. ಟ್ರೀಟ್ಮೆಂಟ್ ತಗೋಬೇಕು, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕು. ಆಮೇಲೆ ಸರ್ಕಾರಿ ಆಸ್ಪತ್ರೆನಲ್ಲಿ ಅದಕ್ಕೆ ಉಚಿತವಾಗಿ ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಸೊ ತಗೊಂಡು ವಾಸಿ ಮಾಡ್ಕೋಬೇಕು. ಆಮೇಲೆ ಒಮ್ಮೆ ನನಗೆ HIV ಇದೆ ಅಂತ ಗೊತ್ತಾದ್ಮೇಲೆ ಅವರು ತುಂಬಾ ಕೇರ್ಫುಲ್ ಆಗಿರ್ಬೇಕು, ತನ್ನಿಂದ ಬೇರೆಯವರಿಗೆ HIV ಹರಡಬಾರ್ದು ಅನ್ನೋಂತ ಪ್ರಜ್ಞೆ ಇರಬೇಕು,
2: ಗೊತ್ತಾಯ್ತಾ.
1: ಏನಿಲ್ಲ ಆ ತರ ಏನ್ ಮಾಡ್ತಾ ಇಲ್ಲ, ಅವರು ನಮ್ ಜೊತೆನಲ್ಲೇ ಇರ್ಬೋದು. ಯಾಕಂದ್ರೆ ಅದು ಕ್ಯೂರಬಲ್ ಡಿಸೀಸ್ ಆಗಿದೆ. ಈಗ ಬಂದಾಗ ಅದು ಕ್ಯೂರಬಲ್ ಇರ್ಲಿಲ್ಲ, ಈಗ ಅದು ಕ್ಯೂರಬಲ್ ಡಿಸೀಸ್ ಇದೆ, ಹಾಗಾಗಿ ಆ ತರದ ವ್ಯವಸ್ಥೆ ಏನಿಲ್ಲ.
0: ಓಕೆ, ಥ್ಯಾಂಕ್ ಯು ಶಾಂತವೀರಪ್ಪ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಕರೆ ಬರ್ತಾ ಇದೆ, ಬೇರೆ ಕರೆ ತಗೊಳ್ತೇವೆ. ಹಲೋ ನಮಸ್ತೆ. ನಮಸ್ತೆ
3: ನಮಸ್ತೆ,
0: ಹೆಸರು ಹೇಳಿ. ಹೆಸರು ಹೇಳಿ.
3: ನಮ್ಮ ಹೆಸರು ಸಂಧ್ಯಾ ಅಂತ ಹೇಳಿ.
0: ಸಂಧ್ಯಾ, ಪ್ರಶ್ನೆ ಕೇಳಿ ಸಂಧ್ಯಾ. ಪ್ರಶ್ನೆ ಕೇಳಿ.
3: ವಯಸ್ಸು 11 ಇಯರ್ಸ್ ಇದೆ.
1: ಹೇಳಿ
0: ಹೇಳಿ, ಕೇಳಿಸ್ತಾ ಇದೆ, ಹೇಳಿ.
3: 11 ಇಯರ್ಸ್ ಇದೆ ಅವಳಿಗೆ. ಎಲ್ಲಿ ಸ್ಲೋ ಆಗುತ್ತೆ,
0: ಏನಾಯ್ತು?
3: ಸ್ಲೋ
0: ಹೆವಿ ಆಗುತ್ತೆ.
1: ಎಷ್ಟು ದಿನ ಆಗುತ್ತೆ?

ದಿನಕ್ಕೆ ಎಷ್ಟು ಪ್ಯಾಡ್ ಚೇಂಜ್ ಮಾಡ್ತೀರಾ? ದಿನಕ್ಕೆ ಎಷ್ಟು ಪ್ಯಾಡ್ ಚೇಂಜ್ ಮಾಡ್ತೀರಾ? ಎಷ್ಟು? ಹಾ ಹಾ. ಹೊಟ್ಟೆ ನೋವು ಇರುತ್ತಾ? ಅಲ್ಲ, ರೆಗ್ಯುಲರ್ ಆಗಿ ಆಗ್ತಾ ಇದೆಯಲ್ಲ, ಮಂತ್ಲಿ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಅಲ್ಲ, ಒಂದ್ಸತಿ ತೋರಿಸ್ಬೇಕಮ್ಮ, ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ಗೊತ್ತಾಯ್ತಾ? ಬ್ಲಡ್ ಟೆಸ್ಟ್ ಮಾಡಿಸಿ, ರಕ್ತಹೀನತೆ ಇದ್ರೂ ಹಂಗಾಗುತ್ತೆ, ಆಮೇಲೆ ರಕ್ತದಲ್ಲಿ

0: ಅಲ್ಲ ಒಂದ್ಸತಿ ತೋರಿಸ್ಬೇಕಮ್ಮ, ಒಂದ್ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಗೊತ್ತಾಯ್ತಾ. ಬ್ಲಡ್ ಟೆಸ್ಟ್ ಮಾಡಿಸಿ ರಕ್ತಹೀನತೆ ಇದ್ರೂ ಹಂಗಾಗುತ್ತೆ, ಆಮೇಲೆ ರಕ್ತದಲ್ಲಿ ವ್ಯತ್ಯಾಸ ಇದ್ರೂ ಅಂದ್ರೆ ಕ್ಲಾಟಿಂಗ್ ಅಂತ ಬ್ಲೀಡಿಂಗ್ ಡಿಸಾರ್ಡರ್ಸ್ ಅಂತ ಹಂಗಿದ್ದಾಗ್ಲೂ ಆಗುತ್ತೆ. ನಾವು ಅವೆರಡನ್ನು ರೂಲ್ ಔಟ್ ಮಾಡ್ಬೇಕು, ಅಂದ್ರೆ ಇದೆರಡು ಇಲ್ಲ ಅಂತ ಅನ್ಕೊಂಡ್ರೆ ಆಮೇಲೆ ಸಹಜವಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆಗುತ್ತೆ. ಅಲ್ಲ ಅದೇ ಅದನ್ನ ತಗೋಬೇಕು, ಅದನ್ನ ತಗೋಬೇಕು, ಅದೇ ಕಡಿಮೆ
1: ಇದೆಯಲ್ಲ.
0: ಏನ್ ಹೇಳಿದ್ದಾರೆ?
2: ಕಂಟಿನ್ಯೂ ಮಾಡಿ.
0: ಓಕೆ, ಅದನ್ನ ಕಂಟಿನ್ಯೂ ಮಾಡಿ ಮೂರ್ ತಿಂಗಳು. ಅಷ್ಟೊಳಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆದ್ರೆ ಸಹಜ ಸೈಕಲ್ಸ್ ಆಗ್ಬಹುದು. ಟ್ರೀಟ್ಮೆಂಟ್ ತಗೋತಾ ಇದೀರಲ್ವಾ, ಕೊಡ್ತಾ ಇದೀರಲ್ವಾ ಅವಳಿಗೆ, ಅದರಿಂದ ಸರಿ ಹೋದ್ರೆ ಒಳ್ಳೇದಾಯ್ತು, ಸರಿ ಹೋಗ್ಲಿಲ್ಲ ಇನ್ನೂ ಜಾಸ್ತಿ ಆಯ್ತು ಅಥವಾ ಅದರಿಂದ ಉಲ್ಬಣ ಆಯ್ತು ಅಂತಂದ್ರೆ ಆಗ ಬಂದು ತೋರಿಸ್ಬೇಕಾಗತ್ತೆ, ಬೇರೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು. ಯಾವ್ದಪ್ಪ ಹಂಗಾಗಲ್ಲ, ಆತರ ಹೇಳೋದಕ್ಕಲ್ಲ, ಹಂಗ್ ಬರಲ್ಲ ಟೆಸ್ಟ್ ನೇಮು, ಆತರ ಹೇಳಕ್ ಬರಲ್ಲ. ಇವಾಗ ಬ್ಲೀಡಿಂಗ್ ಡಿಸಾರ್ಡರ್ಸ್ ನೋಡಿದಾಗ ಗೊತ್ತಾಗುತ್ತಮ್ಮ, ಗೊತ್ತಾಯ್ತಾ. ಆ ಮಗುನ ನೋಡಿದಾಗ ಏನ್ ಇರಬಹುದು ಅನ್ನೋದನ್ನ ಪ್ರಾಬಬಲ್ ಡಯಾಗ್ನೋಸಿಸ್ ಅಂತ ಮಾಡ್ಕೊಂಡು ಅದ್ರ ಪ್ರಕಾರ ಮಾಡ್ತೀವಿ. ಇಲ್ಲ ಇಲ್ಲ ಅಂದ್ರೆ ಬ್ಲಡ್ ಟೆಸ್ಟ್ ಲಕ್ಷಾಂತರ ಇದಾವೆ, ಗೊತ್ತಾಯ್ತಾ, ಒಬ್ಬೊಬ್ರಿಗೆ ಒಂದೊಂದರ ಇರುತ್ತೆ. ಫಸ್ಟ್ ನೋಡ್ಬೇಕು, ಫಿಸಿಕಲಿ ನೋಡ್ಬೇಕು, ನೋಡಿ ಒಂದು ಈ ಪ್ರಾಬಬಿಲಿಟಿ ಈ ತರ ಇರ್ಬೋದು ಇವರಿಗೆ ಅಂತ ನಾವು ಒಂದು ಕನ್ಕ್ಲೂಷನ್ ಗೆ ಬರ್ತೀವಿ, ಅದ್ರ ಪ್ರಕಾರ ಬ್ಲಡ್ ಟೆಸ್ಟ್ ಬರಿತೀವಿ. ಆತರ ಮಾಡ್ಬೋದು. ತ್ರೀ ಮಂತ್ಸ್ಗಿಂತ ಮುಂಚೆನೆ ತುಂಬಾ ಸೀರಿಯಸ್ ಆಯ್ತು ಅಂತಂದ್ರೆ, ಏನು ಜಾಸ್ತಿ ಆಯ್ತು, ಇದರಿಂದ ಏನು ಉಪಯೋಗ ಆಗ್ತಾ ಇಲ್ಲ ಅಂತಂದಾಗ ತೋರಿಸ್ಬೇಕಾಗತ್ತೆ.
2: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೈಸರ್ಗಿಕವಾಗಿ ಗುಣಪಡಿಸೋದ್ರ ಬಗ್ಗೆ ಗುಣ ಆಗುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಜೊತೆಗೆ ನಾವು ಸಾಕ್ತಾ ಇದ್ವಿ.
0: ನೈಸರ್ಗಿಕವಾಗಿ ಅಂದ್ರೆ ಈಗ ವ್ಯತ್ಯಾಸಗಳು ನಾನು ಹೇಳಿದ್ನಲ್ಲ, ಈ ರೀತಿ ಒಬೆಸಿಟಿ ಆಗೋದು, ಹಾರ್ಮೋನ್, ಈಗ ನಾವು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಬಂದು ವಾಪಸ್ ನಾರ್ಮಲ್ ಆಗಿ ಬಂದೆ, ಆಕ್ಟಿವಿಟಿ ಬಂದಾಗ ತಂತಾನಾಗೆ ಕರೆಕ್ಷನ್ ಆಗುತ್ತೆ. ಯಾಕಂದ್ರೆ ಹಾರ್ಮೋನ್ ಯೂಶಲಿ ಮೆಷರ್ ಮಾಡೋದಿಲ್ಲ, ಗೊತ್ತಾಯ್ತಾ. ಇವಾಗ ಮೆಷರ್ ಮಾಡಿ ಇದಿಷ್ಟಿದೆ ಇದಿಷ್ಟಿದೆ ಅಂತ ನೋಡಲ್ಲ, ಇದನ್ನ ಒಂದು ಸೈಕ್ಲಿಕಲ್ ಆಗಿ ಇವಾಗ ಹೀಗೆ ಮಾಡ್ರಿ ನೆಕ್ಸ್ಟ್ ಹಿಂಗ್ ಮಾಡ್ರಿ ಅಂತ ಹೇಳಿ ಒಂದ್ ಮೂರ್ ತಿಂಗಳು ಟ್ರಯಲ್ ಮಾಡಿ ಆಮೇಲೆ ಫರ್ದರ್ ಟೆಸ್ಟ್ ಮಾಡ್ಬೇಕು.
2: ಓಕೆ ಡಾಕ್ಟರ್, ಈಗ ಬೇರೆ ಸಮಸ್ಯೆಗಳು ಏನಾಗಬಹುದು ಡಾಕ್ಟರ್? ಈಗ ಒಂದಷ್ಟು ಹೇಳಿದ್ರೆ ಏನೆಲ್ಲ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು, ಅದಕ್ಕೆ ಆಡ್ ಆಗಿ ಏನೆಲ್ಲ ಬೇರೆ ಸಮಸ್ಯೆಗಳು?
0: ಈಗ ಇದು ಎಂಡೋಕ್ರೈನಲ್ ಮಲ್ಟಿ ಎಂಡೋಕ್ರೈನಲ್ ಡಿಸಾರ್ಡರ್ ಅಂತ ಆಗಿದೆ, ಮೆಟಾಬಾಲಿಕ್ ಡಿಸಾರ್ಡರ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ, ಒಂದು ಇನ್ಸುಲಿನ್, ಇನ್ನೊಂದು ಥೈರಾಯ್ಡ್, ಇನ್ನೊಂದು ಆಂಡ್ರೋಜನ್ ಅಥವಾ ಸ್ಟೀರಾಯ್ಡ್ಸ್, ಕಾರ್ಟಿಸಾಲ್ ಅಂತ ಹೇಳ್ತೀವಿ ಇದು, ಇದೆಲ್ಲಾನು ವ್ಯತ್ಯಾಸ ಆಗಿ ಆ ಒಂದು ವ್ಯತ್ಯಾಸ, ಇವಾಗ ಕಾರ್ಟಿಸಾಲ್ ವ್ಯತ್ಯಾಸ ಆದಾಗ ಅದಕ್ಕೆ ಸಿಂಪ್ಟಮ್ಸ್ ಶುರು ಆಗೋಗುತ್ತೆ, ಹೇಳಿದ್ನಲ್ಲ, ಪಿಗ್ಮೆಂಟೇಷನ್ ಆಗೋದು, ಡಿಪ್ರೆಷನ್ ಆಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಈ ಥರದ್ದು. ಸೊ ಆಮೇಲೆ ಇರ್ರೆಗ್ಯುಲರ್ ಆಗಿ ಈಟಿಂಗ್ ಹ್ಯಾಬಿಟ್ಸ್ ಡೆವಲಪ್ ಆಗುತ್ತೆ, ಬುಲಿಮಿಯಾ ಆ ಥರ, ಕೂತತ್ತ ಸುಮ್ಮನೆ ತಿಂತಾ ಇರಬೇಕು ಅನ್ನೋ ಥರ ಆಗ್ತಾ ಇರುತ್ತೆ. ಸೊ ಇವೆಲ್ಲದ್ರದ್ದು ಸೈಡ್ ಎಫೆಕ್ಟ್ಸು ಶುರು ಆಗ್ತವೆ, ಇಫೆಕ್ಟ್ಸ್, ಗೊತ್ತಾಯ್ತಾ. ಆಮೇಲೆ ಇನ್ಸುಲಿನ್, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅಂದರೆ ಇನ್ಸುಲಿನ್ ತನ್ನ ಕೆಲಸ ತಾನು ಮಾಡಲ್ಲ. ಸೊ ಅದು ಮಾಡದೇ ಇದ್ದಾಗ ಏನಾಗುತ್ತೆ, ಗ್ಲೂಕೋಸು ದೇಹದಲ್ಲಿ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ. ಆ ಜಾಸ್ತಿ ಆಗಿದ್ದು ಗ್ಲೂಕೋಸು ಖರ್ಚಾಗಲ್ಲ.
2: ಓಕೆ ಡಾಕ್ಟರ್, ಮಾತಾಡೋಣ. ಕರೆ ಇದೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
2: ನಮಸ್ತೆ, ಹೆಸರು ಹೇಳಿ.
3: ಮೀನಾ ಪಾಳ್ಯದಿಂದ.
2: ಕೇಳಿ ಮೀನಾ, ಪ್ರಶ್ನೆ ಕೇಳಿ.
3: ಮೇಡಮ್, ನಾನು ನಿಮ್ಮ ಹತ್ರ ಬಂದಾಗ ಒಂದು ಸ್ಕ್ಯಾನಿಂಗ್ ಮಾಡ್ಸ್ಕೊಂಡಿದ್ದೆ. ಅದ್ರ ಸ್ವಲ್ಪ ಗರ್ಭಕೋಶದಲ್ಲಿ ಗಂಟಿದೆ ಅಂತ ಹೇಳಿದ್ರಿ, ಅದರಿಂದ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರಿ. ಈಗ ಇತ್ತೀಚೆಗೆ ಸ್ವಲ್ಪ ಈ ಮಂತ್ ಇಂದ ಸ್ವಲ್ಪ ವೈಟ್ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ಏನಾದ್ರು ತೊಂದರೆ ಆಗ್ತದೆ?
0: ಗರ್ಭಕೋಶದ ಗಡ್ಡೆಯಿಂದ ವೈಟ್ ಬ್ಲೀಡಿಂಗ್ ಆಗಲ್ಲಮ್ಮ, ವೈಟ್ ಬ್ಲೀಡಿಂಗ್ ಆಗುತ್ತೆ ಗರ್ಭಕಂಠದ ಇನ್ಫೆಕ್ಷನ್ ಇಂದ ವೈಟ್ ಬ್ಲೀಡಿಂಗ್ ಆಗುತ್ತೆ, ಅಂದ್ರೆ ಸರ್ವಿಕ್ಸ್ ಅಂತ ಹೇಳ್ತೀವಿ, ಸರ್ವೈಕಲ್ ತೊಂದರೆ ಅಥವಾ ವೆಜೈನಾ ಯೋನಿನಲ್ಲಿ ಏನಾದ್ರು ತೊಂದರೆ ಇದ್ರೆ ವೈಟ್ ಬ್ಲೀಡಿಂಗ್ ಆಗುತ್ತೆ. ಗರ್ಭಾಶಯದ ಗಂಟು ಹೊರಗಡೆ ಗರ್ಭಾಶಯದಲ್ಲಿ ಮೂರು ಕಡೆ ಬರ್ಬೋದು, ಗೊತ್ತಾಯ್ತಾ. ಒಂದು ಗರ್ಭದ ಕ್ಯಾವಿಟಿ ಒಳಗಡೆ, ಗೊತ್ತಾಯ್ತಾ, ಇನ್ನೊಂದು ಮಸಲ್ ಒಳಗಡೆ, ಗರ್ಭಾಶಯದ ಮಸಲ್ ಒಳಗಡೆ, ಇನ್ನೊಂದು ಗರ್ಭಾಶಯ

0: ಗರ್ಭಕ್ಕೆ ಅಂಟ್ಕೊಂಡಂಗೆ ಆದ್ರೆ ಹೊರಗಡೆ ಗರ್ಭಾಶಯದ ಹೊರಗಡೆ. ಸೊ ಈ ರೀತಿ ಮೂರು ವಿಧದಲ್ಲಿ ಇರುತ್ತೆ, ಗೊತ್ತಾಯ್ತಾ? ಗರ್ಭಾಶಯದ ಹೊರಗಡೆ ಇರೋ ಗಂಟಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಮೋಸ್ಟ್ಲಿ ನಿಮಗೆ ಅದಿದೆ ಅಂತ ನಾನೇನು ತೊಂದರೆ ಇಲ್ಲ ಅಂತ ಹೇಳಿದೀನಿ ಅನ್ಸುತ್ತೆ. ಸೊ
1: ಗರ್ಭಾಶಯದ
0: ಗರ್ಭಾಶಯದ ಒಳಗಡೆ ಇದ್ರೆ ಅಂದ್ರೆ ಎಂಡೋಮೆಟ್ರಿಯಲ್ ಕ್ಯಾವಿಟಿನಲ್ಲಿ ಇದ್ರೆ ಅವಾಗ ಬ್ಲೀಡಿಂಗ್ ಆಗೋದು, ಡಿಸ್ಚಾರ್ಜ್ ಆಗೋದು ಆಗ್ಬೋದು, ನಿಮಗೆ ಅದಿಲ್ಲ. ಸೊ ಗರ್ಭಕಂಠದ ಇನ್ಫೆಕ್ಷನ್ ಇದ್ದಾಗ ಮಾತ್ರ ಇದಾಗ್ಬೋದು. ಇನ್ನೊಮ್ಮೆ ಬಂದು ತೋರಿಸಿ ವೈಟ್ ಡಿಸ್ಚಾರ್ಜ್ ಟ್ರೀಟ್ಮೆಂಟ್ ಕೊಟ್ಟರೆ.
1: ಅದು
0: ಕ್ಯಾನ್ಸರ್ ಇಂದ ಆಗುತ್ತೆ. ಕ್ಯಾನ್ಸರ್ ಅಲ್ಲದೆ ಕ್ಯಾನ್ಸರ್ಗೆ ಬರೋದು ಹೆಚ್ ಪಿ ವಿ ಇನ್ಫೆಕ್ಷನ್ ಅಂತ. ಆ ಇನ್ಫೆಕ್ಷನ್ ಪ್ರಿವೆಂಟ್ ಮಾಡೋದಕ್ಕೆ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ಗೆ ತುಂಬಾ ಪ್ರಮುಖ ಕಾರಣ ಹೆಚ್ ಪಿ ವಿ ಇನ್ಫೆಕ್ಷನ್. ಹಂಗಾಗಿ ಈಗ ಹೆಚ್ ಪಿ ವಿ ವ್ಯಾಕ್ಸಿನ್ ಹಾಕ್ತಾ ಇದೀವಿ ಎಲ್ಲರಿಗೂ. 40 ವರ್ಷದ ಒಳಗಡೆ ಇರ್ತಕ್ಕಂಥದ್ದು 15 ವರ್ಷದ ನಂತರದ ಹೆಣ್ಮಕ್ಳಿಗೆಲ್ಲರಿಗೂ ಹಾಕ್ತಾ ಇದ್ದೀವಿ. ಅದಲ್ಲದೆ ಗರ್ಭಕೋಶದ ನಂಜು, ಗರ್ಭಕಂಠದ ನಂಜು ಅಂತ ಹೇಳ್ತೀವಿ, ಇನ್ಫೆಕ್ಷನ್, ಲೋಕಲ್ ಇನ್ಫೆಕ್ಷನ್, ಸರ್ವೈಕಲ್ ಇನ್ಫೆಕ್ಷನ್ಸು, ವೆಜನಲ್ ಇನ್ಫೆಕ್ಷನ್ಸ್ ಇಂದ ಇದು ವೈಟ್ ಡಿಸ್ಚಾರ್ಜ್ ಬರುತ್ತೆ. ಅದನ್ನ ನೋಡಿ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೋಗುತ್ತೆ.
1: ಓಕೆ, ಥ್ಯಾಂಕ್ ಯು ಮೇಡಮ್.
2: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಿ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮಹಿಳೆಯರನ್ನು ಕಾಡುವಂಥ ಪಿ ಸಿ ಓ ಡಿ ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತು ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ತೋಯಜಾಕ್ಷಿಬಾಯಿ ಎಸ್ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ.
3: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ ಓಪಿಡಿ ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಐಸಿಯು, ಎನ್ಐಸಿಯು, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445 8152848445.
2: ಸ್ನೇಹಿತರೆ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಸಾಕಷ್ಟು ನಾವು ಪಿ ಸಿ ಓ ಡಿ ಬಗ್ಗೆ ನೀವು ಮಾಹಿತಿಯನ್ನು ಕೊಡ್ತಾ ಹೋದ್ರಿ, ಹಾಗೆ ನಮ್ಮ ಕೇಳುಗರು ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಒಂದು ಚಿಕಿತ್ಸೆ ಅಂತ ಬಂದೋದಾದ್ರೆ ಈ ಪಿ ಸಿ ಓ ಡಿಗೆ ಏನು ಚಿಕಿತ್ಸೆ ಇದೆ?
0: ಚಿಕಿತ್ಸೆ ಅಂದ್ರೆ ಅದೇ ಫಸ್ಟು, ಇಟ್ ಡಿಪೆಂಡ್ಸ್. ಇವಾಗ ಅದು ಕಡಿಮೆ ಇದರಲ್ಲಿ ಇದೆಯಾ, ಪಿ ಸಿ ಓ ಡಿ ಇದೆಯೋ ಅಥವಾ ಪಿ ಸಿ ಓ ಎಸ್ ಅಥವಾ ಪಿ ಎಂ ಎಸ್ ಆಗಿದೆಯೋ ಅಂತ ನೋಡಿಕೊಂಡು ಪಿ ಸಿ ಓ ಡಿ ಇದ್ರೆ ಸಿಂಪಲ್ ಚೇಂಜಸ್ ಮಾಡಿದ್ರು ಸರಿ ಹೋಗುತ್ತೆ. ಪಿ ಸಿ ಓ ಎಸ್ ಅಂತ ಆದಾಗ, ಸಿಂಡ್ರೋಮಿಕ್ ಆದಾಗ, ಅದಕ್ಕೆ ಬೇರೆನೆ ತರದ್ದು ಟ್ರೀಟ್ಮೆಂಟ್ ಬೇಕಾಗುತ್ತೆ. ನಾವು ಅದನ್ನ ಅಸೆಸ್ ಮಾಡಿ, ಇವಾಗ ಇನ್ಸುಲಿನ್ ಇದೆಯಾ, ಥೈರಾಯ್ಡ್ ಆಗಿದೆಯಾ, ಅಥವಾ ಈಗ ಥೈರಾಯ್ಡ್ ಇನ್ನೊಂದು, ನಾನು ಸುಮ್ಮನೆ ಎಕ್ಸ್ಟ್ರಾ ಜನ ಕೇಳ್ತಿರ್ತಾರೆ ಅಂತ, ಥೈರಾಯ್ಡ್ ಅಂದ್ರೆ ಗಂಟ್ಲಲ್ಲಿ ಏನೋ ಬಂದ್ಬಿಟ್ಟಿದೆ, ಗಂಟ್ಲು ನೋವಾಗಿದೆ, ನನಗೆ ಥೈರಾಯ್ಡ್ ಅಂತ ಬರ್ತಿದ್ದಾರೆ. ಈ ತರದ ಮಿಸ್ಕನ್ಸೆಪ್ಷನ್ ಅನ್ನ ಅವಾಯ್ಡ್ ಮಾಡಬೇಕು. ಪಿ ಸಿ ಓ ಎಸ್ ಅಂತ ಆದಾಗ ಅವ್ರಿಗೆ ಬೇರೆ ಎಲ್ಲ ಇರುತ್ತೆ. ನಾವು ಹಾರ್ಮೋನ್ ಟೆಸ್ಟ್ ಮಾಡಿಸ್ತೀವಿ, ಹಾರ್ಮೋನ್ ಟೆಸ್ಟ್ ಮಾಡಿ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಹಿರ್ಸುಟಿಸಮ್, ಕೂದಲು ಬೆಳೆದಿರೋದಕ್ಕೆ, ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್, ಕೆಲವು ಮೆಡಿಕಲ್ ಟ್ರೀಟ್ಮೆಂಟ್ ಇರುತ್ತೆ. ಒಂದು 3 ತಿಂಗಳು ಸೈಕ್ಲಿಕಲ್ ಆಗಿ ಹಾರ್ಮೋನ್ ಕೊಟ್ಟಾಗ ಅದು ರಿವರ್ಸ್ ಆಗುತ್ತೆ ಅರ್ಲಿ ಸ್ಟೇಜ್ಗೆ. ಅದೇ ಲೇಟ್ ಸ್ಟೇಜ್ ಆದಾಗ ಲೇಸರ್ ಮಾಡಿಸ್ಬೇಕು, ಎಪಿಲೇಷನ್ ಮಾಡಿಸ್ಬೇಕು, ಈ ಥರ, ಗೊತ್ತಾಯ್ತಾ? ಆಮೇಲೆ ಅಲ್ಲಿಂದ ರಿವರ್ಸ್ ಬಿ ಎಂ ಐನ ಮೇಂಟೈನ್ ಮಾಡೋದು ಬಹಳ ಬಹಳ ಬಹಳ ಮುಖ್ಯ. 18-24.5 ಇಷ್ಟೊಳಗೆ ಮೇಂಟೈನ್ ಮಾಡಬೇಕು, ಪ್ರತಿಯೊಬ್ಬರು ಮಾಡಬೇಕು. ಆಗ ಹೆಲ್ತ್ ಎಷ್ಟೊಂದು ಲಾಭಗಳಾಗ್ತವೆ, ಅಂದ್ರೆ ಕಾಯಿಲೆ ಬರೋದನ್ನ ತುಂಬಾ ತಡೆ. ಇವಾಗ ಬ್ಲಡ್ ಪ್ರೆಷರು, ಡಯಾಬಿಟಿಸು, ಥೈರಾಯ್ಡು ಎಲ್ಲನೂ, ಆಮೇಲೆ ಜಾಯಿಂಟ್ಸು ಎಲ್ಲ, ಆಮೇಲೆ ಮಸಲ್ ಮಾಸು, ಫ್ಯಾಟ್ ಮಾಸು ಮ್ಯಾಚಿಂಗ್ ಆಗಿರ್ಬೇಕು. ಬರೀ ವೈಟ್ ಮೇಂಟೈನ್ ಮಾಡ್ತೀನಿ ಅಂತ ಲೀನ್ ಮಸಲ್ ಆದ್ರೆ ಅದು ಕಷ್ಟ. ಇನ್ನೂ ಒಂದು ವಿಷಯ ಇದೆ, ಲೀನ್ ಪಿ ಸಿ ಓ ಎಸ್ ಅಂತ ಇದೆ. ತೆಳ್ಳಗು ಇರೋರ್ಗೂ ಪಿ ಸಿ ಓ ಎಸ್ ಬರೋ ಚಾನ್ಸಸ್ ಇದೆ. ಒಬೇಸ್ ಪಿ ಸಿ ಓ ಡಿ ಅಂತ. ಸೊ ಇದಕ್ಕೆ ಅದ್ರ ತಕ್ಕನಂಗೆ ಟ್ರೀಟ್ಮೆಂಟ್ಸ್ ಇದೆ, ಇವ್ರಿಗೆ ಬೇರೆ ಅವ್ರಿಗೆ ಬೇರೆ ಅಂತ. ಆಮೇಲೆ ಈ ಶುರು ಆಗೋದಕ್ಕೆ ಮುಖ್ಯ, ಆಮೇಲೆ ಲಿಪಿಡ್ಸ್, ಕೊಲೆಸ್ಟ್ರಾಲ್ ಇವೆಲ್ಲ ಜಾಸ್ತಿ ಆಗುತ್ತೆ, ಅಥೆರೋಸ್ಕ್ಲೆರೋಸಿಸ್ ಜಾಸ್ತಿ ಆಗುತ್ತೆ, ಅದರಿಂದ ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯಾಕ್ ಸ್ಟ್ರೆಸ್. ಸೊ ಇವೆಲ್ಲದನ್ನು ನಾವು ಒಂದು ಕಾಂಪ್ಯಾಕ್ಟ್ ಆಗಿ ಅದಕ್ಕೆ ಪೂರ್ತಿ ಡಯಾಗ್ನೋಸಿಸ್ ಮಾಡಿ ಅದಕ್ಕೆ ತಕ್ಕನಂಗೆ ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಎಲ್ಲದಕ್ಕೂ ಈ ಟ್ರೀಟ್ಮೆಂಟ್ ಜೊತೆಗೆ ಬೇಸಿಕ್ ಜೀವನ ಶೈಲಿ, ಜೀವನ ಶೈಲಿ, ಜೀವನ ಶೈಲಿ,
2: ಜೀವನ ಶೈಲಿ ಅನ್ನುವಂಥದ್ದು ತುಂಬಾ.
0: ಆಮೇಲೆ ರೆಗ್ಯುಲರ್ ಆಗಿರ್ಬೇಕು. ಈಗ ನಮ್ಮ ಹತ್ರ ಬರ್ತಾರೆ, ಹೆದರಿಕೆ ಆಗಿರುತ್ತೆ, ಒಂದ್ ವಾರ ಮಾಡ್ತಾರೆ ಆಮೇಲೆ ಮಾಡಲ್ಲ, ಆಮೇಲೆ ಇಲ್ಲ ಡಾಕ್ಟ್ರೇ ನಾನು ಇದನ್ ಮಾಡಿದೆ 2 ದಿನ ಬಿಟ್ಟೆ ಅಂತ, ಆಮೇಲೆ ಬಿಡ್ತಾ ಹೋದಂಗೆ ಹಂಗೆ ಹೊರಟೋಗುತ್ತೆ. ಆಮೇಲೆ ಕನ್ಸಿಸ್ಟೆನ್ಸಿ ಇರಲ್ಲ. ಯಾವುದೇ ಆಗ್ಲಿ ಅಭ್ಯಾಸ ರೆಗ್ಯುಲರ್ ಆಗಿ ಮಾಡ್ಬೇಕು, ಅದಕ್ಕೆ ಒಂದು ಟೈಮ್ ಟೇಬಲ್.

0: ಇರ್ಬೇಕು, ಇದಿಷ್ಟೇ ಆಗ್ಬೇಕು, ಅರ್ಲಿ ಟು ರೈಸ್ ಅರ್ಲಿ ಟು ಬೆಡ್ ಇವಾಗ್ಬೇಕು. ಆಮೇಲೆ ದಿನಾನ ನಾವು ತುಂಬಾ ಯೂಸ್ ಮಾಡ್ತಾ ಇದೀವಿ, ಅಷ್ಟೊಂದು ಉಪಯೋಗಿಸೋದ ಅವಶ್ಯಕತೆ ಇರಲ್ಲ, ನಮಗೂ ಟೈಮ್ ಕೊಡ್ಬೇಕು. ಗೊತ್ತಾಯ್ತಾ? ಆಮೇಲೆ ಎಲ್ಲ
1: ಆರೋಗ್ಯದ ಬಗ್ಗೆ
0: ನಡಿಬೇಕು, ನಡಿಬೇಕು ಎಲ್ಲಾ ಕಡೆ. ನಾವು ಐದು ಹೆಜ್ಜೆ ನಡಿಯಲ್ಲ, ಆಟೋ ಬೇಕು ಇಲ್ಲ ಸೈಕಲ್ ಬೇಕು ಇಲ್ಲ ಸ್ಕೂಟಿ ಬೇಕು ಇಲ್ಲ ಕಾರ್ ಬೇಕು.
1: ಸೈಕಲ್ ತುಳಿದ್ರೆ ಉತ್ತಮ, ಸೈಕಲ್ ಬಳಸೋದು
0: ಹಾಗೆ. ನಾವ್ ಈ ರೀತಿ ಗೊತ್ತಿಲ್ಲದೆ ಸುವಿಧೆ ಅಂತ ಸುವಿಧೆಗಳಿಗೆ ಹೋಗ್ತಾ ಇದೀವಲ್ಲ, ಅದರಿಂದ ನಮ್ಮ ಬಾಡಿ ರೆಸಿಸ್ಟೆಂಟ್ ಆಗ್ತಾ ಇದೆ, ಯಾವುದಕ್ಕೂ ಬಗ್ಗಲ್ಲ, ಹಂಗಾಗ್ತಾ ಇದೆ. ಸೊ ಆಮೇಲೆ ಅಲ್ಲ, ಇದನ್ನ ಟು ಸೇ, ಕಾರ್ನ ಉಪಯೋಗಿಸಕ್ ಶುರು ಆದಾಗಿಂದ 10 ಕೆಜಿ ಜಾಸ್ತಿ ಆಗ್ತೀವಿ, ಲಿಫ್ಟ್ ಉಪಯೋಗಿಸೋದ್ರಿಂದ ಇನ್ 10 ಕೆಜಿ ಜಾಸ್ತಿ ಆಗ್ತೀವಿ, ಗೊತ್ತೇ ಆಗೋದಿಲ್ಲ ಅಲ್ವಾ. ಸೊ ನಾವು ಫಿಸಿಕಲ್ ಎಕ್ಸರ್ಸೈಸ್, ಮೆಟ್ಲು ಹತ್ತಬೇಕು, ನಡಿಬೇಕು, ಆಟೋ ಹತ್ತಬಾರ್ದು, ಆಟೋದವ್ರು ಸ್ಟ್ರೈಕ್ ಮಾಡಿರ್ತಾವ. ಹೀಗೆ ನಾವು ನಮ್ಮ ಬಾಡಿ
1: ಅನಿವಾರ್ಯ ಅಲ್ಲದ ಹೊರತು ನಾವು ಬಳಸೋ
0: ಹೆಲ್ತ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಿ. ಹೆಲ್ತ್ ಕಾನ್ಶಿಯಸ್ನೆಸ್ ಬಂದ್ರೆ ಎಲ್ಲ ಸುಮಾರು ರೋಗಗಳು ತಂತಾನಾಗೆ ಅವಾಯ್ಡ್ ಆಗ್ತವೆ. ಹೆಲ್ತ್ ಕಾನ್ಶಿಯಸ್ನೆಸ್ ಬರ್ಲಿಲ್ಲ ಅಂತಂದ್ರೆ ಸಾವಿರಾರು ರೋಗಗಳು ಬರುತ್ತೆ.
1: ಇಲ್ಲ, ಅನಿವಾರ್ಯ. ನೀವು ಕೂತ್ ಕೆಲಸ ಮಾಡೋದು ಅನಿವಾರ್ಯ, ಅಥವಾ ವೆಹಿಕಲ್ ಅಲ್ಲಿ ಓಡಾಡೋದು ಅನಿವಾರ್ಯ ಅಂದ್ರೆ, ಈ ವಾಕ್ ಮಾಡುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ಅವುಗಳನ್ನ ರೂಢಿಸ್ಕೊಳ್ಬೇಕು.
0: ನಾನು ಬೆಳಿಗ್ಗೆ ಏನ್ ತಿಂದಿದ್ದೀನಿ, ನಂದಷ್ಟು ಖರ್ಚಾಗಿದೆಯಾ ಇಲ್ವಾ ಅದನ್ನ ನೋಡ್ಬೇಕು. ಆಮೇಲೆ ಕೆಮಿಕಲ್ಸ್ ನ ಅವಾಯ್ಡ್ ಮಾಡ್ಬೇಕು. ಆಮೇಲೆ ಈ ಪ್ಲಾಸ್ಟಿಕ್ ಇಂದ ಎಷ್ಟೊಂದು ಎಂಡೋಕ್ರೈನ್ ಡಿಸ್ಕಾರ್ಡನಿಂಗ್ ಡಿಸ್ಟರ್ಬ್ ಏನು ಕೆಮಿಕಲ್ಸ್ ಅಂತ ಬರ್ತಾ ಇದೆ, ಡಿಸ್ರಪ್ಟಿಂಗ್ ಕೆಮಿಕಲ್ಸ್ ಅಂತ. ಸೊ ಅದರಿಂದ ಅಷ್ಟು ಹಾರ್ಮೋನ್ ಚೇಂಜಸ್ ಆಗುತ್ತೆ, ಅವೆಲ್ಲ ಹಾರ್ಮೋನ್ ತರ ಆಕ್ಟ್ ಮಾಡ್ತವೆ, ನಮ್ಮ ಈಸ್ಟ್ರೋಜನ್ ತರ ಆಕ್ಟ್ ಮಾಡ್ತವೆ, ಅದರಿಂದ ಬೇರೆ ಹೋಗ್ತಾ ಇದೆ. ಈಗ ಮೇಕಪ್ ಥಿಂಗ್ಸ್ ಅದರಲ್ಲೂ ಈಸ್ಟ್ರೋಜನ್ ಚೇಂಜ್ ಮಾಡ್ತಕ್ಕಂತಹ ಕೆಮಿಕಲ್ಸ್, ಬಿಸ್ಫಿನಾಲ್ಸ್ ಇವೆಲ್ಲ, ಇವನ್ನೆಲ್ಲ ತಿಳ್ಕೊಬೇಕು. ಯೂಟ್ಯೂಬ್ ಅಲ್ಲಿ ಅಥವಾ ಗೂಗಲ್ ಅಲ್ಲಿ ಇವ್ರ ಬಗ್ಗೆ ತಿಳಿಬೇಕು, ಇವನ್ನ ಅರ್ಥ ಮಾಡ್ಕೋಬೇಕು. ಸೊ ಈಗ ಅರ್ಥ ಮಾಡ್ಕೊಂಡು ಅರ್ಥಪೂರ್ಣ ಜೀವನ ನಡೆಸ್ತಾ ಹೋದ್ರೆ ಎಲ್ಲಾನು ಸಾಲ್ವ್ ಆಗುತ್ತೆ. ಅದಲ್ಲದೆ ಗೊತ್ತಿಲ್ಲದೆ ಯಾವ್ಯಾವ್ದಕ್ಕೋ ಹೋಗ್ತಾ ಹೋದಾಗ ಯಾವ್ದೋ ಕಾಯಿಲೆ, ನಾನೇನು ಮಾಡಲ್ಲ ಡಾಕ್ಟ್ರೆ, ನನಗೆ ಇದು ಬಂದಿದೆ ಯಾಕೆ ಬಂತು ಅಂತ ಕೇಳ್ತಾರೆ. ಆಳವಾಗಿ ಹೋಗ್ತಾ ಹೋದಾಗ ಅವ್ರು ಎಷ್ಟು ಮಿಸ್ಟೇಕ್ಸ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದಕ್ಕೆ ಕೌನ್ಸೆಲಿಂಗ್ ತುಂಬಾ ಇಂಪಾರ್ಟೆಂಟ್. ಪ್ರತಿಯೊಬ್ಬರದು ನಿಮ್ದು ಅಭ್ಯಾಸಗಳೇನು, ನಿಮ್ಗೆ ಯಾಕೆ ಬಂದಿದೆ ಅದನ್ನ ತಿಳ್ಕೊಂಡ್ರೆ ಅದನ್ನ ವಾಪಸ್ ತರೋದು ಸುಲಭ ಆಗುತ್ತೆ.
1: ಮೂಲ ಎಲ್ಲಿದೆ ಅಂತ
0: ಮೂಲ ಕಂಡುಕೊಂಡು, ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಮೂಲಗಳಿರುತ್ತೆ, ಆ ಮೂಲನ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆಗುತ್ತೆ. ಮೂಲ ತಿಳ್ಕೊಳ್ದೆ ವೇಗಾಗಿ ಎಲ್ಲ, ಜೀವನ ಶೈಲಿ ಅಂತ ಹೇಳ್ತೀವಿ, ಜೀವನ ಶೈಲಿ ಅಂದ್ರೆ ಏನು, ಜೀವನ ಶೈಲಿ ಅಂದ್ರೆ ಹಿಂಗೆ ಇಷ್ಟೇ ತಿನ್ಬೇಕು, ಇಷ್ಟು ಖರ್ಚು ಮಾಡ್ಬೇಕು, ದಿನಕ್ಕೆ ವಾರಕ್ಕೆ ಕನಿಷ್ಠ ಅಂದ್ರೂ ಒಂದು 300 ಗಂಟೆಗಳ ಕಾಲ ಏನು 15-30 ನಿಮಿಷ ಎಕ್ಸರ್ಸೈಸ್ ಮಾಡಲೇಬೇಕು, ಬ್ರಿಸ್ಕ್ ಮಾಡಬೇಕು, ಸ್ಲೋ ಮಾಡಬೇಕು, ಆ ಥರ. ಇದಕ್ಕೆ ಒಂದು ಪ್ಯಾಟ್ರನ್ ಅಂತ ನಾವೊಂದು ಟೈಮ್ ಟೇಬಲ್ ಹಾಕ್ಕೊಂಡು ಮಾಡ್ತಾ ಹೋಗ್ಬೇಕು, ಇದರಿಂದ ಬಿಟ್ಟರೆ ತೊಂದರೆ ಆಗುತ್ತೆ.
1: ವಾರದಲ್ಲಿ 3.5 ಗಂಟೆ ಆದರೂ
0: ನಡಿಲೇಬೇಕು, ಅದನ್ನ ಲೆಕ್ಕ ಹಾಕಬೇಕು.
1: ಲೆಕ್ಕ ಹಾಕಬೇಕು. ಓಕೆ ಡಾಕ್ಟ್ರೆ, ಸಾಕಷ್ಟು ಈ PCOD ಬಗ್ಗೆ ಮಾತಾಡ್ತಾ ಇನ್ನೂ ಸಾಕಷ್ಟು ಮಾಹಿತಿಯನ್ನು ತಗೊಳ್ಬಹುದಿತ್ತು, ಆದರೆ ಸಮಯದ ಮಿತಿ ಇದೆ, ಕಾರ್ಯಕ್ರಮನ ಮುಗಿಸುವಂತ ಹೊತ್ತಾಗಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಹಾಗೆ ನಮ್ಮ ಕೇಳುಗರು ಕೂಡ ಕರೆ ಮಾಡಿ ಅವರ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಟ್ಟಿದ್ದೀರಿ, ಅವ್ರಿಗೂ ಕೂಡ ಧನ್ಯವಾದಗಳು ಪ್ರಶ್ನೆಯನ್ನು ಕೇಳಿದ್ದಕ್ಕಾಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.
0: ನಿಮಗೂ ಧನ್ಯವಾದಗಳು, ಆಕಾಶವಾಣಿಗೆ ಧನ್ಯವಾದಗಳು ನಮಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ.
1: ಇದುವರೆಗೂ ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯ ದರಿವು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮಹಿಳೆಯರನ್ನ ಕಾಡುವಂತಹ PCOD ಸಮಸ್ಯೆ ಹಾಗೂ ಚಿಕಿತ್ಸೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ನೀಡಿದವರು ಚಿತ್ರದುರ್ಗದ ಸರ್ಜಿ ವೇದಾಂತ ಆಸ್ಪತ್ರೆಯ ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ತೋಯಜಾಕ್ಷಿ ಬಾಯಿ ಎಸ್ ಅವರು. ಪ್ರಾಯೋಜಕರು ಸರ್ಜಿ ವೇದಾಂತ ಆಸ್ಪತ್ರೆ, ಮದಕರಿ ವೃತ್ತ, ರಂಗಯ್ಯನ ಬಾಗಿಲು ಹತ್ತಿರ, ಚಿತ್ರದುರ್ಗ. ಸ್ನೇಹಿತರೆ, ಸಂಪರ್ಕ ಸಂಖ್ಯೆಯನ್ನ ನಾನು ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, 8152848445.
2: ಆರೋಗ್ಯ ಸೇವೆಯಲ್ಲಿ ವಿಶ್ವಾಸದ ಹೆಸರು ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಅನುಭವಿ ತಜ್ಞ ವೈದ್ಯರು, ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯಗಳು ಹಾಗೂ ದಿನದ 24 ಗಂಟೆಯೂ OPD ಸೇವೆಯೊಂದಿಗೆ ನಿಮ್ಮ ಆರೋಗ್ಯದ ವಿಶ್ವಾಸಾರ್ಹ ಸಂಗಾತಿಯಾಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ICU, NICU, ಮಕ್ಕಳ ವಿಭಾಗ, ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗ, ಮೂಳೆ ಮತ್ತು ಕೀಲು ಚಿಕಿತ್ಸಾ ವಿಭಾಗ, ಮೂತ್ರರೋಗ ವಿಭಾಗ, ಜನರಲ್ ಮೆಡಿಸಿನ್ ಹಾಗೂ ಜನರಲ್ ಸರ್ಜರಿ ಸೇರಿದಂತೆ ವಿವಿಧ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ಲಭ್ಯವಿವೆ. 24 ಗಂಟೆಗಳ ತುರ್ತು ಚಿಕಿತ್ಸಾ ಸೇವೆ, ಸುಸಜ್ಜಿತ ಚಿಕಿತ್ಸಾ ವ್ಯವಸ್ಥೆ ಹಾಗೂ ಕಾಳಜಿಯ ಆರೈಕೆಯೊಂದಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಲು ನಾವು ಸದಾ ಸಿದ್ಧರಾಗಿದ್ದೇವೆ. ಸರ್ಜಿ ವೇದಾಂತ ಆಸ್ಪತ್ರೆ ಚಿತ್ರದುರ್ಗ. ಸಂಪರ್ಕಿಸಿ 8152848445, 8152848445.
1: ಪ್ರಾಯೋಜಿತ ಹಲೋ ಡಾಕ್ಟರ್ ಆರೋಗ್ಯದ ಅರಿವು ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ತಾಂತ್ರಿಕ ಸಹಕಾರ ಮಿಲಿಂದ್ ಗುತ್ತಿ. ಕಾರ್ಯಕ್ರಮ ನಡೆಸಿಕೊಟ್ಟ

ಜೈಲರ್ ಭಾಗ ಎರಡು ಚಿತ್ರದ ಗೀತೆಯನ್ನ ಕೇಳಿದ್ರಿ ಸ್ನೇಹಿತರೆ. ಹಾಗೆ ಹೌದು, ನೀವೆಲ್ಲ ಕಾಯ್ತಾ ಇದ್ದೀರಿ, ನಿಮ್ಮ ಸಂದೇಶಗಳನ್ನ ತಗೊಳ್ತೀನ ಕಾರ್ಯಕ್ರಮದಲ್ಲಿ ಅಂತ ಹೇಳಿ. ಖಂಡಿತ ಸಾಕಷ್ಟು ಸಂದೇಶಗಳು ಬಂದಿದೆ ಕಾರ್ಯಕ್ರಮದಲ್ಲಿ. ಏನು ಪ್ರಸಾರ ಆದಂತಹ ಕಾರ್ಯಕ್ರಮಗಳನ್ನ ಮೆಚ್ಚಿ ಅಥವಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಬಂದಿರುವಂತಹ ಸಂದೇಶಗಳು. ಬೆಳಗಾವಿ ಜಿಲ್ಲಾ ಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶಿವಲೀಲತೆಯಲ್ಲಿ ಮತ್ತೆ ಮನೆಯವರು ಕಳಿಸಿರುವಂತದ್ದು. ನಮಸ್ಕಾರ ಮೇಡಮ್, ಬೆಳಗಿನ ಭಕ್ತಿ ಹಾಡುಗಳ ಜೊತೆಗೆ ದೇವಾಲಯ ಮಾಹಿತಿ, ಪ್ರಶ್ನೆ ಮಾಹಿತಿ, ಹಾಗೆ ಜೊತೆಗೆ 8-30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪಿಸಿಒಡಿ ಕುರಿತಾಗಿ ಡಾಕ್ಟರ್ ತುಂಬಾ ಅರ್ಥಪೂರ್ಣವಾಗಿ ಆರೋಗ್ಯದ ವಿಷಯವನ್ನು ತಿಳಿಸಿಕೊಟ್ರು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ಅಂತ ಹೇಳಿ. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿಯವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರದಿಂದ ಕಳುಹಿಸಿರುವಂತದ್ದು ಹೊಳಲ್ಕೆರೆ ರಸ್ತೆಯಿಂದ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ನಮನದಲ್ಲಿ ಹಿರಿಯೂರು ತಾಲೂಕಿನ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸಿ ಹಾಗೂ ಚಿಂತನದಲ್ಲಿ ಮನುಷ್ಯನ ಸ್ವಾಭಾವಿಕ ಜೀವನದ ಕಾಳಜಿ ಬಗ್ಗೆ ತಿಳಿದು ರೈತರ ಸಲಹೆಯಲ್ಲಿ ಎರೆಹುಳುವಿನ ಸಾವಯವ ಗೊಬ್ಬರವನ್ನು ಓಕೆ ಒಂದ್ಸರಿ ಹೀಗಾಗ್ಬಿಡುತ್ತೆ, ನಮ್ಮ ಕಂಪ್ಯೂಟರಲ್ಲಿ ಮೆಸೇಜ್ ಅಲ್ಲೆಲ್ಲ ಹೋಗ್ಬಿಡುತ್ತೆ. ಸಾವಯವ ಗೊಬ್ಬರವನ್ನು ತಯಾರಿಸುವ ಮೂಲಕ ತಿಳಿದು ಆರೋಗ್ಯ ಬಿಂದುವಿನಲ್ಲಿ ಉರಿ ಮೂತ್ರದಲ್ಲಿ ಬರುವ ಸೋಂಕಿನ ಮಾಹಿತಿ ತಿಳಿದು ಭಾವಗೀತೆಗಳು ಕೇಳಿಸ್ತಾ ಚಿತ್ರಗೀತೆಗಳ ಮೂಲಕ ಹಲವಾರು ವಿಷಯಗಳ ಜೊತೆ 8-30 ನಿಮ್ಮ ನಿರೂಪಣೆಯಿಂದ ವೈದ್ಯರ ಮೂಲಕ ತಾಯಿ ಮತ್ತು ಶಿಶು ಕಾಳಜಿ ಬಗ್ಗೆ ಹಾಗೆ ಪಿಸಿಒಡಿ ಸಮಸ್ಯೆ ಆರೋಗ್ಯದ ಬಗ್ಗೆ ವೈದ್ಯರಿಂದ ಮಾಹಿತಿ ತಿಳಿದು ಓಕೆ ಏನಾಗ್ತಿದೆ ಹೀಗೆ ನಾವು ನೋಡ್ತಾ ಇರ್ತೀವ. ಬೇರೆ ಮೆಸೇಜ್ ಬಂದ ತಕ್ಷಣ ಅದು ಮಾಯ ಆಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಸಮಯ ತಗೊಳುತ್ತೆ. ಇವತ್ತಿನ ದಿನ ಆಕಾಶವಾಣಿ ಎಲ್ಲ ಕಾರ್ಯಕ್ರಮಗಳು ಸುಗಮವಾಗಿ ಬರ್ತಾ ಇವೆ, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ನಿಮಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ ಅಂತ ಹೇಳ್ತಾ. ನಮಸ್ತೆ ಮೇಡಮ್, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಅಂತ ಹೇಳ್ತಾ ಇದ್ದಾರೆ. ಭಾವಗೀತೆಗಳು ಚೆನ್ನಾಗಿದ್ದವು, ಹಾಗೆ 7:50 ಮಾಹಿತಿ ಅಂತ ಹೇಳಿದ್ದಾರೆ. 7:45 ಶುರುವಾಗಿದ್ದದು, ಇಷ್ಟ ಆಯಿತು. ಹಾಗೆ 8:30 ಪಿಸಿಒಡಿ ಬಗ್ಗೆ ಸಮಾಲೋಚನೆ ಉಪಯುಕ್ತವಾಗಿತ್ತು. ನೀವು ಹೇಳಿದಂತೆ ಕುಳಿತಲ್ಲೇ ಎಲ್ಲ ವಸ್ತುಗಳು ಸಿಗುತ್ತವೆ, ಹಾಗೆ ಕುಳಿತಲ್ಲೇ ಕಾಯಿಲೆ ಕೂಡ ಬರುತ್ತೆ, ಇದು ನಾವು ಮಾಡಿಕೊಂಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಹಾಗೆ ಗಾದೆ ಮಾತು ಅಂತ ಹೇಳ್ತಾ ಇದ್ದಾರೆ, ನಾನು ಅಗಿಯುವಲ್ಲಿ ಕಲ್ಲು, ಅಜ್ಜ ಅಗಿಯುವಲ್ಲಿ ಮಣ್ಣು ಅಂತ ಹೇಳಿ ಒಂದು ಗಾದೆ ಮಾತು ಅಂತ ಹೇಳಿದ್ದಾರೆ. ಓಕೆ. ಇನ್ನು ಈ ದಿನದ ವಿಶೇಷ ಅಂತಾರಾಷ್ಟ್ರೀಯ ಹೊರ ವಿಹಾರ ದಿನ ಅಂದರೆ ಪಿಕ್ನಿಕ್ ಡೇ ಅಂತೆ ಕನ್ನಡದ ವಿಷಯ ಅಂತ ಹೇಳಿದರೆ, ಮೊಘಲರ ಅರಸರು ತಮ್ಮ ಕಾಲದಲ್ಲಿದ್ದ ಜನಮಾರನಹಳ್ಳಿ ಎಂಬ ಗ್ರಾಮದ ಹೆಸರನ್ನು ಬದಲಾಯಿಸುವ ಸಮಯ ಶ್ರಾವಣ ಮಾಸವಾಗಿದ್ದರಿಂದ ಶ್ರಾವಣೂರು ಎಂದು ಹೆಸರಿಸಲ್ಪಟ್ಟು ಅದು ಮುಂದೆ ಸವಣೂರು ಆಯಿತು ಅನ್ನುವಂಥದ್ದನ್ನು ಹೇಳಿದರೆ. ಓಕೆ, ಸವಣೂರು ಹೇಗಾಯಿತು ಅನ್ನೋದಕ್ಕೆ ಇದು ಒಂದು ಮಾಹಿತಿ. ಓಕೆ, ಥ್ಯಾಂಕ್ ಯು. ಇನ್ನೂ ಸಾಕಷ್ಟು ಸಂದೇಶಗಳಿದೆ, ಮತ್ತೊಂದು ಹಾಡನ್ನು ಕೇಳ್ಕೊಂಡು ಬಂದು ನಂತರ ಮುಂದಿನ ಸಂದೇಶ ತಗೊಳ್ಳೋಣ. ರಾಕ್ ಸ್ಟಾರ್ ಚಿತ್ರದಿಂದ

ಸ್ನೇಹಿತರೆ, ಮತ್ತಷ್ಟು ಸಂದೇಶಗಳಿದೆ. ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ ಕಳುಹಿಸಿರುವಂತದ್ದು. ಶುಭೋದಯ ಮೇಡಮ್, ಹಿರಿಯೂರು ತಾಲೂಕು ಅಬ್ಬಿನಹೊಳೆ ರಂಗನಾಥ ಸ್ವಾಮಿ ದೇವಾಲಯದ ಬಗ್ಗೆ ಮಾಹಿತಿ ಹಾಗೂ ರಾಘವೇಂದ್ರ ಸ್ವಾಮಿಯ ಭಕ್ತಿಗೀತೆಗಳು, ಚಿಂತನಾ ಕಾರ್ಯಕ್ರಮ, ನನ್ನ ದೇಶ ನನ್ನ ಜನ ದೇಶಭಕ್ತಿಗೀತೆ, ಹಾಗೆ ರೈತರಿಗೆ ಸಲಹೆ, ಆರೋಗ್ಯದ ಮಾಹಿತಿ, ಎಲ್ಲ ಕಾರ್ಯಕ್ರಮ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಮಾಹಿತಿಯನ್ನು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ. ಇನ್ನು ಮುಂದಿನ ಸಂದೇಶ ಮಾಣಿಕ್ಯ ಪ್ರತೀಶ ಬುರುಜನರೊಪ್ಪದಿಂದ ಕಳುಹಿಸಿರುವಂತದ್ದು. ಆತ್ಮೀಯ ನಿರೂಪಕರಿಗೆ ನಮಸ್ಕಾರಗಳು ಮೇಡಮ್. ಬೆಳಗಿನ ನಮನ ರಂಗನಾಥ ಸ್ವಾಮಿ ದೇವಾಲಯದ ಮಾಹಿತಿ ತುಂಬಾ ಚೆನ್ನಾಗಿತ್ತು, ಹಾಗೆ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬಂದಿವೆ. ಮತ್ತು ಇನ್ನು ಅವರು ಹೇಳ್ತಾ ಇದ್ದಾರೆ, ಪಿಸಿಒಡಿಯ ಮಾಹಿತಿ ತುಂಬಾ ಅದ್ಭುತವಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ನಿಮಗೂ ಕೂಡ ಧನ್ಯವಾದಗಳು, ಕಾರ್ಯಕ್ರಮ ಕೇಳಿ ಹಾಗೆ ಪ್ರಯೋಜನವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ. ಇನ್ನು ಐತಿಹಾಸಿಕ ನಾಡು ಗಂಡುಗಲಿ ಮದಕರಿ ನಾಯಕರ ಆಳಿದ ಚಿತ್ರದುರ್ಗದಿಂದ ಅಂತ ಹೇಳಿ, ಹೊಸದುರ್ಗದ ದಯಾನಂದ್ ಅವರು, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ ಹಾಗೂ ಡಾಕ್ಟರ್ ಅಕುಲ್ ಮಹೇಶ್ ಚಂದ್ರ, ಬಿ ವಿ ಕೆ ಎಸ್ ಲೇಔಟ್, ಇವರೆಲ್ಲರೂ ಸೇರಿ ಕಳುಹಿಸಿರೋದು. ಶುಭೋದಯ ದ್ಯಾಮಲಂಬಿಕ ಎಂ ಎಸ್ ಮೇಡಮ್ ಅಂತಿದ್ದಾರೆ, ನಿಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಅಬ್ಬಿನಹೊಳೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಬಗ್ಗೆ ನೀವು ನೀಡಿದವರ ಮಾಹಿತಿ ಹಿನ್ನೆಲೆ ತುಂಬಾ ವಿವರವಾಗಿ ಹಾಗೂ ಅರ್ಥಪೂರ್ಣವಾಗಿ ಮೂಡಿ ಬಂತು ಭಕ್ತಿಗೀತೆಗಳು, ಹಾಗೆ ಚಿತ್ರಗೀತೆಗಳು. ಮತ್ತೆ ಡಾಕ್ಟರ್ ತೋಯಜಾಕ್ಷಿ ಬಾಯಿ ಅವರ ಜೊತೆ ನಡೆಸಿದ ಸಂದರ್ಶನ ತುಂಬಾ ಉಪಯುಕ್ತವಾಗಿತ್ತು, ಅದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು.

ಇನ್ನು ಮುಂದಿನ ಸಂದೇಶ ಮೀರಾ ನಾಡಿಗೌರ್ ಉಪನ್ಯಾಸಕಿ ಅಂತ ಹೇಳ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಕಳುಹಿಸಿರುವಂತದ್ದು ಇವರ ಒಂದು ಸಂದೇಶದಲ್ಲಿ ಏನಿದೆ ಅಂತ ಅನ್ನೋದಾದ್ರೆ, ಆತ್ಮೀಯ ನಿರೂಪಕರಿಗೆ ಹಾಗೂ ಕೇಳುಗರಿಗೆ ಶುಭೋದಯ. ಇಂದು ದುರ್ಗೋದಯದಲ್ಲಿ ಪ್ರಸಾರವಾಗುತ್ತಿರುವ ಎಲ್ಲಾ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರ್ತಾ ಇದೆ. ನಮ್ಮನದಲ್ಲಿ ಚಿಂತೆ ಏಕೆ ಮನವೇ ರಾಘವೇಂದ್ರನಿರಲು, ಈ ಗೀತೆ ಹಾಗೂ ಚಿಂತನದಲ್ಲಿ ಸಂಪನ್ಮೂಲಗಳ ಬಳಕೆ ಕುರಿತು ಮಾಹಿತಿ ಇಷ್ಟ ಆಯಿತು. ಹಾಗೆ ಭಾವತರಂಗದಲ್ಲಿ ಕುವೆಂಪು ವಿರಚಿತ ಭಾವಗೀತೆಗಳು ಹಾಗೂ ಆರೋಗ್ಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತೋಯಜಾಕ್ಷಿ ಮೇಡಮ್ ಅವರ ಜೊತೆ ಸಂದರ್ಶನ ಉತ್ತಮವಾಗಿತ್ತು. ಒಟ್ಟಾರೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಇದ್ದೀವಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಸಂದೇಶವನ್ನು ಕಳುಹಿಸಿದ್ದಕ್ಕಾಗಿ ಅಂತ ಹೇಳ್ತಾ ಮತ್ತಷ್ಟು ಸಂದೇಶಗಳಿದೆ, ತಗೊಳ್ಳೋಣ. ಮತ್ತೊಂದು ಹಾಡನ್ನು ಕೇಳ್ಕೊಂಡು ಬರೋಣ ಜವಾನ್ ಚಿತ್ರದಿಂದ.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸ್ನೇಹಿತರೆ, ಮುಂಜಾನೆ ಮಾತು, ಬಯಸದಿದ್ದರೂ ದುಃಖ ಕಷ್ಟಗಳು ಹೇಗೆ ಮನುಷ್ಯನಿಗೆ ಬಂದು ಸೇರುತ್ತವೆಯೋ ಹಾಗೆಯೇ ಸುಖ ಶಾಂತಿಗಳು ಬರುತ್ತವೆ ಎಂದು ತಿಳಿದಿರಬೇಕು ಅಲ್ವೇ ಅಂತ ಹೇಳ್ತಾರೆ.

ಇದ್ದರೆ ಹೊನ್ನೂರಲ್ಲಿ ಅವರು ಹನುಮಂತಪುರ ಇಲ್ಲಿಂದ ಕಳುಹಿಸಿರುವಂತದ್ದು ಶುಭ ಮುಂಜಾನೆ ಶುಭವ ತರಲಿ ಅಂತ ಕೂಡ ಆಶಿಸ್ತಾ ಇದ್ದಾರೆ. ಹೌದು, ತುಂಬಾ ಸರಿ ಹೀಗಾಗುತ್ತಲ್ವಾ, ಕಷ್ಟ ಸುಖ ಕಷ್ಟಗಳು ಬಂದಾಗ ದುಃಖ ಬಂದಾಗ ಒಂದಿಷ್ಟು ಕುಸಿದು ಬೀಳುವಂತ ಅಂದ್ರೆ ಕುಸಿತೀವಿ, ಮಾನಸಿಕವಾಗಿ ಕುಸಿತಕ್ಕೆ ಒಳಗಾಗುವಂಥದ್ದು. ಹಾಗೆ ಖುಷಿ ಶಾಂತಿ ಇದ್ದಾಗ ತುಂಬಾ ಖುಷಿಯಾಗಿ ಕಾಲ ಕಳಿತೀವಿ. ಎರಡನ್ನು ಸಮವಾಗಿ ನೋಡಬೇಕು, ಎರಡನ್ನು ಸಮವಾಗಿ ಸ್ವೀಕರಿಸಬೇಕು ಅನ್ನುವಂಥದ್ದು. ಹಾಗೆ ಇದಕ್ಕೆ ಮತ್ತೊಂದು ಮಾತನ್ನು ನಾನು ಸೇರಿಸ್ಬೇಕು ಅಂದರೆ ನಾವು ತುಂಬ ಸರಿ ಅಂದ್ಕೊಳ್ತೀವಿ, ಏನಾದರೂ ಒಳ್ಳೆ ಕೆಲಸ ಮಾಡಿದರೆ ಪುಣ್ಯದ ಕೆಲಸ ಮಾಡಿದರೆ ದೇವರು ಮೆಚ್ಚುತ್ತಾನೆ ಅಂತ ಹೇಳಿ ಅಲ್ವಾ. ಹಾಗೆ ನಾವು ಪುಣ್ಯದ ಕೆಲಸ ಮಾಡಿದಾಗ ದೇವರು ನೋಡ್ತಾನೆ ಅಂದರೆ ತಪ್ಪು ಮಾಡಿದಾಗ ಕೂಡ ದೇವರು ನೋಡ್ತಾನೆ ಅಲ್ವಾ. ಜೊತೆಗೆ ಅದಕ್ಕೊಂದು ಸ್ವಲ್ಪ ನಾವು ಯೋಚನೆ ಮಾಡಿ ಆದಷ್ಟು ಒಳ್ಳೆಯ ಕೆಲಸಗಳನ್ನೇ ಮಾಡೋಣ. ತಪ್ಪು ಅಥವಾ ಏನಾದರೂ ಕೆಟ್ಟದ್ದನ್ನು ಮಾಡಿದಾಗ ಕೂಡ ದೇವರು ನೋಡ್ತಾನೆ ಅನ್ನುವಂಥ ಒಂದು ಸಣ್ಣ ಅರಿವಿದ್ರೆ ನಮ್ಮಿಂದ ತಪ್ಪುಗಳು ಆಗಲ್ಲ ಅನ್ನುವಂಥದ್ದನ್ನು ನಾನು ಸೇರಿಸ್ತೇನೆ. ಓಕೆ, ಇನ್ನು ಮುಂದಿನ ಅವ್ರಿಗೆ ಧನ್ಯವಾದಗಳು ಹೊನ್ನೂರಲ್ಲಿ ಅವರಿಗೆ. ಇನ್ನು ಅಂತಾರಾಷ್ಟ್ರೀಯ ಪಿಕ್ನಿಕ್ ದಿನದ ಮಜಾ ಅಂತ ಹೇಳಿ ಒಂದು ಸಂದೇಶ ಬಂದಿದೆ. ಇದು ಕವನದ ರೀತಿಯಲ್ಲಿ, ಪ್ರಕೃತಿಯ ವೀಕ್ಷಣೆಗೆಂದು ಕುಟುಂಬ ಸ್ನೇಹಿತರೊಂದಿಗೆ ಒಂದು ದಿನ ಪಿಕ್ನಿಕ್, ಎಲ್ಲರೂ ಒಟ್ಟುಗೂಡಿ ಮನ ತಣಿಸಿಕೊಳ್ಳಲು ಪ್ರಕೃತಿ ಒಡನಾಟದ ಟೆಕ್ನಿಕ್ ಇದು ಅಂತ ಹೇಳಿ. ಓಕೆ, ಬಂಧು ಬಾಂಧವರೊಂದಿಗೆ ಮನ ತಣಿಸಿಕೊಳ್ಳಲು ಉತ್ತಮ ಸದಾವಕಾಶ, ಹೊರಸಂಚಾರ ವನ ಭೋಜನದಿಂದ ಉತ್ಕೃಷ್ಟ ಆರೋಗ್ಯದ ವಿಶೇಷ, ಪುಷ್ಕಳವಾದ ಭೋಜನ, ಹಣ್ಣು ಹಂಪಲುಗಳ ಸಂಗೀತದೊಂದಿಗೆ ಸ್ನೇಹಿತರ ಸಮಾಗಮ, ಪರಿಸರದ ಒಡನಾಟ ವೀಕ್ಷಣೆಯು ಮನ ಸೆಳೆವ ತೃಪ್ತಿಕರ ನೋಟದ ವಿಹಂಗಮ, ಪುಣ್ಯಕ್ಷೇತ್ರ ಪ್ರೇಕ್ಷಣೀಯ ತಾಣಗಳ ದರ್ಶನದಿಂದ ದೊರೆಯುವುದು ಪುಣ್ಯ, ಪುಣ್ಯ ನೆಲದ ತಾಣಗಳ ಭೇಟಿಗಳಿಂದ ನೆಮ್ಮದಿ ಮನಸ್ಸಿಗೆ ಆಹ್ಲಾದಕರ ಗಣ್ಯ, ಪ್ರೇಕ್ಷಣೀಯ ತಾಣಗಳ ವೀಕ್ಷಣೆ ದರ್ಶನದಿಂದ ಜೀವನವು ಪಾವನವಾಗಿ ರಿಂಗಣಿಸುವುದು, ಜೀವನದಲ್ಲಿ ಪುಣ್ಯಕ್ಷೇತ್ರಗಳ ಭೇಟಿ ಪರಮ ಪಾವನವಾದ ನೆಮ್ಮದಿ ನೀಡುವುದು ಅಂಥೇಳಿ ನಿಮ್ಮ ಆತ್ಮೀಯ ಸಂದೇಶದ ಶಿಕ್ಷಕ ಮಿತ್ರ ಅಂತ ಹೇಳಿ ಬೊಪ್ಪ ವೆಂಕಟೇಶ್ ಅವರು ಬೋಧನಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಈ ಸಂದೇಶ ಕಳುಹಿಸಿದರೆ. ಓಕೆ, ಎಲ್ಲರೂ ಒಂದು ಸಾರಿ ಪಿಕ್ನಿಕ್ಗೆ ಹೋಗಿ ಬಂದ ಹಾಗೆ ಆಯಿತು ಅಂತ ಹೇಳ್ತಾ ಇನ್ನು ಧನ್ಯವಾದಗಳು ನಿಮ್ಮ ಒಂದು ಸಂದೇಶಕ್ಕೆ. ಹೌದು, ತುಂಬ ಸಾರಿ ನಾವು ಚಿಕ್ಕವರಿದ್ದಾಗ ಶಾಲೆಗಳಿಂದ ಕರ್ಕೊಂಡು ಹೋಗ್ತಾ ಇದ್ರು ಹೊರ ಸಂಚಾರ, ಅದು ತುಂಬ ಚೆನ್ನಾಗಿರುತ್ತಿತ್ತು, ನೆನಪಾಗ್ತಾ ಇದೆ ಅಲ್ವಾ. ನಿಮಗೂ ಕೂಡ ಹಾಗೆ ಅನ್ನಿಸಿರ್ಬೋದು ನಮ್ಮ ಕೇಳುಗರಲ್ಲಿ ತುಂಬ ಜನಕ್ಕೆ. ಇನ್ನು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಸುಜಾತ ಆರ್, ಗಣೇಶ್, ಲಿಖಿತ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿಕ, ವಿಮರ್ಶ್ ರಾಜಾಜಿನಗರದಿಂದ ಕಳುಹಿಸಿರುವಂಥದ್ದು. ಓಕೆ, ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇನ್ನು ಮುಂದಿನ ಗೀತೆಯನ್ನು ಕೇಳೋಣ ಯೋಧ ಚಿತ್ರದಿಂದ.

ಓಕೆ ಸ್ನೇಹಿತರೆ, ಮುಂದಿನ ಸಂದೇಶಗಳ ಜೊತೆ ಮುಂದುವರಿಯೋಣ. ಶುಭ ನಮಸ್ತೆ, ಶುಭ ಮುಂಜಾನೆ ಮೇಡಮ್ ಅಂತ ಹೇಳಿ ಬೆಳಗಿನ ಶುಭೋದಯ. ಇಂದಿನ ಎಲ್ಲ ಕಾರ್ಯಕ್ರಮಗಳು ಸೂಪರ್, ನಾನು ಸಹ ಬಾನುಲಿ ನಿಲಯದ ಜೊತೆ ಇದ್ದೀನಿ. ಅನಂತರಾಜು ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಕಳುಹಿಸಿರುವಂಥದ್ದು. ಹೌದು, ನೀವೆಲ್ಲರೂ ಜೊತೆಗಿದ್ದೀರಿ ಅನ್ನೋವಂಥದ್ದೇ ಒಂದು ನಮಗೆ ಖುಷಿ. ನಾವು ಇಲ್ಲಿ ಒಬ್ಬರೇ ಕೂತಿದ್ರು ಕೂಡ ನೀವು ಅಷ್ಟು ಜನ ಕೇಳ್ತಾ ಇರ್ತೀರಿ ಅನ್ನೋವಂಥದ್ದು ಇದೆಯಲ್ಲ, ಅದೇ ನಮ್ಗೆ ಬೇರೆ ರೀತಿಯಾದ ಫೀಲಿಂಗನ್ನು ಕೊಡ್ತಾ ಇರುತ್ತೆ. ಇನ್ನು ನಮಸ್ಕಾರ. ಓಕೆ, ಧನ್ಯವಾದಗಳು ಅನಂತರಾಜ್ ಅವರಿಗೆ. ನಮಸ್ಕಾರ ಆಕಾಶವಾಣಿಗೆ ಹಾಗೂ ನಿರೂಪಕರಿಗೆ. ಶುಭೋದಯ ಮೇಡಮ್, ಬೆಳಗ್ಗೆ ಪ್ರಸಾರವಾದ ನಮ್ಮನ ಭಕ್ತಿಗೀತೆ, ಭಾವಗೀತೆ ಹಾಗೂ ವೈದ್ಯರ ಸಲಹೆ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳಿ ಮಾಳಪ್ಪನಹಟ್ಟಿಯಿಂದ ಅಂಗಡಿ ಮಹೇಶ್ ಅವರು ಕಳುಹಿಸಿರುವಂಥದ್ದು. ಅವರ ಜೊತೆ ಸರೋಜಾ, ಸಂಜಯ್, ಧನ್ಯ, ಮುದಿಮಲ್ಲಪ್ಪ, ಕಸ್ತೂರಮ್ಮ ಎಲ್ಲರೂ ಇದ್ದಾರೆ. ಓಕೆ, ಎಲ್ರಿಗೂ ಕೂಡ ಧನ್ಯವಾದಗಳು. ಓಕೆ, ಮತ್ತೊಂದು ಗೀತೆಯನ್ನು ಕೇಳೋಣ ಪದ್ಮಾವತ್ ಚಿತ್ರದಿಂದ.

0: ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದ್ರಿ. ಇದು ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
1: ಮಂಗಲ ಭವನ ಮಂಗಲ
2: ಶ್ರೀರಾಮ್ ಕಥಾ ಮರ್ಮಜ್ಞ ಡಾಕ್ಟರ್ ಕುಮಾರ್ ವಿಶ್ವಾಸ್ ಜಿ ಕೆ ಸಾಥ್ ಶ್ರೀರಾಮ್ ಚರಿತ ಮಾನಸ್ ಕಿ ಭಾವ್.

0: रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: नमस्कार निनगे भास्कर
2: ಸೂರ್ಯೋದಯದ ಆಹ್ಲಾದ ಹಕ್ಕಿಗಳ ಕಲರವದ ಇಂಚರ ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ಭಕ್ತಿಗೀತೆಗಳ ಆರಾಧನೆ ಪ್ರತಿದಿನ ಬೆಳಿಗ್ಗೆ 6:10 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿಭಾವದ ಧಾರೆ ನಮನ ನಮನ ನಮನ

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.

ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವು

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿ ಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ, ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.
2: ಇದುವರೆಗೂ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ದುರ್ಗೋದಯ ಪ್ರಸಾರದಲ್ಲಿ ಕೇಳ್ತಾ ಇದ್ದೀರಿ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ ಹವಾ ಚಿತ್ರದ ಗೀತೆಯನ್ನು.

ರೈತ ಬಾಂಧವರಿಗೆ ಗಮನಿಸಿ ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ

ವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಗಳಾದ ಡಾ ಎಂಜಿ ಬಸವನಗೌಡ ಅವರು. ರೈತ ಬಾಂಧವರೇ, ನೀವು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳಾದ 9448640273 ಹಾಗೆ 9141917272 ಜೊತೆಗೆ ಲ್ಯಾಂಡ್ಲೈನ್ ಸಂಖ್ಯೆ ಕೂಡ ಲಭ್ಯ ಇರುತ್ತೆ 295649 ಎಸ್ಟಿಡಿ ಕ್ರಮಾಂಕ 0819194 ಈ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಹೇಗೆ ಅನ್ನುವಂಥದ್ದನ್ನು ಕುರಿತು ಪ್ರಶ್ನೆಗಳನ್ನು ಕೇಳಬಹುದು. ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 102.6 ಎಫ್ಎಂ ಕಂಪನಾಂಕಗಳಲ್ಲಿ. ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಕೇಳೋಣ ಕಡ್ಡಿಪುಡಿ ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಇವತ್ತು ಸಂಜೆ 5 ಗಂಟೆಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಹಾಡುಗಳು ಪ್ರಸಾರ ಆಗುತ್ತೆ ಅಂದ್ರೆ ನೀವೇನ್ ಮಾಡಬೇಕು, ಇಂದು ಮಧ್ಯಾಹ್ನ ಪ್ರಸಾರವಾಗುವ ಉಲ್ಲಾಸ ಹಾಗೆ 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಯಾವೆಲ್ಲ ಹಾಡುಗಳು ಸಂಜೆ 5 ಗಂಟೆಗೆ ಪ್ರಸಾರ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ನೀವು ಆ ಹಾಡುಗಳಲ್ಲಿ ನಿಮ್ಗೆ ಇಷ್ಟವಾದ ಹಾಡು ಯಾವುದು ಅನ್ನುವಂಥದ್ದನ್ನು ಸಂಜೆ 4:00 to 4:15 ಒಳಗೆ ನಿಮ್ಮ ಸಂದೇಶವನ್ನು ನಮಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಿ. ಓಕೆ, ಇನ್ನು ಇದೀಗ ಕೇಳೋಣ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನು.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. 102.6 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರದಿಂದ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಹಾಗೆ ಮುಂದಿನ ಗೀತೆ ಮಿಲನ ಚಿತ್ರದಿಂದ ಕೇಳ್ತೀರಿ. ಅಂದಹಾಗೆ ಸ್ಟುಡಿಯೋದಿಂದ ಇಷ್ಟೊತ್ತು ನಿಮಗೆ ಜೊತೆ ಆದದ್ದು ನಾನು ದ್ಯಾಮಲಂಬಿಕಾ ಎಂಎಸ್. ಇನ್ಮುಂದೆ ಸುಮಾ ಇರ್ತಾರೆ ಸ್ಟುಡಿಯೋದಿಂದ.

ಇದು ನಿಮ್ಮ ಮೆಚ್ಚಿನ 102.6 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ನಿಲಯದ ಕಾರ್ಯಕ್ರಮಗಳಿಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದೀನಿ ನಾನು ಸುಮಾ ಆರ್. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಖುಷಿ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಚಿತ್ರ. ಸಾಹಿತ್ಯ ವಿ ಮನೋಹರ್ ಅವರದು.

ಕೇಳುಗರೆ ಗಮನಿಸಿ, ಈ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ಎಂಜಿ ಬಸವನಗೌಡ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ಕಾರ್ಯಕ್ರಮ ಪ್ರಸಾರವಾಗುತ್ತೆ ಈ ಸಂಜೆ 6:50. ಕನ್ನಡ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಿ. ಮುಂದಿನ ಗೀತೆ

ಶುಂಠಿ ಕಲ್ಯಾಣ ಚಿತ್ರದ್ದು. ಗೀತೆಯನ್ನ ಸಂಗಡಿಗರೊಂದಿಗೆ ಹಾಡಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಓಮಲ್ಲಿಗೆ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹಾಗೂ ಸಂಗೀತ ವಿ ಮನೋಹರ್ ಅವರದು.

ಇದುವರೆಗೂ ಕನ್ನಡ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಸಮಯ ಸರಿಯಾಗಿ 11:43 ಇದೀಗ ಕೇಳಿ ಜನಪದ ಗೀತೆಗಳನ್ನು.

ಕೇಳುವರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಮಾತಿಲ್ಲ, ಗಂಗಾ ಯಮುನಾ ಚಿತ್ರದಿಂದ ಒಲವೇ ಮೌನವೇ ಮೌನವೇ ಗಾನವೇ, ರವಿವರ್ಮ ಚಿತ್ರದಿಂದ ನೆನಪು ನೂರು ಮನದಲ್ಲಿ ಮರೆಯಲಾರೆ ಬದುಕಲಿ ಅನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640423 ಈ ಸಂಖ್ಯೆಗೆ ತಿಳಿಸಬಹುದು. ಇದೀಗ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.

ಅಣ್ಣ ತಂಗಿ ಸಣ್ಣಾಗಿರ್ತಾನಲ್ಲಿ ದಾಡಿ, ಪಂಚಮಿ ಹಬ್ಬದಾಗ ಜೋಕಾಲಿಯಾಗ ಕುಂತ ಆಡಿರ್ತಾರ. ತಂಗಿ ಬೆಳೆದ ನಿಂತ ಕೂಡಲೇ ಅಣ್ಣಿದ್ದವ ಮದುವೆ ಮಾಡಿ ತಂಗಿನ ಕಳಿಸ್ತಾನವು.

ಕೇಳುಗರೆ, ಈ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ಎಂಜಿ ಬಸವನಗೌಡ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 9141972772. ದೂರವಾಣಿ ಸಂಖ್ಯೆ 2956499, ಎಸ್ಟಿಡಿ ಕ್ರಮಾಂಕ 08194. ಕಾರ್ಯಕ್ರಮ ಪ್ರಸಾರವಾಗುತ್ತೆ ಈ ಸಂಜೆ 6:50. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಜನಪದ ಗೀತೆಯನ್ನು.

ಇದುವರೆಗೂ ಜನಪದ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕರಿಯಪ್ಪ ಎಂಬ ಸುಮಾರು 65 ವರ್ಷದ ವ್ಯಕ್ತಿ ಮೇ 3, 2026 ಹೊಸದುರ್ಗ ತಾಲೂಕು ರಾಮಜ್ಜನಹಳ್ಳಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: 5 ಅಡಿ ಎತ್ತರ, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಈಗ ಹೇಳಿದ ಚಹರೆಗಳುಳ್ಳ ಕರಿಯಪ್ಪ ಎಂಬ ವ್ಯಕ್ತಿಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಸಿದ್ದಮ್ಮ ಎಂಬ 30 ವರ್ಷದ ಮಹಿಳೆ 2024 ಮೇ 23ರಿಂದ ಕೂಡ್ಲಗಿ ತಾಲೂಕು ಸಿದ್ದಾಪುರ ಗೊಲ್ಲರಹಟ್ಟಿಯಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: 4 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಗೋಧಿ ಮೈಬಣ್ಣ, ಕೋಲು ಮುಖ ಹೊಂದಿರುತ್ತಾರೆ. ಕನ್ನಡ ಭಾಷೆಯನ್ನ ಮಾತನಾಡುವ ಸಿದ್ದಮ್ಮ ಎಂಬ 30 ವರ್ಷದ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ಹೊಸದುರ್ಗ ತಾಲೂಕು ತಂಡಗ ಗ್ರಾಮದಿಂದ ಕಾಣಿಯಾಗಿರುತ್ತಾರೆ. ಚಹರೆ ಹೀಗಿದೆ. 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಕೋಲು ಮುಖ, ಎಣ್ಣೆಗೆಂಪು ಮೈಬಣ್ಣ ಹೊಂದಿದ್ದು ಹುಟ್ಟಿನಿಂದಲೇ ಮಾತು ಬರುವುದಿಲ್ಲ ಹಾಗೂ ಕಿವಿ ಕೂಡ ಇವರಿಗೆ ಕೇಳಿಸೋದಿಲ್ಲ. ಇಂಥ ಇವರ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ.

ದಿವ್ಯಾ ಬಾಯಿ ಎಂಬ 30 ವರ್ಷದ ಮಹಿಳೆ 2025ರ ಅಕ್ಟೋಬರ್ 27ರಿಂದ ಕೂಡ್ಲಿಗಿ ತಾಲೂಕು ಪೂಜಾರಳ್ಳಿ ತಾಂಡದಿಂದ ಕಾಣೆಯಾಗಿರುತ್ತಾರೆ. ಚಹರೆ ಹೀಗಿದೆ: 5.3 ಅಡಿ ಎತ್ತರ, ತೆಳುವಾದ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ದುಂಡು ಮುಖ ಹೊಂದಿದ್ದು ಕನ್ನಡ ಮತ್ತು ಲಂಬಾಣಿ ಭಾಷೆಯನ್ನು ಮಾತನಾಡುತ್ತಾರೆ. ಈಗ ಹೇಳಿದ ಚಹರೆಗಳುಳ್ಳ ದಿವ್ಯಾಬಾಯಿ ಎಂಬ 30 ವರ್ಷದ ಮಹಿಳೆಯ ಸುಳಿವು ಸಿಕ್ಕವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳನ್ನು ಕೇಳಿದಿರಿ. ಕೇಳುವರೆ, ಈ ಸಂಜೆ 6:50ಕ್ಕೆ ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640023, ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 08194295649. ತಪ್ಪದೆ ಕೇಳಿ ಈ ಸಂಜೆ 6:50ಕ್ಕೆ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

ಆಕಾಶವಾಣಿ ಚಿತ್ರದುರ್ಗ ಸಮಯ ಸರಿಯಾಗಿ 11:37 ಇದೀಗ ಮಾಹಿತಿ ಕಣಜ ಕಾರ್ಯಕ್ರಮ ಇಂದಿನ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯದಲ್ಲಿ ಗಿರೀಶ್ ಕಾರ್ನಾಡ್ ಅವರ ನಾಗಮಂಡಲ ನಾಟಕವನ್ನು ಕುರಿತು ನಾನು ಮಾಹಿತಿಯನ್ನು ನೀಡ್ತೇನೆ ಗಿರೀಶ್ ಕಾರ್ನಾಡ್ ಅವರು ಕನ್ನಡ ಸಾಹಿತ್ಯ ಲೋಕದ ಹೆಮ್ಮೆಯ ನಾಟಕಕಾರ ಸಾಹಿತಿ ರಂಗಕರ್ಮಿ ನಟ ಹಾಗೂ ನಿರ್ದೇಶಕರು ಇತಿಹಾಸ ಮತ್ತು ಪುರಾಣಗಳನ್ನು ಸಮಕಾಲೀನ ಸಮಸ್ಯೆಗಳಿಗೆ ಅನ್ವಯಿಸಿ ನಾಟಕಗಳನ್ನು ರಚಿಸಿದ ಇವರು ಭಾರತದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ 7ನೇ ಸಾಹಿತಿಯಾಗಿದ್ದಾರೆ ಗಿರೀಶ್ ಕಾರ್ನಾಡ್ ಅವರು ಮೇ 19, 1938 ಮಹಾರಾಷ್ಟ್ರದ ಮಾಥೇರದಲ್ಲಿ ಜನಿಸುತ್ತಾರೆ ಶಿರ್ಸಿ ಧಾರವಾಡದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸುತ್ತಾರೆ ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಪದವಿಯನ್ನು ಪಡೆಯುತ್ತಾರೆ ಪ್ರತಿಷ್ಠಿತ ರೋಡ್ಸ್ ಸ್ಕಾಲರ್ಶಿಪ್ ಪಡೆದು ಆಕ್ಸ್ಫರ್ಡ್ನಲ್ಲಿ ರಾಜಕೀಯ ತತ್ವಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಅಧ್ಯಯನವನ್ನು ಮಾಡುತ್ತಾರೆ ಆಕ್ಸ್ಫರ್ಡ್ ಯೂನಿಯನ್ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾದಂತಹ ಮೊದಲ ಏಷ್ಯನ್ ಅನ್ನುವಂತಹ ಹೆಗ್ಗಳಿಕೆ ಕೂಡ ಇವರಿಗಿದೆ 4 ದಶಕಗಳ ಕಾಲ ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಂಡ ಇವರ ನಾಟಕಗಳು ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ ಇವರ ಪ್ರಮುಖ ನಾಟಕಗಳು ಯಯಾತಿ ತುಗಲಕ್ ಹಯವದನ ನಾಗಮಂಡಲ ತಲೆದಂಡ ಅಗ್ನಿ ಮತ್ತು ಮಳೆ ಹಾಗೆ ಟಿಪ್ಪುವಿನ ಕನಸುಗಳು ಸಾಹಿತ್ಯಕ್ಕಷ್ಟೇ ಅಲ್ಲದೆ ಚಿತ್ರರಂಗದಲ್ಲೂ ಕೂಡ ಇವರ ಸಾಧನೆ ಅಮೋಘವಾದುದು ಕನ್ನಡದಲ್ಲಿ ಕನ್ನಡದ ಸಂಸ್ಕಾರ ಯು ಆರ್ ಅನಂತಮೂರ್ತಿಯವರ ಸಂಸ್ಕಾರ ಕಾದಂಬರಿಯನ್ನು ಎಸ್ ಎಲ್ ಭೈರಪ್ಪ ಅವರ ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನೇ ಒಂದಾನೊಂದು ಕಾಲದಲ್ಲಿ ಇಂತಹ ಮುಂತಾದ ಚಿತ್ರಗಳಲ್ಲಿ ನಟಿಸಿ ಅವರು ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಕನ್ನಡ ಸಾಹಿತ್ಯ ಹಾಗೂ ರಂಗಭೂಮಿಗೆ ನೀಡಿದಂತಹ ಅದ್ಭುತ ಕೊಡುಗೆಗಾಗಿ ಇವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಸಂದಿವೆ ಜ್ಞಾನಪೀಠ ಪ್ರಶಸ್ತಿ ಪದ್ಮಶ್ರೀ ಪದ್ಮಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ

ಹಾಗೂ ಹಲವು ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಕನ್ನಡ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದ ಗಿರೀಶ್ ಕಾರ್ನಾಡ್ ಅವರು ಜೂನ್ 10, 2019 ಬೆಂಗಳೂರಿನಲ್ಲಿ ನಿಧನರಾದರು. ಮಾಹಿತಿಯನ್ನು ಮುಂದುವರೆಸುತ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ನಾಗಮಂಡಲ ಚಿತ್ರದ ಈ ಗೀತೆಯನ್ನು.

ಕೇಳುಗರೆ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯದಲ್ಲಿ ನಾನು ಗಿರೀಶ್ ಕಾರ್ನಾಡ್ ಅವರ ನಾಗಮಂಡಲ ನಾಟಕ ಕುರಿತ ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ನಾಗಮಂಡಲ ಗಿರೀಶ್ ಕಾರ್ನಾಡ್ ವಿರಚಿತ ಪ್ರಸಿದ್ಧ ನಾಟಕವಾಗಿದೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಹೆಸರು ಮಾಡಿದ ಈ ನಾಟಕ ಹಲವು ಭಾರತೀಯ ಹಾಗೂ ವಿದೇಶಿ ಭಾಷೆಗಳಲ್ಲಿ ತರ್ಜಿಮೆಗೊಂಡಿದೆ. 1988 ರಚನೆಗೊಂಡ ಈ ನಾಟಕವನ್ನು 1990 ಕಾರ್ನಾಡ್ ಅವರೇ ಆಂಗ್ಲ ಭಾಷೆಗೆ ಭಾಷಾಂತರಗೊಳಿಸುತ್ತಾರೆ. 1992 ಈ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ದೊರಕತ್ತೆ. ಇನ್ನು ಈ ನಾಟಕವು ಹಲವಾರು ಭಾಷೆಗಳಲ್ಲಿ ಹಲವಾರು ರೀತಿಯ ಪ್ರಯೋಗಕ್ಕೆ ಒಳಪಟ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಭಾರತೀಯ ಜಾನಪದ ಸೊಗಡಿನ ಈ ನಾಟಕ ಕೇವಲ ಭಾರತವಲ್ಲದೆ ಅಮೆರಿಕವೂ ಸೇರಿದಂತೆ ವಿಶ್ವದ ಹಲವು ದೇಶಗಳಲ್ಲಿ ಯಶಸ್ವಿ ಪ್ರದರ್ಶನವನ್ನು ಕಂಡಿದೆ. 1997 ಕನ್ನಡದಲ್ಲಿ ನಿರ್ದೇಶಕ ಟಿ ಎಸ್ ನಾಗಾಭರಣ ಅವರು ಈ ನಾಗಮಂಡಲವನ್ನು ಚಲನಚಿತ್ರವಾಗಿ ತೆರೆಗೆ ತರ್ತಾರೆ. ಉದ್ಯಮಿ ಶ್ರೀಹರಿ ಕೋಡೆ ಅವರು ನಿರ್ಮಿಸಿದಂತಹ ಈ ಚಲನಚಿತ್ರದಲ್ಲಿ ಪ್ರಕಾಶ್ ರೈ, ಬಿ ಜಯಶ್ರೀ, ವಿಜಯಲಕ್ಷ್ಮಿ, ಮಂಡ್ಯ ರಮೇಶ್ ಮೊದಲಾದವರು ಪ್ರಮುಖ ತಾರಾಗಣದಲ್ಲಿ ಇದ್ದಾರೆ. ಈ ಚಿತ್ರದಲ್ಲಿ ಖ್ಯಾತ ಛಾಯಾಗ್ರಾಹಕ ಜಿ ಎಸ್ ಭಾಸ್ಕರ್ ಅವರ ಚಿತ್ರೀಕರಣವಿದ್ದು ಸಿ ಅಶ್ವಥ್ ಈ ಚಿತ್ರದ ಗೀತೆಗಳಿಗೆ ಸಂಗೀತವನ್ನು ನೀಡಿದ್ದಾರೆ. ಹಾಗೆ ಟಿ ಎಸ್ ನಾಗಾಭರಣ ಅವರು ಈ ಚಿತ್ರದ ನಿರ್ದೇಶನಕ್ಕಾಗಿ ಫಿಲ್ಮ್ ಫೇರ್ ಮತ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡ್ರು. ಈ ಚಿತ್ರದಲ್ಲಿ 17 ಹಾಡುಗಳಿರುವುದು ಇನ್ನೊಂದು ವಿಶೇಷ. ಮಾಹಿತಿಯನ್ನು ಮುಂದುವರಿಸುತ್ತೇನೆ. ಇದೀಗ ಕೇಳಿ ಮತ್ತೊಂದು ಗೀತೆಯನ್ನು.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ, ಗಂಗಾ ಯಮುನಾ ಚಿತ್ರದಿಂದ ಒಲವೇ

ನವೇ ಮೌನವೇ ಗಾನವೇ ಎನ್ನುವಂತಹ ಹಾಡು, ಹಾಗೆ ರವಿವರ್ಮ ಚಿತ್ರದಿಂದ ನೆನಪು ನೂರು ಮನದಲ್ಲಿ ಮರೆಯಲಾರೆ ಬದುಕಲಿ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ನಾಗಮಂಡಲ ನಾಟಕದ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ನಾಗಮಂಡಲ ನಾಟಕವು ಕನ್ನಡ ರಂಗಭೂಮಿಯ ಅತ್ಯಂತ ಪ್ರಮುಖ ಜಾನಪದ ಆಧಾರಿತ ನಾಟಕವಾಗಿದೆ. ಇದು ಹೆಣ್ಣಿನ ಆಸೆಗಳು, ಏಕಾಂತತೆ ಮತ್ತು ನಾಗಸರ್ಪವೊಂದು ಮನುಷ್ಯನ ರೂಪ ತಾಳಿ ರಾಣಿ, ಈ ಕಥೆಯ ನಾಯಕಿ ಏನು ರಾಣಿ ಇದ್ದಾಳೆ, ರಾಣಿ ಎಂಬಾಕೆಯೊಡನೆ ನಡೆಸುವಂತಹ ಸಂಬಂಧದ ಎಳೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಕೊಡುತ್ತೆ. ರಾಣಿಯ ಗಂಡನಾದಂತಹ ಅಪ್ಪಣ್ಣ ಮತ್ತು ರಾಣಿಯ ನಡುವಿನ ಸಂಘರ್ಷ ಹಾಗೂ ನಾಗದೇವತೆಯ ಮೂಲಕ ರಾಣಿಯ ಸತ್ಯ ಸಾಬೀತಾಗುವಂತಹ ಕಥಾವಸ್ತುವನ್ನು ಇದು ಒಳಗೊಂಡಿದೆ. ಲೇಖಕರು ಎ.ಕೆ. ರಾಮಾನುಜನ್ ಅವರು ಹೇಳಿದ ಜಾನಪದ ಕಥೆಗಳ ಆಧಾರದ ಮೇಲೆ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇನ್ನು ಈ ನಾಗಮಂಡಲದ ಕಥಾವಸ್ತುವನ್ನು ನೋಡೋದಾದರೆ, ಪ್ರೀತಿ ಸಿಗದಂತಹ ರಾಣಿ ನಾಗನ ಮಾಯಾಶಕ್ತಿಯಿಂದ ಪತಿಯ ರೂಪದಲ್ಲಿ ಬರತಕ್ಕಂಥ ಹಾವಿನೊಂದಿಗೆ ಸರಸ ಸಲ್ಲಾಪವನ್ನು ನಡೆಸ್ತಾಳೆ. ಗರ್ಭಿಣಿಯಾದಂತಹ ರಾಣಿಯನ್ನು ಸಮಾಜ ಮತ್ತು ಪತಿ ಶಂಕಿಸಿದಾಗ ನಾಗದಿವ್ಯದ ಮೂಲಕ ತಾನು ನಿರಪರಾಧಿ ಎಂದು ಸಾಬೀತನ್ನು ಪಡಿಸ್ತಾಳೆ. ಇಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳನ್ನು ನೋಡಿದರೆ, ರಾಣಿ ಕಥೆಯ ನಾಯಕಿ, ನಾಟಕದ ನಾಯಕಿ, ಅಪ್ಪಣ್ಣ ಆಕೆಯ ಗಂಡ, ಹಾಗೆ ಸರ್ಪ ಅಥವಾ ನಾಗ ಅಂತ ಹೇಳಿ ಕರಿತೀವಿ, ಹಾಗೂ ಕುರುಡವ. ಇಲ್ಲಿ ಕುರುಡವನ ಪಾತ್ರ ಪ್ರಮುಖವಾಗಿದೆ. ಈಕೆ ರಾಣಿಗೆ ಅತ್ಯಂತ ಆಪ್ತಳಾಗಿರ್ತಾಳೆ. ಹಾಗೆ ರಾಣಿ ತನ್ನ ಗಂಡನನ್ನು ಒಲಿಸಿಕೊಳ್ಳಲು ಕುರುಡವ ನೀಡ್ತಕ್ಕಂತಹ ಮೂಲಿಕೆಯಿಂದನೇ ಇಲ್ಲಿ ಕತೆ ಸಾಕಷ್ಟು ವಿಸ್ತಾರಗೊಂಡಿದೆ ಅಂತ ಹೇಳಬಹುದು. ಹಾಗೆ ಈ ನಾಟಕವು ಶಂಕರ್ ನಾಗ್ ಅವರು ಮೊದಲ ಬಾರಿಗೆ ನಿರ್ದೇಶನ ಮಾಡಿದರು ಈ ನಾಟಕವನ್ನು. 1997 ನಾಗಾಭರಣ ಅವರ ನಿರ್ದೇಶನದಲ್ಲಿ ಇದು ಚಲನಚಿತ್ರವಾಗಿ ತೆರೆ ಕಂಡಿತು. ಹೆಣ್ಣಿನ ಸ್ವಾತಂತ್ರ್ಯ, ಪುರುಷ ಪ್ರಧಾನ ಸಮಾಜ, ಭ್ರಮೆ ಮತ್ತು ವಾಸ್ತವದ ನಡುವಿನ ಅಂತರವನ್ನು ಈ ನಾಟಕ ಒಳಗೊಂಡಿದೆ ಅಂತ ಹೇಳ್ಬೋದು. ಹಾಗೆ ಜಾನಪದ ಶೈಲಿ ಮತ್ತು ಆಧುನಿಕ ರಂಗತಂತ್ರಗಳ ಅದ್ಭುತ ಸಮ್ಮಿಶ್ರಣ ಅಂಥೇಳಿ ಈ ಕೃತಿಯನ್ನು ಕರೆಯಲಾಗಿದೆ. ಇದೀಗ ಈ ಚಿತ್ರದ ಮತ್ತೊಂದು ಗೀತೆಯನ್ನು ಕೇಳೋಣ.

ಕೇಳುಗರೇ ಗಮನಿಸಿ, ಈ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ಎಂಜಿ ಬಸವನಗೌಡ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 29564, ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ಈ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇನ್ನು ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಪರಿಚಯದಲ್ಲಿ ನಾಗಮಂಡಲ ನಾಟಕದ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ನಾಟಕದ ಅಂತ್ಯದಲ್ಲಿ ಕ್ರೂರಿಯಾಗಿದ್ದ ಮುಗ್ಧ ರಾಣಿಯನ್ನು ಪ್ರೀತಿಸದೇ ಇದ್ದಂತಹ ಅಪ್ಪಣ್ಣ ಕೊನೆಗೆ ಸಂಸಾರಿಯಾಗಿ ಹೆಂಡತಿಯ ಕುರಿತು ಭಕ್ತಿಭಾವವನ್ನು ಹೊಂದುತ್ತಾನೆ, ಗೌರವಿಸ್ತಾನೆ. ಈ ಗೌರವ ರಾಣಿಗೆ ಸುಲಭವಾಗಿ ಒಲಿದು ಬರಲಿಲ್ಲ. ಬದಲಾಗಿ ಸೌಖ್ಯದ ತ್ಯಾಗ ಮತ್ತು ಮಾನ ಮರ್ಯಾದೆಯ ತ್ಯಾಗದ ಫಲಿತಾಂಶವಾಗಿ ಗೌರವವಾಗಿ ರಾಣಿಗೆ ದೊರಕುತ್ತೆ. ನಾಟಕದಲ್ಲಿ ಕಾಣಸಿಗುವ ಇನ್ನೊಂದು ತ್ಯಾಗವೆಂದರೆ ರಾಣಿ ಅಪ್ಪಣ್ಣರ ಸಂಸಾರದಲ್ಲಿ ಕಹಿ ಹಿಂಡಲು ನಿರಾಕರಿಸಿ ಆತ್ಮಹತ್ಯೆಗೈಯುವಂತಹ ನಾಗಪ್ಪನ ತ್ಯಾಗ. ಸ್ವಾರ್ಥದಿಂದ ಪದ್ಮಿನಿ ದುಃಖಾಂತ್ಯವನ್ನು ಕಂಡರೆ ರಾಣಿ ಮತ್ತು ನಾಗಪ್ಪನ ತ್ಯಾಗದಿಂದ ನಾಟಕ ಸುಖಾಂತ್ಯ ಕಾಣಲು ಸಾಧ್ಯವಾಗುತ್ತೆ. ಹಾಗೆ ಈ ನಾಟಕದಲ್ಲಿ ಬರುವ ಜ್ಯೋತಿಗಳ ಸಂಭಾಷಣೆ, ನಾಗರ ಹಾವು ಮಾನವನ ರೂಪ ಧರಿಸುವಂತಹ ಪ್ರಸಂಗ, ಅಂದರೆ ಶೇಪ್ ಶಿಫ್ಟಿಂಗ್ ಅಂಥೇಳಿ ಏನು ಕರಿತೀವಿ ಅದು, ಹಾಗೆ ನಾಟಕದ ನಡುವೆ ಯುವತಿಯ ರೂಪ ಧರಿಸಿದ ಕಥೆಯ ಕಥಾ ವಿವರಣೆ, ರಾಣಿ ನಾಗಪ್ಪನ ಮಾತುಕತೆ ಮುಂತಾದವುಗಳಿಂದ ನಾಗಮಂಡಲ ನಾಟಕ ಒಂದು ಉತ್ತಮ ಕೃತಿ ಅಂಥೇಳಿ ಹೇಳಬಹುದು. ಇದೀಗ ಕೇಳೋಣ ಈ ಚಿತ್ರದ ಮತ್ತೊಂದು ಗೀತೆಯನ್ನು.

ಮಾಹಿತಿ ಕಣಜ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರು ಕೂಡ ಸಂದೇಶಗಳನ್ನು ಕಳಿಸಿದ್ದಾರೆ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ಶಿವಣ್ಣ ಪಿ ಓಪನಹಳ್ಳಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾರೆ. ನಮಸ್ತೆ ಮೇಡಮ್, ಜನಪದ ಗೀತೆಗಳು ತುಂಬ ಇಷ್ಟ ಆಯಿತು. ಬಹಳ ಇಷ್ಟವಾದ ಜನಪದ ಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ತುಂಬ ಅರ್ಥಪೂರ್ಣವಾದ ಜನಪದ ಗೀತೆಗಳು ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡಿಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಇವತ್ತಿನ ಬೆಳಗಿನ ಜಾವದಲ್ಲಿ ಒಂದಂಥ ಭಕ್ತಿಗೀತೆಗಳ ಜೊತೆಗೆ ಓಕೆ ಬೆಳಗಿನ ಕಾರ್ಯಕ್ರಮಗಳ ಬಗ್ಗೆನೂ ಕೂಡ ಅವರೊಂದಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ನಂತರ ಈ ಮಾಹಿತಿ ಕಣಜದಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ಸಾಹಿತಿಗಾರರಾದ ರಂಗಭೂಮಿಯ ನಟರಾದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಗಿರೀಶ್ ಕಾರ್ನಾಡ್ ಅವರ ಜೀವನದ ಕುರಿತು ಹಾಗೂ ಅವರು ಬರೆದಿರುವಂತಹ ಹಲವಾರು ನಾಟಕಗಳು ಸಾಮಾಜಿಕವಾಗಿ ಹಾಗೂ ಕಲಾತ್ಮಕವಾಗಿರುವಂತಹ ಅನೇಕ ಕಥೆಗಳು ಕೃತಿಗಳ ಮೂಲಕ ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಹಾಗೆ ಸಂದೇಶಗಳನ್ನು ತಿಳಿಸ್ತಾ ಸುಮಧುರ ಸಂಗೀತ ಸಾಹಿತ್ಯ ಇರುವಂತಹ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ. ನಮಸ್ತೆ ಮೇಡಮ್, 11 ಗಂಟೆಗೆ ಪ್ರಸಾರವಾದ ಜನಪದ ಗೀತೆಗಳು ತುಂಬ ಚೆನ್ನಾಗಿ ಪ್ರಸಾರ ಆಯಿತು ಅಂತ ಹೇಳಿ, ಹಾಗೆ ಕೇಳುಗರ ಮನಸ್ಸಿಗೆ ಸಂತಸ ನೀಡಿದವು ಅಂತ ಹೇಳ್ತಾರೆ. ನಂತರ ಮಾಹಿತಿ ಕಣಜ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿ ನಡೆಸಿಕೊಡುವ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದಲ್ಲಿ ಕನ್ನಡದ ಖ್ಯಾತ ಸಾಹಿತಿ ಹಾಗೂ ನಾಟಕಕಾರ ಗಿರೀಶ್ ಕಾರ್ನಾಡ್ ಅವರ ಸಾಹಿತಿ ಕೃತಿಗಳ ಪರಿಚಯ, ಅವರು ರಚಿಸಿದ ನಾಗಮಂಡಲ ನಾಟಕದ ಕುರಿತು ತಿಳಿದುಕೊಳ್ಳುವ ಅವಕಾಶ ನಮಗೆ ದೊರೆಯಿತು. ಈ ಮಾಹಿತಿ ಶ್ರೋತೃಗಳ ಜ್ಞಾನವನ್ನು ವೃದ್ಧಿಸುವುದರ ಜೊತೆಗೆ ವಿಶೇಷ ಅನುಭವವನ್ನು ಕೂಡ ನೀಡಿತು ಅಂತ ಹೇಳಿ ತಿಳಿಸಿದ್ದಾರೆ. ಉತ್ತಮ ಜ್ಞಾನವರ್ಧಕ ಹಾಗೂ ಮನೋರಂಜನಾತ್ಮಕ ಕಾರ್ಯಕ್ರಮಗಳನ್ನು ನೀಡ್ತಾ ಇರುವಂತಹ ನಿರೂಪಕರು ಹಾಗೂ ಎಫ್ಎಂ ಕೇಂದ್ರದ ಸಂಪೂರ್ಣ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ನಮಸ್ತೆ, ಜನಪದ ಹಾಡುಗಳು ಮಾಹಿತಿ ಕಣಜದಲ್ಲಿ ಒಳ್ಳೆ ಮಾಹಿತಿ ಕೂಡ ಹಾಗೆ ಹಾಡುಗಳು ಕೂಡ ತುಂಬ ಚೆನ್ನಾಗಿದೆ ಅಂಥೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಮೇಡಮ್, ಇಂದಿನ ಮಾಹಿತಿ ಕಣಜದಲ್ಲಿ ಪ್ರಸಿದ್ಧ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರ ರಚನೆಯ ನಾಗಮಂಡಲ. ಹಾಗೆ ಕಾರ್ನಾಡ್ ಅವರು ದಕ್ಷಿಣ ಭಾರತ ಎರಡು ಮೌಖಿಕ ಜನಪದ ಕಥೆಗಳನ್ನು ಆಧರಿಸಿದ ಈ ನಾಗಮಂಡಲ ಕಥೆಯ ಬಗ್ಗೆ ನಿಮ್ಮ ಉತ್ತಮವಾದ ಮಾಹಿತಿ ಜೊತೆಗೆ ಮನಮುಟ್ಟುವ ನಿರೂಪಣೆ, ಉತ್ತಮವಾದ ಹಾಡುಗಳನ್ನು ಪ್ರಸಾರ ಮಾಡಿದ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದಾರೆ. ಜಗಳೂರಿನಿಂದ ಹನುಮಂತಪ್ಪ ಮಡಿವಾಳರವರು, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಮುಂದಿನ ಸಂದೇಶ ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ. ಹಾಗೆ ಸುಮಂ ಮೇಡಮ್, ಇಂದಿನ ಜನಪದ ಗೀತೆಗಳು ಅರ್ಥಪೂರ್ಣ ಗೀತೆಗಳ ಆಯ್ಕೆಗೆ ಹಾಗೆ ಮಾಹಿತಿ ಕಣಜದಲ್ಲಿ ಪುಸ್ತಕ ಪರಿಚಯದಲ್ಲಿ ಹೆಸರಾಂತ ನಾಟಕ ಬರಹಗಾರರಾದ ಗಿರೀಶ್ ಕಾರ್ನಾಡ್ ಅವರ ನಾಗಮಂಡಲ ಪುಸ್ತಕದ ಪರಿಚಯ ಎಳೆಯಾಗಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಅಂತೇಳಿ ತಿಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೂ ಕೂಡ. ಇನ್ನು ಎಂ ಬಸವರಾಜ್

ರವೀಂದ್ರಮ್ಮ, ಯಶೋದಮ್ಮ, ತಿಮ್ಮಪ್ಪ, ಎಂಬಿ ಸಿದ್ದೇಶ, ಕಾನಹೊಸಳ್ಳಿ ಗ್ರಾಮ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬೆಳಗಿನಿಂದ ಆಕಾಶವಾಣಿ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಅರ್ಥಗರ್ಭಿತವಾಗಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇದುವರೆಗೂ ಮಾಹಿತಿ ಕಣಜ ಕಾರ್ಯಕ್ರಮ ಪ್ರಸಾರವಾಯಿತು.

ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳು ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ, ಗಂಗಾ ಯಮುನಾ ಚಿತ್ರದಿಂದ ಒಲವೇ ಮೌನವೇ ಮೌನವೇ ಗಾನವೇ ಅನ್ನುವಂತಹ ಹಾಡು, ರವಿವರ್ಮ ಚಿತ್ರದಿಂದ ನೆನಪು ನೂರು ಮನದಲ್ಲಿ ಮರೆಯಲಾರೆ ಬದುಕಲಿ. ಈ ಹಾಡುಗಳು ಪ್ರಸಾರವಾಗುತ್ತೆ. ಈ ಹಾಡುಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 944840423 ಈ ಸಂಖ್ಯೆಗೆ ತಿಳಿಸಬಹುದು. ಈ ಸಂಜೆ 5:30ಕ್ಕೆ ನಮ್ಮ ನಿಲಯದಿಂದ ಕ್ವೆಶ್ಚನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಈ ಸಂಜೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಸುಶೀಲಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದವನ್ನು ಕೇಳುವಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 12:00 ಆಗುತ್ತಲಿದೆ. ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಂಬ ಕರೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ್ ಪಾಟೀಲ್ ಅವರ ಜನ್ಮದಿನವೆಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ನಮನಗಳನ್ನು ಸಲ್ಲಿಸಿದ್ದು, ಪ್ರೊಫೆಸರ್ ಚಂಪಾ ತಮ್ಮ ಸಾಹಿತ್ಯ ಕೃಷಿ ಮೂಲಕ ಕನ್ನಡ ಮಣ್ಣಿನ ಸುಗಂಧವನ್ನು ನಾಡಿನ ಮೂಲೆ ಮೂಲೆಗೂ ಪಸರಿಸಿ ನೆಲ ಜಲದ ಕಾಳಜಿಯಿಂದ ನಮ್ಮೆಲ್ಲರಿಗೂ ಸದಾ ಮಾದರಿಯಾಗಿದ್ದಾರೆ ಎಂದಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಆಶಯದಂತೆ ಭಾರತೀಯ ಭಾಷಾ ಪುಸ್ತಕ ಯೋಜನೆ ಅಸ್ಮಿತಾದಡಿ 22 ಭಾರತೀಯ ಭಾಷೆಗಳಲ್ಲಿ 22,000ಕ್ಕೂ ಹೆಚ್ಚು ಪಠ್ಯಪುಸ್ತಕಗಳನ್ನು ಕೇಂದ್ರ ಶಿಕ್ಷಣ ಸಚಿವಾಲಯ ಸಿದ್ಧಪಡಿಸುತ್ತಿದೆ. ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಮಾಹಿತಿ ನೀಡಿ, ಜ್ಞಾನಾರ್ಜನೆಯನ್ನು ಸರಳಗೊಳಿಸಿ ಪ್ರತಿಯೊಬ್ಬರಿಗೂ ತಲುಪಿಸುವ ಜೊತೆಗೆ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯಲ್ಲೇ ಶಿಕ್ಷಣ ಪಡೆಯುವ ಸುವರ್ಣಾವಕಾಶವನ್ನು ಈ ಯೋಜನೆ ಸೃಷ್ಟಿಸಲಿದೆ ಎಂದಿದ್ದಾರೆ. ಪುಸ್ತಕ ಓದುವ ಹವ್ಯಾಸವನ್ನು ಉತ್ತೇಜಿಸಲು ಕೇರಳಂ ಗ್ರಂಥಾಲಯ ಚಳವಳಿ ಪಿತಾಮಹ ಪಿಎನ್ ಪಣಿಕ್ಕರ್ ಅವರ ಕೊಡುಗೆಗಳ ಸ್ಮರಣಾರ್ಥ ನಾಳೆ ರಾಷ್ಟ್ರೀಯ ಓದುವ ದಿನವನ್ನು ದೇಶಾದ್ಯಂತ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಆಚರಿಸಲಾಗುತ್ತಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶದ 12 ತಾಣಗಳನ್ನು ಗುರುತಿಸಿದ್ದು, ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಧ್ಯೇಯದೊಂದಿಗೆ ವಿಜಯನಗರ ಜಿಲ್ಲೆಯ ವಿಶ್ವ ಪರಂಪರೆಯ ತಾಣ ಹಂಪಿಯೂ ಸಹ ಅಂತಾರಾಷ್ಟ್ರೀಯ ಯೋಗ ಪ್ರದರ್ಶನಕ್ಕೆ ಸಜ್ಜುಗೊಳ್ಳುತ್ತಿದೆ. ಇದೇ 21ರಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರಯುಕ್ತ ಜಿಲ್ಲಾಡಳಿತ ಕೈಗೊಂಡಿರುವ ಸಿದ್ಧತೆಗಳ ಕುರಿತು ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ದಿನಾಂಕ 21/6/26 ಬೆಳಿಗ್ಗೆ 6 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಮೈದಾನ ಮುನ್ಸಿಪಲ್ ಗ್ರೌಂಡ್ ಹೊಸಪೇಟೆ ಇಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 19/6/26 ಬೆಳಿಗ್ಗೆ 6 ಗಂಟೆಗೆ ಫ್ರೀಡಂ ಪಾರ್ಕ್ ಸ್ಟೇಷನ್ ರಸ್ತೆ ಹೊಸಪೇಟೆ ಇಂದ ಜಾಗೃತಿ ಬೈಕ್ ಜಾಥಾ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ಸುಮಾರು 2,000ಕ್ಕೂ ಹೆಚ್ಚು ಜನಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಎಲ್ಲಾ ವಯೋಮಾನದ ಜನರಿಗೂ ಅನುಕೂಲವಾಗುವ 24 ಆಸನಗಳನ್ನು ಆಯೋಜಿಸಿದ್ದು, ತಾವೆಲ್ಲರೂ ಭಾಗವಹಿಸಿ ಯೋಗ ದಿನಾಚರಣೆಯನ್ನು

0: ಯಶಸ್ವಿಗೊಳಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.
1: ಜೂನ್ 21ರಂದು ಆಯೋಜಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ 170,000 ಹೆಚ್ಚು ಸಂಘಟಕರು ಯೋಗ ಸಂಗಮ ಪೋರ್ಟಲ್ನಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ನೋಂದಾಯಿಸಿದ್ದಾರೆ ಎಂದು ಕೇಂದ್ರ ಆಯುಷ್ ಸಚಿವಾಲಯ ತಿಳಿಸಿದೆ. ಯೋಗ ಡಾಟ್ ಆಯುಷ್ ಡಾಟ್ ಜಿಒವಿ ಡಾಟ್ ಇನ್ ಫಾರ್ವರ್ಡ್ ಸ್ಲಾಶ್ ಯೋಗ ಡ್ಯಾಶ್ ಸಂಗಮದಲ್ಲಿ ಹೆಸರು ನೋಂದಾಯಿಸಬಹುದು. ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಧಾರವಾಡದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಲೂಕಿನ ಪುಡಕಲ್ಕಟ್ಟಿ ಗ್ರಾಮದಲ್ಲಿ ಖೇತ್ ಬಚಾವೋ ಅಭಿಯಾನ ಆಯೋಜಿಸಿತ್ತು. 200 ಹೆಚ್ಚು ರೈತರು ಭಾಗವಹಿಸಿದ್ದರು. ಯಶವಂತಪುರ ವಿಜಯಪುರ ನಡುವೆ ಸಂಚರಿಸುವ ವಾರದ 2 ವಿಶೇಷ ಎಕ್ಸ್ಪ್ರೆಸ್ ರೈಲುಗಳ ಸಂಚಾರ ಅವಧಿಯನ್ನು ನೈರುತ್ಯ ರೈಲ್ವೆ ವಿಸ್ತರಿಸಿದೆ. ಜುಲೈ 4 ಆಗಸ್ಟ್ 31ರವರೆಗೆ ರೈಲು ಸಂಚಾರ ಮುಂದುವರಿಯಲಿದೆ. ಆಗಸ್ಟ್ 1 ಮತ್ತು 3ರಂದು ರೈಲು ಸೇವೆ ಲಭ್ಯವಿಲ್ಲ. ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನಶಕ್ತಿ ದಿನಾಚರಣೆಯಲ್ಲಿ ಕರ್ನಾಟಕಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಪವನ ವಿದ್ಯುತ್ ವಲಯದಲ್ಲಿ ಕರ್ನಾಟಕದ ಸಾಧನೆಗೆ ಸಂದಿರುವ ಪ್ರಶಸ್ತಿ ಬಗ್ಗೆ ಹರ್ಷ ವ್ಯಕ್ತಪಡಿಸಿರುವ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್, ನವೀಕರಿಸಬಹುದಾದ ಇಂಧನ ವಲಯದ ಮೂಲಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಿ ಹೂಡಿಕೆ ಆಕರ್ಷಿಸುವ ಜೊತೆಗೆ ದೇಶದ ಇಂಧನ ಪರಿವರ್ತನೆ ಮತ್ತು ನಿವ್ವಳ ಶೂನ್ಯ ಇಂಗಾಲದ ಗುರಿ ಸಾಧನೆಗೆ ಕೈಜೋಡಿಸಲಿದ್ದೇವೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಸ್ಟಾರ್ಟ್ಅಪ್ ಜಿನೋಮ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ಯಾರಿಸ್ನ ವಿವಾಟೆಕ್ನಲ್ಲಿ ಅನಾವರಣಗೊಳಿಸಲಾದ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ವರದಿ 2026ರ ಪ್ರಕಾರ ಜಾಗತಿಕ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ 6 ನವೋದ್ಯಮ ಪರಿಸರ ವ್ಯವಸ್ಥೆಗಳು ಸ್ಥಾನ ಪಡೆದಿವೆ. ಜಾಗತಿಕ ಕೃತಕ ಬುದ್ಧಿಮತ್ತೆ ಕ್ಷೇತ್ರದಲ್ಲಿ ಬೆಂಗಳೂರು ಏಷ್ಯಾದ No. 2 ಎಐ ಆಧಾರಿತ ನವೋದ್ಯಮ ಪರಿಸರ ವ್ಯವಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ರಾಯಚೂರಿನ ವಾರ್ಡ್ ಸಂಖ್ಯೆ 27ರಲ್ಲಿ ನನ್ನ ಜೀವನ ನನ್ನ ಸ್ವಚ್ಛ ನಗರ ಉಪಕ್ರಮದಡಿ RRR ರೆಡ್ಯೂಸ್ ರೀಸೈಕಲ್ ಅಂಡ್ ರೀಯೂಸ್ ಕೇಂದ್ರವನ್ನು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೊಹಪಾತ್ರ ಉದ್ಘಾಟಿಸಿದರು. ಭಾರತೀಯ ರೈಲ್ವೆ ವಿಶೇಷಚೇತನ ಪ್ರಯಾಣಿಕರಿಗೆ ರೈಲ್ವೆ ರಿಯಾಯಿತಿ, ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣ ಸೌಲಭ್ಯವನ್ನು ಡಿಜಿಟಲೀಕರಿಸಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ರಾಯಚೂರಿನ ಡಾ ಬಾಬುರಾವ್ ತಿಳಿಸಿದ್ದಾರೆ. ವಿಶೇಷಚೇತನ ಪ್ರಯಾಣಿಕರು ದಿವ್ಯಾಂಗ್ ಜನ್ ಐಡಿ ಡಾಟ್ ಇಂಡಿಯನ್ ರೈಲ್ ಡಾಟ್ ಜಿಒವಿ ಡಾಟ್ ಇನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ.
3: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯಾದ ಶಿವಮೊಗ್ಗ ಈಸೂರಿನ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುತ್ತಾರೆ ಎಂಕೆ ಶಿವಕುಮಾರ್.
4: ಆತ್ಮೀಯ ಕೇಳಿದ್ರೆ, ಇವತ್ತು ನಮ್ಮ ಜೊತೆ ರೇಣುಕಮ್ಮ ಓಂಕಾರಪ್ಪ ಅವರು ಇದ್ದಾರೆ. ರೇಣುಕಮ್ಮ ಓಂಕಾರಪ್ಪ ಅವರು ಈಸೂರು ಗ್ರಾಮದವರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಸೂರು ಗ್ರಾಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಂಚೂಣಿಯಲ್ಲಿ ಹೆಸರು ಮಾಡಿದಂತ ಒಂದು ಗ್ರಾಮ. ಅದು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಏಸೂರು ಕೊಟ್ಟರು ಈಸೂರು ಬಿಡೆವು ಎನ್ನುವಂತಹ ಒಂದು ಘೋಷಣೆಯೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತ ಒಂದು ಹಳ್ಳಿ. ಆ ಹಳ್ಳಿಯ ರೇಣುಕಮ್ಮ ಅವರು ಇವತ್ತು ನಮ್ಮ ಸ್ಟುಡಿಯೋನಲ್ಲಿದ್ದಾರೆ. ರೇಣುಕಮ್ಮ ಅವರು, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ.
5: ನಮಸ್ಕಾರ ಸರ್.
4: ರೇಣುಕಮ್ಮ ಅವರು ಒಂದು ಬಯೋಡಾಟಾ ತಗೊಂಡು ಬಂದಿದ್ದಾರೆ. ಸುಮಾರು ಅಭಿನಂದನಾ ಪತ್ರಗಳು, ಪ್ರಶಸ್ತಿ ಪತ್ರಗಳ ಸುರಿಮಳೆನೆ ಇದೆ ಕೇಳಿದ್ರೆ. ಸೊ ಇವ್ರ ಜೊತೆ ಮಾತಾಡ್ತಾ ಇವರ ಒಂದು ಅನುಭವ ಕ್ಷೇತ್ರವನ್ನ ಹಂಚಿಕೊಳ್ಳೋಣ. ರೇಣುಕಮ್ಮ ಅವರೇ, ತಾವು ಯಾವ್ಯಾವ ರೀತಿಯ ಹಾಡನ್ನ ಹಾಡ್ತೀರಿ? ಒಬ್ಬ ಹಾಡುಗಾರ್ತಿ ನೀವು.
5: ಹಾಡಂದ್ರೆ ನಾನು ಸಾಂಪ್ರದಾಯ ಗೀತೆಯಿಂದ ಹಿಡಿದು ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ರಂಗಗೀತೆ, ಎಲ್ಲ ಗೀತೆಗಳನ್ನು ಹಾಡ್ತೀನಿ ಸರ್.
4: ಜನಪದ ಗೀತೆ, ರಂಗಗೀತೆ, ಭಕ್ತಿಗೀತೆ, ಭಾವಗೀತೆ, ಇಷ್ಟೆಲ್ಲ ಹಾಡ್ತಿರಲ್ಲ, ಇದೆಲ್ಲ ಹಾಡ್ಲಿಕ್ಕೆ ಸಂಗೀತ ಏನಾದ್ರೂ ಕಲ್ತಿದ್ದೀರಾ?
5: ಸಂಗೀತ ಅಂದ್ರೆ ಸರ್, ನನ್ನ ಅಮ್ಮನ ಊರಲ್ಲಿ ನಾ ಚಿಕ್ಕೋಳಿದ್ದೆ,

0: ಎಂ ಡಿ ಶೇಷಗಿರಿ ಅಂತ ಒಬ್ಬರು ಮಾಸ್ಟರ್ ಇದ್ರು ಸರ್, ಸಂಗೀತ ಮಾಸ್ಟರು. ನಮ್ಮ ಕುಟುಂಬದಲ್ಲಿ ಬ್ರದರ್ ಒಬ್ರು ತಬಲಾಜಿ ಇದ್ರು. ಅವರು ನನ್ನ ಚಿಕ್ಕವಳಿದ್ದಾಗ ನಾಟಕದಲ್ಲಿ ಎಲ್ಲಾ ಗೀತೆಗಳಿಗೂ ಅವರು ಮಾಡೋ ಅಂತ ಕಾರ್ಯಕ್ರಮದಲ್ಲಿ ನನ್ನ ಭಾಗವಹಿಸ್ತಿದ್ರು. ಸಣ್ಣಕ್ಕಿದ್ದಾಗ ನಮ್ಮ ಬ್ರದರ್ ಒಬ್ರು ನಾಟಕನೂ ಮಾಡ್ತಿದ್ರು, ನಾವ್ ಅದನ್ನ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅವ್ರು ನಮ್ಮ ಈಸೂರಲ್ಲಿ ತುಂಬಾ ನಾಟಕಗಳೆಲ್ಲ ಆಗಿನ ಕಾಲಕ್ಕೆ ಬಹಳ ನಾಟಕ ನಡೆದಿದ್ವು. ಈಸೂರು ಅಂದ್ರೆ ಬಹಳ ಕಲಾವಿದರಿರ್ತಕ್ಕಂತ ಊರು ಸರ್ ನಮ್ಮೂರು. ಸಮೃದ್ಧಿಯಾದ ಕಲಾವಿದರು, ಶಿವಶರಣರ ನಾಡು ನಮ್ಮ ಶಿಕಾರಿಪುರ ತಾಲೂಕು. ಅಂತ ಒಂದು ಸ್ಥಳದಲ್ಲಿ ಇವತ್ತು ಕೂಡ ಒಂದು ಸ್ಮಾರಕ ಭವನ, ನಮ್ಮ ಸ್ವತಂತ್ರ ಹೋರಾಟಗಾರ ಊರಿನಲ್ಲಿ ಒಂದು ಸ್ಮಾರಕ ಭವನ ಕೂಡ ಇದೆ. ನೋಡ್ಲಿಕ್ಕೆ ಎಲ್ಲ ಹೊರಗಡೆಯಿಂದ ಸ್ಟೂಡೆಂಟ್ ಗಳು ಕರ್ಕೊಂಡ್ ಬರ್ತಾರೆ. ಅಂತ ಊರಿನಲ್ಲಿ ನಾನು ತುಂಬಾ ಕಡು ಬಡತನದಲ್ಲಿ ಹುಟ್ಟಿದೆ ಸರ್. ತುಂಬಾ ಬಡತನದಲ್ಲಿ ನಾವು ಬೆಳೆದದ್ದು. ನಮ್ಮ ತಂದೆ ತಾಯಿ ಕೂಲಿ ಮಾಡ್ತಿದ್ರು, ನಮ್ಮನ್ನ ಚಿಕ್ಕವರಿದ್ದಾಗೆ ಶಾಲೆ ಬಿಡಿಸ್ಬಿಟ್ಟು ನಮಗೆಲ್ಲ ಕೆಲಸಕ್ಕೆ ಹಾಕ್ತಿದ್ರು. ಇವೆಲ್ಲ ಜೊತೆಗೆ ನಮ್ಮ ತಾಯಿಯವರು ಸಾಂಪ್ರದಾಯ ಗೀತೆಗಳನ್ನ ಬಹಳ ಅದ್ಭುತವಾಗಿ ಹಾಡ್ತಾ ಇದ್ರು. ಎಲ್ಲಿ ಜಮೀನ್ ಕೆಲಸ, ಕಾರ್ಮಿಕ ಕೆಲಸ ಮಾಡ್ಬೇಕಾದ್ರೆ ಅವ್ರು ಹಾಡು ಹೇಳ್ಕೊಂಡೆ. ತುಂಬಾ ಜನಗಳು ಅವರೇ ಅಂತಲ್ಲ, ನಮ್ಮ ಹಳ್ಳಿ ಕಡೆ ಹೊಲದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಹಳ ಹಾಡ್ತಿದ್ರು. ಅದನ್ನ ನೋಡಿ ನೋಡಿ ನಾನು ಅವಾಗ ಹಾಡೋದು ಕಲ್ತಿದ್ದೆ. ಅಮ್ಮರ್ ಏನ್ ಹಾಡ್ತಾರ ಅದೆಲ್ಲ ಹಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಯಾವಾಗ ನಮ್ಮ ಎಂ ಡಿ ಶೇಷಗಿರಿ ಅವರು ಸಂಗೀತ ಕಲಿಯಕ್ ಹೋಗಿಲ್ಲ, ಅವ್ರು ನನ್ನ ರಂಗ ಗೀತೆಗಳು ಅದಕ್ಕೆ ಪ್ರತಿಯೊಂದು ಗೀತೆಗಳನ್ನ ನಾನು ಹೇಳ್ಕೊಡ್ತಿದ್ರು. ನಾನು ನಾಟಕದಲ್ಲೂ ಕೂಡ ಹಾಡ್ತೀನಿ, ಈಗಲೂ ಕೂಡ ನಾನು ಅಭಿನಯಕ್ಕೆ ಹಾಡ್ತೀನಿ. ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕರೆದ್ರು ಕೂಡ ಒಂದು ಪೂರ್ಣ ಕಾರ್ಯಕ್ರಮ ನಡೆಸಿಕೊಡ್ತೀನಿ. ಸುಮಾರು 2 ಗಂಟೆ 2 ತಾಸು ಕಾರ್ಯಕ್ರಮ ನಾನು ನಡೆಸಿಕೊಡ್ತೀನಿ.
1: ಯಾವ ರೀತಿ ಕಾರ್ಯಕ್ರಮ ನಡೆಸಿಕೊಡ್ತೀರಿ?
0: ನಾನು ಸುಗಮ ಸಂಗೀತ ಕಾರ್ಯಕ್ರಮ ಅಂತೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸರ್ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ ಶಿವಮೊಗ್ಗದಿಂದ. ಅಲ್ಲಿ ನಾನು ಭಾವಗೀತೆ, ಭಕ್ತಿಗೀತೆ, ರಂಗಗೀತೆ, ಜನಪದ ಗೀತೆ, ಚಿತ್ರಗೀತೆ ಎಲ್ಲಾ ಗೀತೆಯನ್ನ ಹಾಡ್ತೀನಿ ಸರ್. ಅಲ್ಲಿ ನಾವು ತಬಲಾ, ಹಾರ್ಮೋನಿ ಇವೆಲ್ಲ ನಮ್ಮ ಟೀಮ್
1: ಪರಿಕರಗಳ ಜೊತೆ ಹಾಡ್ತೀನಿ.
0: ಸರ್ ಕರೋಕೆನಲ್ಲೂ ಹಾಡ್ತೀನಿ, ಪರಿಕರ ಜೊತೆಗೂ ಹಾಡ್ತೀನಿ.
1: ಈ ಒಂದು ಜನಪದ ಗೀತೆ ಇರಬಹುದು ಅಥವಾ ಸೋಬಾನೆ ಪದ ಇರಬಹುದು, ಗೀಗಿ ಪದ ಇರಬಹುದು, ಈ ಪ್ರಕಾರಗಳೆಲ್ಲ ಒಂದ್ ರೀತಿ ಕಣ್ಮರೆಯಾಗುವ ಸ್ಥಿತಿನಲ್ಲಿ ಇದ್ದೀವೇನೋ ಅಂತ ಅನಿಸ್ತಾ ಇದೆ.
0: ನಿಜಕ್ಕೂ ಅನಿಸ್ತಿದೆ.
1: ಇನ್ನ ರಂಗಗೀತೆಗಳದಂತೂ ಹೇಳೋ ಹಂಗೆ ಇಲ್ಲ, ರಂಗಗೀತೆ ಕೇಳೋರು ಇಲ್ಲ ಹಾಡೋರು ಇಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ರಂಗಗೀತೆಗಳನ್ನ ಹಾಡೋ ಕಲಾವಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಈ ರಂಗಗೀತೆನ ಒಂದು ತುಣುಕನ್ನ ನಮ್ಮ ಕೇಳುಗರಿಗೆ ಕೇಳಿಸಬಹುದಾ?
0: ಇದು ಚಂದ್ರಶೇಖರ್ ಕಂಬಾರ ಅವರು ಬರೆದಂತ ಒಂದು ಜೋಕುಮಾರ ಸ್ವಾಮಿ ನಾಟಕ. ಆ ನಾಟಕದಲ್ಲಿ ನಾನು ಗೀತೆಗಳನ್ನ ಹಾಡ್ತಿದ್ದೆ. ಮೊದಲದು ಚಿತ್ರ ಆಗಿರ್ಲಿಲ್ಲ, ನಾಗಮಂಡಲ, ಆ ಚಿತ್ರದಲ್ಲೂ ನಾನು ಹಾಡಿದೆ. ನಾಟಕವಾಗಿದ್ದಾಗ ನಾವು ಅಭಿನಯದಲ್ಲಿ ಹಾಡ್ತಾ ಇದ್ದೆ. ಅದರಲ್ಲಿ ಈ ಗೀತೆ ನರಂಗ ಗೀತೆ ಆಗಿ ತಗೊಂಡಿದ್ದೆ.

0: ಈ ಹಾಡು ರಂಗಗೀತೆ ಬಹಳ ಸೊಗಸಾಗಿ ಹಾಡಿದ್ರಿ. ನೀವು ಹಾಡ್ತಾ ಇದ್ರೆ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಇದನ್ನ ಬರ್ಕೊಟ್ಟಿದ್ದು ಯಾರು ನಿಮಗೆ ಹಾಡ್ಲಿಕ್ಕೆ?
1: ಇದನ್ನು ಬರ್ಕೊಟ್ಟದ್ದು ನಮ್ಮ ನಾಟಕದ ಮಾಸ್ಟರ್ ತರಲ್ಲ, ಅವ್ರು ನಮಗೆ ಹಾಡುಗಳು ಬರ್ಕೊಡ್ತಾರೆ. ಅವ್ರು ಯಾವ ಹಾಡು ಬರ್ಕೊಡ್ತಾರೋ ಅವನ್ನ ನಾವು ತಾಲೀಮ್ನಲ್ಲಿ ಹಾಡ್ತೀವಿ.
0: ತಾಲೀಮ್ನಲ್ಲಿ ಹಾಡ್ತೀರಿ? ಸರಿ, ಇದಕ್ಕೆ ನೀವು ವಾದ್ಯಗಳ ಜೊತೆ ಹಾಡ್ಬೇಕಲ್ಲ.
1: ಹಾ ಸರ್.
0: ಅದನ್ನ ಹೆಂಗ್ ಹೇಳ್ಕೊಡ್ತಾರೆ?
1: ಈಗ ವಾದ್ಯಗಳ ಜೊತೆಗೆ ಸಾಮಾನ್ಯವಾಗಿ ನಾನು ತಿಂಗಳಿಗೆ 3-4 ಕಾರ್ಯಕ್ರಮ ಮಾಡ್ತಾನೆ ಇರ್ತೇನೆ ಈಗಲೂ ಕೂಡ. ಹಾಗೆ ನಾನು ಗಣಪತಿ ಪ್ರೋಗ್ರಾಮ್, ಮದುವೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಕರೀತಾರಲ್ಲ ಸರ್, ಅಲ್ಲಿ ನಾನು ಆರ್ಕೆಸ್ಟ್ರಾ ಟೈಪ್ ಆದ್ರೂ ನಡೆಸ್ಕೊಡ್ತೀನಿ, ಇಲ್ಲ ಸುಗಮ ಸಂಗೀತ ಟೈಪ್ ಆದ್ರೂ ಹಾರ್ಮೋನಿ ತಬಲಾ ಇವೆಲ್ಲ ನಡೆಸ್ಕೊಡ್ತೀನಿ ಸರ್. ಜೊತೆಗೆ ಹಾಡ್ತೀನಿ ನಾನು ಭೂಪರಾಗ, ಕೇರ್ವಾ, ಆಮೇಲೆ ಕಲ್ಯಾಣಿ. ನಾನು ಹಾಡೋದು ಹೆಚ್ಚಾಗಿ ಭೈರವಿ ಇಂಥ ರಾಗಗಳಲ್ಲಿ ನಿನ್ನ ಹಾಡಿದೆ ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ, ನಾನು ಹಾಡ್ತೀನಿ ಸರ್. ಸಂಗೀತ ಪೂರ್ಣ ಕಲಿಯಕ್ಕೆ ಆಗಿಲ್ಲ, ಆದ್ರೆ ನಾನು ಅಲ್ಪ ಸ್ವಲ್ಪ ಕಲಿತದ್ದನ್ನೇ ನಾನು ತುಂಬಾ ಚಿಕ್ಕೋಳಿಂದ ಈ ಕಾರ್ಯಕ್ರಮ ಮತ್ತೆ ಸಮಾಜ ಸೇವೆ, ಹೆಣ್ಮಕ್ಳಿಗೆ ಹೊಲಿಗೆ ತರಬೇತಿ ಕೊಡ್ತೀನಿ, ಕಟಿಂಗ್ ಕ್ಲಾಸ್ ಮಾಡ್ತೀನಿ.
0: ಈಗ ನೀವು ಹೇಳಿದ್ರಿ ಹಲವಾರು ರಾಗಗಳು ಹೇಳಿದ್ರಿ, ಈ ರಾಗಗಳಲ್ಲಿ ಒಂದೊಂದು ರಾಗನು ಕೂಡ ಬಹಳ ಮುಖ್ಯ, ಮತ್ತೆ

0: ಒಂದೊಂದು ರಾಗ ಒಬ್ಬೊಬ್ಬರಿಗೆ ತುಂಬಾ ಇಷ್ಟವಾಗುವಂತದ್ದು ರಾಗಗಳಿದೆ. ನಿಮಗೆ ಯಾವ ರಾಗ ಇಷ್ಟವಾಗುತ್ತೆ?
1: ನನಗೆ ಚಾಂದ್ ರಾಗ, ಭೈರವಿ ರಾಗ.
0: ಹಾ, ಎರಡು ರಾಗ ನಿಮಗೆ ಇಷ್ಟ ಆಗುತ್ತೆ?
1: ಇಷ್ಟ. ಉಪ ರಾಗದಲ್ಲಿ ಹಾಡ್ತೀನಿ ಸರ್.
0: ಭೈರವಿ ರಾಗದೊಂದು ಗೀತೆ ಹಾಡ್ಬೋದಾ?
1: ಭೈರವಿ ರಾಗದಲ್ಲಿ ನಾನೇ ಒಂದು ಗೀತೆ ಮಾಡಿದ್ದೆ, ಸ್ವಂತ ರಾಗ ಸಂಯೋಜನೆ ಮಾಡಿದ್ದೆ, ಅದನ್ನ ಹಾಡ್ತೀನಿ ಸರ್.

0: ಇದು ಯಾರು ಬರೆದಿದ್ದು?
1: ಇದು ಚನ್ನವೀರ ಕಣಿವೆ ಅವರು ಬರೆದ ದೀಪಿಕಾ ಪುಸ್ತಕದಲ್ಲಿ ಮತ್ತೆ ನಮ್ಮ ಕುವೆಂಪು ಅವರು ಸೇರಿ ಆ ಪುಸ್ತಕದಲ್ಲಿ ಹಾಡಿದ್ದವು ಸರ್. ಅದರಲ್ಲಿ ಇರ್ತಕ್ಕಂತ ಎಲ್ಲಿಗೆ ನೆಲ್ಲಿಗೆ ಇಷ್ಟು ದಿವಸ ನಡೆದು ಬಂದದ್ದಲ್ಲಿ ಇತ್ತಾಗಿರ ಗೀತೆಗಳನ್ನ ಬನ್ನಿ ಭಾವಗಳೇ ಬನ್ನಿ ನನ್ನೆದೆಗೆ ಆ ಬುಕ್ ಅಲ್ಲಿ ಇರ್ತಕ್ಕಂತ ಹಾಡನ್ನು ನಾನು ರಾಗ
0: ಕಲಿತು ರಾಗ ಸಂಯೋಜನೆ
1: ನಾನು ಸಂಯೋಜನೆ ಮಾಡಿದ್ದೆ.
0: ಆಯ್ತಮ್ಮ, ತುಂಬಾ ಸಂತೋಷ. ಈಗ ರಂಗಗೀತೆ ಹಾಡಬೇಕು ಅಂದ್ರೆ ನಾಟಕಗಳ ಪ್ರದರ್ಶನ ಇರಬೇಕು. ನಾಟಕಗಳು ಇತ್ತೀಚೆಗೆ ತುಂಬಾ ಕಡಿಮೆ ಪ್ರದರ್ಶನ ಕಾಣ್ತಾ ಇವೆ.
1: ಈಗ ನಾಟಕಗಳು ಎಲ್ಲ ಸಂಸ್ಕೃತಿಗಳೆಲ್ಲ ಮರೆಯಾಗಿ ಹೋಗ್ತಾ ಇದೆ ಸರ್. ಈಗ ನಮ್ಮ ನಾಡಿನಲ್ಲಿ ಯಾವುದೇ ಜನಪದ ಸೊಗಡಿನ ಯಾವುದೇ ಒಂದು ಕಾರ್ಯಕ್ರಮ ನಡೀತಾ ಇಲ್ಲ. ಈಗ ಎಲ್ಲ ಮಾಧ್ಯಮಗಳು ಬಂದು ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂತ ಸಂಪ್ರದಾಯಗಳು ಕಣ್ಮರೆಯಾಗಿದೆ ಅಂತ ನೀವು ಆಗಲೇ ತಾನೇ ಹೇಳಿದ್ರಿ. ನಿಜಕ್ಕೂ ಅದು ಸತ್ಯಕಥೆನೇ ನಿಜ. ಎಲ್ಲರೂ ತುಂಬಾ ಬ್ಯುಸಿಯಾಗಿ ಜೀವನದಲ್ಲಿ ಬಹಳ ಹೋರಾಟದಲ್ಲಿ ಯಾವುದೇ ಕಲೆಯನ್ನಾಗಲಿ ಯಾವುದೇ ಸಂಸ್ಕೃತಿಯನ್ನಾಗಲಿ ಆ ಜ್ಞಾನವನ್ನು ಪಡೀಲಿಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಸರ್.
0: ಈಗ ನೀವು ಏನೋ ಹೇಳಿದ್ರಿ, ಆಯ್ತು ಈ ಜನಪದ ಕಲೆ ಉಳಿಸೋರಿಲ್ಲ ಬೆಳೆಸೋರಿಲ್ಲ ಅಂತ. ನೀವೊಬ್ಬ ಕಲಾವಿದೆಯಾಗಿ ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನೀವೇನಾದ್ರೂ ಪ್ರಯತ್ನ ಪಡ್ತಾ ಇದ್ದೀರಾ?
1: ನಾನೇನ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರೆ ಸರ್, ನಾನು ರಾಜ್ಯ ಜನಪದ ಸಹಕಾರ ಸಂಘದಲ್ಲಿ ಇವಾಗ ಡೈರೆಕ್ಟರ್ ಇದ್ದೀನಿ. ಈಸೂರ ಹಾಲು ಉತ್ಪಾದಕರ ಸಹಕಾರ ಸಂಘ ಡೈರೆಕ್ಟರ್ ಇದ್ದೀನಿ. ನಾನು ಹೀಗೆ ಅಂತಲ್ಲ, ನನಗೆ ಯಾವ ಸ್ಥಾನಮಾನ ಇರಲಿ ಬಿಡ್ಲಿ, ನಾನು ಯಾವತ್ತೂ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜನಪದ ಕಲೆ ಆಗಿರ್ಬೋದು. ಬೇಸಿಗೆ ಶಿಬಿರ ಪ್ರತಿ ವರ್ಷದಲ್ಲಿ ನಾವು 10 ದಿನ 20 ದಿನ ತರಬೇತಿ ಹಾಕೊಂಡು ಮಕ್ಕಳಿಗೆ ಅಲ್ಲಿ ಭಾವಗೀತೆ ಭಕ್ತಿಗೀತೆ ಇತ್ಯಾದಿ ಎಲ್ಲಾ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹೇಳ್ಕೊಡ್ತೀವಿ. ಮತ್ತೆ ಮುರಾರ್ಜಿ ಶಾಲೆ ಚುರ್ಚುಗುಂಡಿ ಶಾಲೆಯಲ್ಲಿ ನಾನು ಸುಮಾರು ದಿವಸ ಶನಿವಾರ ಭಾನುವಾರ ಮಕ್ಕಳಿಗೆ ಹೋಗಿ ಈ ಸಂಗೀತನ ಹೇಳ್ಕೊಡ್ತೀನಿ. ನಾನು ಯಾರಲ್ಲೂ ದುಡ್ಡು ತಗೊಳ್ಳೋದಿಲ್ಲ. ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳಿಗೆ ಭಜನೆ ಕಾರ್ಯಕ್ರಮ ಹೇಳ್ಕೊಡ್ತೀನಿ ಸರ್.
0: ಈ ಒಂದು ಜನಪದ ಕಲೆಯನ್ನ ಉಳಿಸ್ಲಿಕ್ಕೆ ನಿಮ್ಮ ಕೈಲಾಗಿರುವಂತ ಕೆಲಸ ನೀವು ಮಾಡಿ.
1: ನನ್ನ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಮಾಡ್ತೀನಿ ಸರ್.
0: ಆಯ್ತು ರೇಣುಕಮ್ಮ ಅವರೇ, ಈಗ ಇದು ಸಂಗೀತ ಒಂದು ಕಡೆ ಆದ್ರೆ ಸಮಾಜ ಸೇವೆ ಕೂಡ ನೀವು ಮಾಡ್ತೀನಿ ಅಂತ ಹೇಳಿದ್ರಿ. ಸಮಾಜ ಸೇವೆ ಅಂದ್ರೆ ವಿಶೇಷವಾಗಿ ಏನೇನು ಕಾರ್ಯಕ್ಷೇತ್ರದಲ್ಲಿ ಮಾಡ್ತೀರಿ?
1: ಕಾರ್ಯಕ್ಷೇತ್ರದಲ್ಲಿ ಸರ್, ನನಗೆ ಇದು ನಾ ಮಾಡ್ತಿರೋ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಹೊಲಿಗೆ ತರಬೇತಿ ಶಿಕ್ಷಕಿಯಾಗಿ ಮೊಟ್ಟ ಮೊದಲಿಗೆ ಆ ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ ಸರ್. ಕೈಗಾರಿಕಾ ವಿಸ್ತರಣಾಧಿಕಾರಿ ತಾಲೂಕು ಪಂಚಾಯತ್ ಅಡಿಯಲ್ಲಿ ಬರುತ್ತೆ. ಅಲ್ಲಿ ನಾನು ಮಕ್ಕಳಿಗೆ 6 ತಿಂಗಳು ತರಬೇತಿ ಕೊಡ್ತಕ್ಕಂತ ಕೇಂದ್ರಗಳಿಗೆ ಸುಮಾರು ಒಂದು 20-30 ಕೇಂದ್ರಗಳನ್ನು ನಾನು ಶಿಕ್ಷಕಿಯಾಗಿ ಸೇವೆ ಮಾಡಿದೆ ನಮ್ಮ ತಾಲೂಕಿನ ಹಲವು ಗ್ರಾಮಗಳಿಗೆ
0: ಹೊಲಿಗೆ ತರಬೇತಿ.
1: ಆವಾಗ ನಾನು ಮಾಡ್ತಾ ಇರೋಂತ ಸಮಯದಲ್ಲಿ ವಿಶೇಷ ಘಟಕ ಯೋಜನೆ ಟ್ರೈಜಮ್ ಯೋಜನೆಗಳು ಇವೆಲ್ಲ ಗೌರ್ಮೆಂಟ್ ಅಲ್ಲಿ ಇತ್ತು ಸರ್. ಅದರ ಅಡಿಯಲ್ಲಿ ನಡೆಸ್ತಿದ್ದೆ. ಈಗ ನಾನು ಪ್ರೈವೇಟ್ ಆಗಿ ನಡೆಸ್ತೀನಿ. ಅದರ ಜೊತೆಗೆ ಈ ಒಂದು ಇಲಾಖೆ ಕಾರ್ಯಕ್ರಮದ ಜೊತೆಯಲ್ಲಿ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಒಂದು ಸಮಾಜ ಸೇವೆ ಅಂತಂದ್ರೆ ನಮ್ಮ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನೇನೆಲ್ಲ ಬರ್ತಾವಲ್ಲ ಸರ್, ನಾನು ಮೀನುಗಾರಿಕೆ ಜಿಲ್ಲಾ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ತಾಲೂಕಲ್ಲಿ. ಈ ನಮ್ಮ ಜಿಲ್ಲೆಗೆ ಮಲ್ಲೇಶಪ್ಪ ಅಂತ ನಿರ್ದೇಶಕರು ಇದ್ರು ಸರ್. ಜಿಲ್ಲಾ ಮೀನುಗಾರಿಕೆ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ತಾಲೂಕಲ್ಲಿ ಯುವ ಒಕ್ಕೂಟ ಕಟ್ಟಿ ಯುವ ಒಕ್ಕೂಟದಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ಸಿದ್ದಲಿಂಗೇಶ ಪ್ರಭು ಜಡ್ಜ್ ಅವರ ಜೊತೆಯಲ್ಲಿ ನಾನು ತಾಲೂಕಾ ಕಾನೂನು ಸಮಿತಿ ಸದಸ್ಯ ಕೆಲಸ ಮಾಡಿದ್ದೀನಿ.
0: ಇವೆಲ್ಲ ಸಾಮಾಜಿಕ ಕೆಲಸಗಳಲ್ಲಿ
1: ತೊಡಗಿರೋದು.
0: ಆಯ್ತು ರೇಣುಕಮ್ಮನವರೇ, ಈಗ ಸರಾಯಿ ನಿಷೇಧ ಹೋರಾಟದ ಬಗ್ಗೆ ಹೇಳಿ.
1: ನಮ್ಮ ಗ್ರಾಮಾಂತರದಲ್ಲಿ ಇವತ್ತು ಸರಾಯಿ ಅನ್ನೋದೊಂದು ದೊಡ್ಡ ಫೆಡ್ಗಾಗಿದೆ. ಎಷ್ಟೋ ಜನ ದುಡಿದು ಇವತ್ತು ಸಂಸಾರವನ್ನ ತೊರೆದು ಅದಕ್ಕಾಗಿ ನಿಂತಿರೋಂತ ಸಮಯನ ನಾನು ನೋಡ್ತಾ ಇದ್ದೀನಿ. ಅದರಿಂದ ಬಹಳ ಜನ ಬೀದಿ ಬಂದರ ಅನ್ನೋದು ನನಗೆ ಗೊತ್ತು. ಹಿರಿಯರೇನೋ ಪರವಾಗಿಲ್ಲ, ಇತ್ತೀಚಿನ ಮಕ್ಕಳು, ಇತ್ತೀಚಿನ ಯುವಕರು, ಕಾಲೇಜು ಶಾಲೆಗಳಿಗೆ ಹೋಗ್ತಕ್ಕಂಥ ಮಕ್ಕಳು ಕೂಡ ಅದನ್ನ ಸೇವನೆ ಮಾಡ್ತಾರೆ ಅಂತ ನನಗೆ ಕಂಡು ಬಂದಿದೆ. ಅದಕ್ಕೋಸ್ಕರ ನಾನೊಂದು ಮನವಿ ಏನ್ ಮಾಡ್ತೇನೆ ಅಂದ್ರೆ, ಈ ಒಂದು ಸರಾಯದ ಒಂದು ವಿಚಾರದಲ್ಲಿ ನಾವು ಹೆಣ್ಣು ಮಕ್ಕಳು ನಮ್ಮ ಈಶ್ವರನಲ್ಲಿ ಬಹಳಷ್ಟು ದಿನಗಳ ಹಿಂದೆ ಹೋರಾಟನ ಮಾಡಿದ್ವಿ. 3 ತಿಂಗಳು ತಡೆದಿದ್ವಿ, ಸರಾಯ ಬರಲಿಲ್ಲ.

ನಮ್ಮ ಊರಿಗೆ. ಹಾಗೆ ಅದನ್ನ ಒಂದು ಈಸೂರಿನ ಎಲ್ಲ ಪೂರ್ತಿ ಓಡಾಡಿ ಅದು ಊರಿಗಿಂತ ಇಷ್ಟು ಕಿಲೋಮೀಟರ್ ದೂರದಲ್ಲಿ ಇರಬೇಕು. ಆ ಸರ್ಕಾರದ ಒಂದು ಚೌಕಟ್ಟಲ್ಲಿ ಏನು ಕಾನೂನು ಚೌಕಟ್ಟಲ್ಲಿ ಏನಿರುತ್ತೋ ಆ ಗ್ರಾಮಾಂತರದಿಂದ ಅದು ತೊಲಗಂತ ಸಂದರ್ಭ ಇಲ್ದಿದ್ರು ಇಷ್ಟು ದೂರದಲ್ಲಿ ಇರ್ಬೇಕಾದ್ರು ಅಂತ ಅದನ್ನು ಕೂಡ ಕೇಳ್ಕೊಂಡ್ವಿ. ಹಾಗೆ ಒಂದು ಸ್ವಲ್ಪ ದಿವಸ ನಿಲ್ತು, ನಿಂತ ಮೇಲೆ ಮತ್ತೆ ಏನೋ ಅದು ಗೊತ್ತಾಗ್ಲಿಲ್ಲ. ಮತ್ತೆ ಚಳವಳಿಯಿಂದ ಮುಂದೆ ಬಂದು ಸರಿಯದ ಅಂಗಡಿ ಇಟ್ರು. ನಮ್ಮ ಊರಿನ ಅಂತ ಹೇಳ್ತಾ ಇಲ್ಲ ನಾನು, ನಮ್ಮ ನಾಡಿನಲ್ಲಿ ಇದರಿಂದ ತುಂಬಾ ದುರಂತ ಇದೆ. ಅದಕ್ಕೋಸ್ಕರ ಯುವ ಪೀಳಿಗೆ, ಯುವ ಶಕ್ತಿ ಎಲ್ಲವೂ ಅಭಿವೃದ್ಧಿಯಾಗಿ ಬೆಳಿಬೇಕಂದ್ರೆ ಈ ಸರಾಯ ಒಂದು ನಿಷೇಧ ಆಗ್ಲೇಬೇಕು. ಇದರಿಂದ ತುಂಬಾ

0: ಶಿಕಾರಿಪುರ ಅಂತ ಕಡೆಗಳಲ್ಲಿ ಈ ಲಾವಣಿಗಳು ಬಹಳ ಪ್ರಮುಖವಾದ ಒಂದು ಘಟ್ಟ. ಸ್ವಾತಂತ್ರ್ಯ ಹೋರಾಟದಲ್ಲಿ ಲಾವಣಿಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ಅಲ್ಲಗಳೆಯೋ ಹಾಗಿಲ್ಲ. ಈಗ ಒಂದು ಬೇಸರದ ಸಂಗತಿ ಏನಂತ ಹೇಳಿದ್ರೆ ಲಾವಣಿ ಹಾಡೋರ ಸಂಖ್ಯೆ ಕಡಿಮೆ ಆಗ್ಬಿಡ್ತು, ಯಾರು ಹಾಡ್ತಾ ಇಲ್ಲ. ನೀವು ಲಾವಣಿ ಕೂಡ ಹಾಡುವಂತವರು, ಒಂದು ಲಾವಣಿಯನ್ನು ನಮ್ಮ ಕೇಳುಗರಿಗೆ ಕೇಳಿಸಬಹುದಾ?
1: ಈಗ ಭಗತ್ ಸಿಂಗ್ ಲಾವಣಿಯನ್ನು ಹಾಡ್ತೀನಿ ಸರ್.
0: ಹೇಳಿ.

0: ಚಳವಳಿ ಸಂಪೂರ್ಣ.
1: ಬಹಳ ಸೊಗಸಾಗಿ ಹಾಡ್ತೀರಿ ರೇಣುಕಮ್ಮ ಅವರೇ. ನಿಮ್ಮ ಈ ಒಂದು ಸಂಗೀತ ಸಾಧನೆಯನ್ನ ಗುರುತಿಸಿ ಬಹಳಷ್ಟು ಪ್ರಶಸ್ತಿಗಳ ಪತ್ರಗಳ ಸೂರಿಮಳೆನೆ ನನ್ನ ಕೈನಲ್ಲಿದೆ. ಅಷ್ಟೊಂದು ಪ್ರಶಸ್ತಿಗಳು ಪತ್ರಗಳು ನಿಮ್ಮನ್ನ ಅರಸಿ ಬಂದಿವೆ. ಈ ಎಲ್ಲಾ ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಕ್ಕಿರೋದ್ರಿಂದ ಯಾವ್ದು ಬಹಳ ಇಷ್ಟವಾಗಿ ನೀವು ಸ್ವೀಕರಿಸಿದಂತ ಪ್ರಶಸ್ತಿ ಹೇಳಿ.
0: ಪ್ರಶಸ್ತಿ ಅಂದ್ರೆ ಅದು ಯಾವ್ದು ಇಷ್ಟ ಅಂತ ಹೇಳಕ್ಕಾಗಲ್ಲ ಸರ್. ಜನಗಳು ತುಂಬಾ ಅಭಿಮಾನದಿಂದ ನಮಗೆ ಅವ್ರು ಏನೇ ಕೊಟ್ಟರು ತುಂಬಾ ಸಂತೋಷವಾಗಿ ನಾವು ಅದನ್ನ ಪಡಿತೀವಿ. ಯಾವತ್ತು ಸೇವೆಗೆ ಆ ದೇವರು ಯಾವ್ದಾದ್ರು ಒಂದು ದೈವ ಶಕ್ತಿಯಾಗಿ ಒಂದು ರೂಪವಾಗಿ ಬಂದಿರ್ತಾನೆ. ಆದ್ರೆ ನನಗೆ ಕೆಂಗಲ್ ಹನುಮಂತರಾಯ ಸದ್ಭಾವನ ಪ್ರಶಸ್ತಿ ಕೊಟ್ರು, ಅದು ನನಗೆ ತುಂಬಾ ಇಷ್ಟ ಆಯ್ತು. ಕುವೆಂಪರು ಪ್ರಶಸ್ತಿ ಕೊಟ್ರು, ಅಪ್ಪು ಪ್ರಶಸ್ತಿ ಕೊಟ್ರು, ಹೀಗೆ ನನಗೆ ಹತ್ತು ಹಲವಾರು ಪ್ರಶಸ್ತಿ. ಮತ್ತೆ ಮೊನ್ನೆ ತಾನೇ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅತ್ಯುತ್ತಮ ಮಹಿಳಾ ಪ್ರಶಸ್ತಿ ಕೊಟ್ರು ನಮ್ಮ ಶಿಕಾರಿಪುರದಲ್ಲಿ. ಹಾಗೆ ನಮ್ಮ ತಾಲೂಕಲ್ಲಿ ಕೂಡ ಮುಂಚೂಣಿಯಲ್ಲಿ ನನ್ನ ಗುರುತಿಸಿ ಈ ಇತ್ಯಾದಿ ಪ್ರಶಸ್ತಿಗಳನ್ನ ಕೊಡ್ತಾರಲ್ಲ, ನಾನು ಅದಕ್ಕೆ ಎಷ್ಟು ಸೇವೆ ಮಾಡಿದ್ರು ಸಾಲದೆ ಸರ್.
1: ಈಗ ನಿಮ್ಮ ಪ್ರಶಸ್ತಿ ಪತ್ರಗಳ ಸುರಿಮಳೆ ನೋಡಿದ್ರೆ ನೀವೇನು ಓದಿದಿರಿ ಅಂತ?
0: ನಾನೊಂದು ಐದನೇ ತರಗತಿ ಓದಿದ್ದೆ ಸರ್.
1: ಬರೀ ಐದನೇ ತರಗತಿ
0: ಅಷ್ಟೇ ಸರ್?
1: ಕರೆಕ್ಟ್ ಆಗಿ ಹೇಳಿ.
0: ಖಂಡಿತ ಸರ್.
1: ಜಾಸ್ತಿ ಏನೋ ಅಂತ ಅನಿಸ್ತದೆ ನಿಮ್ಮ ಪ್ರಶಸ್ತಿ ನೋಡಿದ್ರೆ.
0: ಇಲ್ಲ ಸರ್, ಎಲ್ಲ ಹಂಗೆ ಅಂತ ಸರ್. ನಾನು ಅಷ್ಟೇ ಅಲ್ಲ ಸರ್, ನಾನು ಎಲ್ಲಾದ್ರೂ ನನ್ನ ಭಾಷಣ ತಿಳಿಸಿದ್ರೆ ಇವರೇನೋ ಡಿಗ್ರಿ ಮಾಡಿರ್ಬೇಕನ್ನಂತ ಸರ್. ಮತ್ತೆ ಕೆಲವಲ್ಲಿ ನಾನು ಈ ನಮ್ಮ ಕೃಷಿ ವಿಶ್ವಮೇಳದಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ನಾನು ಒಬ್ಳೆ ಭಾಗವಹಿಸಿದ್ದೆ. ನಾನು ಫಿಷರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಧ್ಯಕ್ಷ ಆಗಿದ್ದಾಗ ಅಲ್ಲಿ ಹಾಗೆ ಕೇಳಿದ್ರು, ಏನ್ ದೊಡ್ಡ ಎಜುಕೇಶನ್ ಮಾಡಿರ್ಬೇಕು ಶಿವಮೊಗ್ಗ ಜಿಲ್ಲೆಯಿಂದ ಈ ತಾಯಿ ಅಂತ. ಇಲ್ಲ ಸರ್, ಖಂಡಿತ ನಮಗೆ ವಿದ್ಯಾಭ್ಯಾಸ ಅನ್ನೋದೇ ಒಂದು ಕನಸಿನ ಮಾತಾಯ್ತು. ಯಾಕೆಂದ್ರೆ ಬಡತನದಲ್ಲಿ ನಮ್ಮ ತಂದೆ ತಾಯಿಗಳು ಅದೆಲ್ಲ ಮಾಡೋಷ್ಟು ಅರ್ಹತೆ ಇರಲಿಲ್ಲ. ನಾವು ಕೂಡ ತುಂಬಾ ಕಷ್ಟದಲ್ಲಿ ಬೆಳೆದೆ ಸರ್. ಜೀವನೋಪಾಯ ಸಾಕ್ಸೊಂದು ಹೋಗೋದೇ ಕಷ್ಟ. ಕುಟುಂಬ ಆದ್ರೂ ನನ್ನ ಮದುವೆ ಆದ್ಮೇಲೂ ತುಂಬಾ ಕಷ್ಟದಲ್ಲೇ ಜೀವನ ಬಂತು. ನಾವು ಯಾರು ಶ್ರೀಮಂತರಲ್ಲ, ತುಂಬಾ ಬಡತನದ ಒಂದು ತುಂಬಾ ಬಡತನ ಅಂದ್ರೆ ಕಡು ಬಡತನ ಅಂತಲ್ಲ ಸರ್, ಅದರಲ್ಲೇ ಅಂತ ಒಂದು ಪರಿಸ್ಥಿತಿಯಿಂದ ನಾವು ಮೇಲೆ ಬಂದ್ರು ಸರ್. ಅದಕ್ಕೋಸ್ಕರ ಆತರ ಜೀವನ ಯಾರಲ್ಲೂ ಇರಬಾರ್ದು. ಇವತ್ತು ಪ್ರತಿಯೊಬ್ಬರು ಸ್ವಾವಲಂಬಿಗಳಾಗಿ ಬದುಕಬೇಕು. ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಧೈರ್ಯ ತುಂಬಬೇಕು, ಶಕ್ತಿಯಾಗಿ ನಿಲ್ಬೇಕು. ಏನ್ ಬಂದ್ರೆ ಕುಟುಂಬನ ನಿಭಾಯಿಸುವಂತ ಶಕ್ತಿಯನ್ನ ಕಲಿಬೇಕು ಆ ಹೆಣ್ಣು ಅಂತ ಹೇಳಿ ಆ ಒಂದು ದಿಸೆಯಲ್ಲಿ ಕೆಲಸ ಮಾಡ್ತಿರ್ತಂತ ಸರ್.
1: ಬಹಳ ಸಂತೋಷ ರೇಣುಕಮ್ಮ ಅವರೇ. ಏನಾಗ್ಬಿಟ್ಟಿದೆ, ಯಾವ್ದೋ ಒಂದು ಕ್ಷೇತ್ರದಲ್ಲಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಅಂದ್ರೆ ಕಾಲಿಳೆಯವರೇ ಜಾಸ್ತಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಇಷ್ಟೆಲ್ಲ ಸಾಧನೆ ಮಾಡ್ಬೇಕಾದ್ರೆ ನಿಮ್ಗೆ ಕುಹಕದ ಮಾತುಗಳು ಅಥವಾ ನಿಮ್ ಕಾಲಿಳೆಯಂತ ಪರಿಸ್ಥಿತಿಗಳು ಏನಾದ್ರೂ ಕಂಡು ಬಂತ ಮನೆಯಲ್ಲಿ ಅಥವಾ ಸಮಾಜದಲ್ಲಿ?
0: ಅದು ಮನೆಯಲ್ಲಿ ಮಾತ್ರ ಕಂಡು ಬರಲಿಲ್ಲ. ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿಗೆ ಒಂದು ಸಪೋರ್ಟ್ ಇಲ್ಲ ಅನ್ನೋದು ಬಿಟ್ರೆ ಅವರಿಗೆ ತುಂಬಾ ಇಷ್ಟ ಇತ್ತು ನನ್ನ ಮಗಳಲ್ಲಿ ತುಂಬಾ ಕಲೆ ಇದೆ ಅಂತ. ನಮ್ಮ ಕುಟುಂಬದಾಗ ಎಲ್ಲರಿಗೂ ಗೊತ್ತಿತ್ತು. ಹಾಗೆ ನನ್ನ ಮದುವೆ ಚಿಕ್ಕೊಳಿಗೆ ಮದುವೆ ಆಗ್ಬಿಡ್ತು. ಮದುವೆ ಆಗಿದ್ಮೇಲೆ ಅಲ್ಲೂ ಕೂಡ ಬಡತನ ಇತ್ತು. ನಮ್ಮ ಮನೆಯಲ್ಲಿ ನನ್ನ ಯಜಮಾನರದನ್ನ ತುಂಬಾ ಗುರುತಿಸಿದ್ರು. ತುಂಬಾ ಗುರುತಿಸಿ ಪ್ರತಿಯೊಂದು ರಂಗದಲ್ಲೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಅವ್ರು ನನ್ನನ್ನ ಕರೆದುಕೊಂಡು ಹೋಗಿ ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು. ಆಗ ಜನಗಳೆಲ್ಲ ನೀವು ಹೇಳಿದ್ರಲ್ಲ ಊಹೆ ಕುಹೆಗಳು ಅಂತ, ಅವನ್ನೆಲ್ಲ ತುಂಬಾ ಅವಾಕ್ಯದಿಂದ ಅವ್ರು ನಮ್ಮನ್ನ ನೋಡ್ತಿದ್ರು, ಮಾತಾಡ್ತಿದ್ರು. ನಾವು ಅದಕ್ಕೆಲ್ಲಾ

0: ಕೂಗಿ ಕಿವಿಗೊಡ್ಲಿಲ್ಲ ಸರ್. ಅದರಲ್ಲೂ ಹಳ್ಳಿ ಗ್ರಾಮಾಂತರದಲ್ಲಿ ಬಹಳ ಕಷ್ಟ ಸರ್.
1: ಹೌದು,
0: ಎಂತ ಒಂದ್ ಹೆಣ್ಮಕ್ಳು ಹೊರಗಡೆ ಹೋಗ್ತಾಳೆ ಅಂದ್ರೆ ಅವಳನ್ನ ಬಹಳ ಅತಿ ಕೀಳ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು, ಅದು ತಪ್ಪು ಸರ್. ಹೆಣ್ಣು ಮಗು ಅವಳು ಎಲ್ಲೇ ಇದ್ರು ಕೂಡ, ಯಾವುದೇ ಹೆಣ್ಮಗಳಿರ್ಬೋದು, ಅವಳು ಯಾವುದೇ ಕ್ಷೇತ್ರ ಇರಲಿ, ತನ್ನ ಕುಟುಂಬ ಇರಲಿ, ಆಕೆ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಹೊರತು ಅವಳಿಗೆ ಬೇರೆ ಉದ್ದೇಶ ಯಾವ ಹೆಣ್ಣಿಗೂ ಇರೋದಿಲ್ಲ ಸರ್. ಯಾರೋ ಸಾವಿರಕ್ಕೊಬ್ರು ಏನೋ ಅವ್ರ ಗ್ರಾಚಾರ ಏನೋ ಆಗಿರ್ಬೋದು, ಆದ್ರೆ ಪ್ರತಿಯೊಂದು ಹೆಣ್ಣು ಒಂದೊಂದೇ ಹೆಜ್ಜೆ ಇಡ್ಬೇಕಾದ್ರೂ ತನ್ನ ಕುಟುಂಬಕ್ಕೋಸ್ಕರನೇ ಇಡ್ತಾಳೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅದಕ್ಕೆ ಆ ಹೆಣ್ಣನ್ನ ಬಹಳ ದೇವೆ ತಾಯಿ ಭಾವನೆಯಿಂದ ನೋಡ್ಬೇಕು. ಆಕಿನ ಯಾರು ಕೂಡ ದೂಷಿಸಬಾರ್ದು. ಆಕಿನ ಯಾರು ಗೌರವಿಸ್ತಾರೆ ಹೆಣ್ಮಗಳನ್ನ, ಆ ಕುಟುಂಬ ಎಲ್ಲಿದ್ರೂ ಚೆನ್ನಾಗಿರುತ್ತೆ, ಆ ಪುರುಷರು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಸರ್.
1: ಕಿರಣ್ಕುಮಾರ, ನನಗೆ ಬಹಳ ಖುಷಿಯಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಇವತ್ತು ಕೂಡ ಬಹಳಷ್ಟು ಕುಟುಂಬಗಳಲ್ಲಿ ಒಂದು ಹೆಣ್ಣು ಮುಂದುವರಿತಾ ಇದ್ದಾಳೆ ಅಂತ ಹೇಳಿದ್ರೆ ಮುಖ್ಯವಾಗಿ ಆಕೆಯ ಗಂಡನೇ ಮುಂದುವರಿಲಿಕ್ಕೆ ಅವಕಾಶ ಕೊಡಲ್ಲ. ಈ ನಿಟ್ಟಿನಲ್ಲಿ ರೇಣುಕಮ್ಮವರನ್ನ ನೋಡಿದಾಗ ನಿಮ್ಮ ಮನೆಯವರನ್ನ ಬಹಳ ಈ ಸಂದರ್ಭದಲ್ಲಿ ಮೆಚ್ಚಿಕೊಳ್ಬೇಕು ಅಂತ ಅನ್ಸುತ್ತೆ. ಒಂದು ಮಾತಿದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಸೊ ಅದು ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ, ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ ಪುರುಷ ಇದ್ದಾರೆ ನಿಮ್ಮ ಮನೆಯವರು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಸೊ ನಿಮ್ಮ ಮನೆಯವರು ಏನಾದ್ರೂ ಓದಿದಾರಾ?
0: ಅವರು 5ನೇ ಕ್ಲಾಸ್ ಓದಿದಾರೆ ಸರ್. 5ನೇ ಕ್ಲಾಸ್. ನನಗೆ 3 ಜನ ಮಕ್ಕಳು. ಅವರಿಗೆ ಶಾಲೆ ಕಲಿಸುವಂತ ಸಮಯದಲ್ಲಿ ನಮ್ಮ ಹತ್ರ ಒಂದು 10-20 ರೂಪಾಯಿ ಅಂದ್ರೆ ಬಹಳ ತುಂಬಾ ಕಷ್ಟವಾಗಿತ್ತು. ನನಗೆ ಒಂದು ಏನು ಜ್ಞಾನೋದಯ ಆತಂದ್ರೆ, ಯಾವುದೇ ಹೆಣ್ಣು ಮನೆಯಲ್ಲಿ ಕುಂದ್ರೆ ಯಾವ ಜ್ಞಾನನು ಬರೋದಿಲ್ಲ. ಅವಳ ಅಡಿಗೆ ಮತ್ತೆ ಮನೆ ಇದಕ್ಕೆ ಸೀಮಿತ ಆಗ್ಬಿಡ್ತಾಳೆ. ಅವಳು ಪ್ರಪಂಚದಲ್ಲಿ ಹೊರಗಡೆ ಬೆರೀಬೇಕು, ಒಂದೊಂದನ್ನ ಕಲಿಬಹುದು. ನಾವು ಎಲ್ಲಿ ಹೋದ್ರೂ ಅಲ್ಲೊಂದು ನಮ್ಗೆ ಕಲಿ ಅಂತ ಇರ್ತದೆ. ನಾನು ತರಬೇತಿ ಅಂತ ಹೇಳಿದ್ರೆ 10-6 ತರಬೇತಿ, ಒಂದು 20 ತರಬೇತಿ ಮಾಡಿರ್ಬೋದು. ನಾನು ಕೃಷಿಯಿಂದ ಇರ್ಬೋದು, ಒಂದು ಅಣಬೆ ಬೇಸಾಯ ಇರ್ಬೋದು, ಹಿಂಗೆ ಸುಮಾರಷ್ಟು ತರಬೇತಿಗಳಲ್ಲಿ ಸುಮ್ಮನೆ ಹೋಗ್ತಿದೆ. ಆದ್ರೆ ನನ್ಗೆ ಅಲ್ಲಿ ಹೋದಲ್ಲೆಲ್ಲ ಒಂದೊಂದು ಅನುಭವ, ಒಂದೊಂದು ಶಕ್ತಿಯಾಗಿ ನನಗೆ ಸಿಕ್ತು. ಅದರಿಂದ ಗುರಿ ಇಟ್ಕೊಂಡು ನಾನು ಈ ಪ್ರತಿ ಒಂದು ರಂಗದಲ್ಲೂ ನಾನು ಒಂದೊಂದು ಹೆಜ್ಜೆ ಇಟ್ಟಾಗ್ಲೂ ಒಂದೊಂದು ಅನುಭವ. ಅದಕ್ಕೆ ಇವತ್ತಿಷ್ಟು ಮುಂದೆ ಬರ್ಲಿಕ್ಕೆ, ಈ ಸಮಾಜ ಏನು ಕಿಂಚಿತ್ತು ಅಂತ ಹಿಂದೆ ಸೆಳೆಯಲಿಕ್ಕೆ ಇಷ್ಟ ಪಡ್ತಾರಲ್ಲ ಸರ್, ಅವರೇ ನಮ್ಮನ್ನು ಮುಂದೆ ತರೋದು. ನಿಂದಕರು ಇರ್ಲಿಲ್ಲ ಅಂದ್ರೆ ಯಾರು ಮುಂದೆ ಬರಲ್ಲ. ಅದನ್ನ ನಾವು ತಪ್ಪಾಗಿ ಬಯಸಬಾರ್ದು. ಅವ್ರು ಇರ್ಲೇಬೇಕು. ಅವ್ರು ನಮ್ಮನ್ನ ಹೀಯಾಳಿಸ್ತಾ ಇದ್ದಾಗ ನಮಗೆ ಒಂದು ತುಂಬಾ ದೊಡ್ಡ ಶಕ್ತಿಯಾಗಿ ನಿಲ್ತವನು. ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ರೆ ಬಡತನದಲ್ಲಿ ಯಾರ್ಯಾಗ, ನಮ್ಮ ನಾಡಿನ ಪ್ರತಿ ಒಂದು ಮಕ್ಕಳು ಉತ್ತಮವಾದ ಎಜುಕೇಶನ್ ಮಾಡ್ಬೇಕು. ನಾಳೆ ಕಸ ಹೊಡೆದು ಬದುಕ್ರಿ, ಬದುಕಕ್ಕೆ ಊಟ ಮಾಡಕ್ಕೆ ಏನಾದ್ರೂ ಇರುತ್ತೆ, ಆದ್ರೆ ಶಿಕ್ಷಣ ಮಾತ್ರ ಉತ್ತಮವಾದ ಶಿಕ್ಷಣ ಇರ್ಬೇಕಂತ.
1: ಉತ್ತಮವಾದ ಶಿಕ್ಷಣ
0: ಪಡೀಲೇ.
1: ತಮ್ಗೆ ಎಷ್ಟು ಮಕ್ಕಳು ಅಂದ್ರಿ?
0: 3 ಜನ ಮಕ್ಕಳು.
1: 3 ಜನ ಮಕ್ಕಳು. ಏನ್ ಮಾಡ್ತಾರೆ 3 ಜನ?
0: ಒಬ್ರು MA ಮಾಡಿದಾರೆ ಸರ್, ಒಬ್ರು BSc ಮಾಡಿದಾರೆ, BEd ಮಾಡಿ, ಒಬ್ರು GNM ಮಾಡಿ BSc ನರ್ಸಿಂಗ್ ಮಾಡಿದಾರೆ ಮಗಳು.
1: ಈಗ 3 ಜನದ್ದು ಲೈಫ್ ಸೆಟ್ಲ್ ಆಗಿದ್ಯಾ?
0: ಒಬ್ರು ಪಂಚಾಯತಿ ಕಾರ್ಯದರ್ಶಿ ಆಗಿದ್ದಾರೆ, MA ಮಾಡಿದ್ರು, ಸತೀಶ್ ಕುಮಾರ್ ಅಂತ. ಸಂತೋಷ್ ಕುಮಾರ್ ದ್ವಿತೀಯ ದರ್ಜೆ ಶಿಕ್ಷಕರಾಗಿದ್ದಾರೆ ಹೈಸ್ಕೂಲ್ ಅಲ್ಲಿ. ನನ್ನ ಮಗಳು ಗ್ರಾಮಾಂತರದಲ್ಲಿ ಒಂದು ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ.
1: ಬಹಳ ಖುಷಿಯಾಗುತ್ತೆ ರೇಣುಕಮ್ಮ ಅವರೆ, ನೀವು 5ನೇ ಕ್ಲಾಸ್ ಅಂತೀರಿ, ನಿಮ್ಮ ಮನೆಯವರು 5ನೇ ಕ್ಲಾಸ್ ಅಂತೀರಿ, ಆದ್ರೆ ಮಕ್ಕಳನ್ನ ಪದವೀಧರರನ್ನಾಗಿ ಮಾಡಿದ್ರಲ್ಲ, ನಿಜವಾಗ್ಲು ಬಹಳ ಸಂತೋಷದ ವಿಷಯ. ನೀವು ಹಾಡುಗಳನ್ನ ತುಂಬಾ ಅಂದ್ರೆ ತುಂಬಾನೇ ಹಾಡ್ತೀರಿ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ ಎಲ್ಲ ಹಾಡ್ತೀರಿ. ಈಗ ನಾವು ಈ ಸಂದರ್ಶನವನ್ನ ಮುಗಿಸೋ ಹಂತದಲ್ಲಿ ಇದ್ದೀವಿ. ನಿಮಗಿಷ್ಟವಾಗಿರುವಂತ ಒಂದು ಹಾಡು, ಸೋಬಾನೆ ಪದನೋ, ಅಥವಾ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಾಡ್ಬೋದಾ?
0: ನಾನೀಗ ಒಂದು ಬಸವಣ್ಣರ ಗೀತೆ ಹಾಡ್ತೇನೆ ಸರ್.

ಆಯ್ತು. ಈಗ ರೇಣುಕಮ್ಮ ಅವರೇ, ಸಂದರ್ಶನ ಮುಗಿತಾ ಇದೆ. ಈ ಇಷ್ಟೆಲ್ಲ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ಸಮಯದ ಹೊಂದಾಣಿಕೆ ಹೇಗೆ? ನೀವು ಬರೀ ಹಾಡೋದು ಮತ್ತೆ ಈ ಮೀಟಿಂಗು ಇದು ಎಲ್ಲ ಹೋಗ್ಬಿಟ್ರೆ ಮಹಿಳೆಗೆ ಮನೆತನದ ಒಂದು ಜವಾಬ್ದಾರಿ ಅಂತ ಒಂದು

0: ಇರುತ್ತೆ ಅದನ್ನ ನಿಭಾಯಿಸದೆ ಸಾಧ್ಯನೇ ಇಲ್ಲ ನಿಭಾಯಿಸದೆ ಇರೋದಕ್ಕೆ. ಸಮಯದ ಹೊಂದಾಣಿಕೆ ಬಹಳ ಮುಖ್ಯ. ಹೇಗ್ ಮಾಡ್ತೀರಿ ಮತ್ತಿದನ್ನ?
1: ಈಗ ನನಗೆ ಸಮಯ ಇದೆ. ನಾನು ಮುಂದೆ ಬರ್ತಕ್ಕಂತ ಕಾಲದಲ್ಲಿ ಎಷ್ಟು ಸಮಯನೇ ಇರಲಿಲ್ಲ. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, 6-8 ವರ್ಷದ ಮಕ್ಕಳಿದ್ದಾಗ ನಾನು ಹೊರಗೆ ಕೆಲಸ ಮಾಡ್ತಾ ಇದ್ದೆ. ಸಮಾಜದ ಕ್ಷೇತ್ರದಲ್ಲಿ ನಾನು ಆವಾಗಲೇ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ, ನಾನು ಶಿಕ್ಷಣ ಸಂಸ್ಥೆಯಲ್ಲೂ ಅಕ್ಷರ ತುಂಗ ಸಂಸ್ಥೆಯಲ್ಲಿ 6 ವರ್ಷ ಕೆಲಸ ಮಾಡಿದ್ದೀನಿ. ಅದರಲ್ಲಿ 1 ತಿಂಗಳ ತರ ಶಿಕ್ಷಕರ ತರಬೇತಿ ತಗೊಂಡಿದ್ದೀನಿ. ಆ ಎಲ್ಲ ತರಬೇತಿಗಳನ್ನ ನಾನು ಈ ಉತ್ತಮ ಮಟ್ಟಕ್ಕೆ ನೆಲೆಸಿದೆ. ಆದ್ರೆ ಮಕ್ಕಳನ್ನ ಕೂಡ ಪೋಷಣೆ ಮಾಡಿಕೊಂಡು ಮನೆಯಲ್ಲೂ ಎಲ್ಲಾ ಗೃಹಿಣಿಗೆ ಏನಿರುತ್ತಲ್ಲ ಅದೆಲ್ಲ ನನಗೂ ಇರುತ್ತೆ. ಅದೆಲ್ಲ ನಿಭಾಯಿಸಿ ರಾತ್ರಿ ಎಲ್ಲ ಕೆಲಸ ಮಾಡಿ ರಾತ್ರಿ ಎಲ್ಲ ಬಟ್ಟೆ ಹೊಲಿದು ಬೆಳಿಗ್ಗೆ ಫೀಲ್ಡಿಗೂ ಕೆಲಸ ಮಾಡ್ತಿದ್ದೆ. ಕನಿಷ್ಠ ಅಂದ್ರೆ ರಾತ್ರಿ 1 ಗಂಟೆವರೆಗೂ ಕೆಲಸ ಮಾಡಲೇಬೇಕು. ಬಟ್ಟೆ ತೊಳಿಬೇಕು, ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿಲ್ಲ ಅಂದ್ರೆ ಬೆಳಗ್ಗೆ ನಮಗೆ ಊಟಕ್ಕಿಲ್ಲ. ನಮ್ಮ ಯಜಮಾನರಿಗೂ ಬಟ್ಟೆ ಹೊಲಿದ್ ಕಲಿಸಿದ್ದೆ, ಅವರು ಹೊಲಿತಿದ್ರು. ನಮಗೆ ಉದ್ಯೋಗ ಅಂದ್ರೆ ನಮಗೊಂದು ಅದೇ ಒಂದು ನಮ್ಮ ಜೀವನದ ಆಧಾರ, ಬೇರೆ ಏನಿಲ್ಲ.
0: ಆಯ್ತು ರೇಣುಕಮ್ಮವ್ರೆ, ಈಗ ಮಹಿಳೆಯರಿಗೆ ಏನ್ ಸಂದೇಶ ಕೊಡಕ್ಕೆ ಬಯಸ್ತೀರಿ ನೀವು?
1: ಯಾವುದೇ ಸಂದರ್ಭ ಬಂದ್ರು, ಏನೇ ಬಂದ್ರು ಹೆಣ್ಣು ಹಿಂದೆ ಸರಿಬಾರದು. ಗೌರವಾನ್ವಿತವಾಗಿ ಸಮಾಜದಲ್ಲಿ ಉತ್ತಮವಾದ ಬದುಕನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಆಲೋಚನೆ ಹೆಣ್ಣು ಮಾಡ್ಬೇಕು. ಪುರುಷ ಏನಾದ್ರೂ ತಂದ್ಕೊಡ್ಬಹುದು, ಏನಾದ್ರೂ ಸಂಪಾದನೆ ಮಾಡಬಹುದು, ಅದನ್ನ ನಿಭಾಯಿಸ್ಕೊಂಡು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂತ ಜವಾಬ್ದಾರಿ ಇರೋದು ಹೆಣ್ಮಕ್ಳಿಗೆ. 1 ರೂಪಾಯಿ ತಂದ್ರು ಅಷ್ಟೇ ಜೀವನ, 1 ಕೋಟಿ ರೂಪಾಯಿ ತಂದ್ರು ಅದನ್ನ ಎಲ್ಲ ನಿಭಾಯಿಸುವಂತ ಶಕ್ತಿ ಹೆಣ್ಣಿಗಿದ್ದಾಗ ಎಷ್ಟು ಕಡಿವಾಣದಲ್ಲಿ ನಾವ್ ಎಷ್ಟು ಅಂತರದಲ್ಲಿ ಬದುಕಬೇಕು. ನಮ್ಮ ಖರ್ಚು ವೆಚ್ಚ ದಿನನಿತ್ಯ ಈಗಂತೂ ಸುಮಾರಿದೆ ಬಿಡಿ. ಆ ಒಂದು ಪರಿಸ್ಥಿತಿಯಿಂದ ಹಿಂದೆ ಸರಿದು ನಮ್ಮ ಜೀವನವನ್ನ ಸುಧಾರಿಸಿಕೊಳ್ಳೋದು, ನಮ್ಮ ಕುಟುಂಬದಲ್ಲಿ ಮಕ್ಕಳು ಮರಿನ ಮುಂದೆ ತರ್ತಕ್ಕಂಥದ್ದು, ಇರ್ತಕ್ಕಂಥ ಮನೆಯಲ್ಲಿ ಗೌರವದಿಂದ ನೋಡ್ತಕ್ಕಂಥದ್ದು, ಈ ಒಂದು ಸಂಸ್ಕೃತಿಯನ್ನ ನಮ್ಮ ನಾಡಿನ ಸಮೃದ್ಧಿಯಾದ ಸಂಸ್ಕೃತಿಯನ್ನ ಬೆಳಗಂತದ್ದು ಶಕ್ತಿ ಹೆಣ್ಣಾಗಬೇಕು ಅಂತ ನನ್ನ ಒಂದು ಅನಿಸಿಕೆ.
0: ಆಯ್ತು ರೇಣುಕಮ್ಮ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗ್ ಬಂದು ನಿಮ್ಮ ಜನಪದ ಗೀತೆ ಮತ್ತೆ ಭಕ್ತಿಗೀತೆ ಭಾವಗೀತೆ ಇವುಗಳ ಅನುಭವಗಳನ್ನ ಹಂಚಿಕೊಂಡ್ರಿ, ಹಾಗೆಯೇ ಸಮಾಜ ಸೇವೆ ಮಾಡಿರ್ತಕ್ಕಂತ ಅನುಭವವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡ್ರಿ. ಹಾಗಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
1: ಆಕಾಶವಾಣಿ ಇಲಾಖೆಗೂ ತುಂಬು ಹೃದಯದ ಧನ್ಯವಾದಗಳು.
2: ಇದುವರೆಗೂ ಶಿವಮೊಗ್ಗ ಈಸೂರಿನ ಬಹುಮುಖ ಪ್ರತಿಭೆ ಶ್ರೀಮತಿ ರೇಣುಕಾ ಓಂಕಾರಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಂಕೆ ಶಿವಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಸಮಯ 12:30 ಇದೀಗ ಪ್ರಕಟಣೆಗಳು.
4: ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ 1-10 ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019434369.
3: ಆತ್ಮೀಯ ಕೇಳುಗರೆ, ಈ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಭಾಗವಹಿಸಿ ಮಾಹಿತಿ ನೀಡುತ್ತಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಎಂಜಿ ಬಸವನಗೌಡ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141917272. ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ಈ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ ಕಾರ್ಯಕ್ರಮ.
2: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
5: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
6: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
2: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
2: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ

ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಮೂಡಿಬರಲಿರುವ ಗೀತೆಗಳು ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ, ಗಂಗಾ ಯಮುನಾ ಚಿತ್ರದಿಂದ ಒಲವೇ ಮೌನವೇ ಮೌನವೇ ಗಾನವೇ, ರವಿವರ್ಮ ಚಿತ್ರದಿಂದ ನೆನಪು ನೂರು ಮನದಲ್ಲಿ ಮರೆಯಲಾರೆ ಬದುಕಲಿ ಅನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನ ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9444860273 ಈ ಸಂಖ್ಯೆಗೆ ತಿಳಿಸಬಹುದು. ಇದುವರೆಗೂ ಪ್ರಕಟಣೆಗಳನ್ನ ಕೇಳಿದಿರಿ ಆಕಾಶವಾಣಿ ಚಿತ್ರದುರ್ಗ. ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ, 1 ಗಂಟೆಗೆ ಪ್ರಗತಿಪಥ, ಆನಂತರ 1:10 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಅಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್.
1: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಅಲ್ಬಿನಿಸಂ ಕುರಿತಾಗಿ ಮಾತಾಡ್ತಾ ಇದ್ದೇವೆ. 13ನೇ ಜೂನ್ ಪ್ರತಿ ವರ್ಷ ವಿಶ್ವ ಅಲ್ಬಿನಿಸಂ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಅಲ್ಬಿನಿಸಂ ಅಂದ್ರೆ ಏನು, ಈ ವಿಷಯವಾಗಿ ಸಮಗ್ರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಕಲಬುರಗಿಯ ಚರ್ಮ ರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೂಡ್ ಅವರಿದ್ದಾರೆ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
2: ನಮಸ್ಕಾರ, ಧನ್ಯವಾದಗಳು.
1: ಡಾಕ್ಟರ್, ಆರಂಭದಲ್ಲಿ ಹೇಳಿ, ಅಲ್ಬಿನಿಸಂ ಅಂದ್ರೆ ಏನು ಸರ್? ಇದಕ್ಕಾಗಿ ಒಂದು ದಿವಸವನ್ನೇ ಮೀಸಲಿಟ್ಟಿದೀವಲ್ಲ, ಇದರ ಪ್ರಾಮುಖ್ಯತೆ ಏನು
2: ಸರ್? ಇದು ಅಲ್ಬಿನಿಸಂ ಅನ್ನೋದು ಇದೊಂದು ಅಪರೂಪವಾದಂತಹ ಅನುವಂಶಿಕವಾದ ಕಾಯಿಲೆ. ಇದು ಹುಟ್ಟದಾಗಿಂದಲೇನೆ ಚರ್ಮ, ಆಮೇಲೆ ಕೂದಲು, ಆಮೇಲೆ ಕಣ್ಣುಗಳು ಬಿಳಿ ಆಗಿರ್ತವೆ. ಓಕೆ, ಸೊ ಇದು ಸಾಮಾನ್ಯವಾಗಿ ಹುಟ್ಟಿದ ಟೈಮಲ್ಲೇನೆ ಬಿಳಿ ಆಗಿರುತ್ತೆ ಚರ್ಮ. ಆಮೇಲೆ ಇದನ್ನ ವಿಟಿಲಿಗೋಕೆ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಅಂತಾರೆ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೊ ವಿಟಿಲಿಗೋ ಅನ್ನೋದು ಹುಟ್ಟದಾಗಿಂದ ನಾರ್ಮಲ್ ಆಗಿ ಚರ್ಮ ಇರುತ್ತೆ. ಹುಟ್ಟದ ಆದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ವೈಟ್ ಆಗ್ಲಾಗತ್ತು ಅಂತಂದ್ರೆ ಅದು ವಿಟಿಲಿಗೋ ಅಂತೀವಿ.
1: ಬೈ ಬರ್ತ್ ಆದ್ರೆ ಅದು ಅಲ್ಬಿನಿಸಂ.
2: ಅಲ್ಬಿನಿಸಂ
1: ಸ್ವಲ್ಪ ವರ್ಷಗಳ
2: ವರ್ಷಗಳ ನಂತರ ಆದ್ರೆ ಅದು
1: ವಿಟಿಲಿಗೋ. ವಿಟಿಲಿಗೋ ಬೇರೆ, ಅಲ್ಬಿನಿಸಂ ಬೇರೆ,
2: ಎರಡು ಬೇರೆ ಬೇರೆ, ಎರಡು ಬೇರೆ ಬೇರೆ.
1: ಸರ್, ಈಗ ತಾಯಿ ಗರ್ಭ ಧರಿಸಿದಾಗ ಈ ಮಗು ಈ ಸ್ಥಿತಿಯಲ್ಲಿದೆ ಅಂತ ನಮ್ ಗರ್ಭದಲ್ಲಿರುವಾಗ್ಲೇ ಗೊತ್ತಾಗುತ್ತಾ?
2: ಇಲ್ಲ ಸರ್, ಗರ್ಭದಲ್ಲಿರುವಾಗ ಗೊತ್ತಾಗೋದಿಲ್ಲ ಸರ್. ಸೊ ಬರ್ತ್ ಆದ್ಮೇಲೆ ನಾವು ಚರ್ಮ ನೋಡ್ಮೇಲೆ ಗೊತ್ತಾಗೋದಿಲ್ಲ ಸರ್.
1: ಅಂದ್ರೆ ಇದು ಎಷ್ಟು ಕಾಮನ್ ಸರ್, ಅಂದ್ರೆ ಈ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡೋದಾದ್ರೆ?
2: ಸರ್, ಅಲ್ಬಿನಿಸಂ ನೋಡಿ ಸರ್, ಇದು ಲೈಕ್ ವರ್ಲ್ಡ್ ಪ್ರಿವಲೆನ್ಸ್ ಬಂದ್ಬಿಟ್ಟು 1 in 20,000, ಅಂದ್ರೆ 20,000 ಪಾಪ್ಯುಲೇಷನ್ ಅಲ್ಲಿ ಒಬ್ಬರಿಗೆ ಅಲ್ಬಿನಿಸಂ ಇರುತ್ತೆ ಅಂದಾಜ್ ಪ್ರಕಾರ.
1: ಅನುವಂಶಿಕವಾಗಿ ಬರುತ್ತದೆ ಅಂತ ಹೇಳಿದ್ರೆ ಸರ್, ಅದಕ್ಕೆ ಬೇರೆ ಏನಾದ್ರೂ ಕಾರಣ ಇದೆಯಾ?
2: ಇಲ್ಲ ಸರ್, ಇದು ಜೆನೆಟಿಕ್ ಕಂಡೀಷನ್, ಇದರ ಬೇರೆ ಕಾರಣಗಳಿಲ್ಲ, ಇದು ಅನುವಂಶಿಕವಾಗಿ ಬರೋದು.
1: ಈ ಕೆಲವೊಬ್ರು ಹೇಳ್ತಾರೆ ಸಂಬಂಧಿಕರಲ್ಲೇ ಮದುವೆ ಆದ್ರೆ ಸಮಸ್ಯೆಗಳಾಗುತ್ತೆ ಅಂತ, ಇದು ಒಂದು ಸಮಸ್ಯೆ ಅದೇ ಕಾರಣಕ್ಕಾಗುತ್ತಾ?
2: ಸರ್, ಇದು ಯಾವುದೇ ಆದಂತ ಜೆನೆಟಿಕ್ ಕಾಯಿಲೆಗಳು ಅಥವಾ ಅನುವಂಶಿಕ ಕಾಯಿಲೆಗಳು ಕಾಮನ್ ಆಗಿರೋದು ಈ ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ. ಸಂಬಂಧಿಕರಲ್ಲಿ ಮದುವೆ ಆಗೋದ್ರಿಂದ ಈ ಮ್ಯೂಟೆಂಟ್ ಜೀನ್ಸ್ಗಳು ಹೆಚ್ಚಾಗಿ ಹೆಚ್ಚಾಗಿ ಇರುತ್ತೆ. ಸೊ ಎರಡು ಹೋಮೋಜೈಗಸ್ ಆಗೋದ್ರಿಂದ ಈ ಅನುವಂಶಿಕ ಕಾಯಿಲೆಗಳು ಬರುತ್ತವೆ ಸರ್.
1: ಈಗ ಬೈ ಬರ್ತ್ ಇಂದ ಅಲ್ಬಿನಿಸಂ ಬರುತ್ತೆ ಅಂತ ಹೇಳಿದ್ರಿ ಸರ್, ಈಗ ಆ ಮಗುವನ್ನು ಸಾಮಾನ್ಯ ಮಗುವಿನ ರೀತಿಯಲ್ಲಿ ಬೆಳೆಸಬೇಕಾ ಅಥವಾ ಅದಕ್ಕೆ ವಿಶೇಷ ಕಾಳಜಿ ಅವಶ್ಯಕತೆ ಇದೆಯಾ?
2: ಸರ್, ಅಲ್ಬಿನಿಸಂ ಅಲ್ಲಿ ಚರ್ಮ ವೈಟ್ ಇರುತ್ತೆ, ಅಂದ್ರೆ ಮೆಲ್ಲಿನ್ ಇರಂಗಿಲ್ಲ. ಸೊ ಹೇರ್ಸ್ ಆಮೇಲೆ ಐಸ್ ಗಳು ವೈಟ್ ಇರುತ್ತೆ, ಅಲ್ಲಿ ಮೆಲ್ಲಿನ್ ಇರಂಗಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಯಾವ ಸನ್ ಲೈಟ್ ಏನಾದ್ರು ಬಿತ್ತೆ ಅಂತಂದ್ರೆ ಅವರಿಗೆ ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಸನ್ ಲೈಟ್ ಆಗ ಬರಂಗಿಲ್ಲ ಅವರಿಗೆ. ಸನ್ ಲೈಟ್ ಬಿತ್ತು ಅಂತಂದ್ರೆ ಕೆಂಪಾಗೋದು, ಉರಿಯೋದು ಅವೆಲ್ಲ ಆಗುತ್ತೆ. ಆಮೇಲೆ ಈ ಕಣ್ಣಲ್ಲಿ ಈಗ ಐರಿಸ್ ಅಂತ ಇರುತ್ತೆ, ಅಂದ್ರೆ ಕಣ್ಣಲ್ಲಿ ನೋಡಿದಾಗ ಒಂದು ಪರದೆ ಇರುತ್ತಲ್ಲ, ಅದಕ್ಕೆ ಐರಿಸ್ ಅಂತೀವಿ. ಅಲ್ಲಿ ಕೆಳ ಪೂರ್ತಿ ಹಿಂದ್ಗಡೆ ಬ್ಲಾಕ್ ಇರುತ್ತಲ್ಲ, ಅದು ದಟ್ ಇಸ್ ರೆಟಿನಾ. ಸೊ ಅದು ಎರಡರಲ್ಲೂ ಈ ಪಿಗ್ಮೆಂಟೇಷನ್ ಸೆಲ್ಸ್ ಅಂದ್ರೆ ಈ ಮೆಲ್ಲಿನ್ ಇರುತ್ತೆ. ಈ ಮೆಲ್ಲಿನ್ ಅಲ್ಬಿನಿಸಂ ಅಲ್ಲಿ ಮೇನ್ ಪ್ರಾಬ್ಲಮ್ ಇರೋದೇ ಮೆಲ್ಲಿನ್ ಪ್ರೊಡಕ್ಷನ್ ಆಗಂಗಿಲ್ಲ ಅಲ್ಲಿ, ಅಥವಾ ಪ್ರೊಡಕ್ಷನ್ ಆದ್ರೂ ಅದು ಟ್ರಾನ್ಸ್ಫರ್ ಆಗಂಗಿಲ್ಲ. ಸೊ ಆ ಕಾರಣದಿಂದ ಇದು ಅಲ್ಬಿನಿಸಂ ಆಗುತ್ತೆ. ಸೊ ಈಗ ಮೆಲ್ಲಿನ್ ಪ್ರೊಡಕ್ಷನ್ ಆಗ್ಲಿಲ್ಲ ಅಂತಂದ್ರೆ, ಸೊ ನಮ್ಗೆ

0: ಫೋಟೋ ಪ್ರೊಡಕ್ಷನ್ ಸಿಗಂಗಿಲ್ಲ ಮೆಲ್ಲಿನಿಂದ. ಸೊ ಇದರಿಂದ ಏನಾಗುತ್ತೆ, ಅವರಿಗೆ ಸನ್ಲೈಟ್ ಬಿದ್ರೆ ಸ್ವಲ್ಪ ಇರಿಟೇಷನ್ ಆಗೋದು ಅವೆಲ್ಲ ಆಗುತ್ತೆ. ಆಮೇಲೆ ಸನ್ಲೈಟ್ ಬಿದ್ರೆ ಅವರಿಗೆ ಹಿಂಗ ಕಣ್ಣೆಲ್ಲ ಸ್ವಲ್ಪ ಹಿಂಗ ಉರಿಯುತ್ತೆ. ಓಕೆ, ಆಮೇಲೆ ಡೈರೆಕ್ಟ್ ಸನ್ಗೆ ಫೋಕಸ್ಡ್ ಲೈಟ್ಗೆ ಹಿಂಗ ನೋಡಕ್ ಆಗಂಗಿಲ್ಲ ಅವರಿಗೆ. ಸೊ ಅದಕ್ಕೆ ಕೆಲವೊಂದು ಕಾಳಜಿಗಳು ತಗೋಬೇಕಾಗುತ್ತೆ. ಸೊ ಯಾವಾಗಾದ್ರೂ ಹೊರಗಡೆ ಹೋಗ್ತಾ ಇದ್ರೆ ಅವರು ಸನ್ಸ್ಕ್ರೀನ್ ಹಚ್ಕೋಬೇಕು, ಅಥವಾ ಫೋಟೋ ಪ್ರೊಡಕ್ಷನ್ ಸ್ವಲ್ಪ ಕ್ಲೋತಿಂಗ್ ಎಲ್ಲ ಕವರ್ ಮಾಡ್ಕೋಬೇಕು, ಹ್ಯಾಟ್ ಹಾಕೋಬೇಕು, ರೌಂಡ್ ರಿಮಿರ್ ಅಂತ ಹ್ಯಾಟ್ ಹಾಕೋಬೇಕು, ಅಥವಾ ಬ್ಲಾಕ್ ಕಲರ್ ಗ್ಲಾಸ್ ಹಾಕೋಬೇಕು ಸೊ ಐಸ್ ಇಂದ ಪ್ರೊಡಕ್ಷನ್ ಆಗಕ್ಕೆ. ಆಮೇಲೆ ರೆಗ್ಯುಲರ್ ಆಗಿ ಸ್ವಲ್ಪ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಸ್ವಲ್ಪ ಅವರಿಗೆ ಫೋಟೋ ಪ್ರೊಡಕ್ಷನ್ ಸಿಗುತ್ತೆ ಸರ್.
1: ಅಂದ್ರೆ ಇದು ಅವರು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್, ಅಥವಾ ಬೇರೆ ಏನಾದ್ರು ಮೆಡಿಕೇಶನ್ ಇದೆಯಾ
0: ಸರ್? ಇದು ಲೈಫ್ ಲಾಂಗ್ ಮಾಡಬೇಕಾಗುತ್ತೆ ಸರ್. ಸೊ ಯಾವ್ದೇ ಆದಂತ ಮೆಡಿಕೇಶನ್ಸ್ ಇಲ್ಲ ಆಲ್ಬಿನಿಸಮ್, ಯಾಕಂದ್ರೆ ಇದು ಅನ್ವಂಶಿಕ ಆಗಿರೋ ಕಾಯಿಲೆ ಆಗೋದ್ರಿಂದ ಯಾವ್ದೇ ಆದಂತ ಮೆಡಿಕೇಶನ್ಸ್ ಇಲ್ಲ. ಇದನ್ನ ಲೈಫ್ ಲಾಂಗ್ ಅವರು ಈ ಸನ್ಲೈಟ್ ನಿಂದ ಪ್ರೊಡಕ್ಷನ್ ತಗೊಳ್ಬೇಕಾಗುತ್ತೆ. ಕೆಲವೊಂದು ರೆಗ್ಯುಲರ್ ಆಗಿ ಅವ್ರ ಸ್ಕಿನ್ ಅನ್ನ ಎಕ್ಸಾಮಿನ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಕೆಲವೊಂದು ವರ್ಷಗಳಾಗೋದ್ರಿಂದ ರೆಗ್ಯುಲರ್ ಆಗಿ ಸನ್ಲೈಟ್ ಬಿಡೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ, ದೇ ಹ್ಯಾವ್ ಮೋರ್ ಟೆಂಡೆನ್ಸಿ ಫಾರ್ ಕ್ಯಾನ್ಸರ್ಸ್. ಸೊ ಸ್ಕಿನ್ ಕ್ಯಾನ್ಸರ್ಸ್ ಅವರಲ್ಲಿ ಜಾಸ್ತಿ ಇರುತ್ತೆ. ಸೊ ಕೆಲವೊಂದು ಯಾವ್ದೇ ಆದಂತ ಏನಾದ್ರೂ ಚರ್ಮದಲ್ಲಿ ಏನಾದ್ರೂ ಗಾಯಗಳಾಗಿದೆ, ಅದು ಮಾಯ್ತಾ ಇಲ್ಲ, ಅಥವಾ ಅದು ದೊಡ್ಡದಾಗ್ತಾ ಇದೆ, ಸೊ ಅಂತ ಟೈಮಲ್ಲಿ ನೀವು ಸ್ಕಿನ್ ಡಾಕ್ಟರ್ಗೆ ಹೋಗಿ ಭೇಟಿ ಆಗ್ಬೇಕಾಗುತ್ತೆ
1: ಸರ್. ಪ್ರತಿ ವರ್ಷ 13ನೇ ಜೂನನ್ನು ವರ್ಲ್ಡ್ ಆಲ್ಬಿನಿಸಮ್ ಡೇ ಅಂತ ಆಚರಣೆ ಮಾಡ್ತೇವೆ ಸರ್. ಈ ವರ್ಷದ ಥೀಮ್ ಏನಿದೆ ಸರ್?
0: ಈ ವರ್ಷದ ಥೀಮ್ ಇರೋದು ಪ್ರೌಡ್ಲಿ ಇನ್ ಮೈ ಸ್ಕಿನ್ ಸೆಲೆಬ್ರೇಟಿಂಗ್ ಆಲ್ ಸ್ಕಿನ್ ಟೋನ್ಸ್ ಅಂತ.
1: ಅಂದ್ರೆ ಅವರಿಗೆ ಸಮಾಜದಲ್ಲಿ ಒಂಥರ ಅವರಿಗೆ ಮುಜುಗರಕ್ಕೆ ಒಳಗಾಗೋ ಸಾಧ್ಯತೆ ಇರುತ್ತೆ ಸರ್.
0: ನಮ್ ಸ್ಕಿನ್ ಬಗ್ಗೆ ನಮ್ಗೆ ಗೌರವ ಇರಲಿ, ಆಮೇಲೆ ಎಲ್ಲಾ ಸ್ಕಿನ್ ಟೋನ್ ಗಳನ್ನು ನಾವು ಗೌರವಿಸೋಣ ಅಂತ. ಸೊ ಯಾವ್ದೇ ಆದಂತ ಡಿಸ್ಕ್ರಿಮಿನೇಷನ್ ಬೇಡ ಅಂತ.
1: ಸರ್, ಆಗ್ಲೇ ಹೇಳಿದ್ರಿ ನೀವು ಆಲ್ಬಿನಿಸಮ್ ಸಮಸ್ಯೆ ಇರೋರು ಚರ್ಮದ ಕ್ಯಾನ್ಸರ್ಗೆ ಒಳಗಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಈಗ ಅವರು ಯಾವ ವಯಸ್ಸಿನಲ್ಲಿ ಈ ಚರ್ಮದ ಕ್ಯಾನ್ಸರ್ ಅವ್ರಿಗೆ ಕಾಡಬಹುದು ಸರ್?
0: ಪ್ರಮುಖವಾಗಿ ಇದು ಓಲ್ಡ್ ಏಜ್ ಅಲ್ಲೇ ಪ್ರಾಬ್ಲಮ್ ಮಾಡುತ್ತೆ. ಸೊ ಇನಿಷಿಯಲ್ ಡ್ಯೂರಿಂಗ್ ಅಂದ್ರೆ ಅರ್ಲಿ ಏಜ್ ಆಫ್ ಲೈಫ್ ಅಲ್ಲಿ ಅವರಿಗೆ ಸನ್ಲೈಟ್ ಬೀಳೋದ್ರಿಂದ ಸ್ವಲ್ಪ ಫೋಟೋಸೆನ್ಸಿಟಿವಿಟಿ ಇರುತ್ತೆ. ಯಾವಾಗ ಅದು ಕ್ರೋನಿಕ್ ಆಗಿ ಸನ್ಲೈಟ್ ನಿಂದ ಅದು ಇರಿಟೇಷನ್ ಆಗುತ್ತೆ ಚರ್ಮ, ಅವರಿಗೆ ಸ್ವಲ್ಪ ಮ್ಯಾಲಿಗ್ನೆನ್ಸಿ ಅಥವಾ ಕ್ಯಾನ್ಸರ್ ಆಗೋ ಚಾನ್ಸಸ್ ಓಲ್ಡ್ ಏಜ್ ಅಲ್ಲಿ ಜಾಸ್ತಿ ಆಗುತ್ತೆ.
1: ಇವರು ದಿನನಿತ್ಯ ಯಾವ ರೀತಿ ತಮ್ಮ ಚರ್ಮವನ್ನು ಆರೈಕೆ ಮಾಡ್ಕೋಬೇಕು ಸರ್, ಒಂದು ಉತ್ತಮ ರೀತಿಯಲ್ಲಿ ಜೀವನ ನಡೆಸಬೇಕಾದ್ರೆ?
0: ಸರ್, ಒಂದೇದು ಆಲ್ಬಿನಿಸಮ್ ಅಲ್ಲಿ ಮೆಲ್ಲಿನ್ ಅಂಶ ಇರೋದೇ ಇಲ್ಲ. ಸೊ ಮೆಲ್ಲಿನ್ ಏನ್ ಮಾಡುತ್ತೆ, ನಮ್ದು ಸನ್ಲೈಟ್ ಅನ್ನ ಹೀರ್ಕೊಂಡ್ಬಿಟ್ಟು ನಮ್ ಸ್ಕಿನ್ ನ ಪ್ರೊಟೆಕ್ಷನ್ ಮಾಡುತ್ತೆ. ಅದಕ್ಕಾಗಿ ಮೆಲ್ಲಿನ್ ಇರದೇ ಇರೋದ್ರಿಂದ ನಾವು ಸನ್ಲೈಟ್ ನ ಪ್ರೊಟೆಕ್ಷನ್ ಮಾಡ್ಕೊಳ್ಳಕ್ಕೆ ಬೇರೆ ಆದಂತ ವಿಧಗಳು, ಲೈಕ್ ಫುಲ್ ಕ್ಲೋತ್ ಹಾಕೊಳ್ಬೇಕು. ಸೊ ಯಾವ್ದಾದ್ರು ಎಕ್ಸ್ಪೋಸ್ ಪಾರ್ಟ್ ಅಲ್ಲಿ ಅಥವಾ ಫೇಸ್ ಗೆ ಅಥವಾ ಹ್ಯಾಂಡ್ಸ್ ಗೆ ಅವೆಲ್ಲ ಸ್ಕ್ರೀನ್ ಹಚ್ಕೊಳ್ಬೇಕು. ಆಮೇಲೆ ವೈಡ್ ರಿಮ್ ಇರೋಂತ ಕ್ಯಾಪ್ ಹಾಕೊಳ್ಬೇಕು ಅಥವಾ ಹ್ಯಾಟ್ ಹಾಕೊಳ್ಬೇಕು. ಸೊ ಇದರಿಂದ ಏನಾಗ್ತದೆ, ಸನ್ಲೈಟ್ ಆಲ್ ಆಫ್ ದ ಡೈರೆಕ್ಷನ್ಸ್ ನಮ್ ಚರ್ಮಕ್ಕೆ ಹತ್ತಂಗಿಲ್ಲ. ಆಮೇಲೆ ಬ್ಲಾಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಐಸ್ ಗೆ ಸನ್ಲೈಟ್ ಬಡಿಯೋದಿಲ್ಲ, ಅದರಿಂದ ಇರಿಟೇಷನ್ ಆಗೋದನ್ನು ಕಡಿಮೆ ಆಗುತ್ತೆ ಸರ್.
1: ಸರ್, ಈಗ ಆಲ್ಬಿನಿಸಮ್ ಇರೋರನ್ನ ಸಮಾಜದಲ್ಲಿ ಅವರನ್ನು ಒಳಗೊಂಡು ಬಾಳೋದಾದ್ರೆ ಕೆಲವೊಬ್ರು ಏನ್ ಅನ್ಕೊಂತಾರೆ, ಅವ್ರನ್ನ ಆಲ್ಬಿನಿಸಮ್ ಇರೋರನ್ನ ಟಚ್ ಮಾಡಿದ್ರೆ ನಮಗೂ ಇಲ್ಲಿ ಆ ಕಾಯಿಲೆ ಬರುತ್ತೆ ಅಂತ ಅನ್ಕೊಂತಾರೆ ಸರ್. ಇದು ಎಷ್ಟರ ಮಟ್ಟಿಗೆ ಸತ್ಯ?
0: ಸರ್, ಇದು ಸತ್ಯವಲ್ಲ ಸರ್, ಇದು ಸತ್ಯಕ್ಕೆ ಬಹಳ ದೂರ ಇರೋದು. ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಇದು ಬರಂಗಿಲ್ಲ ಸರ್, ಇದು ಇದು ಜೆನೆಟಿಕ್ ಕಾಯಿಲೆ. ಸೊ ಅಂದಾಗೆ ಸೊ ಇದು ಅನ್ವಂಶಿಕವಾಗಿ ಬರುತ್ತೆ ಸರ್. ಇದು
1: ಸರ್, ಈಗ ವಿಟಿಲಿಗೋ ಬಗ್ಗೆ ಮಾತಾಡೋದಾದ್ರೆ ನೀವು ಮೂಲ ವ್ಯತ್ಯಾಸ ಇವೆರಡಕ್ಕೂ ಏನಂದ್ರೆ ಇದು ಜನ್ಮದಿಂದ ಬರುವಂತದ್ದು, ಇದು ಸ್ವಲ್ಪ ವರ್ಷಗಳ ನಂತರ ಬರೋದಂತ ಹೇಳಿದ್ರೆ, ಈ ವಿಟಿಲಿಗೋಗೆ ಏನಾದ್ರು ಚಿಕಿತ್ಸೆ ಇದೆಯಾ ಸರ್?
0: ಸರ್, ವಿಟಿಲಿಗೋಗೆ ಸಾಕಷ್ಟು ಆದಂತಹ ಚಿಕಿತ್ಸೆಗಳಿದಾವೆ. ಸೊ ವಿಟಿಲಿಗೋಗೆ ಸಣ್ಣ ಪ್ರಮಾಣದಲ್ಲಿ ಇತ್ತು ಅಂತಂದ್ರೆ ಕ್ರೀಮ್ಸ್ ಗಳು ಕೊಡ್ತೀವಿ, ಸ್ವಲ್ಪ ಜಾಸ್ತಿ ಇತ್ತು ಅಂತಂದ್ರೆ ಟ್ಯಾಬ್ಲೆಟ್ಸ್ ಗಳು ಕೊಡ್ತೀವಿ, ಆಮೇಲೆ ಕೆಲವೊಂದು ಲೈಟ್ ಟ್ರೀಟ್ಮೆಂಟ್ ಅಂತೀವಿ. ಸೊ ಲೈಟ್ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ವಲ್ಪ ಬಹಳ ಜಾಸ್ತಿ ಇರುತ್ತಲ್ಲ, ಅವರಿಗೆ ಕ್ರೀಮ್ಸ್ ಎಲ್ಲ ಹಚ್ಕೊಳ್ಳೋದಾಗಲ್ಲ. ಸೊ ಅಂತವ್ರಿಗೆ ಲೈಟ್ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೀವಿ, ಅಲ್ಟ್ರಾಲೈಟ್ ಲೈಟ್ ಟ್ರೀಟ್ಮೆಂಟ್. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಸರ್ಜರೀಸ್ಗಳನ್ನು ಇರುತ್ತೆ. ಸೊ ಆ ಸರ್ಜರೀಸ್ಗಳು ಮಾಡೋದ್ರಿಂದ ಏನಾಗುತ್ತೆ, ಅವರಿಗೆ ಸ್ವಲ್ಪ ಬಣ್ಣ ಬರುತ್ತೆ ಸರ್.
1: ಸರ್, ಇದು ಯಾವ ದೇಹದ ಯಾವ ಭಾಗದಿಂದ ಈ ಲಕ್ಷಣಗಳು ಆರಂಭ ಆಗ್ಬಹುದು ಸರ್ ಸಾಮಾನ್ಯವಾಗಿ?
0: ಸರ್, ವಿಟಿಲಿಗೋ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್. ವಿಟಿಲಿಗೋ ಕ್ಯಾನ್ ಅಫೆಕ್ಟ್ ಎನಿ ಪಾರ್ಟ್ ಆಫ್ ದ ಬಾಡಿ ಸರ್, ಅಂದ್ರೆ ಯಾವುದೇ ಭಾಗಕ್ಕೂ ಅದು ಅಫೆಕ್ಟ್ ಆಗ್ಬಹುದು. ಎಂತಿಷ್ಟೇ ನಿರ್ದಿಷ್ಟವಾದಂತ ಇದೇ ಭಾಗಕ್ಕೆ ಅಫೆಕ್ಟ್ ಆಗುತ್ತೆ ಅಂತಾನೆ ಇಲ್ಲ. ಸೊ ಇದು ಸ್ಕಿನ್ ಮಿಕೋಸಾ ಅಂದ್ರೆ ಸ್ಕಿನ್ಗ್ನು ಅಫೆಕ್ಟ್ ಆಗ್ಬಹುದು, ಆಮೇಲೆ ಮಿಕೋಸಾ ಅಂತಂದ್ರೆ ತುಟಿಗ್ನು ಆಗ್ಬಹುದು ಅಥವಾ ಜನಟಲ್ ಏರಿಯಾನಲ್ಲೂ ಆಗ್ಬಹುದು. ಸೊ ಯಾವ್ದೇ ಏರಿಯಾನೂ ಆಗ್ಬಹುದು ಸರ್.
1: ಇದು ಏನಾದ್ರೂ ಈ ಗಂಡ್ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರೋದು, ಹೆಣ್ ಮಕ್ಕಳಲ್ಲಿ ಕಮ್ಮಿ ಕಂಡು ಬರೋದು, ಈ ತರ ಏನಾದ್ರೂ ಇದೆ?
0: ಆ ತರ ಏನ್ ವ್ಯತ್ಯಾಸ ಇಲ್ಲ ಸರ್, ಈಕ್ವಲಿ ಅಫೆಕ್ಟೆಡ್ ಸರ್.
1: ಈಗ ವಿಟಿಲಿಗೋ ಆರಂಭದ ಹಂತದಲ್ಲಿ ಇದ್ದಾಗ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗ್ಬೋದಾ ಸರ್?
0: ಆರಂಭದ ಹಂತದಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಆಗುತ್ತೆ ಸರ್, ಬಣ್ಣ ಬರುತ್ತೆ. ಬಟ್ ನಾವೇನಂತೀವಿ, ವಿಟಿಲಿಗೋ ಇಸ್ ವೆರಿ ಅನ್ಪ್ರಿಡಿಕ್ಟೇಬಲ್ ಸರ್. ಕೆಲವೊಬ್ರಿಗೆ ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಸೊ ಬಹಳಷ್ಟು ಜನ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ ಪೇಷಂಟ್ಸ್ ಗಳಿಗೆ, ಲೈಕ್ ಮತ್ತೆ ಮತ್ತೆ ಹೋಗ್ತಾ ಇದೆ ಅಂತ. ಸೊ ಇದು ವಿಟಿಲಿಗೋ ಲೈಕ್ ಡಿಸೀಸ್ ಸಿವರಿಟಿ ಜಾಸ್ತಿ ಇದ್ದವ್ರಿಗೆ ಆತರ ಆಗುತ್ತೆ ಸರ್. ಓಕೆ, ಮತ್ತೆ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಕಲರ್ ಬರುತ್ತೆ, ಮತ್ತೆ ಸ್ವಲ್ಪ ದಿವಸ ಮತ್ತೆ ಆಗುತ್ತೆ.
1: ಈ ಆಲ್ಬಿನಿಸಮ್ ಇರೋರಿಗೆ ಸ್ಕಿನ್ ಸೆನ್ಸೇಷನ್ ಏನಾದ್ರು ಕಮ್ಮಿ ಇರುತ್ತೆ ಸರ್, ಜಾಸ್ತಿ ಇರುತ್ತಾ?
0: ಇಲ್ಲ, ಸ್ಕಿನ್ ಸೆನ್ಸೇಷನ್ ನಾರ್ಮಲ್ ಆಗೇ ಇರುತ್ತೆ ಸರ್, ಸ್ಕಿನ್ ಸೆನ್ಸೇಷನ್ ಅಲ್ಲಿ ಯಾವ್ದೇ ಆದಂತ ವ್ಯತ್ಯಾಸ ಇರೋದಿರಲ್ಲ ಸರ್.
1: ಹಾಗಾದ್ರೆ ಈ ಅಲ್ಬಿನಿಸಂಗೆ ಸಂಪೂರ್ಣ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ.

0: ಆಲ್ಬಿನಿಸಮ್ಗೆ ಸಂಪೂರ್ಣವಾದ ಚಿಕಿತ್ಸೆ ಅಂತಂದ್ರೆ ಅದಕ್ಕೆ ಯಾವ್ದಂತ ಮೆಡಿಕೇಶನ್ ಕೊಟ್ಬಿಟ್ಟು ನನ್ನ ಬಣ್ಣ ಬರ್ಸ್ತೀನಿ ಅಂತಂದ್ರೆ ಆಗೋದಿಲ್ಲ ಅದು. ಯಾಕಂತಂದ್ರೆ ಜೆನೆಟಿಕ್ ಕಂಡೀಷನ್ ನಿಂದನೇ ಅದನ್ನು ಬಣ್ಣ ಬರ್ತಾ ಇರಂಗಿಲ್ಲ. ಸೊ ಅದಕ್ಕಾಗಿ ಅದನ್ನ ಬಣ್ಣ ಬರಕ್ಕೆ ಮಾಡಕ್ ಬರಂಗಿಲ್ಲ. ಬಟ್ ಆಲ್ಬಿನಿಸಮ್ ನಿಂದ ನಮ್ಗೆ ಏನಾದ್ರೂ ತೊಂದರೆ, ಅದ್ ಬಣ್ಣ ಇರ್ಲಾರ್ದಕ್ಕೆ ನಮ್ಗೆ ತೊಂದರೆಗಳಾಗುತ್ತಲ್ಲ, ಅದನ್ನ ನಾವು ತಡೆಗಟ್ಬಹುದು. ಅದನ್ನ ಸನ್ ಪ್ರೊಟೆಕ್ಷನ್ ಮಾಡ್ಬಿಟ್ಟು ಅಥವಾ ರೆಗ್ಯುಲರ್ ಹೆಲ್ತ್ ಚೆಕ್, ಸ್ಕಿನ್ ಚೆಕಪ್ ಅಥವಾ ಐ ಪ್ರೊಟೆಕ್ಷನ್, ಐ ಚೆಕಪ್ ಎಲ್ಲ ಮಾಡ್ಕೊಂಡಿದ್ರಿಂದ ಅದರಿಂದ ಪ್ರಿವೆನ್ಷನ್ ಅಥವಾ ಕಾಂಪ್ಲಿಕೇಶನ್ಸ್ ಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು.
1: ಈಗ ಬಣ್ಣ ಅನ್ನೋದು ಬಿಟ್ಟು ಬೇರೆ ಎಲ್ಲ ವಿಷಯದಲ್ಲೂ ಅವ್ರು ನಾರ್ಮಲ್ ಆಗಿ ಇರ್ತಾರಲ್ಲ ಸರ್?
0: ಸರ್, ಬಣ್ಣ ಅನ್ನೋದ್ ಬಿಟ್ಟು ಅವರು ಒಂದು ಲೈಕ್ ಸ್ವಲ್ಪ ಮೆಂಟಲಿ ಅವರು ಇಂಟೆಲಿಜೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ ಸರ್, ಅವ್ರಿಗೆ ಇಂಟೆಲಿಜೆನ್ಸ್ ಕಡಿಮೆ ಇರುತ್ತೆ. ಮೆಂಟಲ್ ರಿಟಾರ್ಡೇಷನ್ ಬಹಳ ಕಡಿಮೆ ಕೇಸಸ್ ಅಲ್ಲಿ ಕೆಲವರಿಗೆ ಮೆಂಟಲ್ ರಿಟಾರ್ಡೇಷನ್ ಇರುತ್ತೆ. ಸೊ ಗ್ರಾಸ್ಪಿಂಗ್ ಪವರ್ ಅಂತೀವಲ್ಲ ನಾವು, ಸೊ ಚಿಕ್ಕ ಮಕ್ಕಳು ಸ್ವಲ್ಪ ಓದ್ತಾ ಇಲ್ಲ ಸ್ಕೂಲ್ ಅಲ್ಲಿ, ಸೊ ಗ್ರಾಸ್ಪಿಂಗ್ ಪವರ್ ಸ್ವಲ್ಪ ಕಡಿಮೆ ಇರುತ್ತೆ ಅವ್ರಿಗೆ.
1: ಇವರು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಆಗುತ್ತೆ ಸರ್?
0: ಸರ್, ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ನ ನಾವು ಜಲ್ದಿನ ನಾವು ಪತ್ತೆ ಹಚ್ಚಬಹುದು. ಸ್ಕಿನ್ ಅಲ್ಲಿ ಏನಾದ್ರೂ ಕ್ಯಾನ್ಸರ್ ಇದೆ, ಸೊ ಅರ್ಲಿ ಸ್ಟೇಜ್ ಅಲ್ಲೇ ನಾವು ಡಿಟೆಕ್ಷನ್ ಮಾಡಬಹುದು. ಸೊ ಆಮೇಲೆ ಈ ಕಾಂಪ್ಲಿಕೇಶನ್ಸ್ ಅನ್ನ ಲೈಕ್ ಪ್ರಿವೆನ್ಷನ್ ಮಾಡ್ಕೊಳ್ಬಹುದು. ಲೈಕ್ ರೆಗ್ಯುಲರ್ ಆಗಿ ಅವರು ಕೆಲವೊಬ್ರು ಬಹಳನೆ ನೆಗ್ಲೆಕ್ಟ್ ಆಗಿದ್ರೆ ಏನಾಗುತ್ತೆ, ಮುಂದೆ ಹೋಗಿ ಅದು ಕ್ಯಾನ್ಸರ್ಸ್ ಎಲ್ಲ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನೀವು ನಿಮ್ ಚರ್ಮನ್ನ ನೀವು ಆರೈಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮುಂದೆ ಯಾವ್ದೇ ಆದಂತ ಪ್ರಾಬ್ಲಮ್ ಆಗೋದನ್ನ ತಡೆಗಟ್ಟಬಹುದು ಸರ್. ನಾವು
1: ಈಗ ಆಲ್ಬಿನಿಸಮ್ ಇರೋರು ಆರೋಗ್ಯಕರವಾಗಿ ಮತ್ತು ಯಶಸ್ವಿ ಜೀವನ ನಡೆಸಬೇಕಾದ್ರೆ ತಮ್ಮ ಸಲಹೆ ಏನ್ ಕೊಡ್ತೀರಾ ಸರ್?
0: ಆಲ್ಬಿನಿಸಮ್ ಇರೋರು ಆರೋಗ್ಯವಾಗಿ ಅವರು ಯಶಸ್ವಿ ಜೀವನ ನಡೆಸಬೇಕಂತಂದ್ರೆ ಮೊದಲನೇದಾಗಿ ಅವರು ಫೋಟೋ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು. ಫೋಟೋ ಪ್ರೊಟೆಕ್ಷನ್ ಅಂತಂದ್ರೆ ಸನ್ ಲೈಟ್ ಗೆ ಎಕ್ಸ್ಪೋಸ್ ಆಗಬಾರ್ದು ಮೊದಲನೇ ಟೈಮು. ಇಫ್ ಎಟ್ ಆಲ್ ಅವ್ರು ಏನಾದ್ರೂ ಎಕ್ಸ್ಪೋಸ್ ಆಗ್ತಾ ಇದ್ರೆ ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ನ ತಗೋಬೇಕು. ಫೋಟೋ ಪ್ರೊಟೆಕ್ಟಿವ್ ಮೆಜರ್ಸ್ ಅಂತಂದ್ರೆ ಶರ್ಟ್ಸ್ ಹಾಕೊಳ್ಳೋದು, ಓಕೆ, ಸೊ ಹ್ಯಾಟ್ ಹಾಕೊಳ್ಳೋದು, ವೈಡ್ ರಿಮ್ ಹ್ಯಾಟ್ ಹಾಕೊಳ್ಳೋದು, ಐಸ್ ಪ್ರೊಟೆಕ್ಷನ್ ಗೆ ಡಾರ್ಕ್ ಕಲರ್ಡ್ ಗಾಗಲ್ಸ್ ಹಾಕೊಳ್ಳೋದು ಅವೆಲ್ಲ ಮಾಡ್ಬೇಕು. ಆಮೇಲೆ ರೆಗ್ಯುಲರ್ ಆಗಿ ನಿಮ್ದು ಚರ್ಮನ್ನ ನೀವು ನೋಡ್ಕೊಂತಿರ್ಬೇಕು. ಏನಾದ್ರೂ ನಮ್ ಚರ್ಮದಲ್ಲಿ ಏನಾದ್ರು ಆಗಿದೆನಾ, ಏನಾದ್ರೂ ಹೀಲ್ ಆಗ್ತಾ ಇಲ್ಲ ಏನಾದ್ರೂ, ಸೊ ಆತರ ಏನಾದ್ರೂ ಕಂಡು ಬಂದಲ್ಲಿ ನೀವು ಚರ್ಮ ಡಾಕ್ಟರ್ ಗೆ ಹೋಗಿ ಭೇಟಿ ಆಗ್ಬೇಕು ಸರ್.
1: ಈಗ ಸಾರ್ವಜನಿಕರಿಗೂ ತುಂಬಾ ತಪ್ಪು ಕಲ್ಪನೆ ಇದೆ ಅಂತ ಆಗ್ಲೇ ಹೇಳಿದ್ರಿ, ಸಾರ್ವಜನಿಕರು ಮತ್ತೆ ಅವ್ರ ಸುತ್ತಮುತ್ತ ಇರುವಂತಹ ಕುಟುಂಬದ ಸದಸ್ಯರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ
0: ಸರ್? ಸಾರ್ವಜನಿಕರು ಮತ್ತು ಕುಟುಂಬದ ಸದಸ್ಯರಿಗೆ ಒಂದೇ ಹೇಳೋದು, ಲೈಕ್ ಆಲ್ಬಿನಿಸಮ್ ಇದೊಂದು ಅನುವಂಶಿಕ ಕಾಯಿಲೆ, ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ. ಸೊ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಬೇಡ. ಪೋಷಕರು ಕೆಲವೊಂದ್ಸಲ ಏನ್ ಮಾಡ್ತಾರೆ, ಕೆಲವೊಂದು ವೈಟ್ ಇರಂತದ್ದು, ಈಗ ವೈಟ್ ಆಗಿರದೇ ಇಲ್ಲ ಚರ್ಮ, ಸೊ ವೈಟ್ ಇರಂತ ಫುಡ್ ಗಳು ಕೊಡೋದು ಅವಾಯ್ಡ್ ಮಾಡ್ತಾರೆ, ಮಿಲ್ಕ್ ಆಗ್ಲಿ, ಸೊ ಎಗ್ಸ್ ಆಗ್ಲಿ. ಸೊ ಇದರಿಂದ ಏನಾಗುತ್ತೆ, ನ್ಯೂಟ್ರಿಷನ್ ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಸೊ ಆತರ ತಪ್ಪು ಕಲ್ಪನೆ ಬೇಡ. ಅಥವಾ ವೈಟ್ ಕಲರ್ ಏನಾದ್ರು ತಿನ್ನೋದ್ರಿಂದ ಇನ್ನಷ್ಟು ವೈಟ್ ಆಗುತ್ತೆ ಅಥವಾ ಕಲರ್ ಬರೋದೇ ಇಲ್ಲ ಆತರ ಏನು ಇದು ಮಾಡೋದ್ ಬೇಡ. ಸೊ ಅವ್ರು ಏನ್ ತಿಂತಾರೆ ಅದೆಲ್ಲ ತಿನ್ಲಕ್ಕೆ. ಸೊ ಇದು ಮುಟ್ಟೋದ್ರಿಂದ ಅಥವಾ ಅವ್ರ ಜೊತೆ ಇರೋದ್ರಿಂದ ಬರಂಗಿಲ್ಲ ಸರ್.
1: ಈಗ ಆಲ್ಬಿನಿಸಮ್ ದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆ ಕಂಡು ಬರುತ್ತೆ ಸರ್?
0: ಸರ್, ಆಲ್ಬಿನಿಸಮ್ ಅಲ್ಲಿ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ ಒಂದು ವಿಜುವಲ್ ಅಕ್ಯುಟಿ ಕಡಿಮೆ ಇರುತ್ತೆ, ಅಂದ್ರೆ ಅವರು ದೂರದನ್ನ ನೋಡಕ್ ಆಗಂಗಿಲ್ಲ ಅವ್ರಿಗೆ, ಸ್ವಲ್ಪ ಅವ್ರ ಗ್ಲಾಸ್ ಅದೆಲ್ಲ ಬಳಸಬೇಕಾಗುತ್ತೆ. ಆಮೇಲೆ ಇನ್ನೊಂದು ಫೋಟೋ ಸೆನ್ಸಿಟಿವಿಟಿ, ಅಂದ್ರೆ ಬಿಸಿಲು ಏನಾದ್ರು ಕಂಡ್ರೆ ಅವರಿಗೆ ಕಣ್ಣು ಕುಕ್ಕುತ್ತೆ. ಸೊ ಬಿಸಿಲಿಗೆ ಜಾಸ್ತಿ ಅಥವಾ ಹೈ ಸ್ವಲ್ಪ ಜಾಸ್ತಿ ಲೈಟ್ ಇರೋಂಥದ್ದಕ್ಕೆ ನೋಡಕ್ ಅವರಿಗೆ ಕಷ್ಟ ಆಗುತ್ತೆ. ಇವೆರಡು ಕಣ್ಣಿನ ಸಮಸ್ಯೆಗಳು ಇರ್ತವೆ ಸರ್ ಅವರಿಗೆ.
1: ಪೇರೆಂಟ್ಸ್ ಇಬ್ರು ನಾರ್ಮಲ್ ಇದ್ದು ಮಕ್ಕಳಿಗೆ ಆಲ್ಬಿನಿಸಮ್ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆಯಾ ಸರ್?
0: ಹೌದು, ಪೇರೆಂಟ್ಸ್ ಇಬ್ರು ನಾರ್ಮಲ್ ಚರ್ಮನೆ ಹೊಂದಿದ್ದು ಮಕ್ಕಳಿಗೆ ಆಲ್ಬಿನಿಸಮ್ ಆಗೋ ಚಾನ್ಸಸ್ ಇದೆ.
1: ಸರ್, ಇನ್ನೊಂದು ಪ್ರಮುಖ ಪ್ರಶ್ನೆ, ಆಲ್ಬಿನಿಸಮ್ ಇರುವಂತಹ ಮಕ್ಕಳು ಶಾಲೆಯಲ್ಲಿ ಯಾವ ರೀತಿ ಸವಾಲುಗಳನ್ನು ಎದುರಿಸ್ತಾರೆ ಸರ್?
0: ಸರ್, ಆಲ್ಬಿನಿಸಮ್ ಇರುವಂತಹ ಮಕ್ಕಳಿಗೆ ಒಂದ್ ಸ್ವಲ್ಪ ಸ್ಪೆಷಲ್ ಅವರಿಗೆ ಕೇರ್ ಬೇಕಾಗುತ್ತೆ ಶಾಲೆಯಲ್ಲಿ, ಎಸ್ಪೆಷಲಿ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ. ಸೊ ಶಿಕ್ಷಕರ ಅಂತಂದ್ರೆ ಲೈಕ್ ಅವರಿಗೆ ಸನ್ ಪ್ರೊಟೆಕ್ಷನ್ ಮಾಡೋದ್ರಿಂದ ಅವರಿಗೆ ಹ್ಯಾಟ್ ಯೂಸ್ ಮಾಡಕ್ಕೆ ಅನುಮತಿ ಕೊಡಬೇಕು. ಆಮೇಲೆ ಬ್ಲಾಕ್ ಕಲರ್ಡ್ ಗ್ಲಾಸಸ್ಗಳು ಯೂಸ್ ಮಾಡಕ್ಕೆ ಸ್ವಲ್ಪ ಅನುಮತಿ ಕೊಡಬೇಕಾಗುತ್ತೆ ಶಿಕ್ಷಕರು. ಆಮೇಲೆ ಅವ್ರು ಸ್ವಲ್ಪ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಹೆಚ್ಚಿನ ಕೇರ್ ಒಂದ್ ಬೇಕಾಗುತ್ತೆ ಸ್ಟಡೀಸ್ ಅಲ್ಲಿ. ಸೊ ಪೋಷಕರು ಲೈಕ್ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಂತಂತಂದ್ರೆ ಈಗ ಅವ್ರ ಎಲ್ಲ ಕ್ಯಾಪ್ ಹಾಕೊಂಡ್ ಬರೋದು, ಗ್ಲಾಸ್ ಹಾಕೊಂಡ್ ಬರೋದ್ರಿಂದ ಕೀಟ್ಲೆ ಮಾಡ್ತಿರ್ತಾರೆ ಅವರೆಲ್ಲ. ಸೊ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಬೇರೆ ಮಕ್ಕಳಿಗೆ. ಸೊ ಆ ಅರಿವು ಮೂಡಿಸೋದ್ರಿಂದ ಏನಾಗುತ್ತೆ, ಇದು ಈ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬಹುದು ಸರ್.
1: ಸರ್, ಸನ್ಸ್ಕ್ರೀನ್ ಬಳಕೆ ಬಗ್ಗೆ ಆಗ್ಲೇ ನೀವು ಹೇಳ್ತಾ ಇದ್ರಿ, ಆಲ್ಬಿನಿಸಮ್ ಇರುವಂತಹ ರೋಗಿಗಳು ಇದನ್ನ ಸೂಕ್ತ ರೀತಿಯಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು
0: ಸರ್? ಸನ್ಸ್ಕ್ರೀನ್ ಅನ್ನ ಆಲ್ಬಿನಿಸಮ್ ಇರೋರು ಅವ್ರು ಹೊರಗಡೆ ಹೋಗ್ತಾರೋ ಇಲ್ಲೋ ಅದ್ ಸಂಬಂಧ ಇಲ್ಲ. ಸೊ ಡೈಲಿ ಹಚ್ಕೊಳ್ಬೇಕು ಅವರು ಸನ್ಸ್ಕ್ರೀನ್, ಯಾವಾಗ್ಲೂ ಮೂರ್ ಟೈಮ್ ಹಚ್ಕೊಳ್ಬೇಕು, 9:00, 12:00, 3:00. ಸೊ ಒಂದ್ಸಲ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ಎಲ್ಲೆಲ್ಲಿ ನಮಗೆ ಸನ್ಲೈಟ್ ಹತ್ತದೆ ಅಥವಾ ಫೋಟೋ ಎಕ್ಸ್ಪೋಸ್ ಏರಿಯಾನಾಗ ನಾವು ಅಪ್ಲೈ ಮಾಡಿದ್ರೆ ಸೊ 3 hours to 4 hours ಪ್ರೊಟೆಕ್ಷನ್ ಸಿಗುತ್ತೆ. 9 ಗಂಟೆಗೆ ಹಚ್ಕೊಂಡ್ರೆ 12:00 ತನಕ, 12 ಗಂಟೆಗೆ ಹಚ್ಕೊಂಡ್ರೆ 3 ಗಂಟೆ ತನಕ, 3 ಗಂಟೆ ಹಚ್ಕೊಂಡ್ರೆ 6:30 ತನಕ.

0: ಹತ್ತುವರೆ ಆದ್ಮೇಲೆ ಸ್ವಲ್ಪ ಸನ್ಸೆಟ್ ಆಗುತ್ತೆ. ಸೊ ಆಗ ಸನ್ಸ್ಕ್ರೀನ್ ಅಪ್ಲೈ ಮಾಡೋದು ಅವಶ್ಯಕತೆ ಇರಂಗಿಲ್ಲ.
1: ಮನೆಯಲ್ಲಿದ್ರು ಹಚ್ಕೋಬೇಕು ಸರ್?
0: ಸರ್ ಮನೇಲಿ ಇದ್ರು ಹಚ್ಕೊಳ್ಬೇಕು ಸರ್, ಸನ್ ಲೈಟ್ ಬೀಳುತ್ತೆ, ಸನ್ ಲೈಟ್ ಬಡಿಯುತ್ತೆ ಸರ್, ಅಲ್ಟ್ರಾವೈಲೆಟ್ ರೇಸ್ ಬಡಿಯುತ್ತೆ, ಡೈರೆಕ್ಟ್ ಆಗಿ ಸನ್ ಎಕ್ಸ್ಪೋಸ್. ಅದೊಂಥರ ತಪ್ಪು ಕಲ್ಪನೆ ಇದೆ, ಲೈಕ್ ಸನ್ ಲೈಟ್ ಹೋದಾಗೆ ಮಾತ್ರ ಸನ್ಸ್ಕ್ರೀನ್ ಹಚ್ಕೋಬೇಕು ಅಂತ. ಸೊ ಮನೇಲಿ ಇದ್ದನ್ನು ಹಚ್ಕೊಳ್ಬೇಕು ಸರ್, 9:00, 12:00, 3:00.
1: ಅವ್ರ ಉಡುಗೆ ತೊಡುಗೆ ಬಗ್ಗೆ ಹೇಳ್ರಿ ಸರ್, ಯಾವ ರೀತಿ ಅವರು ಉಡುಗೆ ತೊಡುಗೆ ಇರಬೇಕು, ಸೊ ದಟ್ ದೇ ಕ್ಯಾನ್ ಲೀಡ್ ಎ ಕಂಫರ್ಟೇಬಲ್ ಲೈಫ್.
0: ಸರ್ ಅವ್ರ ಉಡುಗೆಗಳು ಅಂತಂದ್ರೆ ಅವ್ರು ಯಾವಾಗ್ಲೂ ಏನಾಗುತ್ತೆ, ಥಿನ್ ಕಲರ್ದ ಬಟ್ಟೆ ಅಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೋಬಾರ್ದು. ಯಾಕಂದ್ರೆ ಥಿನ್ ಆಗಿರೋ ಬಟ್ಟೆಗಳು ಹಾಕೊಂಡ್ರೆ ಅಥವಾ ತೆಳುವಾದಂತ ಬಟ್ಟೆಗಳು ಹಾಕೊಂಡ್ರೆ ಅದು ಸನ್ ಲೈಟ್ ಈಸಿಯಾಗಿ ಪೆನೆಟ್ರೇಟ್ ಆಗ್ಬಿಟ್ಟು ಮತ್ತೆ ಚರ್ಮಕ್ಕೆ ಹತ್ತುತ್ತೆ. ಸೊ ಸ್ವಲ್ಪ ದಪ್ಪ ಇರೋಂತ ಬಟ್ಟೆಗಳು ಹಾಕೋಬೇಕು. ಆಮೇಲೆ ಯಾವಾಗ್ಲೂ ಲೈಕ್ ಶಾರ್ಟ್ ಶರ್ಟ್ ಆತರ ಹಾಕೋಬಾರ್ದು, ಫುಲ್ ಶರ್ಟ್ ಹಾಕೋಬೇಕು, ಫುಲ್ ಪ್ಯಾಂಟ್ ಹಾಕೋಬೇಕು, ಆಮೇಲೆ ಕ್ಯಾಪ್, ಆಮೇಲೆ ಗಾಗಲ್ಸ್ ಅವೆಲ್ಲೇನು ಕಂಪಲ್ಸರಿ ನೀವು ಹಾಕೊಳ್ಳೇಬೇಕು. ಸೊ ಇಫ್ ಎಟ್ ಆಲ್ ಅವ್ರ ಏನಾರ ಪಾಸಿಬಲ್ ಇತ್ತು ಅಂತಂದ್ರೆ ಲೈಕ್ ಮಾಸ್ಕ್ ತರ ಏನಾದ್ರು ಹಾಕೊಂಡ್ರೆ ಅವರಿಗೆ ಸನ್ಲೈಟ್ ನಿಂದ ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ ಸರ್.
1: ಈಗ ಆಲ್ಬಿನಿಸಂ ಹಾಗೂ ವಿಟಿಲಿಗೋ ದಿಂದ ಬಳಲುತ್ತಿರುವ ರೋಗಿಗಳಿಗೆ ಕೊನೆಯದಾಗಿ ಏನ್ ಕಿವಿಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಸರ್ ಆಲ್ಬಿನಿಸಂ ಇಟ್ ಈಸ್ ಅಂದ್ರೆ ಅಪರೂಪವಾದಂತ ಅನುವಂಶಿಕ ಕಾಯಿಲೆ. ಅದನ್ನ ನೀವು ಯಾವ್ದೇ ಆದಂತ ಟ್ರೀಟ್ಮೆಂಟ್ ಆಗ್ಲಿ ಅಥವಾ ಯಾವ್ದೇ ಆದಂತ ಏನಾದ್ರೂ ತಗೊಂಡ್ರೆ ಕಡಿಮೆ ಗೋಲಿ ಅದು ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತಂದ್ರೆ ಅದು ಆಗೋದಿಲ್ಲ ಆತರ. ಸೊ ಅದರಿಂದ ಅಲ್ಲಿ ಮೆಲನಿನೇ ಇಲ್ಲದೆ ಇರೋದ್ರಿಂದ ನೀವು ಅದ್ರ ಸನ್ಲೈಟ್ ಇಂದ ಏನಾದ್ರೂ ಪ್ರೊಟೆಕ್ಷನ್ಸ್ ಎಲ್ಲ ತಗೊಳ್ಬೇಕಾಗುತ್ತೆ. ಸೊ ನೀವು ಅದ್ರ ಜೊತೆನೆ ಇರಬೇಕಾಗುತ್ತೆ. ವಿಟಿಲಿಗೋ ಆತರ ಇಲ್ಲ, ವಿಟಿಲಿಗೋದಲ್ಲಿ ಬಹಳಷ್ಟು ವೆರೈಟೀಸ್ ಇದಾವೆ. ಸೊ ಲೋಕಲೈಸ್ ವಿಟಿಲಿಗೋ, ಜನರಲೈಸ್ ವಿಟಿಲಿಗೋ, ಸಣ್ಣ ಪ್ರಮಾಣದಂತ ವಿಟಿಲಿಗೋ ಅಥವಾ ದೊಡ್ಡ ಪ್ರಮಾಣದಂತ ವಿಟಿಲಿಗೋ, ಆ ಎಲ್ಲಾ ತರಂತ ವಿಟಿಲಿಗೋಗೆ ಸೂಕ್ತವಾದ ಚಿಕಿತ್ಸೆ ಇದೆ. ಸೊ ನೀವು ನಿಯರೆಸ್ಟ್ ನಿಮ್ಮ ಚರ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡ್ಬಿಟ್ಟು ನೀವು ಅದ್ರ ಬಗ್ಗೆ ಚಿಕಿತ್ಸೆ ತಗೊಳ್ಬಹುದು. ಅದಕ್ಕೆ ಬಣ್ಣ ಬರುತ್ತೆ ಅದಕ್ಕೆ.
1: ಸರಿ, ಆಲ್ಬಿನಿಸಂ ನಲ್ಲಿ ಟೈಪ್ಸ್ ಅಂತ ಏನಾದ್ರು ಇದೆಯಾ?
0: ಆಲ್ಬಿನಿಸಂ ಅಲ್ಲಿ ಟೋಟಲ್ ಆಗಿ 7 ವೆರೈಟಿ ಇದಾವೆ. ಸೊ ಒಕ್ಲೋಕುಟಿನಿಸ್ ಆಲ್ಬಿನಿಸಂ 1, 2, 3, 4 ಆತರ. ಸೊ ಅದರಲ್ಲಿ ಕಾಮನ್ ಆಗಿರೋದು ಒಕ್ಲೋಕುಟಿನಿಸ್ ಆಲ್ಬಿನಿಸಂ ವರ್ಲ್ಡ್ ವೈಡ್ ಆಗಿ ಒಕ್ಲೋಕುಟಿನಿಸ್ ಆಲ್ಬಿನಿಸಂ 1 ಇಸ್ ಅ ಮೋಸ್ಟ್ ಕಾಮನ್, ಬಟ್ ಇನ್ ಆಫ್ರಿಕನ್ ಪಾಪ್ಯುಲೇಷನ್ ಅಲ್ಲಿ ಸೊ ಒಕ್ಲೋಕುಟಿನಿಸ್ ಆಲ್ಬಿನಿಸಂ 2 ಇಸ್ ಅ ಮೋಸ್ಟ್ ಪ್ರಿವಲೆಂಟ್ ಇದೆ. ಸರ್ ಡಿಪೆಂಡಿಂಗ್ ಆನ್ ಪೆಥೋಜೆನ್ಸಿಸ್ ಅಲ್ಲಿ ಚೇಂಜಸ್ ಗಳಿದಾವೆ. ಈಗ ಒಕ್ಲೋಕುಟಿನಿಸ್ ಆಲ್ಬಿನಿಸಂ 1 ಅಲ್ಲಿ ಲೈಕ್ ಟೈರೋಸಿನೇಸ್ ಎನ್ಝೈಮ್ಸ್ ಏನಿರುತ್ತಲ್ಲ ಅದು ಇನಿಬಿಷನ್ ಆಗೋದ್ರಿಂದ ಅವ್ರ ಹತ್ರ ಮೆಲನಿನ್ ಪ್ರೊಡಕ್ಷನ್ ಆಗಂಗಿಲ್ಲ. ಈ ತರ ಸಾಕಷ್ಟು ವೇರಿಯೇಷನ್ಸ್ ಅಂದ್ರೆ ಮೆಲನಿನ್ ಪ್ರೊಡಕ್ಷನ್ ಆಗಿ ಅದನ್ನ ಹೊರಗಡೆ ಅದು ಡೆಂಡ್ರೈಟ್ಸ್ ನಿಂದ ಹೊರಗಡೆ ಹೋಗಿ ಅದು ಸ್ಪ್ರೆಡ್ ಆಗೋವರೆಗೂ ಬೇರೆ ಬೇರೆ ಸ್ಟೇಜ್ ಅಲ್ಲಿ ಅದು ಡಿಫೆಕ್ಟ್ ಇರುತ್ತೆ. ಅದ್ರ ಪ್ರಕಾರ ಅದನ್ನ 1, 2, 3, 4 ಅಂತ ಅದನ್ನ ಕನ್ಸಿಡರ್ ಅಂತ ಹೇಳಿದ್ದಾರೆ. ಮುಂಚೆ ಓನ್ಲಿ 4 ಟೈಮ್ಸ್ ಇದು, ರೀಸೆಂಟ್ ಆಗಿ ಅದನ್ನ 3 ಟೈಪ್ಸ್ ಇನ್ನೊಂದು 3 ಟೈಪ್ಸ್ ಆಡ್ ಮಾಡಿದ್ದಾರೆ. ಟೋಟಲ್ ಆಗಿ 7 ಟೈಪ್ಸ್ ಇದಾವೆ. ಆಮೇಲೆ ಕೆಲವು ಎಲ್ಲಾ ಪೇಷಂಟ್ ಅಲ್ಲಿ ಲೈಕ್ ಪೂರ್ತಿನೇ ವೈಟ್ ಇರಂಗಿಲ್ಲ. ಕೆಲವೊಬ್ಬರಲ್ಲಿ ಸ್ವಲ್ಪ ವರ್ಷಗಳಾದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಕೆಲವೊಬ್ಬರಲ್ಲಿ ಸರ್ ಆಕ್ಲೋಕುಟಿನಿಸ್ ಆಲ್ಬಿನಿಸಂ ಹೇರ್ಸ್ ಬ್ಲ್ಯಾಕ್ ಆಗಿದೆ, ಹೈಪ್ ನು ವೈಟ್ ಇರುತ್ತೆ ಅಂತ. ಹೌದು, ಹೇರ್ಸ್ ವೈಟ್ ಇರುತ್ತೆ, ಕೆಲವೊಬ್ಬರಿಗೆ ಗ್ರೇ ಹೇರ್ಸ್ ಇರುತ್ತೆ, ಸ್ವಲ್ಪ ಬಣ್ಣ ಬರುತ್ತೆ ಕೆಲವೊಂದು. ಸೊ ಡಿಪೆಂಡಿಂಗ್ ಅಪಾನ್ ಯಾವ್ಯಾವ್ದು ಇದರಲ್ಲಿ ಇದಾವೆ ಅದ್ರ ಪ್ರಕಾರ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಸರ್.
1: ಕೇಳುಗರೆ, ಇದಾಗಿತ್ತು ಇವತ್ತಿನ ಆರೋಗ್ಯವಾಣಿ. ನಮ್ಮ ಸ್ಟುಡಿಯೋಗೆ ಬಂದು ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಎರಡರ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನ ನೀಡಿದಂತವರು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೋಡ್ ಅವರು. ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್.
2: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆಲ್ಬಿನಿಸಂ ಹಾಗೂ ವಿಟಿಲಿಗೋ ಈ ಕುರಿತು ಕಲಬುರಗಿಯ ಚರ್ಮರೋಗ ತಜ್ಞರಾದ ಡಾಕ್ಟರ್ ಶಶಿಕಾಂತ್ ಮಲ್ಕೋಡ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: کٲشرِ زبٲنۍ ہِنٛدۍ پروگرام تہٕ خبرٕ تہِ چھِ نِوٕز آن AIR ایپ پٮ۪ٹھ دٔستیاب.
3: آکاش وانی اَنیتہٕ تمل نِگچِگلُم نِوٕز آن AIR ایپل کِڈیکُم.

0: 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕುಸುಮ್ ಯೋಜನೆ.
1: ನಮಸ್ಕಾರ. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ದೇಶದಾದ್ಯಂತ 3.5 ದಶಲಕ್ಷಕ್ಕೂ ಹೆಚ್ಚು ರೈತರಿಗೆ ಶುದ್ಧ ಸೌರಶಕ್ತಿಯನ್ನು ಒದಗಿಸುವ ವಿಶ್ವದ ಅತಿ ದೊಡ್ಡ ಉಪಕ್ರಮಗಳಲ್ಲಿ ಪಿಎಂ ಕುಸುಮ್ ಯೋಜನೆ ಪ್ರಮುಖವಾದುದು. ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ಥಾನ ಮಹಾಭಿಯಾನ ಇದರ ಪೂರ್ತಿ ಹೆಸರು. ಇದು ರೈತರಿಗೆ ಸೋಲಾರ್ ಪಂಪ್ಗಳನ್ನು ಅಳವಡಿಸಲು ಸಹಾಯಧನ ನೀಡುತ್ತದೆ. ಜಮೀನುಗಳಲ್ಲಿ ಸೌರ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಿ ಆದಾಯ ಗಳಿಸುವಂತಹ ಅವಕಾಶವನ್ನು ಒದಗಿಸಿಕೊಡುತ್ತೆ. ಕುಸುಮ್ ಸೌರ ಯೋಜನೆಗೆ March 2019 ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಯಿತು. 2019 ಜುಲೈನಲ್ಲಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲಾಯಿತು. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಈ ಯೋಜನೆಯ ಮೇಲ್ವಿಚಾರಣೆಯನ್ನು ಮಾಡುತ್ತೆ. ಭಾರತವನ್ನ ಹಸಿರು ಇಂಧನದತ್ತ ಪರಿವರ್ತಿಸುವ ಉದ್ದೇಶದಿಂದ ಕುಸುಮ್ ಯೋಜನೆಯನ್ನು ರೂಪಿಸಲಾಗಿದ್ದು ರೈತರಿಗೆ ಶುದ್ಧ ಇಂಧನ ಪೂರೈಸುವಂತದ್ದು ಈ ಯೋಜನೆಯ ಉದ್ದೇಶವಾಗಿದೆ. ದೇಶದಾದ್ಯಂತ ರೈತರಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡೋದು ಈ ಯೋಜನೆಯ ಉದ್ದೇಶ. ನೀರಾವರಿಗೆ ವಿದ್ಯುಚ್ಛಕ್ತಿ ಅವಲಂಬನೆಯನ್ನು ತಪ್ಪಿಸೋದು, ಡೀಸೆಲ್ ಮುಂತಾದ ಇತರ ಇಂಧನಗಳ ಬಳಕೆಯನ್ನು ತಪ್ಪಿಸಿ ಅಗತ್ಯವಿರುವ ಪರ್ಯಾಯ ಸಂಪನ್ಮೂಲವನ್ನು ಈ ಯೋಜನೆಯ ಮೂಲಕ ಒದಗಿಸಲಾಗ್ತದೆ. ಈ ಯೋಜನೆಯಲ್ಲಿರುವ ಸೌರ ಪಂಪ್ಗಳನ್ನು ರೈತರ ಬದುಕನ್ನ ಆರ್ಥಿಕವಾಗಿ ಉತ್ತೇಜನಗೊಳಿಸುವಂತಹ ಯೋಜನೆ ಈ ಯೋಜನೆಯ ಉದ್ದೇಶ ಆಗಿದೆ. ಜೊತೆಗೆ ಪರಿಣಾಮಕಾರಿ ನೀರಾವರಿ ವಿಧಾನವನ್ನ ಸಾಧಿಸುವಂತದ್ದು, ಆ ಮೂಲಕ ರೈತರಿಗೆ ಸಹಾಯ ಮಾಡುವಂತದ್ದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ನೋಡೋಣ. ನೀರಾವರಿ ವ್ಯವಸ್ಥೆಗಳು ಮತ್ತು ಕೃಷಿ ಕಾರ್ಯಚಟುವಟಿಕೆಗಳಿಗೆ ವಿದ್ಯುತ್ ಒದಗಿಸುವ ಉದ್ದೇಶದಿಂದ ಭಾರತದ ರೈತರಿಗೆ ಸೌರಶಕ್ತಿಯ ಅವಶ್ಯಕತೆ ಬಹಳಷ್ಟಿದೆ. ರೈತರಿಗೆ ಹಗಲಿನಲ್ಲಿ ವಿದ್ಯುತ್ ಕೊರತೆ ಕಾಡ್ತಾ ಇದೆ. ಹೆಚ್ಚಿನ ಇಂಧನ ವೆಚ್ಚಗಳು ಮತ್ತು ಡೀಸೆಲ್ ಚಾಲಿತ ಪಂಪ್ಗಳ ನಿರಂತರ ನಿರ್ವಹಣೆಯ ಮೂಲಕ ರೈತರ ಮೇಲೆ ಆರ್ಥಿಕವಾಗಿ ಗಮನಾರ್ಹ ಹೊರೆಯಾಗ್ತಾ ಇದೆ. ಕೃಷಿ ಉದ್ದೇಶಗಳಿಗಾಗಿ ಸೌರಶಕ್ತಿಯನ್ನು ಬಳಸೋದ್ರಿಂದ ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಪರಿಹರಿಸಬಹುದು. ಹಗಲು ಹೊತ್ತಿನಲ್ಲಿ ಕೂಡ ಶುದ್ಧ ಇಂಧನಕ್ಕೆ ಸೌರಶಕ್ತಿ ಪರಿಣಾಮಕಾರಿಯಾದ ಇಂಧನ ಮೂಲವಾಗಿದೆ. ಸೌರಶಕ್ತಿಯನ್ನು ಬಳಸಿಕೊಂಡು ಉಪಕರಣಗಳ ಕಾರ್ಯಾಚರಣೆ ಮಾಡುವ ಮೂಲಕ ಇಂಧನ ವೆಚ್ಚ ಕಡಿಮೆ ಮಾಡಬಹುದು. ಪೆಟ್ರೋಲ್ ಡೀಸೆಲ್ ಬೆಲೆಗಳು ನಿರಂತರವಾಗಿ ಹೆಚ್ಚುತ್ತಾ ಇರುವ ಕಾರಣ ಅವುಗಳನ್ನು ಅವಲಂಬನೆ ತಪ್ಪಿಸುವ ಉದ್ದೇಶದಿಂದ ಸೌರಶಕ್ತಿ ಬಳಕೆ ಪರಿಣಾಮಕಾರಿಯಾದುದು. ಈ ನಿಟ್ಟಿನಲ್ಲಿ ಪಿಎಂ ಕುಸುಮ್ ಯೋಜನೆ ಎಲ್ಲಾ ಕೃಷಿ ಪದ್ಧತಿಗೆ ಸೌರಶಕ್ತಿಯನ್ನ ಒದಗಿಸುತ್ತೆ. ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸಹಾಯ ಮಾಡಲು ಶುದ್ಧ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಪ್ರಧಾನಮಂತ್ರಿ ಕುಸುಮ್ ಯೋಜನೆ ಅಡಿ ಹೆಚ್ಚಿನ ಲಾಭ ಪಡೆಯುವಲ್ಲಿ ಮಧ್ಯ ಕರ್ನಾಟಕ ಭಾಗದ ಚಿತ್ರದುರ್ಗ ಜಿಲ್ಲೆ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿದೆ. ಈ ವಿಷಯ ಹೆಗ್ಗಳಿಕೆಯ ವಿಚಾರ ಆಗಿದೆ. ಚಿತ್ರದುರ್ಗದ ರೈತರು

ಹೆಚ್ಚಿನ ಪ್ರಮಾಣದಲ್ಲಿ ಸೋಲಾರ್ ಪಂಪ್ಸೆಟ್ ಅಳವಡಿಸಿಕೊಳ್ಳುವ ಮೂಲಕ ಮುಂಚೂಣಿ ಸ್ಥಾನವನ್ನು ಕಾಯ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಯೋಜನೆಯಡಿಯಲ್ಲಿ ಈವರೆಗೆ 8,719 ರೈತರು ಈ ಯೋಜನೆಯಡಿ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಅವರಲ್ಲಿ 5,561 ರೈತರು ತಮ್ಮ ಪಾಲಿನ ಹಣ ಪಾವತಿ ಮಾಡಿದ್ದಾರೆ. ಇವರಲ್ಲಿ 2,482 ರೈತರಿಗೆ ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ಕೃಷಿ ಪಂಪ್ಸೆಟ್ಗಳಿಗೆ 80%ವರೆಗೆ ಸಹಾಯಧನದಡಿ ಸೌರ ಘಟಕವನ್ನು ಅಳವಡಿಸುವಂತಹ ಅವಕಾಶವನ್ನು ಪಡೀತಾರೆ. ಆ ಮೂಲಕ ವಿದ್ಯುತ್ ಸ್ವಾವಲಂಬಿಯಾಗಿ ನಿರಾತಂಕ ಹಾಗೂ ಯಶಸ್ವಿಯಾಗಿ ಕೃಷಿ ಚಟುವಟಿಕೆಯನ್ನು ನಡೆಸಬಹುದು. ಈ ಯೋಜನೆಯಡಿ ಸೌರ ಪಂಪ್ಸೆಟ್ಗಳ ಒಟ್ಟು ವೆಚ್ಚದಲ್ಲಿ 30%ರಷ್ಟು ಕೇಂದ್ರ ಸರ್ಕಾರದಿಂದ ಮತ್ತು 50%ರಷ್ಟು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ದೊರೆಯುತ್ತೆ. ಕೇವಲ 20%ರಷ್ಟು ಮಾತ್ರ ರೈತರು ತಮ್ಮ ಪಾಲಿನ ಹಣವನ್ನು ಭರಿಸಬೇಕಾಗತ್ತೆ. ಬೇಸಿಗೆಯ ತೀವ್ರತೆ ಹೆಚ್ಚಾದಾಗ ರೈತರಿಗೆ ದಿನಕ್ಕೆ ಕೇವಲ 4-5 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ ಆಗುತ್ತೆ. ಪಂಪ್ಸೆಟ್ಗಳನ್ನು ನಡೆಸೋದು ಈ ಅವಧಿಯಲ್ಲಿ ಬಹಳ ಕಷ್ಟ. ವೋಲ್ಟೇಜ್ ಏರಿಳಿತದಿಂದಾಗಿ ಮೋಟಾರ್ ಹಾಗೂ ವಿದ್ಯುತ್ ಪರಿಕರಗಳು ಸುಟ್ಟು ಹೋಗ್ತವೆ. ಆಗ ರೈತರಿಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ. ಮರಗಳು ವಿದ್ಯುತ್ ತಂತಿಗಳ ಮೇಲೆ ಬೀಳೋದ್ರಿಂದ ಹಳ್ಳಿಗಳಲ್ಲಿ ಪದೇ ಪದೇ ವಿದ್ಯುತ್ ಕಡಿತ ಆಗುತ್ತೆ. ಆದರೆ ಸೋಲಾರ್ ಶಕ್ತಿಗೆ ಇವುಗಳ ಯಾವುದೇ ಪರಿಣಾಮ ಬೀರುವುದಿಲ್ಲ. ಸರ್ಫೇಸ್ ಮತ್ತು ಸಬ್ಮರ್ಸಿಬಲ್ ಎರಡೂ ವಿಧಾನದ ಸೋಲಾರ್ ಪಂಪ್ಸೆಟ್ಗಳನ್ನು ಸೋಲಾರ್ ಶಕ್ತಿಗೆ ಅಳವಡಿಸಬಹುದು. 3 HP, 5 HP, 7.5 HP ಹಾಗೂ 10 HP ಸಾಮರ್ಥ್ಯದ ಮೋಟಾರ್ಗಳನ್ನು ಸೌರಶಕ್ತಿಗೆ ಬಳಸಬಹುದು. ಆದರೆ ಸಾಮಾನ್ಯವಾಗಿ 5 ಮತ್ತು 7.5 HP ಸಾಮರ್ಥ್ಯದ ಸೋಲಾರ್ ಪಂಪ್ಸೆಟ್ಗಳನ್ನು ಬಳಸಿದರೆ ಒಳ್ಳೆಯದು. ಸೌರಶಕ್ತಿ ಬಳಕೆಯಿಂದ ಆಗುವಂಥ ಅನುಕೂಲಗಳನ್ನು ನಾವು ನೋಡೋಣ. ಈಗ ಅಸ್ತಿತ್ವದಲ್ಲಿರುವ ಡೀಸೆಲ್ ಪಂಪ್ಗಳನ್ನು ಸೌರ ಪಂಪ್ಗಳಿಂದ ಬದಲಾಯಿಸಿ ಮಾಲಿನ್ಯ ಮತ್ತು ಡೀಸೆಲ್ ವೆಚ್ಚವನ್ನು ಕಡಿಮೆ ಮಾಡಬಹುದು. ಇದರಿಂದ ರೈತರು ಪ್ರತಿ ವರ್ಷ ಸುಮಾರು 50,000 ರೂಪಾಯಿವರೆಗೆ ಡೀಸೆಲ್ ವೆಚ್ಚವನ್ನು ಉಳಿಸಬಹುದು. ನಿಶ್ಚಿತ ನೀರಾವರಿಯಿಂದ ಕೃಷಿ ಉತ್ಪಾದನೆ ಹೆಚ್ಚಿಸಬಹುದು. ವಿದ್ಯುತ್ ಕಡಿತ ಅಥವಾ ಅನಿಶ್ಚಿತ ಪೂರೈಕೆಯ ತೊಂದರೆ ಇಲ್ಲದೆ ಹಗಲು ಹೊತ್ತಲು ಕೂಡ ನಿರಾತಂಕವಾಗಿ ನೀರಾವರಿ ಸೌಲಭ್ಯವನ್ನು ಪಡೆಯಬಹುದು. ಸಾಂಪ್ರದಾಯಿಕ ವಿದ್ಯುತ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ರೈತರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುವುದರಲ್ಲಿ ಈ ಯೋಜನೆ ಪರಿಣಾಮಕಾರಿ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ. ಸೋಲಾರ್ ಪಂಪ್ಸೆಟ್ಗಳಿಗೆ ಹೇಗೆ ಅರ್ಜಿ ಸಲ್ಲಿಸಬೇಕು? ರೈತರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ KREDL ಸಹಯೋಗದೊಂದಿಗೆ ನಿರ್ವಹಿಸಲಾಗುತ್ತಿರುವ ಅಧಿಕೃತ ವೆಬ್ಸೈಟ್ ಸೌರಮಿತ್ರ.com ಆನ್ಲೈನ್ ಮೂಲಕ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಬೇಕು. ಪೋರ್ಟಲ್ನಲ್ಲಿ ನೋಂದಾಯಿಸಿದ ನಂತರ ರೈತರು ಮಾರಾಟಗಾರ ಅಥವಾ ಏಜೆನ್ಸಿಯನ್ನು ಆಯ್ಕೆ ಮಾಡ್ಕೋಬೇಕು. ರೈತರು ತಮ್ಮ ಪಾಲಿನ 20%ರಷ್ಟು ಪಾಲನ್ನು ಮೊದಲೇ ಪಾವತಿ ಮಾಡಬೇಕು. ಯೋಜನೆಗೆ ಸಂಬಂಧಿಸಿದ ಅಧಿಕೃತ ಮಾಹಿತಿಗಳನ್ನು KREDL.Karnataka.gov.in ವೆಬ್ಸೈಟ್ನಿಂದ ಪಡ್ಕೊಳ್ಬಹುದಾಗಿದೆ. ನೋಂದಣಿ ಪ್ರಕ್ರಿಯೆಯಲ್ಲಿ ಮೊಬೈಲ್ ಸಂಖ್ಯೆ ದಾಖಲಿಸಿ OTP ಪಡ್ಕೊಳ್ಬೇಕು. ಯಾರೊಂದಿಗೂ ಈ OTPಯನ್ನು ಹಂಚಿಕೊಳ್ಬಾರದು. ರೈತರು ತಮ್ಮ ನೋಂದಣಿಯನ್ನು ತಾವೇ ಖುದ್ದಾಗಿ ಪೂರ್ಣಗೊಳಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ KREDL ಹೆಲ್ಪ್ಲೈನ್ 0802-222-0100 ಮೊಬೈಲ್ ಸಂಖ್ಯೆ 8995-13-2100 ಇಲ್ಲಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬಹುದು. ಹೆಚ್ಚಿನ ಸಹಾಯಕ್ಕಾಗಿ ಹತ್ತಿರದ ವಿದ್ಯುತ್ ವಿತರಣಾ ಕಚೇರಿಗೆ ಭೇಟಿ ಕೊಡಬಹುದು. ಸೋಲಾರ್ ಪಂಪ್ಸೆಟ್ ಸಬ್ಸಿಡಿಗೆ ಯಾರು ಅರ್ಹರು? PM ಕುಸುಮ್ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು, ರೈತ ಗುಂಪುಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಪಂಚಾಯಿತಿಗಳು, ಸಹಕಾರ ಸಂಘಗಳು, ನೀರು ಬಳಕೆದಾರರ ಸಂಘಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆದಿರ್ತಾರೆ. ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಭೂ ದಾಖಲೆಗಳು, ಬ್ಯಾಂಕ್ ಪುಸ್ತಕ, ಮೊಬೈಲ್ ಫೋನ್ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಸಲ್ಲಿಸಬೇಕಾಗತ್ತೆ. 2019ರಲ್ಲಿ ಆರಂಭವಾದ ಈ ಯೋಜನೆಯನ್ನು ಆರಂಭದಲ್ಲಿ 2023ರವರೆಗೂ ವಿಸ್ತರಿಸಲಾಗಿತ್ತು. ಬಳಿಕ ಅದನ್ನು 2026ರವರೆಗೆ ವಿಸ್ತರಿಸಲಾಯಿತು. ನಂತರ PM ಕುಸುಮ್ ಯೋಜನೆಯ ಕಾಂಪೋನೆಂಟ್ ಬಿ ಮತ್ತು ಕಾಂಪೋನೆಂಟ್ ಸಿ ಹಂತಗಳನ್ನು ಆರಂಭಿಸಲಾಯಿತು. ಆ ಮೂಲಕ 34,800 MW ಸೌರ ವಿದ್ಯುತ್ ಸಾಮರ್ಥ್ಯದ ಗುರಿ ಸಾಧನೆ ಮಾಡಲಾಯಿತು. ಇದಕ್ಕೆ ಕೇಂದ್ರ ಸರ್ಕಾರ 34,422 ಕೋಟಿ ಹಣವನ್ನು ಹಂಚಿಕೆ ಮಾಡಿತು. ಪ್ರಸ್ತುತ ಈ ಯೋಜನೆಯ 2ನೇ ಹಂತವನ್ನು ಪ್ರಾರಂಭಿಸಲಾಗಿದ್ದು ರೈತರು ಈ ಯೋಜನೆಯ ಅನುಕೂಲವನ್ನು ಪಡ್ಕೊಳ್ತಾ ಇದ್ದಾರೆ. ಇದಿಷ್ಟು PM
ಕುಸುಮ್ ಯೋಜನೆಯ ಪ್ರಮುಖ ವಿಚಾರಗಳು.

ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್ ಎಂಎನ್, ಹಿರಿಯ ಪತ್ರಕರ್ತರು ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟದ ಚಾಕು ಬ್ಲೇಡ್ಗಳನ್ನಷ್ಟೇ ಬಳಸಲು ಉದ್ಯಮಿಗಳಿಗೆ ಎಫ್ಎಸ್ಎಸ್ಎಐ ಕಟ್ಟುನಿಟ್ಟಿನ ನಿರ್ದೇಶನ. ಕಳೆದ 12 ವರ್ಷ ಅಭಿವೃದ್ಧಿ ಮತ್ತು ಪರಂಪರೆಯ ಸಂಗಮದ ಸುವರ್ಣ ಯುಗ, ಕೇಂದ್ರ ಸಚಿವ ಅಮಿತ್ ಶಾ. ಮಕಾವ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಅನ್ಮೋಲ್ ಖಾರ್ಬ್ ಅಶ್ಮಿತಾ ಚಿಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪ್ಯಾರಿಸ್ನಲ್ಲಿ ಫ್ರಾನ್ಸ್ನ ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸರಣಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಲಿದ್ದಾರೆ. ಪ್ರಧಾನಮಂತ್ರಿಯವರು ಸ್ಯಾಂಟ್ ಗೊಬೈನ್ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬೆನೈಟ್ ಬಾಜಿನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಪರಿಸರ ಸ್ನೇಹಿ ಉತ್ಪಾದನೆ ಮತ್ತು ಸುಸ್ಥಿರ ಮೂಲಸೌಕರ್ಯ ಅಭಿವೃದ್ಧಿಯ ಕುರಿತು ಚರ್ಚೆಗಳು ನಡೆಯಲಿವೆ. ತದನಂತರ ರೈಲ್ವೆ ಆಧುನೀಕರಣ ಮತ್ತು ಸ್ಮಾರ್ಟ್ ಸಂಚಾರ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಅನ್ವೇಷಿಸಲು ಆಲ್ಟೋಮ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರನ್ನು ಪ್ರಧಾನಿ ಭೇಟಿಯಾಗಲಿದ್ದಾರೆ. ತಂತ್ರಜ್ಞಾನ ವಲಯಕ್ಕೆ ಸಂಬಂಧಿಸಿದಂತೆ ಕೃತಕ ಬುದ್ಧಿಮತ್ತೆ, ನಾವೀನ್ಯತೆ ಹಾಗೂ ಜವಾಬ್ದಾರಿಯುತ ತಂತ್ರಜ್ಞಾನ ಆಡಳಿತದ ಕುರಿತು ಮಿಸ್ಟ್ರಲ್ ಎಐ ಸಂಸ್ಥೆಯ ಸಹ ಸಂಸ್ಥಾಪಕ ಆರ್ಥರ್ ಮೆನೇಶ್ ಅವರೊಂದಿಗೆ ಪ್ರಧಾನಮಂತ್ರಿಯವರು ಸಂವಾದ ನಡೆಸಲಿದ್ದಾರೆ. ಸಿಎಂಎ ಸಿಜಿಎಂ ಸಮೂಹದ ಅಧ್ಯಕ್ಷ ಮತ್ತು ಸಿಇಒ ರೊಡಾಲ್ಫ್ ಸಾಡೆ ಅವರೊಂದಿಗಿನ ಭೇಟಿಯೊಂದಿಗೆ ಈ ಸರಣಿ ಸಭೆಗಳು ಮುಕ್ತಾಯಗೊಳ್ಳಲಿವೆ. ಈ ವೇಳೆ ಕಡಲ ವ್ಯಾಪಾರ, ಬಂದರುಗಳ ಆಧುನೀಕರಣ ಮತ್ತು ಸುದೃಢ ಜಾಗತಿಕ ಪೂರೈಕೆ ಸರಪಳಿಗಳ ನಿರ್ಮಾಣದ ಕುರಿತು ಮಹತ್ವದ ಮಾತುಕತೆಗಳು ನಡೆಯಲಿವೆ. ಪ್ರಧಾನಮಂತ್ರಿಯವರ ಈ ಎಲ್ಲ ಉನ್ನತ ಮಟ್ಟದ ಭೇಟಿಗಳು ಭಾರತ ಮತ್ತು ಫ್ರಾನ್ಸ್ ದೇಶಗಳ ನಡುವೆ ವೃದ್ಧಿಸುತ್ತಿರುವ ಕಾರ್ಯತಂತ್ರದ ಆರ್ಥಿಕ ಸಹಭಾಗಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿವೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದಿನಿಂದ 5 ದಿನಗಳಿಗೆ ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಬೇತುಲ್ನಲ್ಲಿ ಇಂದು ಆಯೋಜಿಸಲಾಗಿರುವ ಆಧ್ಯಾತ್ಮಿಕ ಜಾಗೃತಿಯ ಮೂಲಕ ಬುಡಕಟ್ಟು ಸಮಾಜದ ಸಬಲೀಕರಣ ಎಂಬ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡರು. ಇಂದೋರ್ಗೆ ತಲುಪಿದ ಅವರನ್ನು ಮಧ್ಯಪ್ರದೇಶ ರಾಜ್ಯಪಾಲ ಮಂಗೂಭಾಯ್ ಪಟೇಲ್, ಮುಖ್ಯಮಂತ್ರಿ ಮೋಹನ್ ಯಾದವ್ ಹಾಗೂ ಹಲವು ಹಿರಿಯ ನಾಯಕರು ಮತ್ತು ಅಧಿಕಾರಿಗಳು ಬರಮಾಡಿಕೊಂಡರು. 2ನೇ ದಿನದಂದು ಅವರು ಓಂಕಾರೇಶ್ವರದಲ್ಲಿ ನಡೆಯಲಿರುವ ಅಂತಾರಾಷ್ಟೀಯ ಸಿಕಲ್ಸೆಲ್ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತದನಂತರ ಒಡಿಶಾದ ರಾಯರಂಗ್ಪುರಕ್ಕೆ ಭೇಟಿ ನೀಡಲಿರುವ ಅವರು ಏಮ್ಸ್ ಭುವನೇಶ್ವರ ವತಿಯಿಂದ ಆಯೋಜಿಸಲಾದ ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಲಿದ್ದು, ಇದೇ ವೇಳೆ ಕುಸಿಮೆ ಬ್ಲಾಕ್ ವ್ಯಾಪ್ತಿಯ ಗಣಿಗಾರಿಕಾ ಪೀಡಿತ ಗ್ರಾಮಗಳಿಗೆ ಹಮ್ಮಿಕೊಳ್ಳಲಾಗಿರುವ ಬೃಹತ್ ಸಂಯೋಜಿತ ಗ್ರಾಮೀಣ ಕೊಳವೆ ನೀರು ಸರಬರಾಜು ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ 21ರಂದು ರಾಷ್ಟಪತಿ ಜಬಲ್ಪುರದಲ್ಲಿ ನಡೆಯಲಿರುವ ಅಂತರ್

0: ಅಂತಾರಾಷ್ಟೀಯ ಯೋಗ ದಿನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ 5 ದಿನಗಳಾದ್ಯಂತ ರಾಷ್ಟ್ರಪತಿಯವರು ಇತರ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಹಾರ ಸಂರಕ್ಷಣೆ ಮತ್ತು ನಿರ್ವಹಣಾ ಚಟುವಟಿಕೆಗಳಲ್ಲಿ ಕೇವಲ ಸುರಕ್ಷಿತ ಹಾಗೂ ತುಕ್ಕು ನಿರೋಧಕ ಸಾಮರ್ಥ್ಯವಿರುವ ಚಾಕು, ಬ್ಲೇಡ್ಗಳು ಮತ್ತು ಇತರೆ ಕತ್ತರಿಸುವ ಉಪಕರಣಗಳನ್ನು ಅಷ್ಟೇ ಬಳಸಬೇಕು ಎಂದು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಎಫ್ಎಸ್ಎಸ್ಎಐ ಎಲ್ಲಾ ಆಹಾರ ಉದ್ಯಮಿಗಳಿಗೆ ನಿರ್ದೇಶನ ನೀಡಿದೆ. ಕೆಲವು ಸಂಸ್ಥೆಗಳಲ್ಲಿ ತುಕ್ಕು ಹಿಡಿದ, ಸವೆದು ಹೋದ ಅಥವಾ ಹಾನಿಗೊಳಗಾದ ಅಸುರಕ್ಷಿತ ಪರಿಕರಗಳನ್ನು ಬಳಸುತ್ತಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸೂಚನೆ ನೀಡಲಾಗಿದೆ. ಇಂತಹ ದೋಷಪೂರಿತ ಉಪಕರಣಗಳ ಬಳಕೆಯಿಂದ ಆಹಾರವು ಮಲಿನಗೊಂಡು ಗ್ರಾಹಕರ ಆರೋಗ್ಯಕ್ಕೆ ತೀವ್ರ ಅಪಾಯವನ್ನು ಉಂಟು ಮಾಡುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಆಹಾರ ತಯಾರಿಕೆ, ಪ್ಯಾಕೇಜಿಂಗ್ ಮತ್ತು ಸಂಗ್ರಹಣೆಯಲ್ಲಿ ಬಳಸುವ ಎಲ್ಲಾ ಪಾತ್ರೆಗಳು ಹಾಗೂ ಉಪಕರಣಗಳು ಕಡ್ಡಾಯವಾಗಿ ನಂಜುರಹಿತ ವಸ್ತುಗಳಿಂದ ಮಾಡಲ್ಪಟ್ಟಿರಬೇಕು ಮತ್ತು ಅವುಗಳನ್ನು ನಿಯಮಿತವಾಗಿ ಕ್ರಿಮಿನಾಶಕ ಪ್ರಕ್ರಿಯೆಗೆ ಒಳಪಡಿಸಬೇಕು ಎಂದು ಸ್ಪಷ್ಟಪಡಿಸಲಾಗಿದೆ. ಈ ಕಟ್ಟುನಿಟ್ಟಿನ ನಿಯಮಗಳನ್ನು ಉಲ್ಲಂಘಿಸುವ ಸಂಸ್ಥೆಗಳ ವಿರುದ್ದ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006 ಅಡಿಯಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಸ್ವಾವಲಂಬನೆ ಸಾಧಿಸುವ ಪ್ರಮುಖ ಹೆಜ್ಜೆಯಾಗಿ ನಾಳೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವ ಅಂಬಾಝರಿಯಲ್ಲಿ ಯಂತ್ರ ಇಂಡಿಯಾ ಲಿಮಿಟೆಡ್ನ ಅರ್ನನೆನ್ಸ್ ಕಾರ್ಖಾನೆಯಲ್ಲಿ 10,000 ಟನ್ ಸಾಮರ್ಥ್ಯದ ಬೃಹತ್ ಅಲ್ಯೂಮಿನಿಯಂ ಎಕ್ಸ್ಟ್ರೂಷನ್ ಪ್ರೆಸ್ ನಿರ್ಮಾಣಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಅತ್ಯಾಧುನಿಕ ತಂತ್ರಜ್ಞಾನ ದೇಶದ ರಕ್ಷಣಾ ಉತ್ಪಾದನಾ ವಲಯದಲ್ಲಿ ಅತ್ಯಂತ ಪ್ರಮುಖ ಆಸ್ತಿಯಾಗಲಿದೆ ಎಂದು ಪರಿಗಣಿಸಲಾಗಿದೆ. ಈ ನೂತನ ಯೋಜನೆ ರಕ್ಷಣಾ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳ ಅಗತ್ಯತೆಗಳನ್ನು ಪೂರೈಸಲು ಬೇಕಾಗುವ ಬೃಹತ್ ಹೆಚ್ಚಿನ ಸಾಮರ್ಥ್ಯದ ಮತ್ತು ನಿಖರ ಅಲ್ಯೂಮಿನಿಯಂ ಮಿಶ್ರ ಲೋಹದ ಉಪಕರಣಗಳನ್ನು ಸ್ವದೇಶದಲ್ಲೇ ತಯಾರಿಸುವ ಭಾರತೀಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಯೋಜನೆ ಆತ್ಮನಿರ್ಭರ ಭಾರತ್ ಪರಿಕಲ್ಪನೆಯಡಿ ಕಾರ್ಯಗತವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕಳೆದ 12 ವರ್ಷಗಳ ಆಡಳಿತವು ದೇಶದ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಗಮದ ಸುವರ್ಣ ಯುಗವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಣ್ಣಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಈ ಅವಧಿಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ, ಕಾಶಿ ವಿಶ್ವನಾಥ ಕಾರಿಡಾರ್ ಹಾಗೂ ಉಜ್ಜಯಿನಿಯ ಮಹಾಕಾಲ್ ಲೋಕ್ ಯೋಜನೆಗಳು ಸಾಕಾರಗೊಂಡಿವೆ ಎಂದಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದ ಮೂಲಸೌಕರ್ಯ ಯೋಜನೆಗಳು ಮತ್ತು ಮೇಕ್ ಇನ್ ಇಂಡಿಯಾ ಉಪಕ್ರಮಗಳು ದೇಶದ ಪ್ರಗತಿಗೆ ಅಭೂತಪೂರ್ವ ವೇಗವನ್ನು ನೀಡಿವೆ ಎಂದು ತಿಳಿಸಿದ್ದಾರೆ. ದೇಶದ ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪಿಸುವಲ್ಲಿ ಸರ್ಕಾರದ ಕ್ರಮಗಳನ್ನು ಉಲ್ಲೇಖಿಸಿರುವ ಅವರು, 1 ಕೋಟಿ ಐತಿಹಾಸಿಕ ದಾಖಲೆಗಳ ಡಿಜಿಟಲೀಕರಣ, ವಿದೇಶಗಳಲ್ಲಿದ್ದ 668 ಪುರಾತನ ಕಲಾಕೃತಿಗಳ ವಾಪಸಾತಿ, 11 ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರ ವಸ್ತು ಸಂಗ್ರಹಾಲಯಗಳ ಸ್ಥಾಪನೆ ಹಾಗೂ 11 ಭಾರತೀಯ ಭಾಷೆಗಳಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ನೀಡಿರುವುದನ್ನು ಮುನ್ನೆಲೆಗೆ ತಂದಿದ್ದಾರೆ. ಈ ಎಲ್ಲಾ ಸಾಧನೆಗಳು ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಂಸ್ಕೃತಿಕ ಪರಂಪರೆಗಳು ಪರಸ್ಪರ ಪೂರಕವಾಗಿರುವುದಕ್ಕೆ ಸ್ಪಷ್ಟ ಸಾಕ್ಷಿಯಾಗಿದೆ ಎಂದು ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ. ಉತ್ತರ ಪ್ರದೇಶದ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಸರಕು ಸಾಗಣೆ ವಿಮಾನ ಯಶಸ್ವಿಯಾಗಿ ಭೂಸ್ಪರ್ಶ ಮಾಡಿದೆ ಎಂದು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ತಿಳಿಸಿದ್ದಾರೆ. ಚೆನ್ನೈನಿಂದ ವಿವಿಧ ಸರಕುಗಳನ್ನು ಹೊತ್ತು ತಂದ ಈ ವಿಮಾನದ ಆಗಮನ ದೇಶದ ವಾಣಿಜ್ಯ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ. ಕೇವಲ 2 ದಿನಗಳ ಹಿಂದೆಯಷ್ಟೇ ಈ ನೂತನ ವಿಮಾನ ನಿಲ್ದಾಣ ತನ್ನ ವಾಣಿಜ್ಯ ಕಾರ್ಯಾಚರಣೆಯನ್ನು ಅಧಿಕೃತವಾಗಿ ಆರಂಭಿಸಿತ್ತು. ಕಳೆದ 1 ದಶಕದಲ್ಲಿ ಭಾರತ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ, ಕ್ರೀಡೆ, ಆರೋಗ್ಯ ಮತ್ತು ನಾಗರಿಕ ಭಾಗವಹಿಸುವಿಕೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಯುವಜನರಿಗೆ ಅವಕಾಶಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ ಎಂದು ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ.

ರಾಷ್ಟ್ರೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ತಮ್ಮ ಲೇಖನದಲ್ಲಿ ಈ ಕುರಿತು ತಿಳಿಸಿರುವ ಅವರು, ದೇಶದ ಯುವ ಪೀಳಿಗೆಯನ್ನು ಅಮೃತ ಪೀಳಿಗೆ ಎಂದು ಬಣ್ಣಿಸಿದ್ದಾರೆ. ಈ ಪೀಳಿಗೆಯೇ 2047ರ ವೇಳೆಗೆ ಭಾರತವನ್ನು ವಿಕಸಿತ ಭಾರತವನ್ನಾಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಪಯಣದ ಮುಂದಾಳತ್ವವನ್ನು ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಕಾವ್ನಲ್ಲಿ ನಡೆಯುತ್ತಿರುವ ಮಕಾವ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತೀಯ ಶಟ್ಲರ್ಗಳು ಉತ್ತಮ ಪ್ರದರ್ಶನ ತೋರಿದ್ದು, ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಅನ್ಮೋಲ್ ಖರ್ಬ್, ಅಶ್ಮಿತಾ ಚೆಲಿಹಾ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ವಿಭಾಗದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ತರುಣ್ ಮನ್ನೇಪಲ್ಲಿ ಸೋಲು ಅನುಭವಿಸಿದ್ದು, ಮಹಿಳಾ ಸಿಂಗಲ್ಸ್ನಲ್ಲಿ ಇಶಾರಾಣಿ ಬಹುವಾವ್ ಇಂದು ಮಧ್ಯಾಹ್ನ ನಡೆಯುವ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಫ್ರಾನ್ಸ್ನಲ್ಲಿಂದು ಪ್ರಮುಖ ಕೈಗಾರಿಕಾ ಮತ್ತು ವಾಣಿಜ್ಯ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. 5 ದಿನಗಳ ಪ್ರವಾಸಕ್ಕಾಗಿ ಇಂದಿನಿಂದ ರಾಷ್ಟಪತಿ ದ್ರೌಪದಿ ಮುರ್ಮು ಮಧ್ಯಪ್ರದೇಶ ಮತ್ತು ಒಡಿಶಾಗೆ ಭೇಟಿ. ಆಹಾರ ಸುರಕ್ಷತೆಗಾಗಿ ಉತ್ತಮ ಗುಣಮಟ್ಟ

0: ಕೇಳುಗರೆ, ಈ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾ ಎಂಜಿ ಬಸವನಗೌಡ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ಈ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಇನ್ನು ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆಯೊಂದನ್ನು ಕೇಳಿದ್ದೆ ನಾನು. 2025 ಯುನೆಸ್ಕೋದ ಮೆಮೋರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ಗೆ ಸೇರ್ಪಡೆಯಾದ ಮಹಾಕಾವ್ಯಗಳು ಯಾವುವು ಅಂತೇಳಿ ನಿಮ್ಮ ಉತ್ತರಗಳ ಸಂದೇಶಗಳನ್ನು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ರಚನೆ HS ವೆಂಕಟೇಶ್ಮೂರ್ತಿ.

ಭಾವಗೀತೆಯನ್ನ ಕೇಳಿದಿರಿ. ಕೇಳುಗರೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ ನಾನು. 2025 ಯುನೆಸ್ಕೋದ ಮೆಮೊರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ಗೆ ಸೇರ್ಪಡೆಯಾದ ಭಾರತೀಯ ಮಹಾಕಾವ್ಯಗಳು ಯಾವುವು ಅನ್ನುವಂಥದ್ದು. ಹಾಗೆ ಸಾಕಷ್ಟು ಉತ್ತರಗಳು ಬಂದಿದೆ, ಯಾರೆಲ್ಲ ಉತ್ತರಗಳನ್ನು ಕಳಿಸಿದ್ದಾರೆ ಅಂತ ಹೇಳಿ ನೋಡೋಣ. ಕೆ ಶಿವಾನಂದಪ್ಪ, ಎನ್ ಚಂದ್ರಮ್ಮ ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ಶುಭೋದಯ, ವಂದನೆ. 11 ಗಂಟೆಗೆ ಪ್ರಸಾರವಾದ ಜನಪದ ಗೀತೆಗಳು, 11:30 ಪ್ರಸಾರವಾದ ಪುಸ್ತಕ ಪರಿಚಯ ಚೆನ್ನಾಗಿತ್ತು ಅಂತ ಹೇಳಿ ತಿಳಿಸಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಅನಂತರ ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಳಿನಿ ಸತೀಶ್ ಸಂಗಮೇಶ್ವರ ಲೇಔಟ್ ಚಿತ್ರದುರ್ಗ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗದಿಂದ ಅನಂತರ ಮೆಸೇಜನ್ನು ಕಳಿಸಿದ್ದಾರೆ, ನಂತರ ಡಿಲೀಟ್ ಮಾಡಿದ್ದಾರೆ ಯಾರಿದು. ಓಕೆ, ಯಶೋಧ ಎರಳನಾಯಕ ಚಿರತಗೊಂಡು ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅಂಜಿನಪ್ಪ ಗಂಗಮ್ಮ ಸುಟ್ಟ ಕಾರ್ನರ ಹಟ್ಟಿ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತರವಾಗಿ ಸಂದೇಶ ಬಂದಿದೆ ನಮಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ. ನಂತರ ಕೆ ಬಿ ಪಾಲಯ್ಯ ಚಿರತಗೊಂಡು, ಎನ್ ಜಿ ಬಸವರಾಜ್ ಅನ್ನಪೂರ್ಣ IUDP ಲೇಔಟ್ 8th Cross ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ. ಹಾಗೆ ನಮಸ್ತೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ ಶೀಲಾ ಗಿರೀಶ್, ರತ್ನಮ್ಮ ವಿ ಪಾಳ್ಯ. ಓಕೆ, ಇವರು ಕೂಡ ಸಂದೇಶವನ್ನು ಉತ್ತರವನ್ನು ಕಳಿಸಿದ್ದಾರೆ. ಗಂಗಣ್ಣ ಹನಿಜೇನು HDಪುರ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ನಂತರ ಮಾದಪ್ಪ ಕೆ ಎಂ ಕೃಷ್ಣ ಕಮಂಡಲಗೊಂದಿಯಿಂದ, CL ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರಾ ಬಯಲು ಚಿತ್ರದುರ್ಗ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಅಪ್ಪಾಜಿ ಮುಷ್ಟೂರು ಸುಧಾರಾಣಿ, ಚಂದನ ಸ್ಪಂದನ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ, ಮೀರಾ ನಾಡಿಕ್ ಚಿತ್ರದುರ್ಗದಿಂದ, ಅಮೃತ ರಮೇಶ್ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡ್ರಳ್ಳಿ ರವಿ ಇವರು ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೊಳಲ್ಕೆರೆ ರೋಡ್, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, MR ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, AB ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ತಿಳಿಸ್ತಾ ಇದ್ದಾರೆ ಹರಿಹರದಿಂದ ಸುರೇಶ್ ಬೆರಣಿಯವರು, ಕ್ಷಮಿಸಿ ಸುರೇಶ್ ಬೆರಣಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಬೀನಾ ವಸಂತರಾವ್ ಬೆಂಗಳೂರಿನಿಂದ, ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ, ಸಚಿನ್ ಭಾಸ್ಕರ್ GHR ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಭಾ ದೀಪಕ್ ಬೆಂಗಳೂರು, ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ.

0: ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಾಗೂ ಅಭಿಷೇಕಯ್ಯ ಹಿರೇಮಠ್ ಅವರು, ಅನಂತರ ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆ ತಾಲೂಕು, ಶ್ರೀಕಂಠಮೂರ್ತಿ ಸ್ಕಂದನ್ ಭಾಸ್ಕರ್, ಅನಂತಲಕ್ಷ್ಮಿ ಮೆದೇಹಳ್ಳಿ ರಸ್ತೆ ಚಿತ್ರದುರ್ಗದಿಂದ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಅನಂತರವಾಗಿ ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ, ಅಶ್ವಿನಿ ರಾಜು, ಕೆಪಿ ರಾಜು, ಆನಂದ ಭಾಸ್ಕರ್, ಅಚ್ಯುತ್ ಸೂರ್ಯ, ಕಲಾವತಿ, ನಾಗರಾಜ್ ಶೆಟ್ಟಿ ಚಿತ್ರದುರ್ಗದ ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಾವತಿ ನಾಗರಾಜ ಶೆಟ್ಟಿ ಚಿತ್ರದುರ್ಗದಿಂದ, ಸುಬಾನ್ ಕೋರಿ ಹಗರೆ ಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ. ಅನಂತರವಾಗಿ ಮತ್ತೊಂದು ಸಂದೇಶ, ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ 11 ಗಂಟೆಗೆ ಪ್ರಸಾರವಾದಂತಹ ಜನಪದ ಗೀತೆಗಳು, 11:30 ಗಿರೀಶ್ ಕಾರ್ನಾಡ್ ಅವರ ನಾಟಕದ ಮಾಹಿತಿ ಚಿತ್ರಗೀತೆಗಳು ಉತ್ತಮವಾಗಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಧನ್ಯವಾದಗಳು. ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ. ಹಾಗೆ ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಗುಡೆಕೋಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ, ಸೋನು, ಪ್ರಜ್ವಲ್ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿಲ್ಪಾ ವಿದ್ಯಾನಗರದಿಂದ, ಸಪ್ತಗಿರಿ ವಿಜಯ್ ಕುಮಾರ್, ಲಕ್ಷ್ಮೀ ಸಂಕಲ್ಪ್ ವಿ ಪಿ ಎಸ್ಟೆನ್ಷನ್ ಚಿತ್ರದುರ್ಗದಿಂದ, ನಿಮ್ಮ ಸಂದೇಶ ದಯವಿಟ್ಟು ಕನ್ನಡದಲ್ಲಿ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ. ಚಿನ್ಮಯಿ, ಮಮತಾ, ತಿಮ್ಮರೆಡ್ಡಿ, ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗದಿಂದ, ಬೂಕನಕೆರೆ ವಿಜೇಂದ್ರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಜಯಪುರ ಸಂಗಮೇಶ್ವರ ಕಾಲೋನಿ ಗ್ಯಾಂಗಾ ಬೌಡಿ ಪ್ರದೇಶದಿಂದ ಕಾವೇರಿ ಪ್ರವೀಣ್ ಸಮರ್ಥ ಕುಲಕರ್ಣಿ, ಓಕೆ, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ, ಶಕುಂತಲಮ್ಮ ಶ್ರೀನಿವಾಸ ಮೂರ್ತಿ, ರೂಪಾ ರಾಘವೇಂದ್ರ ಶಬರೀಶ್ ಚಿಕ್ಕನಾಯಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಉತ್ತರಗಳನ್ನು ಕಳಿಸಿದಂತಹ ಸಂದೇಶಗಳನ್ನು ಕಳಿಸಿದಂಥ ನಮ್ಮೆಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಪ್ರಶ್ನೆ ಹೀಗಿತ್ತು, 2025 ಯುನೆಸ್ಕೋದ ಮೆಮೋರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ಗೆ ಸೇರ್ಪಡೆಯಾದಂಥ ಮಹಾಕಾವ್ಯಗಳು ಯಾವುವು ಅನ್ನುವಂಥದ್ದು. ಪ್ರಾಚೀನ ಸಾಹಿತ್ಯಿಕ ಹಾಗೂ ತತ್ವಶಾಸ್ತ್ರದ ಕೃತಿಗಳಾದಂತಹ ಭಗವದ್ಗೀತೆ ಹಾಗೂ ನಾಟ್ಯಶಾಸ್ತ್ರದ ಹಸ್ತಪ್ರತಿಗಳನ್ನು ಇದಕ್ಕೆ ಸೇರಿಸಿದೆ. ಈ ಮಹತ್ವದ ಸೇರ್ಪಡೆಯು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಜಾಗತಿಕ ಮನ್ನಣೆಯನ್ನು ತಂದುಕೊಟ್ಟಿದೆ ಅಂತ ಹೇಳಿ ಹೇಳ್ಬೋದು. ಇನ್ನು ಈ ಮಹಾನ್ ಗ್ರಂಥಗಳಾಗಿರ್ತಕ್ಕಂಥ ಭಗವದ್ಗೀತೆ ಮತ್ತು ಭರತ ಮುನಿಯ ನಾಟ್ಯಶಾಸ್ತ್ರದ ಹಸ್ತಪ್ರತಿಗಳನ್ನು 2025 ಯುನೆಸ್ಕೋ ಅಧಿಕೃತವಾಗಿ ತನ್ನ ಪಟ್ಟಿಗೆ ಸೇರಿಸಿಕೊಳ್ತು. ಈ ಎರಡು ಐತಿಹಾಸಿಕ ಹಸ್ತಪ್ರತಿಗಳನ್ನು ಪ್ರಸ್ತುತ ಪುಣೆಯಲ್ಲಿರ್ತಕ್ಕಂತಹ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಸುರಕ್ಷಿತವಾಗಿ ಸಂರಕ್ಷಣೆ ಮಾಡಲಾಗಿದೆಯಂತೆ. ಹಾಗೆ ಇದರೊಂದಿಗೆ ಯುನೆಸ್ಕೋ ಪಟ್ಟಿಯಲ್ಲಿರುವಂತಹ ಭಾರತದ ಅಧಿಕೃತ ದಾಖಲೆಗಳು ಮತ್ತು ಹಸ್ತಪ್ರತಿಗಳ ಸಂಖ್ಯೆ 14 ಏರಿಕೆಯಾಗಿದೆ. ವಿಶ್ವದಾದ್ಯಂತ ಕಣ್ಮರೆ ಆಗ್ತಾ ಇರುವಂತಹ ಅಮೂಲ್ಯ ಸಾಕ್ಷ್ಯಚಿತ್ರ ಪರಂಪರೆಯನ್ನು ರಕ್ಷಿಸಲು ಯುನೆಸ್ಕೋ 1992 ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ಈ ಪಟ್ಟಿಯಲ್ಲಿ ಒಟ್ಟು 570 ದಾಖಲೆಗಳಿದೆಯಂತೆ. ಇದಾಗಿತ್ತು ಯುನೆಸ್ಕೋ ಮೆಮೋರಿ ಆಫ್ ದಿ ವರ್ಲ್ಡ್ ರಿಜಿಸ್ಟರ್ಗೆ ಸೇರ್ಪಡೆಯಾದ ಮಹಾಕಾವ್ಯಗಳ ಕಿರು ಮಾಹಿತಿ.
1: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9,44,00,000 से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.
2: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ.
3: ಇದು ಒಂದು ತಮಾಷೆ ಪ್ರಸಂಗ ಅಂತ ಅನ್ಕೋಬಹುದು. ತಮಾಷೆಯನ್ನು ನೋಡಿದ್ರೆ ತಮಾಷೆ ಅನಿಸುತ್ತೆ, ಅದರೊಳಗೆ ಏನಾದರೂ ಜೀವನಕ್ಕೆ ಪ್ರಯೋಜನಕಾರಿ ಅನ್ನೋದೇ ಅದು ಸಿಗ್ತದೆ. ಒಂದು ಹಳ್ಳಿ, ಅಲ್ಲೊಬ್ಬ ರೈತ ಕರುಣ, ಭುಜದಲ್ಲಿ ಶಕ್ತಿ ಇದೆ.

ಕಣ್ಣಲ್ಲಿ ಕನಸುಗಳಿದ್ದಾವೆ. ಇನ್ನೇನು ಬೇಕಾ ವಯಸ್ಸಿಗೆ ಅದಕ್ಕಿಂತ ಹೆಚ್ಚಿಗೆ? ಓಡಾಡ್ತಿದ್ದ ಹುಡುಗ. ಆ ಊರಿನ ದೊಡ್ಡ ಜಮೀನ್ದಾರ ಮಗಳ ಪರಿಚಯ ಆಯ್ತು ಇವನಿಗೆ. ನಿಧಾನಕ್ಕಾಗಿ ಪರಿಚಯ ಪ್ರೇಮಕ್ಕೆ ತಿರುಗ್ತು. ಆ ವಯಸ್ಸು ಆ ಕಾಲ ಮನದ ತುಂಬೆಲ್ಲ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರ. ಹುಡುಗಿನೇ ಧೈರ್ಯ ತುಂಬ ಹಿಡಿದು. ಧೈರ್ಯ ಇಲ್ಲ ಇವನಿಗೆ, ಚಿಂತೆ ಮಾಡಬೇಡ ನಮ್ಮ ತಂದೆಯನ್ನು ಬಂದು ಕೇಳು, ಮದುವೆ ಒಪ್ಕೊಂಡ್ಬಿಡ್ತಾಳೆ ಅಂದ್ಲು. ಆಕೆಗಿರೋ ಧೈರ್ಯ ಇವನಿಗಿಲ್ಲ. ಇವನಂದ ಇಷ್ಟು ಸುಲಭ ಕೆಲಸ ಆದೀತೆ, ನಾನೆಲ್ಲೋ ಸಣ್ಣ ರೈತ ನಾನು, ಅವನು ಜಮೀನ್ದಾರ ಬಹಳ ದೊಡ್ಡವನು, ಕ್ರೂರಿ ಅಂದರೆ ಕೇಳಿದ್ದೀನಿ ಅಂತ ಸುದ್ದಿ ಊರಲ್ಲಿದೆ. ನಾನು ಹೋಗಿ ಕೇಳಿದನ್ನು ಕೊಂದೆ ಹಾಕ್ಸ್ಬಿಡ್ತಾನು, ಅವನು ನಾನು ಬದುಕಿದ್ದೇನೋ ಸಾಕ್ಷಿ ಕೂಡ ಅಳಿಸ್ಬಿಡ್ತಾನೆ. ಹಂಗಿದ್ದಾನು ಅವನು ಜಮೀನ್ದಾರ, ಅವನು ಒಬ್ಬಳೇ ಮಗಳನ್ನು ಪ್ರೀತಿ ಮಾಡಿದ್ದು ಏನು ಸಿಕ್ಕಾಕೊಂಡಪ್ಪ ಅಂತ ಒದ್ದಾಟ. ಆ ಹುಡುಗಿ ಬಿಡ್ತಾ ಇಲ್ಲ, ಬಾ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಬೇರೆ ದಾರಿ ಇಲ್ಲದೆ ಹೋಗಿ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಜಮೀನ್ದಾರ ಮುಂದೆ ಹೋಗಿ ನಿಂತ್ಕೊಂಡ. ಯಾರಪ್ಪ ನೀನು ಅಂತ ಕೇಳಿದ್ರು. ಅವನ ಧ್ವನಿಗೆ ಅರ್ಧ ಹೆದರೋದೆ. ಅವನು ಟಪ್ ಅಂತ ಕಾಲು ಚಾಚಿ ನೆಲದ ಮೇಲೆ ಬಿದ್ದ, ಅವ್ರ ಕಾಲಿಗೆ ಬಿದ್ದ. ಅವನು ಜಮೀನ್ದಾರ, ಏನಪ್ಪ ಏನು ಏನು ಬಂದಿದ್ದೀಯ ಇಲ್ಲಿ ನೀನು ಅಂತ. ಆ ಹುಡುಗಿನ ಬಂದು ನೋಡಿದ್ವಿ, ಅವನು ತ್ರಾಣನೇ ಇಲ್ಲ, ಅವನಿಗೆ ಹೇಳೋದಕ್ಕೆ ಧೈರ್ಯ ಇಲ್ಲ. ಆ ಹುಡುಗಿನೇ ಬಂದು ಹೇಳಿದಂತೆ, ಅಪ್ಪ ಇವನು ರೈತ, ಇನ್ನು ಸಣ್ಣ ಊರ ಸಣ್ಣ ತೋಟ ಇದೆ ಒಂದು, ನಾನು ಇವನು ಮದುವೆ ಆಗ್ಬೇಕಂತ ಮಾಡಿದ್ದೀನಿ, ನೀವು ಪರ್ಮಿಷನ್ ಕೊಡಬೇಕು ಅಂತ ಕೇಳಿದಂತೆ. ಇವನಿಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ ಹುಡುಗನಿಗೆ, ಅಟ್ಟು ಎದುರಿದ್ದಾನೆ. ಜಮೀನ್ದಾರ್ ಹೇಳಿದಂತೆ, ಭಲೆ ಸಿಟ್ಟು ಮಾಡ್ಕೊಳ್ಳಿಲ್ಲ ಅವನು, ನನ್ನ ಮಗಳು ಒಳ್ಳೆಯವನ್ನೇ ಆರಿಸ್ಕೊಂಡಿದ್ದಾಳೆ ಕಣಯ್ಯ, ಆದ್ರೆ ನಿನ್ ಶಕ್ತಿ ಅಷ್ಟೊಂದು ಪರೀಕ್ಷೆ ಮಾಡ್ಬಿಡ್ವೆ, ನಾನು ನನ್ನ ಮಗಳನ್ನು ಕೊಡ್ಬೇಕಲ್ಲ ನಿನಗೆ, ಅಳಿ ಆಗ ಅವನ ಶಕ್ತಿ ಇದೆಯಾ ನೋಡ್ಬೇಕಲ್ಲ, ಪರೀಕ್ಷೆ ಮಾಡಿ. ಪರೀಕ್ಷೆ ಮಾಡ್ಲಾ ಅಂತ ಕೇಳಿದಂತೆ. ಇವನು ಇಲ್ಲ ಅನ್ನೋಕ್ಕೂ ಧೈರ್ಯ ಇಲ್ಲ ಇವನಿಗೆ, ಒಂದು ಸಣ್ಣ ಪರೀಕ್ಷೆ ದೊಡ್ಡದಲ್ಲ. ನನ್ನ ಹತ್ರ ಮೂರು ಹೋರಿ ಇದ್ದಾಳೆ, ನೀ ಬೈಲಲ್ಲ ನಿಂತ್ಕೋಬೇಕು, ಮರದ ಕೆಳಗೆ ನಿಂತ್ಕೋಬೇಕು. ನಾನು ಹೋರಿ ನಮ್ಮ ಕಟ್ಟಿಟ್ಟಿದ್ದೇನಲ್ಲ ಕೊಣೆಯಿಂದ, ಒಂದೊಂದ ಹೋರಿ ಬಿಡ್ತಾ ಹೋಗ್ತೇನೆ. ನೀವೇನು ಮಾಡ್ಬೇಕತ್ತಾ, ಹೋರಿ ಬೆನ್ ಹತ್ತಿ ಅದ್ರ ಬಾಲ ಹಿಡ್ಕೊಂಡ್ಬಿಡ್ಬೇಕು, ಮುಂದೆ ಹೋಗ್ಲಾರ್ದಂಗೆ ಮಾಡ್ಬೇಕು. ಅಷ್ಟು ಮಾಡಿದ್ರೆ ನನ್ನ ಮಗಳು ನಿನ್ನವಳೆ ಆಗೋಗು. ರೈತ ಅಂದ್ರ ಪುಣ್ಯಕ್ಕೆ ನನಗೆ ಗೊತ್ತಿರೋ ಕೆಲಸ ಹೇಳಿದ್ನಲ್ಲ ಯಜಮಾನ, ನನಗೆ ಹಸು ಕರು ಹಿಡ್ಕೊಳ್ಳೋದು ಹೊರಿ ಹಿಡ್ಕೊಳ್ಳೋದಕ್ಕೆ ಗೊತ್ತಿದೆ ನನಗೆ. ಓ ಮಾಡ್ತೀನಿ ಸ್ವಾಮಿ ಅಂದ. ಓ ನಿಂತ್ಕೋ ಅಲ್ಲಿ ಬರೋದ ಕೆಳಗೆ. ಓ ನಿಂತ್ಕೊಂಡ. ಅವನು ಗೊತ್ತು ಹೋರಿ ಹಿಡಿಯೋ ಸ್ವಲ್ಪ ಕಷ್ಟದ ಕೆಲಸ, ಇಂಥ ಚಂದದ ಹುಡುಗಿ ಸಿಗೋದಾದ್ರೆ ಯಮನ ಕೋಣದ ಬಾಲಾನು ಹಿಡ್ದಾನು ಅವನು. ಧೈರ್ಯ ಮಾಡಿದ, ಹೋಗೇ ಬಿಡ್ತೀನಿ ಅಂತ ಹೇಳ್ದ. ದಿನ ಬಂತು, ಕಚ್ಚೆ ಕಟ್ಕೊಂಡು ಹುಡುಗ ತಯಾರಾಗಿ ನಿಂತ್ಕೊಂಡ. ನಿಮ್ ಕಣ್ಣು ಮುಂದೆ ಚಿತ್ರ ಬರ್ಬೇಕದು, ಮರದ ಕೆಳಗೆ ನಿಂತಿದ್ದಾನೆ. ಕೊಟ್ಟಿಗೆ ಬಾಗಿಲು ತೆಗೆದ ತಕ್ಷಣ ಹೋರಿ ಬರ್ತದೆ, ಹೊರಗಡೆ ಓಡಿ ಬರ್ತದೆ. ಅವನೇನ್ ಮಾಡ್ಬೇಕು, ಓಡಿ ಹೋಗಿ ಅದ್ರ ಪಕ್ಕ ಹೋಗ್ಬೇಕು. ಎದುರಿಗೆ ಹೋದ್ರೆ ಕೋಡಿಂದ ಎತ್ತ ಹಾಕ್ಬಿಡುತ್ತೆ ನಿಮ್ಮನ್ನ, ಪಕ್ಕಕ್ಕೆ ಹೋಗಿ ಟಕ್ ಅಂತ ಬಾಲ ಹಿಡಿದು ಹಿಡ್ಕೊಂಡ್ಬಿಟ್ರೆ ನಿಂತ್ಕೊಂಡ್ಬಿಡುತ್ತೆ. ಅದು ಹಿಡಿಬೇಕು ಅಂತ ಮಾಡಿದ. ಮರದ ಕೆಳಗೆ ನಿಂತು ನೋಡಿದ, ಕೊಟ್ಟಿಗೆ ಬಾಗಿಲು ತೆಗೀತು, ಒಂದು ಹೋರಿ ಬಂತಪ್ಪ ನುಗ್ಗಿ. ಅದೇನು ಹೋರಿನ ಸ್ವಾಮಿ, ಅದು ಆನೆ ಬಂದಂಗೆ ಬರ್ತದೆ, ಭಾರಿ ಗಾತ್ರ, ಮುಸುಗುಡ್ತಾ ಇದೆ ಹೋರಿ. ಕೋಡಿ ಹಿಂಗೆ ಕೆಳಗೆ ಮಾಡ್ಕೊಂಡು ಓಡಿ ಬತ್ತು. ಇವನು ಗಾಬರಿ ಆದ, ಅವನಂದ ಈ ಹೋರಿ ಹಿಡಿಯೋಕೆ ಸಾಧ್ಯ ಇಲ್ಲ. ಇನ್ನು ಮೂರಂತ ಹೇಳಿದ ನಾನು, ಹೆಂಗಿದ್ರು ಮಾವ ಇದು ಹೋಗ್ಲಿ, ಇನ್ನು ಎರಡನೇ ಕೂ ಹೊಡ್ಕೊಳ್ಳೋಣ ಅಂತ. ಅದಿಷ್ಟು ಭಾರಿ ಆಗಿರ್ಲಾರ್ದು ಅಂತ ಆಸೆ ಮೇಲೆ ನಿಂತ್ಕೊಂಡ. ಮೊದಲೇ ಹೊರಿ ಹೋಗ್ಬಿಡ್ತು. ಒಂದು ಹತ್ತು ನಿಮಿಷ ಆದ್ಮೇಲೆ ಕಾಯ್ತಾ ಇದ್ದ, ಮತ್ತೆ ಕೊಟ್ಟಿಗೆ ಬಾಗಿಲು ತೆಗಿತು, ಎರಡನೇ ಹೋರಿ ಓಡಿ ಬಂತು. ಅವನು ನೋಡ್ದ, ಇದು ಎರಡನೇ ಹೋರಿ ಮೊದ್ಲಿಗಿಂತ ಭಾರಿ ಇದು, ಅದು ಕಣ್ಣೆಲ್ಲ ಕೆಂಪು ರಾವಿದೆ. ಇವನೇ ನೋಡ್ಕೊಂಡು ನೋಡ್ತಾ ಇದೆ. ಅವನು ಸರಸರ ಓಡಿ ಮರ ಹತ್ತಿ ಕೂತ್ಕೊಂಡ್ಬಿಟ್ಟ. ಇದು ಎಲ್ಲಾದ್ರೂ ಒಳಗೆ ಹೋಗ್ಲಿ, ಆ ಹುಡುಗಿ ಹಾಳಾಗಲ್ಲ, ಬದುಕಿದ್ರೆ ತಾನೇ ಮದುವೆ ಆಗೋದಕ್ಕಿನ್ನ. ಇಂಥ ಭಾರಿ ಹೋರಿ ಏನು ಕಂಡೇ ಇಲ್ಲ, ನಿಲ್ಲೋ ಸಾಧ್ಯ ಇಲ್ಲ, ಬಾಲ ಹಿಡ್ಕೊಳ್ಳೋ ಸಾಧ್ಯ ಇದೆಯಾ, ಬೇಡ ಹೋಗ್ಲಿ ಅಂದ. ಮೂರನೇದ್ದೇನಾದ್ರೂ ಸಿಕ್ಕಿತ್ತೇನೋ ಚೆನ್ನಾಗಿರ್ತದೆ ಅಂತ ನೋಡಿದ. ಇವನ್ ದೈವ ಚೆನ್ನಾಗಿತ್ತು, ಬಹಳ ಚೆನ್ನಾಗಿ. ಕೊಟ್ಟಿಗೆ ಬಾಗಿಲು ತೆಗಿತು, ಒಂದು ಹೋರಿ ಹೊರಗೆ ಬಂತು. ಹುಡುಗನ ಮುಖದ ಮೇಲೆ ನಗೆ, ಭಾರಿ ಖುಷಿ. ಅದನ್ನ ನೋಡಿದ್ರೆ ಹೋರಿ ನಡೆಯೋಕ್ಕಾಗ್ತಾ ಇಲ್ಲ, ಅಷ್ಟಶಕ್ತವಾದಂತ ಹೋರಿ ಅದು. ಓಡೋದು ಹಂಗಿರ್ಲಿ, ನಡೆಯೋಕ್ ಕಷ್ಟಪಡ್ತಾ ಇದೆ, ಒದ್ದಾಡ್ಕೊಂಡು ನಡೀತಾ ಇದೆ. ಇವನಂದ, ಇದೇನ್ರಿ ಬಾಲ ಹಿಡಿದನು, ಕೋಡೆ ಹಿಡಿದು ಕಟ್ಕೊ ಹಾಕ್ಬೋದು, ಇದ್ರ ಹಿಡ್ಕೊಂಡು ಆರಾಮಾಗಿ ಹಾಕ್ಬೋದು ಅಂತ ನಿಂತ್ಕೊಂಡ. ಕೆಳಗೆ ಬಾಗಿ ಒಂದಿಷ್ಟು ಹಸಿರು ಹುಲ್ಲು ಹಿಡ್ಕೊಂಡ, ಇಳಿಬೇಕಲ್ಲ ತನ್ನ ಕಡೆಗೆ, ಹಸಿರು ತೋರಿಸಿ ಹತ್ರ ಬರ್ತದೆ, ಟಕ್ ಅಂತ ಕುತ್ತಿಗೆ ಹಿಡಿದು ಕಟ್ ಹಾಕೋದು, ಬಾಲ ಹಿಡ್ಕೊಂಡ್ರೆ ಅಷ್ಟೇ ತಾನೆ, ಇನ್ನು ಆರಾಮಾಗ್ಬಿಡು ಅಂತ ಹುಡುಗಿ ಸಿಕ್ಕಳು ನನಗೆ ಅಂತ ಕನಸ್ಕಂಡ. ಹತ್ರ ಬಂತು ಹುಲ್ಲು ತೋರಿಸಿದ ತಕ್ಷಣ, ಹುಲ್ಲು ತೊಗೊಂಡು ತಿಂದ್ಬಿಡ್ತದು, ಕುತ್ತಿಗೆ ಹಿಡ್ಕೊಂಡು ನಿನ್ನ ಬಾಲ ಹಿಡಿಬೇಕು ಒಂದು ಕೈ ಹಾಕಿದ, ಅದಕ್ಕೆ ಬಾಲನೇ ಇಲ್ಲ. ಅದಕ್ಕೆ ಏನೋ ಆದಾಗ ಬಾಲ ಕತ್ತರಿಸಾಕ್ಬಿಟ್ಟಿರ್ಬೇಕು ಯಾರೋ ಒಬ್ರು, ಅದಕ್ಕೆ ಬಾಲನೇ ಇಲ್ಲ. ಅಂತೂ ನಮ್ಮ ತರುಣನಿಗೆ ಒಂದು ಹೋರಿ ಬಾಲನು ಹಿಡಿಯಲಿಕ್ಕೆ ಆಗಲಿಲ್ಲ. ಪಾಪ ಮದುವೆ ತಪ್ಪೋಯ್ತು, ಜಮೀನ್ದಾರದ್ದು ಓಡಿಸಿ ಅವನ ನಿಲ್ಲಿಸ್ಬೇಡ ಇಲ್ಲಿ ಅಂತ ಓಡಿಸ್ಬಿಟ್ರು. ಕತೆ ಸಂದೇಶ ಇಷ್ಟೇ ಸ್ವಾಮಿ, ಮುಂದೆ ಸರಿ ಮಾಡಿದ್ರಾಯ್ತು ಅಂತ ಬಂದ ಅವಕಾಶ ಬಿಡ್ತೀವಿ ಪ್ರತಿ ಸಲ ನಾವು. ಓ ಈ ಸಲ ಹೋಗ್ಲಿ ಬಿಡಿ, ಮುಂದಿನ ಸಲ ನೋಡೋಣ ಚೆನ್ನಾಗಿರುತ್ತದೆ ಅಂತೀವಿ. ಯಾರಿಗೆ ಗೊತ್ತು ಮುಂದಿನ ಅಂಶ ಇದಕ್ಕಿಂತ ಭಾರಿ ಇರ್ಬೋದು, ಅಥವಾ ಬಂದ ಅವಕಾಶ ಸಿಗದೇ ಇರ್ಬೋದು. ಅದಕ್ಕೆ ದಯವಿಟ್ಟು ನಾನು ತರುಣರಿಗೆ ಹೇಳೋ ಮುಖ್ಯ ಮಾತು, ಮುಂದೆ ಹಾಕ್ಬೇಡಿ, ನೋಡೋಣ, ಇದಾಗ್ಲಿಲ್ಲಲ್ಲ.

0: ಮುಂದಿನ ಸಲ ನೋಡೋಣ, ಮುಂದಿನ ಸಲ ನೋಡೋಣ ಅನ್ಬೇಡಿ. ಯಾಕಂದ್ರೆ ಬಂದ ಅವಕಾಶ ಇದೇ ಅವಕಾಶ ಕೊನೆಯದು ಅನ್ನೋ ಹಾಗೆ ಪ್ರಯತ್ನಿಸಿ ಸಾಧಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಸಫಲತೆ ಬರ್ತದೆ. ಇದು ಬೇಡ, ಬಿಟ್ಬಿಡಿ, ಮುಂದಿನ ಸಲ ನೋಡೋಣ. ಮುಂದಿನದು ಯಾಗೋ ಯಾರಿಗೆ ಗೊತ್ತು? ಆದ್ದರಿಂದ ದಯವಿಟ್ಟು ಯಾವ ಅವಕಾಶ ಬರುತ್ತೋ ಇದೇ ಕೊನೆಯ ಅವಕಾಶ ಅನ್ನೋ ಹಾಗೆ ಪ್ರಯತ್ನ ಮಾಡಿದಾಗ ನಮ್ಮ ಸಫಲತೆ ಆಗ್ತದೆ ಅನ್ನೋ ಮಾತು.
1: ಕರುನಾಡು ಬಾಬೆಳಕ್ಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗೆ, ನಿರ್ವಹಣೆ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर।
1: ಇದೀಗ ಆರೋಗ್ಯ ಬಿಂದು ವಿಷಯ ಮೂತ್ರಕೋಶದ ಉರಿಯೂತಕ್ಕೆ ಯುನಾನಿ ಚಿಕಿತ್ಸೆ ಮಾಹಿತಿ ನೀಡುವ ವೈದ್ಯರು ಡಾಕ್ಟರ್ ಉಸ್ಮಾನ್ ಅಹಿದ್.
2: ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಸಿಸ್ಟೈಟಿಸ್ ಕಾಯಿಲೆಯೂ ಒಂದು. ಇದರ ಯುನಾನಿ ಅನುಗುಣ ಪದ ವರ್ಮೆ ಮಸಾನ. ಇದು ಮೂತ್ರಕೋಶದ ಉರಿಯೂತದಿಂದ ಸಾಮಾನ್ಯವಾಗಿ ಹೆಂಗಸರಲ್ಲಿ ಕಂಡುಬರುವ ರೋಗ. ಮೂತ್ರಕೋಶದ ತೀವ್ರ ಹರಿತವಾದ ಉರಿಯೂತ ಅಕ್ಯೂಟ್ ಸಿಸ್ಟೈಟಿಸ್. ಇದರ ಕಾರಣಗಳು ರಕ್ತದಲ್ಲಿ ಪಿತ್ತಾಂಶದ ಹೆಚ್ಚುವಿಕೆ, ಮೂತ್ರಕೋಶದ ಕಲ್ಲು, ಮೂತ್ರಕೋಶಕ್ಕೆ ಹಾನಿ ಉಂಟಾಗುವುದರಿಂದ ಮೂತ್ರದ ಸ್ತಂಭನ ಅಥವಾ ಉಳಿಕೆ, ಗರ್ಭಕೋಶ ಮತ್ತು ಅಂಡಾಶಯಗಳ ಗಡ್ಡೆಗಳು ಬ್ಯಾಕ್ಟೀರಿಯಾ ಹಾಗೂ ವೈರಸ್ನ ರೋಗಾಣುಗಳಿಂದ ಉಂಟಾಗುವ ಸೋಂಕು. ಮೂತ್ರಕೋಶದ ಸೋಂಕಿಗೆ ಮತ್ತೊಂದು ಕಾರಣ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳದೇ ಇರುವುದು. ಹಾನಿಕಾರ ಪಾನೀಯಗಳಾದ ಮದ್ಯಪಾನ ಹಾಗೂ ಕೂಲ್ ಡ್ರಿಂಕ್ಸ್ಗಳ ಸೇವನೆ ಹಾಗೂ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ. ಲಕ್ಷಣಗಳು: ಹೊಟ್ಟೆಯ ಕೆಳಭಾಗದಲ್ಲಿ ಒತ್ತಡ, ಕೆಳಹೊಟ್ಟೆಯಲ್ಲಿ ಚುಚ್ಚಿದಂತಹ ನೋವು, ಮೂತ್ರ ವಿಸರ್ಜನೆ ಕ್ರಿಯೆಯಲ್ಲಿ ತೊಂದರೆ ಮತ್ತು ಉರಿ, ನಡುಕ ಹಾಗೂ ಚಳಿಯಿಂದ ಕೂಡಿರುವ ಜ್ವರ, ವಾಕರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ಬಣ್ಣದಲ್ಲಿ ಬದಲಾವಣೆ, ಮೂತ್ರದಲ್ಲಿ ದುರ್ವಾಸನೆ. ಬನಫ್ಷ, ಸ್ವೀಟ್ ವಯಲೆಟ್ ಹಾಗೂ ಹುಬ್ಬಾಜಿ ಮಾಲ್ವಾ ಸೈಲ್ಯುಸ್ಟ್ರಿಸ್, ಇವುಗಳನ್ನು ನೀರಿನಲ್ಲಿ ಕುದಿಸಿ ಕಷಾಯವನ್ನು ತಯಾರಿಸಿ ಅದರಲ್ಲಿ ಕೂರುವುದು ಪರಿಣಾಮಕಾರಿ. ಗಸಗಸೆ ಸಿಪ್ಪೆ ಹಾಗೂ ಗುಲಾಬಿಯ ಅರ್ಕಗಳ ಕಷಾಯದ ಬಿಸಿ ಶಾಖ ಕೊಡುವುದು. ಬೀಟ್ರೂಟ್, ಎಳೆಕೋಸು, ಬಾಬುನ ಹಾಗೂ ಘೋಕ್ರುಗಳನ್ನು ಅರೆದು ಅದರ ಲೇಪ ಹಚ್ಚುವುದು ಪರಿಣಾಮಕಾರಿ. ಮೂತ್ರಕೋಶದ ಕಲ್ಲುಗಳಿಗೆ ಮತ್ತು ಸೋಂಕುಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯುವುದು ಉತ್ತಮ. ಜವಾರಿಷೆ ಜರುನಿ, ಶರ್ಬತೆ ಬುಜೂರಿ ಮೋತದಿಲ್, ಮಾಜುನೆ ಸುರಂಜಾನ್ ಇತ್ಯಾದಿ ಯುನಾನಿ ಔಷಧಿಗಳು ಬಹಳ ಪರಿಣಾಮಕಾರಿಯಾಗಿವೆ. ಆದರೆ ಈ ಔಷಧಿಗಳನ್ನು ಯುನಾನಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಸೇವಿಸಬೇಕಾಗುತ್ತದೆ. ಬೇಗ ಜೀರ್ಣಗೊಳ್ಳುವ ಮೆದುವಾದ ಆಹಾರ ಸೇವನೆ ಉತ್ತಮ. ಬಾರ್ಲಿ ನೀರು, ಹಾಲು, ಮೊಸರುಗಳಂತಹ ಉಪಯುಕ್ತ ದ್ರವಗಳನ್ನು ಸೇವಿಸುವುದು ಉತ್ತಮ. ಶೀತವುಳ್ಳ ಆಹಾರ ಪದಾರ್ಥಗಳಾದಂತಹ ಸೋರೆಕಾಯಿ, ಪಾಲಕ್, ಬೂದುಗುಂಬಳಕಾಯಿ ಮತ್ತು ಗೋಣಿಸೊಪ್ಪುಗಳನ್ನು ಸೇವಿಸುವುದರಿಂದ ಲಾಭದಾಯಕವಾಗುತ್ತದೆ. ನೀರಿನ ಪ್ರಮಾಣದ ಸೇವನೆ ಹೆಚ್ಚಿಸುವುದು. ದೀರ್ಘಕಾಲದ ಮೂತ್ರಕೋಶದ ಉರಿಯೂತ ಕ್ರಾನಿಕ್ ಸಿಸ್ಟೈಟಿಸ್, ಇದು ತೀವ್ರವಾದ ಮೂತ್ರಕೋಶದ ಉರಿಯೂತದಿಂದ ಉಂಟಾಗುತ್ತದೆ. ಇದರ ಬೇರೆ ಕಾರಣಗಳು ಮೂತ್ರಕೋಶದ ಕಲ್ಲು, ಮೂತ್ರಕೋಶದ ದುರ್ಬಲತೆ, ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ, ಶಿಯಾಟಿಕ. ಯಾವುದೇ ಕಾರಣದಿಂದ ಮೂತ್ರ ವಿಸರ್ಜನೆಯಲ್ಲಿ ಅಡಚಣೆ ಉಂಟಾದಾಗ ಮೂತ್ರಕೋಶದ ಉರಿಯೂತ ಕಾಣಿಸಿಕೊಳ್ಳುತ್ತದೆ. ಇದೇ ತರಹ ಪಾರ್ಶ್ವವಾಯು ಪ್ಯಾರಾಲಿಸಿಸ್ನಲ್ಲೂ ಮೂತ್ರಕೋಶದ ಉರಿಯೂತ ಕಂಡುಬರುತ್ತದೆ. ನಿರಂತರ ಮೂತ್ರಕೋಶದ ಸೋಂಕಿನ ಇತರ ಕಾರಣಗಳು ರೋಗ ನಿರೋಧಕ ಶಕ್ತಿಯ ತೊಂದರೆಗಳು, ಮೂತ್ರಕೋಶಕ್ಕೆ ಅಳವಡಿಸುವ ಮೂತ್ರಕೊಳವೆ ಎನಿಸಿಕೊಳ್ಳುವ ಕ್ಯಾಥೆಟರ್, ಮೂತ್ರಪಿಂಡ, ಮೂತ್ರಕೋಶ ಹಾಗೂ ಮೂತ್ರನಾಳಗಳ ಕ್ರಮಬದ್ಧತೆಯಲ್ಲಿ ವ್ಯತ್ಯಾಸಗಳು ಕಂಡಲ್ಲಿ ಮೂತ್ರಕೋಶದ ಉರಿಯೂತ ಉಂಟಾಗುತ್ತದೆ. ಮೂತ್ರಜನಕಾಂಗಕ್ಕೆ ಸಂಬಂಧಪಟ್ಟ ಭಾಗಗಳಿಗೆ ಅಥವಾ ಅವಯವಗಳಿಗೆ ಧಕ್ಕೆ ಉಂಟಾದಾಗ, ಗುಪ್ತಾಂಗಗಳ ಸ್ವಚ್ಛತೆಯನ್ನು ಅನುಸರಿಸದೇ ಇದ್ದಲ್ಲಿ. ಲಕ್ಷಣ ಮತ್ತು ಚಿಹ್ನೆಗಳು: ಜ್ವರ, ಪದೇ ಪದೇ ಮೂತ್ರ ವಿಸರ್ಜನೆ ಆಗುವುದು, ಮೂತ್ರ ವಿಸರ್ಜನೆ ಮಾಡುವಾಗ ನೋವುಂಟಾಗುವುದು, ಹೊಟ್ಟೆ ನೋವು ಹಾಗೂ ಪಕ್ಕೆಯ ಕೆಳಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು, ವಾಕರಿಕೆ ಮತ್ತು ವಾಂತಿ, ಅನೈಚ್ಛಿಕ ಮೂತ್ರ ವಿಸರ್ಜನೆ, ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು. ಮೂತ್ರಜನಕಾಂಗದ ಅವಯವಗಳ ನಿರಂತರ ಸೋಂಕುಗಳನ್ನು ತಡೆಗಟ್ಟುವುದು. ಸಂಭೋಗದ ನಂತರ ಮೂತ್ರಜನಕಾಂಗದ ಸೋಂಕು ಹೆಣ್ಣಿಗೆ ತಗುಲಿದರೆ ಚಿಕಿತ್ಸೆಯನ್ನು ಪಡೆಯುವುದು. ಮೂತ್ರಕೋಶದಲ್ಲಿ ಯಾವುದೇ ಕಾರಣದಿಂದ ಮೂತ್ರಕೊಳವೆ ಅಳವಡಿಸಿದ್ದರೆ ಅದನ್ನು ಆಗಾಗ ಬದಲಾಯಿಸುವುದು ಸೂಕ್ತ. ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು. ಮೂತ್ರ ವಿಸರ್ಜನಾ ಕ್ರಿಯೆಯನ್ನು ಬಹುಕಾಲ ತಡೆಗಟ್ಟಬಾರದು. ಮೂತ್ರ ವಿಸರ್ಜನೆಯ

0: ಸ್ಪರ್ಶವಾದ ಕೂಡಲೇ ಆ ಕಾಲವನ್ನು ಮುಂದೂಡದೆ ತಕ್ಷಣ ವಿಸರ್ಜಿಸುವುದು ಅತಿ ಮುಖ್ಯ. ಇದರಲ್ಲೂ ಸಹ ತೀವ್ರ ಮೂತ್ರಕೋಶದ ಉರಿಯೂತದ ಚಿಕಿತ್ಸೆಯನ್ನು ಅನುಸರಿಸಬೇಕಾಗುತ್ತದೆ.
1: ಆರೋಗ್ಯ ಬಿಂದು ಕೇಳಿದಿರಿ. ಮೂತ್ರಕೋಶದ ಉರಿಯೂತಕ್ಕೆ ಯುನಾನಿ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದ ವೈದ್ಯರು ಡಾಕ್ಟರ್ ಉಸ್ಮಾನ್ ಅಹಿದ್. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವಂತಹ ಗೀತೆಗಳು ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ, ಗಂಗಾ ಯಮುನಾ ಚಿತ್ರದಿಂದ ಒಲವೇ ಮೌನವೇ, ರವಿವರ್ಮ ಚಿತ್ರದಿಂದ ನೆನಪು ನೂರು ಮನದಲ್ಲಿ ಮರೆಯಲಾರೆ ಬದುಕಲಿ ಎನ್ನುವಂತಹ ಗೀತೆಗಳು ಪ್ರಸಾರವಾಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇನ್ನು ಇದೀಗ ಮತ್ತೊಂದು ಭಾವಗೀತೆ, ರಚನೆ HS ವೆಂಕಟೇಶ್ ಮೂರ್ತಿ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳುಗರೆ ಗಮನಿಸಿ, ಈ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಎಂಜೆ ಬಸವನಗೌಡ ಅವರು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 29564 ಎಸ್ಟಿಡಿ ಕ್ರಮಾಂಕ 08194. ತಪ್ಪದೆ ಕೇಳಿ ಈ ಸಂಜೆ 6:50 ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮ. ಆಕಾಶವಾಣಿ ಚಿತ್ರದುರ್ಗ, ಸಮಯ 2:00 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 2:15 ಹಿಂದಿಯಲ್ಲಿ ವಾರ್ತೆಗಳು, ನಂತರ 2:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡಾ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಮತದಾನ ನಡೆಯುತ್ತಿದೆ. ಒಟ್ಟು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಬಹುತೇಕ ಶಾಸಕರು ಈವರೆಗೆ ಮತ ಚಲಾಯಿಸಿದ್ದಾರೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಶೇಕಡಾ 95.50% ಮತದಾನ ನಡೆದಿದ್ದು 212 ಮತಗಳ ಚಲಾವಣೆಯಾಗಿದೆ. ಮತದಾನ ಪ್ರಾರಂಭವಾಗುವ ಮೊದಲು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರ ಕಚೇರಿಯಲ್ಲಿ ನಡೆದ ಉಪಹಾರ ಸಭೆಯಲ್ಲಿ ಬಿಜೆಪಿ ತನ್ನ ಶಾಸಕರಿಗೆ ವಿಪ್ ಜಾರಿ ಮಾಡಿದೆ. ಕಾಂಗ್ರೆಸ್ 120 ಶಾಸಕರಿಗೆ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ತಮ್ಮ 2ನೇ ಪ್ರಾಶಸ್ತ್ಯದ ಮತ ನೀಡುವಂತೆ ಸೂಚಿಸಿದೆ. ಈ ನಡುವೆ ಜೆಡಿಎಸ್ನ ಕೆಲವು ಶಾಸಕರು ಅಡ್ಡ ಮತದಾನದ ಮೂಲಕ ವಿನಯ್ ಕಾರ್ತಿಕ್ಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದು 4 ಕಾಂಗ್ರೆಸ್ ಅಭ್ಯರ್ಥಿಗಳು ಮತ್ತು 2 ಬಿಜೆಪಿ ಅಭ್ಯರ್ಥಿಗಳು ನಿರಾಯಾಸವಾಗಿ ಗೆಲ್ಲುವ ನಿರೀಕ್ಷೆ ಇದೆ. 7ನೇ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ ಬಿಜೆಪಿ ಮೈತ್ರಿಕೂಟ ಬೆಂಬಲಿತ ಕೆ ಗೋವಿಂದರಾಜು ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿದೆ. ಜೆಡಿಎಸ್ನ ಹಿರಿಯ ಶಾಸಕ ಜಿಟಿ ದೇವೇಗೌಡ ಮತ ಚಲಾಯಿಸಿದ ಬಳಿಕ ಮಾತನಾಡಿ ಆತ್ಮಸಾಕ್ಷಿಯಂತೆ ಮತ ಚಲಾಯಿಸಿರುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ.

0: ಬೆಂಗಳೂರಿನಲ್ಲಿ ಹಸಿ ಒಣ ತ್ಯಾಜ್ಯಗಳನ್ನು ಮನೆಗಳಲ್ಲೇ ಜನರೇ ಬೇರ್ಪಡಿಸಿ ಕಸದ ಗಾಡಿಗೆ ನೀಡಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕಸದ ಗಾಡಿಗಳು ತ್ಯಾಜ್ಯಗಳನ್ನು ಬೇರ್ಪಡಿಸಿಯೇ ಘಟಕಗಳಿಗೆ ತಲುಪಿಸಬೇಕು ಎಂದು ಹೇಳಿದ್ದಾರೆ. ವ್ಯವಸ್ಥೆಯ ಅಡಿಪಾಯದಿಂದಲೇ ಬದಲಾವಣೆ ತರುವ ದೂರದೃಷ್ಟಿ ಯೋಜನೆ ಇಲ್ಲದೆ ಕಸದ ಸಮಸ್ಯೆ ಶಾಶ್ವತ ಪರಿಹಾರ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿಯನ್ನು ಕೊನೆಗೊಳಿಸಬೇಕೆಂದು ಬಿಜೆಪಿ ಮುಖಂಡ ಸುರೇಶ್ ಕುಮಾರ್ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಮತದಾರರಿಗೆ ತಪ್ಪು ಸಂದೇಶಗಳನ್ನು ರವಾನಿಸುತ್ತದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ರೆಸಾರ್ಟ್ ಸಂಸ್ಕೃತಿ ಕೊನೆಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಇದೇ ವೇಳೆ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಡತನ ನಿರ್ಮೂಲನೆಗೆ 81 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರಧಾನ್ಯ ವಿತರಣೆ ಸೇರಿದಂತೆ ಹಲವು ಸಾಮಾಜಿಕ ಹಾಗೂ ಆರ್ಥಿಕ ಕಾರ್ಯಗಳ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಆಡಳಿತ ನಡೆಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಪಿಎಂ ಉಜ್ವಲ ಯೋಜನೆಯಡಿಯಲ್ಲಿ 11 ಕೋಟಿ ಎಲ್ಪಿಜಿ ಸಿಲಿಂಡರ್ ನೀಡುವ ಮೂಲಕ ಹೊಗೆಮುಕ್ತ ಅಡುಗೆಗೆ ಪ್ರೋತ್ಸಾಹಿಸಲಾಗಿದೆ. 15,000 ಕೋಟಿ ಸಾಲವನ್ನು ಪರಿಶಿಷ್ಟ ಜಾತಿ ಹಾಗೂ ವರ್ಗದ ಉದ್ದಿಮೆದಾರರಿಗೆ ನೀಡಲಾಗಿದೆ. ರೈತರ ಖಾತೆಗೆ ಇದುವರೆಗೆ 4.3 ಲಕ್ಷ ಕೋಟಿ ರೂಪಾಯಿ ನೆರವು ನೀಡಲಾಗಿದೆ. ದೇಶದ ಮೂಲಸೌಕರ್ಯಕ್ಕೆ ಹೂಡಲಾಗಿರುವ ಬಂಡವಾಳ 2 ಲಕ್ಷ ಕೋಟಿಯಿಂದ 12 ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ ಕರಾವಳಿಯ ಆರ್ಥಿಕತೆ ಹಾಗೂ ಕೈಗಾರಿಕಾ ಕ್ಷೇತ್ರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮಂಗಳೂರು ಸಮೀಪದ ಗಂಜಿಮಠದಲ್ಲಿ ನಿರ್ಮಾಣವಾಗಲಿರುವ ಪ್ಲಾಸ್ಟಿಕ್ ಪಾರ್ಕ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಪ್ಲಾಸ್ಟಿಕ್ ಪಾರ್ಕ್ ಯೋಜನಾ ಪ್ರದೇಶಕ್ಕೆ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದ ಬಳಿಕ ಮಾತನಾಡಿದ ಅವರು, 104 ಎಕರೆ ವಿಸ್ತೀರ್ಣದಲ್ಲಿ ತಲೆ ಎತ್ತಲಿರುವ ಈ ಪಾರ್ಕ್ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ಸ್ಥಳೀಯ ಯುವಕರಿಗೆ ದೊಡ್ಡ ಮಟ್ಟದ ಉದ್ಯೋಗಾವಕಾಶ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಕಿ ಉಳಿದಿರುವ ಎಲ್ಲಾ ಕಾಮಗಾರಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಯಾವುದೇ ಗ್ರಾಮದಲ್ಲೂ ಕುಡಿಯುವ ನೀರಿನ ಅಭಾವ ಉಂಟಾಗದಂತೆ ಮುಂಜಾಗ್ರತೆ ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬೇಸಿಗೆ ಹಾಗೂ ಮುಂಗಾರು ವಿಳಂಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಜನರಿಗೆ ಕುಡಿಯುವ ನೀರಿನ ತೊಂದರೆಯಾಗಬಾರದು. ಟಾಸ್ಕ್ ಫೋರ್ಸ್ ಅಡಿಯಲ್ಲಿ ಕೊರೆಸಲಾಗಿರುವ 70ಕ್ಕೂ ಹೆಚ್ಚು ಹೊಸ ಬೋರ್ವೆಲ್ಗಳಿಗೆ ಕೇವಲ 3 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಯೋಜನೆಗಳು ಜನರಿಗೆ ತಲುಪುವಲ್ಲಿ ವಿಳಂಬವಾದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮುಂಗಾರು ಮಳೆ ಆರಂಭವಾಗುವ ಮುನ್ನ ಶಾಲಾ ಕಟ್ಟಡಗಳು ಹಾಗೂ ಅಂಗನವಾಡಿ ಕೇಂದ್ರಗಳ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ್ದಾರೆ. ಇದೇ ಭಾನುವಾರ ದೇಶದಾದ್ಯಂತ ರಾಷ್ಟೀಯ ಅರ್ಹತೆ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ನಡೆಯಲಿದೆ. ಹಾವೇರಿ ಜಿಲ್ಲೆಯ 5 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಲೋಪವಾಗದಂತೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಜಿಲ್ಲೆಯ 2,532 ಅಭ್ಯರ್ಥಿಗಳು ಪರೀಕ್ಷೆ ಎದುರಿಸಲಿದ್ದಾರೆ. ಈಗಾಗಲೇ ಪರೀಕ್ಷಾ ಪೂರ್ವ ತಯಾರಿ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ನೀಟ್ ಪರೀಕ್ಷೆ ಪಾರದರ್ಶಕವಾಗಿ ಶಾಂತಿಯುತವಾಗಿ ನಡೆಯಲು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಭಾರತೀಯ ರೈಲ್ವೆ ಈಗ

0: ದಿವ್ಯಾಂಗ ಪ್ರಯಾಣಿಕರಿಗೆ ನೀಡುವ ರೈಲ್ವೆ ರಿಯಾಯಿತಿ ಫೋಟೋ ಗುರುತಿನ ಚೀಟಿ ನೀಡಿಕೆ ಮತ್ತು ನವೀಕರಣವನ್ನು ಸೌಲಭ್ಯವನ್ನು ಇನ್ನು ಮುಂದೆ ಸಂಪೂರ್ಣ ಆನ್ಲೈನ್ ಮೂಲಕ ಪಡೆಯಬಹುದಾಗಿದೆ ಎಂದು ರೈಲ್ವೆ ಸಲಹಾ ಸಮಿತಿ ಮಾಜಿ ಸದಸ್ಯ ಡಾ ಬಾಬುರಾವ್ ತಿಳಿಸಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆ, ದಾಖಲೆ ಅಪ್ಲೋಡ್, ಸ್ಥಿತಿ ಪರಿಶೀಲನೆ, ಅನುಮೋದಿತ ಕಾರ್ಡ್ ಡೌನ್ಲೋಡ್ ಎಲ್ಲವೂ ಡಿಜಿಟಲೀಕರಣ ಮಾಡಲಾಗಿದೆ. ಅರ್ಹರಾದ ದಿವ್ಯಾಂಗ ಪ್ರಯಾಣಿಕರು ಆನ್ಲೈನ್ ಅರ್ಜಿ ಸಲ್ಲಿಸಲು ದಿವ್ಯಾಂಗ್ ಜಾನಿತ್ ಇಂಡಿಯನ್ ರೈಲ್ .gov.in ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಸಾರ್ವಜನಿಕ ಸೇವೆಗಳಲ್ಲಿ ವಿಳಂಬ ಧೋರಣೆ ಹಾಗೂ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಕಡಿವಾಣ ಹಾಕಲು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಕೋಲಾರ ನಗರಸಭೆ ಕಚೇರಿಗೆ ಇಂದು ದಿಢೀರ್ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿ ಹಾಗೂ ಸಿಬ್ಬಂದಿಗಳ ಹಾಜರಾತಿ ತಪಾಸಣೆ ನಡೆಸಿದರು. ರೈತರು ಮತ್ತು ಹೈನು ಉತ್ಪಾದಕರು ಜಾನುವಾರುಗಳ ತುರ್ತು ಚಿಕಿತ್ಸೆಗಾಗಿ ಪಶು ಸಂಜೀವಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮೂಲದಲ್ಲಿಯೇ ತ್ಯಾಜ್ಯವನ್ನು ವಿಂಗಡಿಸುವ ಮೂಲಕ ಘನತ್ಯಾಜ್ಯ ಸಂಗ್ರಹಣೆ, ವಿಂಗಡಣೆ ಹಾಗೂ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳು ಕಾರ್ಯೋನ್ಮುಖವಾಗಬೇಕಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಿವಿ ವಾಸಂತಿ ಅಮರ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮಧ್ಯಾಹ್ನದ ವೇಳೆಗೆ ಶೇಕಡ 95.50% ಮತದಾನ. ನಾಳೆ ಪ್ರಧಾನಿಯವರಿಂದ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ ಪ್ರೋತ್ಸಾಹಧನ ವಿತರಣೆ. ಬೆಂಗಳೂರಿನಲ್ಲಿ ಹಸಿ ಒಣತ್ಯಾಜ್ಯಗಳನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ. ಪ್ಲಾಸ್ಟಿಕ್ ಪಾರ್ಕ್ ನಿರ್ಮಾಣದಿಂದ ಕರಾವಳಿಯ ಆರ್ಥಿಕತೆ ಅಭಿವೃದ್ಧಿ, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ 102.6 ಮೆಗಾಹರ್ಟ್ಸ್ಗಳು. ಸಮಯ ಸರಿಯಾಗಿ 2:40:17. ಕೇಳುಗರೆ, ಈ ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಗೀತೆಗಳು ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ, ಗಂಗಾ ಯಮುನಾ ಚಿತ್ರದಿಂದ ಒಲವೇ ಮೌನವೇ ಮೌನವೇ ಗಾನವೇ, ರವಿವರ್ಮ ಚಿತ್ರದಿಂದ ನೆನಪು ನೂರು ಮನದಲ್ಲಿ ಮರೆಯಲಾರೆ ಬದುಕಲಿ ಅನ್ನುವಂತಹ ಗೀತೆಗಳು ಪ್ರಸಾರ ಆಗುತ್ತೆ. ಈ ಗೀತೆಗಳ ಕುರಿತ ನಿಮ್ಮ ಅನಿಸಿಕೆಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273 ಈ ಸಂಖ್ಯೆಗೆ ತಿಳಿಸಬಹುದು. ಇದೀಗ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕನ್ನಡದ ಕವಿ, ನಾಟಕಕಾರ, ವಿಮರ್ಶಕ, ಹೋರಾಟಗಾರರಾದ ಚಂಪಾ ಅವರ ಜನ್ಮದಿನ, ಅವರ ಕುರಿತ ಕಿರು ಮಾಹಿತಿಯೊಂದಿಗೆ ಚಿತ್ರಗೀತೆಗಳನ್ನು ಕೂಡ ಕೇಳೋಣ. ಚಂಪಾ ಎಂಬ ನಾಮದಿಂದಲೇ ಪ್ರಖ್ಯಾತರಾದ ಚಂದ್ರಶೇಖರ ಪಾಟೀಲರು 1939 ಹಾವೇರಿ ಜಿಲ್ಲೆಯ ಹತ್ತಿಮತ್ತೂರಿನಲ್ಲಿ ಜನಿಸುತ್ತಾರೆ. ಹತ್ತಿಮತ್ತೂರು ಹಾವೇರಿಗಳಲ್ಲಿ ಕನ್ನಡ ಶಾಲೆ ಹೈಸ್ಕೂಲ್ ಮುಗಿಸಿ 1956 ಕರ್ನಾಟಕ ಕಾಲೇಜಿಗೆ ಸೇರುತ್ತಾರೆ. 1960 ಬಿಎ ಪೂರೈಸಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ 1962 ಎಂಎ ಪದವಿಯನ್ನು ಪಡಿತಾರೆ. ಅಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದ್ದ ಚಂಪಾ ಅವರು ಅನಂತರ ಸಾಹಿತಿಯಾಗಿ ಪತ್ರಕರ್ತರಾಗಿ ನಾಡಿನಾದ್ಯಂತ ಹೆಸರನ್ನು ಮಾಡಿದರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಬೋಧಕ ವೃತ್ತಿ ಆರಂಭಿಸಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಲೇ ತಮ್ಮ ಕಾವ್ಯ ಹಾಗೂ ನಾಟಕಗಳ ಮೂಲಕ ಪ್ರಸಿದ್ಧರಾಗಿದ್ದರು. ಇವರ ಕುರಿತು ಮಾಹಿತಿಯನ್ನು ಮುಂದುವರೆಸುತ್ತೇನೆ. ಇವರ ರಚನೆಯ ಒಂದು ಭಾವಗೀತೆಯನ್ನು ಇದೀಗ ಕಾರ್ಯಕ್ರಮದಲ್ಲಿ ಕೇಳೋಣ.

ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕಾ ಬೆಳೆಗಳ ನಿರ್ವಹಣೆ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಐಸಿಎಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾ ಎಂಜಿ ಬಸವನಗೌಡ ಅವರು. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಮತ್ತೊಂದು 9141970272. ದೂರವಾಣಿ ಸಂಖ್ಯೆ 08194295649. ತಪ್ಪದೆ ಕೇಳಿ ಈ ಸಂಜೆ 6:50 ನಮ್ಮ ನಿಲಯದಿಂದ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಇನ್ನು ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾನು ಸಾಹಿತಿಗಳಾದಂತಹ ಚಂದ್ರಶೇಖರ ಪಾಟೀಲರ ಕುರಿತು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. 1980-83 ಧಾರವಾಡದ ಅಖಿಲ ಕರ್ನಾಟಕ ಕೇಂದ್ರ ಕನ್ನಡ ಕ್ರಿಯಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಗೋಕಾಕ್ ಚಳುವಳಿಗೆ ಪ್ರೇರಣೆ ನೀಡಿದ ಪ್ರಮುಖರಲ್ಲಿ ಇವರು ಒಬ್ಬರಾಗಿದ್ದರು. 2004-2008 ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದರು. ಇವರು ಅಂತರಂಗ, ನಾಟಕಕೂಟ, ಮ್ಯಾಳ ಮುಂತಾದ ಸಂಸ್ಥೆಗಳ ಮೂಲಕ ರಂಗ ಚಳುವಳಿಗಳಲ್ಲಿ ಕೂಡ ಕ್ರಿಯಾಶೀಲರಾಗಿದ್ದರು. 1970 ಸಾಂಸ್ಕೃತಿಕ ಆಂದೋಲನಗಳಲ್ಲಿ ಇವರು ಭಾಗವಹಿಸಿದ್ದರು. ಬಾನು, ಗೋಕರ್ಣದ ಗೌಡಶಾನಿ, ಗಾಂಧಿ ಸ್ಮರಣ ಇವುಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗ್ರಂಥ ಪ್ರಶಸ್ತಿಗಳು ದೊರೆತಿದೆ. ಕರ್ನಾಟಕ ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಸಂದೇಹ ಮಾಧ್ಯಮ ಪ್ರಶಸ್ತಿಗಳು ಸಿಕ್ಕಿದೆ. ದಿನಕರ ದೇಸಾಯಿ ಪ್ರಶಸ್ತಿ ಇವರ ಅರ್ಧಸತ್ಯದ ಹುಡುಗಿ ಕಾವ್ಯಕ್ಕೆ ದೊರೆತಿದೆ. ಸಂಕ್ರಮಣ ಕಾವ್ಯವೆಂಬ ಪತ್ರಿಕೆಯನ್ನ ಕಳೆದ 50 ಕೂಡ ಇವರು ನಿರಂತರವಾಗಿ ಪ್ರಕಟಿಸಿದ್ರು. 10 ಗ್ರಂಥಗಳನ್ನು ಇವರು ಸಂಪಾದನೆ ಮಾಡಿದ್ದಾರೆ. ಬಾನುಲಿ, ಮದ್ಯಬಿಂದು, ಹೂವು ಹಣ್ಣು, ತಾರೆ, ಓನ ಓ ಎನ್ನ ದೇಶ ಬಾಂಧವರೇ, ಗುಂಡಮ್ಮನ ಹಾಡು ಮೊದಲಾದ ಕವನ ಸಂಕಲನಗಳನ್ನು ಹೊರತಂದಿದ್ರು. ಕೊಡೆಗಳು, ಗೋಕರ್ಣದ ಗೌಡಶಾನಿ, ನಳಕವಿಯ ಮಸ್ತಾಭಿಷೇಕ, ಒಂದಿ ಮಾಘದ ಮೊದಲಾದ ನಾಟಕಗಳನ್ನು ಇವರು ರಚಿಸಿದ್ರು. ಬೇಂದ್ರೆ, ನಾನು ಕಂಡಂತೆ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಚಂಪಾದಕೀಯ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ರು. ಇಂಗ್ಲಿಷ್ನಲ್ಲಿ 16 ನಿಯತಕಾಲಿಕೆಗಳಿಗೆ ಲೇಖಕರಾಗಿದ್ದರು. ಹಾಗೆ ಇಂಗ್ಲಿಷ್ನಲ್ಲಿ ಪೊಯಮ್ಸ್ ಅಂಡ್ ಪ್ಲೇಸ್ ಎಂಬ ಗ್ರಂಥವನ್ನು ಕೂಡ ಇವರು ಹೊರತಂದಿದ್ರು. ಇನ್ನಷ್ಟು ಇವರ ಬಗ್ಗೆ ಕುರಿತ ಮಾಹಿತಿಯನ್ನು ತಿಳಿಸ್ತೇನೆ. ಇದೀಗ ಕೇಳೋಣ ಒಂದು ಸಿನಿಮಾ ಕಥೆ ಚಿತ್ರದ ಈ ಗೀತೆಯನ್ನು.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನ.

ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಪಾಟೀಲರ ಕುರಿತು ನಾನು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಇವರು ಪ್ರಾಥಮಿಕ ಶಿಕ್ಷಣದಲ್ಲಿ ಕನ್ನಡವೇ ಬೋಧನಾ ಮಾಧ್ಯಮವಾಗಿರಬೇಕು, ಇಂಗ್ಲಿಷನ್ನು ಪ್ರಾಥಮಿಕ 5ನೇ ತರಗತಿಯಿಂದ ಕಲಿಸಬೇಕು, ಕೇಂದ್ರ ಪಠ್ಯಕ್ರಮದ ಮಾಧ್ಯಮಗಳ ಶಾಲೆಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನು ಕಲಿಸಬೇಕು ಎಂಬ ವಿಷಯಗಳ ಬಗ್ಗೆ ಸರ್ಕಾರದೊಡನೆ ಹೋರಾಡಿದರು. ನಾಡಿನ ಶಿಕ್ಷಣ ತಜ್ಞರನ್ನ, ವಿದ್ವಾಂಸರನ್ನ, ಕಾನೂನು ತಜ್ಞರನ್ನ, ಕನ್ನಡ ಸಂಘಟನೆಗಳ ಪ್ರಮುಖರನ್ನ ಆಹ್ವಾನಿಸಿ ಸಮಾಲೋಚನಾ ಸಭೆ ಏರ್ಪಡಿಸಿ ಕನ್ನಡ ಮಾಧ್ಯಮದ ಸಮಸ್ಯೆಗಳನ್ನು ಚರ್ಚಿಸಿದರು. ಶಿಕ್ಷಣ ಸಚಿವರಾಗಿದ್ದರೊಡನೆ ಸಭೆಯನ್ನ ನಡೆಸಿದರು. ಕನ್ನಡ ಮಾಧ್ಯಮದಲ್ಲಿ ಶಾಲೆ ನಡೆಸಲು ಅನುಮತಿ ಪಡೆದು ಆಂಗ್ಲ ಮಾಧ್ಯಮದಲ್ಲಿ ಶಾಲೆ ನಡೆಸುತ್ತಿದ್ದಂಥ ಸುಮಾರು 2215 ಶಾಲೆಗಳ ಮಾನ್ಯತೆಯನ್ನು ರದ್ದು ಮಾಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಕರ್ನಾಟಕದ ಗಡಿ ಪ್ರದೇಶಗಳಲ್ಲಿ ಜಿಲ್ಲಾ ಘಟಕಗಳ ಸಹಯೋಗದೊಡನೆ ಸಾಹಿತಿ ಕಲಾವಿದರೊಂದಿಗೆ ಜಾಗೃತಿ ಜಾಥಾವನ್ನು ಇವರು ನಡೆಸಿದರು. ಗಡಿನಾಡ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದಿನ ಅಧ್ಯಕ್ಷರಲ್ಲಿ ಒಬ್ಬರಾಗಿದ್ದವಂಥರ ಜೊತೆಯಲ್ಲಿ ಅವರು ಹೋರಾಟವನ್ನು ಕೂಡ ಮಾಡಿದರು. ಹಾಗೆ ಗಡಿ ವಿವಾದದ ಬಗ್ಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮಹಾಜನ್ ವರದಿಯನ್ನು ಜಾರಿಗೆ ತರಲು ಒತ್ತಾಯ ಮಾಡಿದರು. 2006 ಅಕ್ಟೋಬರ್ 4 ಕರ್ನಾಟಕ ಬಂದ್ಗೆ ನಾಡಿನ ಸಂಘ ಸಂಸ್ಥೆಗಳು ಕರೆ ನೀಡಿದ್ವು. ಪರಿಷತ್ತು ಈ ಬಂದ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿತ್ತು. ಜೀವನದುದ್ದಕ್ಕೂ ಕನ್ನಡ ನಾಡು ನುಡಿಗೆ ಅನೇಕ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಇವರು ಪಾಲ್ಗೊಂಡಿದ್ರು. ಹಾಗೆ ಜನವರಿ 10, 2022 ಇವರು ಇಹಲೋಕವನ್ನು ತ್ಯಜಿಸಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಅಣ್ಣಾವ್ರ ಚಿತ್ರದ ಈ ಗೀತೆಯನ್ನು.

ಇದುವರೆಗೂ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇದು 102.6 ಮೆಗಾಹರ್ಟ್ಸ್. ವೇಳೆ ಸರಿಯಾಗಿ 5 ಗಂಟೆ. ಕೇಳಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಶ್ರೋತೃಗಳೇ ನಮಸ್ಕಾರ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ ನಿಮ್ಮೊಂದಿಗಿರುವ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಬಸೂರ್. ಯಾರೆಲ್ಲ ಸಂದೇಶಗಳನ್ನು ನಮ್ಮ ಹಾಡಿಗಾಗಿ ನಿಮ್ಮ ಅನಿಸಿಕೆಗಳನ್ನು ಹೇಗೆಲ್ಲ ವ್ಯಕ್ತಪಡಿಸಿದ್ದೀರಿ, ನಿಮ್ಮ ಸಂದೇಶಗಳು ಬಂದಿವೆ, ಯಾರೆಲ್ಲ ತಡವಾಗಿ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳ್ತಾ ಇದ್ದೀರಿ, ಅವರಿಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ 5:30 ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ಈ ಹಾಡು ಪ್ರಸಾರ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರು. ಹಾಗೆ ಗಂಗಾ ಯಮುನಾ ಚಿತ್ರದಿಂದ ಒಲವೇ ಮೌನವೇ ಮೌನವೇ ರಾಗವು ಈ ಹಾಡು ಕೇಳ್ಬೋದು. ರವಿವರ್ಮ ಚಿತ್ರದಿಂದ ಆಯ್ದ ನೆನಪು ನೂರು ಮನದಲ್ಲಿ ಈ ಹಾಡನ್ನು 3 ಗೀತೆಗಳು ಪ್ರಸಾರ ಆಗ್ತವೆ. ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆಗಿರುವಂಥ ಹಾಡುಗಳು ಅಂತ ಹೇಳ್ಬೋದು. ಇಂಥ ಹಾಡುಗಳನ್ನು ಕೇಳಿದಾಗ ಏನೋ ಒಂದು ಖುಷಿ ಅನಿಸುತ್ತೆ. ಏನನ್ಸುತ್ತೆ? 9444820273 ಈ ಸಂಖ್ಯೆಗೆ ವಾಟ್ಸಪ್ನಲ್ಲಿ ಸಂದೇಶಗಳನ್ನು ಕಳಿಸ್ತಾ ಇರಿ. ಕೇಳ್ತಾ ಇರೋದು 102.6 ಮೆಗಾಹರ್ಟ್ಸ್, ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ನಮಗೆ ನಮ್ಮ ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರದಲ್ಲಿ ರೇಡಿಯೋ ಕೇಳ್ತಾ ಇರುವ ನಮ್ಮ ಶ್ರೋತೃ ವಿದ್ಯಾನಗರದಿಂದ, ಹರಿಹರ ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರವಿವರ್ಮ ಚಿತ್ರದ ಫೇವ್ರೇಟ್ ಸಾಂಗ್, ನನಗೂ ಕೂಡ ಈ ಹಾಡು ತುಂಬ ಚೆನ್ನಾಗಿದೆ, ಕೇಳಲು ತುಂಬ ಇಷ್ಟ, ಹಾಗೆ ಇಂಪಾಗಿದೆ. ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕೇಳ್ತಾ ಇರಿ. ಹೀಗೆ ಶಾಂತಾಚಾರ್ ಬಡಿಗೇರ ಹರಿಹರ ಕೊಕ್ನೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸಂಜೆ ಚಂದ್ರವಳ್ಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಸಂಜೆ ಹೊತ್ತಲ್ಲಿ ನಿಮ್ಮ ಧ್ವನಿ ಮಧುರಗಾನ ಶ್ರೋತೃಗಳ ಮನದಲ್ಲಿ ಮೂಡಿಸುವ್ರಿ. ಹೊಸ ಚೈತನ್ಯ ಧ್ಯಾನ ಮಾಹಿತಿ ಮನರಂಜನೆ ಬೆರೆಸಿದ ನಿಮ್ಮ ನಿರೂಪಣೆ ಸುಂದರ. ಚಿತ್ರದುರ್ಗ ಎಫ್ಎಂ ಕಂಗೊಳಿಸಲು ನಿಮ್ಮ ಸೇವೆಯಿಂದ ನಿರಂತರ ನಮ್ಮ ಮೆಚ್ಚಿನ ಚಿತ್ರ ಒಲವು ಗೆಲುವು ಹಾಡು ಸಂಗೀತವೇ ನೀನುಡಿಯುವ ಮಾತಲ್ಲ. ಈ ಹಾಡು ಪ್ರೀತಿಯ ಭಾವನೆಗಳನ್ನು ಸಂಗೀತದೊಂದಿಗೆ ಹೋಲಿಸಿ ವರ್ಣಿಸುವ ಸುಂದರ ಪ್ರೇಮಗೀತೆ ಅಂತ ಹೇಳ್ತಾ, ಈ ಹಾಡು ಜನಪ್ರಿಯ ಗೀತೆಯಾಗಿದೆ. ಹಾಡಿನ ಸಾರಾಂಶ, ಈ ಹಾಡಿನಲ್ಲಿ ನಾಯಕನು ತನ್ನ ಪ್ರಿಯತಮೆ ಮಾತು ನಗು ಭಾವನೆ ಮತ್ತು ಸಾನ್ನಿಧ್ಯವನ್ನು ಸಂಗೀತಕ್ಕೆ ಹೋಲಿಸುತ್ತಾನೆ. ಅವಳ ಪ್ರತಿಯೊಂದು ಮಾತು ತನ್ನ ಹೃದಯಕ್ಕೆ ಮಧುರ ರಾಗದಂತೆ ಕೇಳಿಸುತ್ತದೆ ಎಂದು ಹೇಳುತ್ತಾನೆ. ಪ್ರೀತಿಯು ಜೀವನವನ್ನು ಸುಂದರಗೊಳಿಸುವ ಶಕ್ತಿ ಎಂಬುದನ್ನು ಹಾಡು ವ್ಯಕ್ತಪಡಿಸುತ್ತದೆ. ಪ್ರಿಯ ವ್ಯಕ್ತಿಯ ನೆನಪುಗಳು ಮನಸ್ಸಿನಲ್ಲಿ ಸದಾ ಮಧುರ ಸಂಗೀತದಂತೆ ಮೊಳಗುತ್ತದೆ ಎಂಬ ಭಾವನೆ ಈ ಹಾಡಿನ ಮುಖ್ಯ ಅರ್ಥವಾಗಿದೆ ಅಂತ ಹೇಳಿ ಶಾಂತಾ ಚಾರ್ಬಡಿಗೇರ್ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೂಡ ಸಂದೇಶಗಳನ್ನು ಕಳಿಸ್ಬೋದು. 9448640273 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ನಮ್ಮ 3 ಚಿತ್ರದ ಗೀತೆಗಳಲ್ಲಿ ಯಾವ ಹಾಡು ಇಷ್ಟ ಆಗುತ್ತೆ ಸಂದೇಶಗಳನ್ನು ಕಳಿಸ್ಬೋದು. ಇನ್ನು ಭೋಪಾ ವೆಂಕಟೇಶ್, ಲಕ್ಷ್ಮೀ ವೆಂಕಟೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೋಧನವಸಹಳ್ಳಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಕಲೆಗಳಲ್ಲೆಲ್ಲ ಅಗ್ರಗಣ್ಯ ಸ್ಥಾನಮಾನವನ್ನು ಪ್ರಾಚೀನ ಕಾಲದಿಂದಲೂ ಪಡೆದಿದೆ. ಕಲೆಯೇ ಸಂಗೀತ, ಸಂಗೀತಕ್ಕೆ ಮನಸ್ಸೋಲದ ಮನುಜ ಪ್ರಾಣಿಗಳಿಲ್ಲ. ಈ ಕಲೆಗೆ ಮನವನ್ನು ಚಿತ್ತಾಕರ್ಷಣೆ ಮಾಡಿ ಏಕತನ್ಮಯತೆಯಿಂದ ಚಿತ್ತಾಕರ್ಷಕ ಮಾಡುವ ಶಕ್ತಿ ಇದೆ. ಈ ಸಂಗೀತ ಕಲೆ ವಿಜೃಂಭಿಸಲು ಅನೇಕ ವಾದ್ಯಗಳು, ಕಲೋಪಾಸಕರು, ಸಾಹಿತಿಗಳು, ಮಧ್ಯವರ್ತಿಗಳಿದ್ದಂತೆ ಈ ಹಾಡಿನ ಸನ್ನಿವೇಶದಲ್ಲಿ ನಲ್ಲನು ತನ್ನ ಪ್ರಿಯತಮೆಯ ನುಡಿಗಳನ್ನು ಆಲಿಸಿ ಸಂಗೀತಕ್ಕೆ ಹೋಲಿಸಿರುವುದು ಅವರ್ಣನೀಯ ಎಂಬ ತತ್ವ ಸಾರದ ಒಲವು ಗೆಲುವು ಚಿತ್ರದ ಸಂಗೀತವೇ ನೀನುಡಿಯುವ ಮಾತೆಲ್ಲ. ಈ ಹಾಡನ್ನು ನಮ್ಮ ಸಂಗೀತ ಪ್ರೇಮಿಗಳಿಗಾಗಿ ಕೇಳಿಸಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕೆ ಶಿವನಂದಪ್ಪ, ಎನ್ ಚಂದ್ರಮ್ಮ, ಸವಳಂಗ, ನ್ಯೂ ಇಂದಿರಾ ಕಾಲೋನಿ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಆತ್ಮೀಯ ನಿರೂಪಕರಿಗೆ ಸಂಜೆಯ ಶುಭಾಶಯಗಳು ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ವಂದನೆಗಳು. ಇಂದು ನೀವು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ 3 ಬೇರೆ ಬೇರೆ ಚಿತ್ರಗಳ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಸಾರ ಮಾಡುತ್ತಿದ್ದೀರಿ. ಸೂಪರ್. ಈ 3 ಹಾಡುಗಳನ್ನು ನನಗೆ ಕೇಳಲು ಇಷ್ಟ, ಪ್ರಸಾರ ಮಾಡಿ. ಈ 3 ಚಲನಚಿತ್ರಗಳ ನಿರ್ದೇಶನ, ಚಿತ್ರಕಥೆ, ನಟಿಸಿರುವ ನಟನಟಿಯರು ಚೆನ್ನಾಗಿ ನಟಿಸಿದ್ದಾರೆ. ಎಲ್ಲ ಹಾಡುಗಳು, ಸಾಹಿತ್ಯ, ಸಂಗೀತ ಚೆನ್ನಾಗಿದೆ. ಪ್ರಸಾರ ಮಾಡುತ್ತಿರುವ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರಕ್ಕೆ ನಿರೂಪಣೆ ಮಾಡುತ್ತಿರುವ ನಿಮಗೂ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಧನ್ಯವಾದಗಳು. ಇನ್ನು ಚಿತ್ರದುರ್ಗ

ನಗರದ ಸಂಗಮೇಶ್ವರ ಬಡಾವಣೆಯ ನಳಿನಿ ಸತೀಶ್ ಅವರು ಸಂದೇಶವನ್ನು ಕಳಿಸಿ, ತಮ್ಮ ಸಂದೇಶದಲ್ಲಿ ಒಲವು ಗೆಲುವು ಚಿತ್ರದ ಸಂಗೀತವೇ ಇದು, ಎವರ್ಗ್ರೀನ್ ಸಾಂಗ್ ಇಷ್ಟವಾಗಿದೆ, ಇಷ್ಟವಾಗುತ್ತೆ, ಮರೆಯಲಾಗದ ಹಾಡಿದು ಡಾಕ್ಟರ್ ರಾಜ್ ಮತ್ತು ಲಕ್ಷ್ಮಿ ಅಭಿನಯ ಸೊಗಸಾಗಿದೆ ಈ ಚಿತ್ರದಲ್ಲಿ. ಸ್ವಲ್ಪ ಮಟ್ಟಿಗೆ ಸಸ್ಪೆನ್ಸ್ ಸ್ಟೋರಿ ಕೂಡ ಈ ಚಿತ್ರದಲ್ಲಿದೆ, ಸೂಪರ್ ಹಿಟ್ ಹಾಡು ಕೂಡ, ಸಾಹಿತ್ಯ ಸಂಗೀತ ರಾಗ ತಾಳ ಎಲ್ಲವೂ ಕೇಳಲಿಕ್ಕೆ ಇಷ್ಟ. 1977 ತೆರೆ ಕಂಡಂಥ ಚಿತ್ರ. ಧನ್ಯವಾದಗಳು, ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಸಂದೇಶಕ್ಕೆ ಧನ್ಯವಾದಗಳು.

ಪ್ರೇಕ್ಷಕರುಗಳೇ, ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಸಂಜೆ 6:50 ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ. ಈ ವಿಷಯವಾಗಿ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ, ಈ ವಿಷಯವಾಗಿ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ಕೇಳುಗರು ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141972772. ದೂರವಾಣಿ ಸಂಖ್ಯೆ 0819429569. ನೀವು ಕೇಳ್ತಾ ಇದ್ದೀರಿ 102.6 MHz ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳ್ತಾ

ಕೇಳುಗರೆ ಗಮನಿಸಿ, ಇನ್ನು ಮುಂದೆ 5:30 ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆಗ ನೀವು ಕರೆ ಮಾಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲು ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273, ಇನ್ನೊಂದು ಮೊಬೈಲ್ ಸಂಖ್ಯೆ 9141970222. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದಿನ ಸಂದೇಶ. ಮೀರನಾಡಿ ಉಪನ್ಯಾಸಕ್ಕೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ನಿರೂಪಕರಿಗೆ ಹಾಗೂ ಕೇಳುವರಿಗೆ ಶುಭ ಸಂಜೆ ಅಂತ ಹೇಳ್ತಾ ಇದ್ದಾರೆ. ಈ ಸಂಜೆ ಪ್ರಸಾರ ಮಾಡುತ್ತಿರುವಂತಹ ಮೂರು ಹಾಡುಗಳು ಸುಮಧುರವಾಗಿವೆ. ಸಾಹಿತ್ಯ ಸಂಗೀತ ಎಲ್ಲವೂ ಕೂಡ. ಅದರಲ್ಲಿ ನನಗೆ ತುಂಬ ಇಷ್ಟವಾದ ಗೀತೆ ಅಂದರೆ ರವಿವರ್ಮ ಚಿತ್ರದ ಸುಂದರ ಗೀತೆ ನೆನಪು ನೂರು ಎದೆಯಲ್ಲಿ ಮರೆಯಲಾರೆ ಬದುಕಲಿ. ಈ ಹಾಡು ಪ್ರೀತಿಯಲ್ಲಿ ಕಳೆದ ಮಧುರ ಕ್ಷಣಗಳನ್ನು ಮೆಲುಕು ಹಾಕುತ್ತದೆ. ಪ್ರತಿಯೊಬ್ಬ ಪ್ರೇಮಿಯೂ ತನ್ನ ಜೀವನದಲ್ಲಿ ಸುಂದರ ಅನುಭವಗಳನ್ನು ವಿರಹದ ನೋವನ್ನು ಮರೆಯಲಾರ. ನೆನಪುಗಳೇ ಜೀವನಕ್ಕೆ ಸ್ಫೂರ್ತಿ ಹಾಗೂ ಬದುಕಿನ ಪಾಠವಾಗಿ ಪರಿಣಮಿಸುತ್ತದೆ. ಒಟ್ಟಾರೆ ಈ ಹಾಡಿನ ಸಾಹಿತ್ಯ ಸಂಗೀತ ಇಂಪಾಗಿದೆ. ಧನ್ಯವಾದಗಳು ಬೇಗ ಪ್ರಸಾರಿಸಿ ಅಂತ ಸಂದೇಶವನ್ನು ಮೀರಾ ನಾಡಿಗೆಯವರು ಕಳಿಸಿದ್ದಾರೆ. ಇನ್ನು ಮುಂದಿನ ಸಂದೇಶದಲ್ಲಿ ನಮ್ಮ ಕೇಳುಗರಾದ ಬಿ ಕೆ ನಾಗರಾಜ್, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ಬಿ ರಘುನಂದನ್ ಚಳ್ಳಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೀಗೆ ಇವರ ಸಂದೇಶವನ್ನು ನೋಡೋದಾದರೆ, ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಸಂಜೆಯಲ್ಲಿ ಅದ್ಭುತವಾಗಿ ಮೂಡಿ ಬರುತ್ತಿರುವ ನಮ್ಮ ಹಾಡು ನಿಮ್ಮ ಅನಿಸಿಕೆ. ಈ ದಿನದ ನಮ್ಮ ಹಾಡು ಒಲವು ಗೆಲುವು ಚಿತ್ರದಿಂದ ಸಂಗೀತವೇ ನೀ ನುಡಿಯುವ ಮಾತೆಲ್ಲ. ಈ ಹಾ ಚಿತ್ರದ ಗೀತೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಗೀತೆ ಪ್ರಸಾರ ಆಗಿದೆ. ಇವರು ತಮ್ಮ ಸಂದೇಶದಲ್ಲಿ ಇನ್ನೂ ಕೂಡಿದ ಮೂರು ಹಾಡುಗಳು ಕೂಡ ತುಂಬ ಸುಮಧುರವಾಗಿವೆ ಅಂತ ಹೇಳ್ತಿದ್ದಾರೆ. ಪ್ರೇಮಮಯ ಉಯ್ಯಾಲೆಯಲ್ಲಿ ತೇಲಾಡುವ ಯುವ ಪ್ರೇಮಿಗಳು ಹೃದಯ ಸ್ಪಂದನದ ಮಧುರ ಮಿಲನದ ಬಾಂಧವ್ಯದ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅಂದ ಚಂದದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಹಾಡನ್ನು ಕೇಳುತ್ತಾ ಮೈಮರಿಬಹುದು. ಈ ಶುಭ ಗುರುವಾರದ ಸಂಜೆಯಲ್ಲಿ ನಿಮ್ಮ ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವಂಥ ಗೀತೆಗಳೇ ಅಂತ ಹೇಳ್ತಾ ಇದ್ದಾರೆ ಬಿ ಕೆ ನಾಗರಾಜ್ ಚಳ್ಳಕೆರೆಯಿಂದ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ರಾಯಬಾಗ್ ತಾಲೂಕು ಮುಗಳಕೊಡದಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಅಭಿಷೇಕಯ್ಯ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಕೊಟ್ಟಿರುವ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ. ರಾಗ, ತಾಳ, ಲಯ ಚೆನ್ನಾಗಿದೆ. ಸಾಹಿತ್ಯ ಸಂಗೀತ ಅಂತೂ ಮಧುರವಾಗಿದೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನ ಸಂದೇಶವನ್ನು ಕಳಿಸಿದ ತಮ್ಮ ಸಂದೇಶದಲ್ಲಿ, ಇಂದಿನ ಚಂದ್ರವಳ್ಳಿ ಪ್ರಸಾರದಲ್ಲಿ ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಮೂರು ಬೇರೆ ಬೇರೆ ಚಿತ್ರಗಳಿಂದ ಆರಿಸಿಕೊಂಡು ನೀವು ನೀಡಿರುವ ಎಲ್ಲ ಗೀತೆಗಳು ಸೊಗಸಾಗಿವೆ. ಅವುಗಳಲ್ಲಿ ನನ್ನ ಮೊದಲ ಆಯ್ಕೆ ಎಸ್ ಮಹೇಂದರ್ ಅವರ ನಿರ್ದೇಶನದಲ್ಲಿ 1997 ಬಿಡುಗಡೆಯಾಗಿ ತೆರೆ ಕಂಡ ಗಂಗಾ ಯಮುನಾ ಚಿತ್ರದ ಒಲವೇ ಮೌನವೇ ಮೌನವೇ ಗಾನವೇ ಗೀತೆ. ಕಾರಣ, ಈ ಗೀತೆ ಖ್ಯಾತ ನಟರುಗಳಾದ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್, ಮಾಲಾಶ್ರೇ ಹಾಗೂ ರವೀಂದರ್ ಮಾನ್ ಅವರುಗಳ ಅಮೋಘ ಅಭಿನಯದೊಂದಿಗೆ ಮತ್ತು ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿದ್ಯಾಸಾಗರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಮಧುರ ಕಂಠಗಳಲ್ಲಿ ಬಹಳ ಸುಮಧುರವಾಗಿ ಸುಶ್ರಾವ್ಯವಾಗಿ ಹಾಗೂ ಅರ್ಥಗರ್ಭಿತವಾಗಿ ಮೂಡಿ ಬಂದಿದೆ ನನ್ನ ಆಯ್ಕೆಗೆ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಚಿತ್ರದುರ್ಗ ನಗರದ ಪಂಡ್ರಳ್ಳಿ ರವಿ ಅವರು ಹೊಳಲ್ಕೆರೆ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿರೂಪಕರಿಗೆ ಸಂಜೆ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತಿನ ಸಿನಿಮಾ ವಿಷ್ಣುವರ್ಧನ್ ಅಭಿನಯದ ರವಿವರ್ಮ ಚಿತ್ರದ ಹಾಡು ಇಷ್ಟ ಆಗುತ್ತೆ. ನೆನಪು ನೂರು ಮನದಲ್ಲಿ ನೆನಪು ನೂರು ಎನ್ನುವಾಗ ಅದರಲ್ಲಿ ಕೇವಲ ಸಂತೋಷದ ನೆನಪುಗಳು ಮಾತ್ರ ಇರೋದಿಲ್ಲ. ನೋವು, ಒಂಟಿತನ, ಕಳೆದುಕೊಂಡ ಪ್ರೀತಿ ಮತ್ತು ಯಶಸ್ಸು, ಅಪಜಯಗಳ ಎಲ್ಲ ಭಾವನೆಗಳು ಸೇರಿರುತ್ತವೆ. ಕೆಲವು ನೆನಪುಗಳು ಮುಖದಲ್ಲಿ ನಗು ತಂದರೆ ಇನ್ನೂ ಕೆಲವು ಕಣ್ಣಲ್ಲಿ ನೀರು ತರಿಸುತ್ತದೆ. ಕಾಲ ಉರುಳಿದಂತೆ ಮನುಷ್ಯರು ಪರಿಸ್ಥಿತಿಗಳಿಗೂ ಬದಲಾಗಬಹುದು. ಆದರೆ ಮನಸ್ಸಿನಲ್ಲಿ ಹಚ್ಚುತ್ತಿದ್ದ ನೆನಪುಗಳು ಮಾತ್ರ ಎಂದಿಗೂ ಮಾಸುವುದಿಲ್ಲ. ಅವು ಮನುಷ್ಯನಿಗೆ ನಿರಾಸೆಯಾದಾಗ ಭರವಸೆಯಾಗಿ ಕಾಡುತ್ತವೆ. ಹೀಗೆ ಈ ಹಾಡಿನಲ್ಲಿ ಸಾಹಿತ್ಯ ಸಂಗೀತ ಕೇಳೋದಕ್ಕೆ ಸಂತೋಷವಾಗುತ್ತೆ ಪ್ರಸಾರ ಮಾಡಿ ಅಂತ ನಮ್ಮ ಚಿತ್ರದುರ್ಗ ನಗರದ ಹೊಳಲ್ಕೆರೆ ರಸ್ತೆಯ ಪಂಡ್ರಳ್ಳಿ ರವಿ ಅವರು ಸಂದೇಶವನ್ನು ಕಳಿಸಿ ತುಂಬ ಮಧುರವಾಗಿ ವರ್ಣಿಸಿದ್ದಾರೆ ಅಂತ ಹೇಳ್ಬೋದು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಶುಭ ಸಂಜೆ ನಿರೂಪಕರಿಗೆ ಅಂತ ಹೇಳ್ತಾ ಇದ್ದಾರೆ. ಕಾಶಮ್ಮ ಕಾಮನ್ಬಾವಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ನೀವು ಆಯ್ಕೆ ಮಾಡಿರುವಂಥ ಮೂರು ಹಾಡುಗಳು ಕೂಡ ಸೂಪರ್ ಹಿಟ್ ಚಿತ್ರದ ಗೀತೆಗಳೇ. ನನಗೆ ಒಲವು ಗೆಲುವು ಚಿತ್ರದ ಗೀತೆ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿ. ಈಗಾಗಲೇ ಗೀತೆ ಪ್ರಸಾರ ಆಗಿದೆ. ಇನ್ನು ನಾಗೇಂದ್ರ ಗುಂಡಮ್ಮ ದೊಡ್ಡುಳ್ಳಾರ್ಚಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಮೂರು ಹಾಡುಗಳಲ್ಲಿ ಎಲ್ಲ ಹಾಡುಗಳು ನನಗಿಷ್ಟ. ಸಂಗೀತ ಸಾಹಿತ್ಯ ಎಲ್ಲದೂ ಕೂಡ ಚೆನ್ನಾಗಿದೆ, ಹಾಗಾಗಿ ಕೇಳ್ತಾ ಇರ್ತೇನೆ, ತಪ್ಪದೆ ಪ್ರಸಾರಿಸಿ ಅಂತೇಳಿ ನಾಗೇಂದ್ರ ಗುಂಡಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಒಲವು ಗೆಲುವು ಹಾಡು ಸಂಗೀತವೇ ನೀ ನುಡಿಯುವ ಮಾತಲ್ಲ, ಈ ಹಾಡು ಇಷ್ಟ ಆಗುತ್ತೆ. ಚಿತ್ರ ಕಥೆ ಕೂಡ ತುಂಬ ಚೆನ್ನಾಗಿದೆ. ಈ ಗೀತೆಯಲ್ಲಿ ನಟಿಸಿರುವ ನಟ ನಟಿಯರು ತುಂಬ ಸೊಗಸಾಗಿ ಅಭಿನಯಿಸಿದ್ದಾರೆ. ಕೇಳಬೇಕನ್ನಿಸ್ತಾ ಇರುತ್ತೆ ಯಾವಾಗಲೂ ಈ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಹಾಡು. ದಯವಿಟ್ಟು ಪ್ರಸಾರಿಸಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಜಗಳೂರು ತಾಲೂಕು ಕಮಂಡಲಗುಂದಿಯಿಂದ ಕೆ ಎಂ ಕೃಷ್ಣ ಮತ್ತು ಮಾದಪ್ಪ ಸಂದೇಶವನ್ನು ಕಳಿಸಿ. ಇದೀಗ ಎಸ್ ಪಿ ಬಾಲಸುಬ್ರಹ್ಮಣ್ಯ

ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಎಫ್ಎಂ ಸಮಯ 5:20. ಶ್ರೋತೃಗಳೇ, ಒಲವು ಗೆಲುವು ಚಿತ್ರದ ಹಾಡನ್ನ ಕೇಳಿದ್ರಿ, ಗಂಗಾ ಯಮುನಾ ಚಿತ್ರದ ಹಾಡನ್ನ ಕೇಳಿದ್ರಿ, ಇನ್ನು ರವಿವರ್ಮ ಚಿತ್ರದ ಒಂದು ಗೀತೆ ಮಾತ್ರ ಪ್ರಸಾರ ಆಗುತ್ತೆ ಇನ್ನು 5:30. ನೀವು ಒಂದು ಸಂದೇಶವನ್ನು ಇದೀಗಲೇ ಕೂಡ ಕಳಿಸ್ಬಹುದು, 9448640273. ಹಾಯ್, ಹಲೋ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸಂದೇಶವನ್ನ ಕಳಿಸ್ತಾ ಚಿತ್ರದುರ್ಗ ನಗರದ ಅಮೃತ ರಮೇಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವತ್ತು ನೀವು ಕೊಟ್ಟಿರುವ 3 ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಸಾಂಗ್ಗಳು ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಿರುವ ಹಾಡುಗಳಲ್ಲಿ ಸಾಹಿತ್ಯ ಸಂಗೀತ ಅಂತೂ ಕೇಳಲಿಕ್ಕೆ ಇಷ್ಟ ಆಗುತ್ತೆ, ನಟಿಸಿರುವ ಪಾತ್ರಗಳಂತೂ ನೋಡಲಿಕ್ಕೆ ತುಂಬ ಇಷ್ಟ, ಹಾಗಾಗಿ ಪ್ರಸಾರ ಮಾಡಿ ಕೇಳ್ತೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ತೀರ್ಥಪ್ರಸಾದ್ ದೊಡ್ಡಪೇಟೆ ದೊಡ್ಡಮೇಟಿ ಕುರಿಕೆಯಿಂದ ಸಂದೇಶವನ್ನು ತೀರ್ಥಪ್ರಸಾದ್ ಅವರು ಕಳಿಸಿದ್ದಾರೆ. ಅರಸೀಕೆರೆ ತಾಲೂಕು ದೊಡ್ಡಮೇಟಿ ಕುರಿಕೆಯಿಂದ ಗಂಗಾ ಯಮುನಾ ಚಿತ್ರದಲ್ಲಿರುವಂಥ ನನ್ನ ಫೇವ್ರೆಟ್ ಹಾಡು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸ್ಟಾರ್ಟಿಂಗ್ ಬರುವ ಕೊಳಲು ವಾದನ ಮಧುರವಾಗಿದೆ, ಅದರಲ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಗೂ ಎಸ್ ಜಾನಕಿ ಅವರು ಇಂಪಾಗಿ ಆಡಿದ್ದಾರೆ ಅಂತ ಹೇಳ್ತಾ ಗಂಗಾ ಯಮುನಾ ಚಿತ್ರದ ಹಾಡನ್ನು ಮೆಚ್ಚಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು. ಈಗಾಗಲೇ ಗೀತೆ ಪ್ರಸಾರ ಆಗಿದೆ. ಉಮಾದೇವಿ PWD ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಆಯ್ಕೆಯ ಎಲ್ಲ ಹಾಡುಗಳು ಕೂಡ ಸೂಪರ್ ಸಾಂಗ್ಗಳು. ನಮಗೆ ತುಂಬ ಇಷ್ಟ ಆಗಿರೋದಂದರೆ ಒಲವು ಗೆಲುವು ಚಿತ್ರದ ಹಾಡು, ಹಾಗಾಗಿ ಪ್ರಸಾರ ಮಾಡಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ರು. ಈಗಾಗಲೇ ಗೀತೆ ಪ್ರಸಾರ ಆಗಿದೆ, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನನ್ನ ಆತ್ಮೀಯ ಸಂಜೆ ನಿರೂಪಕರಿಗೆ ನಮಸ್ಕಾರ, ಹೇಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೋತೃ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ. ನಾವು ಕೂಡ ಚೆನ್ನಾಗಿದ್ದೇವೆ ಅಂತ ಹೇಳ್ತಾ ನೀವು ಆಯ್ಕೆ ಮಾಡಿರುವ 3 ಹಾಡುಗಳಲ್ಲಿ ನಮಗಾಗಿ ಒಲವು ಗೆಲುವು ಚಿತ್ರದ ಸಂಗೀತವೇ ಹಾಡು ಇಷ್ಟ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸಿರಿಕಂಠ ಸಿರಿಯಲ್ಲಿ ಮೂಡಿ ಬಂದಿರುವಂಥ ಈ ಗೀತೆ ಕೇಳೋದೇ ಹಬ್ಬ ಕಣ್ರಿ. ತುಂಬ ಸುಮಧುರವಾದ ಹಾಡಿದು. ಈ ಹಾಡಿಗಾಗಿ ನಾನು ಕಾತುರದಿಂದ ಕಾಯ್ತಾ ಇದ್ದೇನೆ ಅಂತೇಳಿ ಸಂದೇಶವನ್ನು ಕಳಿಸಿದ್ರಿಗಾಗಲೇ ಕೇಳಿದ್ದೀರಿ, ಖುಷಿಯಾಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರ್, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ಪ್ರಸಾರ ಮಾಡಿ ಸರ್. ನಮಗೆ ಉಚಿತವಾಗಿ ಸಿಗುವ ವಸ್ತು ಸಮಾಧಾನ, ಇದನ್ನು ನಾವು ಮೈಗೂಡಿಸ್ಕೊಂಡ್ರೆ ಮಾತ್ರ ಸಿಗುತ್ತೆ. ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಲ್ವೇ ಸರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ಸರ್, ಒಳ್ಳೆ ಹಾಡುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ ರತ್ನ ಬಸವರಾಜ್ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಮೋಹನ್ ಕುಮಾರ್ ಭರಮಸಾಗರದಿಂದ ಸಂದೇಶವನ್ನು ಕಳಿಸ್ತಾ ನೀವು ಆಯ್ಕೆ ಮಾಡಿಕೊಂಡಿರುವಂಥ 3 ಹಾಡುಗಳಲ್ಲಿ ಗಂಗಾ ಯಮುನಾ ಚಿತ್ರದ ಗೀತೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಚಳ್ಳಕೆರೆ ತಾಲೂಕಿನ ಮೋಹನ್ ಕುಮಾರ್ ಭರಮಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಪ್ರಿಯ ಶ್ರೋತೃಗಳಿಗೆ ಗಮನಿಸಿ, ಇನ್ನು ಮುಂದೆ 5:30 ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ಆಗ ಕರೆ ಮಾಡಲು ಬಳಸಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ತಪ್ಪದೆ ಭಾಗವಹಿಸಿ. ಇನ್ನು ಮುಂದೆ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮ ನಿಮ್ಮ ಪ್ರೀತಿ ಚಿತ್ರದುರ್ಗ FM. ಇನ್ನು ಚಳ್ಳಕೆರೆ ತಾಲೂಕು ಓಪನಹಳ್ಳಿಯಿಂದ ಪಿ ಶಿವಣ್ಣ ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ನಿರೂಪಕರಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಟ್ಟಂಥ ಎಲ್ಲ ಗೀತೆಗಳು ತುಂಬ ಇಷ್ಟ, ಸಾಹಿತ್ಯ ತುಂಬ ಚೆನ್ನಾಗಿದೆ ಕೇಳಲಿಕ್ಕೆ. ರವಿವರ್ಮ ಚಿತ್ರದ ನೆನಪು ನೂರು ಕಣ್ಣಲ್ಲಿ ಚಿತ್ರದ ಗೀತೆ ಅಂತೂ ತುಂಬ ಇಷ್ಟ ಆಯಿತು, ಈಗ ತಾನೇ ಕೇಳ್ತಾ ಇದ್ದೆ, ನನ್ನ ಅಚ್ಚುಮೆಚ್ಚಿನ ಗೀತೆ ಕೂಡ ಇದು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ.

ಇನ್ನು ದಾವಣಗೆರೆ ನಗರದ ಉಮೇಶ್ ಸಿರಿಗಿರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಈ ಸುಂದರ ಸಂಜೆಗೆ ತಮ್ಮ ನೈಜ ನಿರೂಪಣೆಯಿಂದ ಮತ್ತಷ್ಟು ಮೆರಗು ನೀಡ್ತಾ ಇದ್ದೀರಿ. ಈಗ ಬಂದ ನಿರೂಪಕರಿಗೆ ನನ್ನ ನಮನಗಳು ಅಂತ ಹೇಳ್ತಿದ್ದಾರೆ. ತಮಗೂ ಕೂಡ ಇಂದಿನ ಮೂರು ಗೀತೆಗಳಲ್ಲಿ ಮೂಡಿ ಬರುವಂತಹ ಸಾಹಿತ್ಯ ಸಿಂಚನಗಳ ಪದಗಳಾದ ಸಂಗೀತ, ಪ್ರೇಮ, ಮೊದಲು, ನೆನಪುಗಳು, ಮೂರು ಗೀತೆಗಳು ಕೂಡ ಒಳಪದರಿನ ಹೃದಯಸ್ಪರ್ಶಿ ಸಾಹಿತ್ಯ, ಮನಸ್ಸನ್ನು ಸ್ಪರ್ಶಿಸುವ ಸುಮಧುರ ಸಂಗೀತ, ಮೂರು ಗೀತೆಗಳು ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ಹೊಸದಾಗಿ ಮನಸ್ಸಿಟ್ಟು ಕೇಳಿದ ಅನುಭವ ಆಗ್ತಾ ಇದೆ ಸರ್. ಎಂದಿನಂತೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಗೆ ಮೆರುಗು ಕೊಡುವ ಈ ಹೊಸತನಕ್ಕೆ, ಶೈಲಿಯ ನಿರೂಪಣೆಗೆ, ಸುಮಧುರ ಹೃದಯಸ್ಪರ್ಶಿ ಸಾಹಿತ್ಯ ತುಂಬಿರುವಂಥ ಹಾಡುಗಳ ಆಯ್ಕೆಗೆ ಮತ್ತೆ ಮತ್ತೆ ಏನು ಹೇಳಬೇಕು ಸರ್ ಅನ್ನಿಸ್ತಾ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಸಂದೇಶವನ್ನು ಕಳಿಸಿರುವ ಕೇಳುಗರು, ಗಂಗಯಮುನ ಚಿತ್ರದ ಹಾಡಂತೂ ಇದುವರೆಗೆ ಕೇಳ್ತಾ ಇದ್ದೆ, ಇಷ್ಟ ಆಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಮಗೆ ಕಳಿಸಿರುವಂಥ ಸಂದೇಶವನ್ನು ಕಳಿಸಿರುವ ಕೇಳುಗರು ಹನುಮಂತಪ್ಪ ಮಡಿವಾಳ ಜಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಾಡು

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಇದು 102.6 ಮೆಗಾಹರ್ಟ್ಸ್. ಸಮಯ 5:30.
1: ಕೇಳಿ ಕ್ವಶನ್ ಬಾಕ್ಸ್, ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ.

0: ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗ್ರೆ, ಒಬ್ಬ ಕೇಳುಗರು ಒಮ್ಮೆ ಮಾತ್ರ ಪ್ರಯತ್ನಿಸಿ ಪ್ರಶ್ನೆಗೆ ಉತ್ತರಿಸಲು ಪ್ರಯತ್ನಿಸಿ ಅಂತ ಹೇಳ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯ ಪ್ರಶ್ನೆಗಳಂದರೆ ಪರೀಕ್ಷಾ ದೃಷ್ಟಿಯಿಂದ, ಅನೇಕ ಪರೀಕ್ಷೆಗಳಿಗೆ ತಯಾರಾಗ್ತಿರುವವರ ದೃಷ್ಟಿಯಿಂದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಮಕ್ಕಳು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಹೇಳ್ಬೋದು. ಕರೆ ಮಾಡಲು ಬಳಸಿ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 9448640723, ಮತ್ತೊಂದು ಮೊಬೈಲ್ ಸಂಖ್ಯೆ 9141970722. ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸಿ. ನಮ್ಮ ಮೊದಲ ಕರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.

0: ಹಲೋ ನಮಸ್ತೆ, ಆಕಾಶವಾಣಿ.
1: ನಮಸ್ಕಾರ ಸರ್, ದೇವರಾಜ್ ಅಂತ ಚಿತ್ರದುರ್ಗ.
0: ದೇವರಾಜ್ ಚಿತ್ರದುರ್ಗದಿಂದ?
1: ಹೌದು ಸರ್.
0: ಏನ್ ಮಾಡ್ತಾ ಇದ್ರಿ ದೇವರಾಜ್? ಪ್ರಶ್ನೆಯನ್ನ ಕೇಳ್ಬಹುದು, ನಿಮ್ಗೆ ರೆಡಿ ಆಗಿದ್ದೀರಿ ಅಲ್ವಾ? ಭಾರತದಲ್ಲಿ ಸಮಾಜವಾದ ಸಿದ್ಧಾಂತವನ್ನ ಪ್ರಚಾರಗೊಳಿಸಿದ ವ್ಯಕ್ತಿ ಯಾರು ಅಂತ ಗೊತ್ತಾ? ಭಾರತದಲ್ಲಿ ಸಮಾಜವಾದ ಸಿದ್ಧಾಂತವನ್ನ ಪ್ರಚುರಗೊಳಿಸಿದಂತ ವ್ಯಕ್ತಿ
1: ಯಾರು ಅಂತ? ಅಶೋಕ್ ಮೆಹ್ತಾ.
0: ಅಂದ್ರೆ ಸ್ವಲ್ಪ ತಪ್ಪಾಗಿದೆ ಉತ್ತರ. ಮುಂದಿನ ಕೇಳುಗರು ಹೇಳ್ತಾರೆ ಅಂತ ನಾವು ಭಾವಿಸ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಕರೆ ಮಾಡಿದಿರಿ, ಧನ್ಯವಾದಗಳು ತಮ್ಮ ಪ್ರಯತ್ನಕ್ಕೆ ಅಂತ ಹೇಳ್ತಾ ದೇವರಾಜ್.

0: ಕೆಳಗಡೆ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು ಎರಡುವೇ ಹಾಗೆ ಕರೆ ಮಾಡಲು ಪ್ರಶ್ನೆ. ಹಲೋ ನಮಸ್ತೆ.
1: ನಮಸ್ತೆ
0: ನಮಸ್ತೆ
1: ನಮಸ್ತೆ.
0: ಶಿವಲಿಂಗಯ್ಯ ಹಿರೇಮಠ ಅವರಲ್ವಾ? ಶಿವಲಿಂಗಯ್ಯ ಹಿರೇಮಠ ಅವರು. ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೀನಿ ನಿಮಗೆ. ಈ ಮೊದಲು ಒಬ್ಬ ಕೇಳುಗರಿಗೆ ಕೇಳಿದ್ದೆ, ಭಾರತದಲ್ಲಿ ಸಮಾಜವಾದ ಸಿದ್ಧಾಂತವನ್ನ ಪ್ರಚಾರಗೊಳಿಸಿದಂತ ವ್ಯಕ್ತಿ ಯಾರು ಅಂತ ಗೊತ್ತಾ?
1: ಭಾರತದಲ್ಲಿ ಸಮಾಜವಾದರೆ
0: ಹೌದು,
1: ರಾಮ್ ಮನೋಹರ್ ಲೋಹಿಯಾರಿ.
0: ಸರಿಯಾದ ಉತ್ತರ ಹೇಳಿದ್ದೀರಿ, ಧನ್ಯವಾದಗಳು. ಮುಂದಿನ ಪ್ರಶ್ನೆಯನ್ನ ಶಿಕ್ಷಕರಾಗಿ ನಿಮಗೆ ಸರ್ಕಾರದ ಸ್ವರೂಪವನ್ನ ಭಾರತದ ಸಂವಿಧಾನ ಯಾವ ದೇಶದಿಂದ ಎರವಲು ಪಡೆದಿದೆ ಅಂತ ಗೊತ್ತಾ? ಸರ್ಕಾರದ ಸ್ವರೂಪವನ್ನ ಭಾರತದ ಸಂವಿಧಾನ ರಚನೆಯನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ
1: ಇಂಗ್ಲೆಂಡ್ ದೇಶದಿಂದ.
0: ಉತ್ತರ ತಪ್ಪಾಗಿದೆ ಸರ್. ನಾವು ಮುಂದಿನ ಕೇಳುಗರನ್ನ ಕೇಳ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ, ಹಾಗೆ ಪ್ರಯತ್ನಿಸಿದ್ದಕ್ಕಾಗಿ. ಶಿವಲಿಂಗ ಹಿರೇಮಠ ಅವರೇ, ಹೀಗೆ ಕರೆ ಮಾಡ್ತಾ ಇರಿ ಅಂತ ಹೇಳ್ತೀನಿ ಮುಂದಿನ ಕಾರ್ಯಕ್ರಮದಲ್ಲಿ. ಧನ್ಯವಾದ ತಮ್ಗೆ.
1: ಮುಂದಿನ
0: ಇಂಗ್ಲೆಂಡ್ ಅಂತ ಹೇಳ್ತಿದ್ರಿ, ತಪ್ಪಾಗಿದೆ ಉತ್ತರ. ಧನ್ಯವಾದಗಳು. ಕೆಳಗಡೆ ಕ್ವಶನ್ ಬಾಕ್ಸ್ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ. 9446420273 ಇನ್ನೊಂದು ಮೊಬೈಲ್ ಸಂಖ್ಯೆ, 9141970272 ಈ ಸಂಖ್ಯೆಗಳಿಗೆ ಕರೆ ಮಾಡಿ. ಹಲೋ ನಮಸ್ತೆ.
2: ನಮಸ್ತೆ.
0: ನಮಸ್ತೆ.

ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು ಹೇಳಿ? ಕಾರ್ಕಳದಿಂದ ಅಮ್ಮಣ್ಣೆಯವರು ಕರೆ ಮಾಡಿದ್ದೀರಿ. ಆ ಪ್ರಶ್ನೆ ಏನಂದ್ರೆ, ಈಗಾಗಲೇ ಕೇಳಿದ್ದೆ ನಾನು ಇಂದಿನ ಕೇಳುಗರಿಗೆ, ಬಹುಶಃ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಇದ್ರೆ ಗೊತ್ತಾಗುತ್ತೆ. ಉತ್ತರ ಹೇಳ್ತೀರಾ ಅಥವಾ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ಬೇಕಾ ನಿಮಗೋಸ್ಕರ? ಅದನ್ನ ಉತ್ತರವನ್ನ ಹೇಳಿದ್ರು ಆಗ್ಲೇ ನಾನು ಮತ್ತೆ ಬೇರೆ ಪ್ರಶ್ನೆನ ಕೇಳಿದ್ದೆ. ಪ್ರಶ್ನೆನ ನಿಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಏನು ಅಂದ್ರೆ, ಸರ್ಕಾರದ ಸ್ವರೂಪವನ್ನ ಭಾರತದ ಸಂವಿಧಾನ ಯಾವ ದೇಶದಿಂದ ಎರವಲು ಪಡೆದಿದೆ? ಸರ್ಕಾರ ಸ್ವರೂಪ ಹಿಂಗಿರ್ಬೇಕು ಅಂತ ಹೇಳಿ ಸಂವಿಧಾನದಲ್ಲಿ ನಿರೂಪಣೆ ಮಾಡಿದ್ರೆ, ಅಂದ್ರೆ ಈಗ ಹೆಚ್ಚಾಗಿ ನಮ್ಮ ಸಂವಿಧಾನವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಬೇರೆ ಬೇರೆ ದೇಶದ ಒಂದೊಂದು ಕೆಲವು ವಿಧಿವಿಧಾನಗಳನ್ನ ನಮ್ಮಲ್ಲಿ ಅನುಕರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮ್ಮ ದೇಶಕ್ಕೆ ಅಡಾಪ್ಟ್ ಮಾಡಿದ್ರೆ ಅಂತ ಹೇಳಿ ಸಂವಿಧಾನ ಕರ್ತರು ಅಂದ್ಕೊಂಡಿದ್ರು. ಅಂದ್ರೆ ಸರ್ಕಾರದ ಸ್ವರೂಪ ಹೀಗೆ ಇರಬೇಕು ಅಂತೇಳಿ ಒಂದು ರಾಷ್ಟ್ರದ ಸಂವಿಧಾನವನ್ನ ಎರವಲು ಪಡೆದಿದೆ. ಅಂದ್ರೆ ಹಿಂಗಿರ್ಬೇಕು ಅಂತೇಳಿ ನಾವು ಅನುಕರಣೆ ಅಂತೀವಲ್ಲ, ಆ ರೀತಿ ಯಾವ ಒಂದು ದೇಶದಿಂದ ಎರವಲು ಪಡೆದಿದೆ ಅಂತ ಗೊತ್ತಾ? ಬ್ರಿಟನ್ ಅಂತ ಹೇಳ್ತಾ ಇದ್ದೀರಿ. ಬ್ರಿಟನ್, ತಪ್ಪಾಗಿದೆಯಮ್ಮ. ನಾನು ಮುಂದಿನ ಕೇಳುಗರನ್ನ ಕೇಳ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.

ಪ್ರೇಕ್ಷಕರಿಗೆ ಗಮನಿಸಿ, ಇನ್ನು ಮುಂದೆ 6:51 ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ಶ್ರೋತೃಗಳೇ, ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ವಿಷಯವಾಗಿ ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಗದೀಶ್ ಗೋಪನಹಳ್ಳಿ. ಕೇಳುಗರೆ, ನೀವು ಆಗ ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444860273. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮಕ್ಕಾಗಿ ನಮಗೆ ಕರೆಗಳು ಬರ್ತಾ ಇವೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ, ಕರೆಯಲ್ಲಿ ತುಂಡಾಗಿದೆ. ಪ್ರೇಕ್ಷಕರಿಗೆ ಗಮನಿಸಿ, ರಾತ್ರಿ 8:00 ನಮ್ಮ ನಿಲಯದಿಂದ ಜನರಂಜನಿ ವ್ಯಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: నమస్తే. హలో, నమస్తే.
1: నమస్తే,
0: శివలింగయ్య హిరేమఠ అవరు. ప్రశ్నెగೆ ಉತ್ತರವನ್ನ ಹೇಳ್ತೀರಾ? ಸರ್ಕಾರದ ಸ್ವರೂಪವನ್ನ ಮತ್ತೆ ನಿಮಗೆ ಬಂದಿದೆ ಅದು ಪ್ರಶ್ನೆ. ಸರ್ಕಾರದ ಸ್ವರೂಪವನ್ನ ಭಾರತ ಸಂವಿಧಾನ ಯಾವ ದೇಶದಿಂದ ಎರವಲು ಪಡೆದಿದೆ?
1: ಸರ್ಕಾರದ ಸ್ವರೂಪ
0: ಹೌದ್ರಿ,
1: ಕೇಂದ್ರ ಸರ್ಕಾರ ಅಮೆರಿಕಾರಿ.
0: ತಪ್ಪಾಗಿದೆ ಶಿವಲಿಂಗಯ್ಯ ಹಿರೇಮಠ ಅವರೇ,
1: ಧನ್ಯವಾದಗಳು.
0: ರಾಜ್ಯ ನಿರ್ದೇಶಕ ತತ್ವಗಳನ್ನ ಬೇರೆದ್ರಿಂದ ತೆಗೆದುಕೊಂಡಿದೆ, ಹಕ್ಕುಗಳನ್ನು ಬೇರೆ ರಾಷ್ಟ್ರದಿಂದ ತೆಗೆದುಕೊಂಡಿದೆ ಅಲ್ವಾ?
1: ಹಾಗೆ
0: ಸ್ವರೂಪ ಅಂತ
1: ಹೌದು,
0: ಅದಕ್ಕೆ ಹೇಳ್ತೀನಿ ಉತ್ತರವನ್ನ. ಆ ಉತ್ತರವನ್ನ ಹೇಳ್ತೀನಿ. ಧನ್ಯವಾದಗಳು. ಹಲೋ, ನಮಸ್ತೆ.

0: हेलो नमस्ते, क्वेश्चन बॉक्स ने फोन इन कार्यक्रम. हेलो नमस्ते.
1: नमस्ते,
0: यार ಮಾತಾಡ್ತಿರೋದು ಹೇಳಿ.
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್ ಅವರಿಗೆ ಪ್ರಶ್ನೆಯನ್ನ ಪುನರಾವರ್ತನೆ ಮಾಡ್ತಾ ಇದ್ದೇನೆ. ಈಗ ಸರ್ಕಾರದ ಸ್ವರೂಪವನ್ನ ಭಾರತ ಸಂವಿಧಾನ ಯಾವ ದೇಶದಿಂದ ಎರವಲು ಪಡೆದಿದೆ?
1: ಐಲ್ಯಾಂಡ್.
0: ಉತ್ತರ ತಪ್ಪಾಗಿದೆ, ಆದ್ರೂ ಕೂಡ ನಾನೇ ಹೇಳ್ತೀನಿ ಮೂರನೆಯವರು ನೀವು. ಹಾಗಾಗಿ ಫ್ರಾನ್ಸ್ ಇಂದ ಸರ್ಕಾರದ ಸ್ವರೂಪ ಹೀಗೆ ಇರಬೇಕು ಅನ್ನೋ ಒಂದು ನೀತಿನ ಎರವಲಾಗಿ ನಮ್ಮ ಸಂವಿಧಾನ ಪಡೆದಿದೆ ಫ್ರಾನ್ಸ್ ಇಂದ. ಇಂಗ್ಲೆಂಡ್ ಅಲ್ಲ, ಅಮೆರಿಕ ಅಲ್ಲ, ಹೀಗೆ ಫ್ರಾನ್ಸ್ ಇಂದ ಒಂದು ಸ್ವರೂಪವನ್ನ ಎರವಲಾಗಿ ಪಡೆದಿದೆ. ಮತ್ತೆ ನಾನು ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ ಸುಬ್ರಹ್ಮಣ್ಯ ಜಯಂತ್ ಅವರೇ. ನಿಮ್ಗೆ ಈ ಫೇಸ್ಬುಕ್ ಗೊತ್ತಲ್ಲ, ಸಾಮಾಜಿಕ ಮಾಧ್ಯಮ ಫೇಸ್ಬುಕ್, ಇದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಗೊತ್ತಾ? ಫೇಸ್ಬುಕ್ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ?
1: 2004 ಫೆಬ್ರವರಿ ಸರ್.
0: ಫೆಬ್ರವರಿ

0: ಸರಿಯಾದ ಉತ್ತರ. 2004 ಫೆಬ್ರವರಿಯಲ್ಲಿ ಫೇಸ್ಬುಕ್ ಸ್ಥಾಪನೆ ಆಯ್ತು ಅಂತ ಹೇಳ್ತಾ ಇದ್ದೀರಿ. ನಾನು ಮತ್ತೊಮ್ಮೆ ನಿಮಗೆ ಮತ್ತೊಂದು ಪ್ರಶ್ನೆನ ಕೇಳಬೇಕು ಅಂತ. ತಮ್ಮ ಆತ್ಮ ಚರಿತ್ರೆಯನ್ನ ಬರೆದ ಮೊಘಲ್ ಸಾಮ್ರಾಟರು ಯಾರು ಅಂತ ಹೇಳ್ತೀರಾ? ಮೊಘಲ್ ಸಾಮ್ರಾಟರು ಬಹಳ ತಮ್ಮ ಆತ್ಮ ಚರಿತ್ರೆಯನ್ನ ತಾವೇ ಬರ್ಕೊಳ್ತಾರೆ, ಆತ್ಮ ಚರಿತ್ರೆಯನ್ನ ಒಂದಿಬ್ಬರು ಸಾಮ್ರಾಟರು ಅಂತ ಕಲಾವಿದ್ರು ಅವರು ಮೊಘಲ್ರಲ್ಲಿ ಅಂದ್ರೆ ಕಲೆಗೂ ಇದನ್ನ ಕೊಟ್ಟು ಅವರು ಯಾರು ಅಂತ ಗೊತ್ತಾ?
1: ಬಾಬರ್ ಮತ್ತು ಜಹಾಂಗೀರ್.
0: ಬಾಬರ್ ಸರಿಯಾದ ಉತ್ತರ. ಹಾಗೆ ಹುಮಾಯೂನ್ ಜಹಾಂಗೀರ್ ಅಲ್ಲ, ಹುಮಾಯೂನ್ ಬಾಬರ್ ಸರಿಯಾದ ಉತ್ತರ. ಹಾಗೆ ಹುಮಾಯೂನ್ ಕೂಡ ತಮ್ಮ ಆತ್ಮಚರಿತ್ರೆಯನ್ನು ಬರೆದುಕೊಂಡಿದ್ದಾರೆ. ಹಾಗಾಗಿ ಸರಿಯಾದ ಉತ್ತರವನ್ನು ನಾನು ಹೇಳಿದ್ರಿ. ಧನ್ಯವಾದಗಳು. ಇನ್ನೊಂದು ಪ್ರಶ್ನೆಯನ್ನು ನಿಮಗೆ ಕೇಳ್ತಾ ಇದ್ದೀನಿ. ಲೈಫ್ ಡಿವೈನ್ ಅನ್ನೋ ಕೃತಿಯನ್ನ ರಚಿಸಿದವರು ಯಾರು? ಹಲೋ
1: ಲೈಫ್ ಡಿವೈನ್. ಹಲೋ
0: ಕೇಳಿಸ್ಕೊಂಡ್ರಿ, ಲೈಫ್ ಡಿವೈನ್ ಅಂತ ಹೇಳಿ. ಮುಂದಿನ ಕೇಳುಗರನ್ನ ಕೇಳ್ತೇನೆ, ನಿಮ್ಮ ಸಮಯಾವಕಾಶ ಮುಗೀತು. ಹಲೋ ನಮಸ್ತೆ. ಹಲೋ ಹಲೋ

0: नमो दिनाकरे हेलो नमस्ते
1: हेलो
0: नमस्ते नमस्ते ಶಿವಲಿಂಗ ಹಿರೇಮಠ ಅವರು ಲೈಫ್ ಡಿವೈನ್ ಅನ್ನೋ ಕೃತಿಯನ್ನ ರಚಿಸಿದವರು ಯಾರು ಅಂತ ಗೊತ್ತಾ ಶಿವಲಿಂಗ ಹಿರೇಮಠ ಅವರು
1: ಲೈಫ್ ಡಿವೈನ್ ಅರವಿಂದ್ ಘೋಷ್
0: ಅರವಿಂದ್ ಘೋಷ್ ಸರಿಯಾದ ಉತ್ತರವನ್ನ ನೀಡಿದ್ದೀರಿ ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೇನೆ ಖುಷಿ ಖುಷಿಯಾಗಿ ಉತ್ತರವನ್ನ ಹೇಳ್ತಾ ಇರ್ತೀರಿ ಶಿಕ್ಷಕರಾಗಿ ನಿರಂತರ ಸತತ ಅಭ್ಯಾಸವನ್ನ ಮಾಡ್ತಾ ಇರ್ತೀರಲ್ಲ ಹಾಗಾಗಿ ನಿಮಗೆ ತಲೆಯಲ್ಲಿ ಕೇಳಿದ ತಕ್ಷಣ ಉತ್ತರಗಳು ಹೊಳಿತಾ ಇರ್ತಲ್ವಾ ಧನ್ಯವಾದಗಳು ತಮಗೂ ಕೂಡ ಏನಂದ್ರೆ ನಿಮ್ಗೆ ಪ್ರಶ್ನೆ ಮೈಸೂರು ವಿಶ್ವವಿದ್ಯಾಲಯ ಎಷ್ಟರಲ್ಲಿ ಸ್ಥಾಪನೆ ಆಯ್ತು ಅಂತ ಗೊತ್ತಾ
1: ಸರ್ ಕ್ರಿಸ್ತ ಶಕ 1916
0: ಸರಿಯಾದ ಉತ್ತರ ಎಲ್ಲಾ ಪ್ರಶ್ನೆಗೆ ಉತ್ತರ ನೀಡಿದ್ದೀರಿ ಈಗ ನಾನು ಮುಂದಿನ ಪ್ರಶ್ನೆ ಕೇಳಲಿಕ್ಕೆ ಬೇರೆ ಕೇಳುಗರನ್ನ ನಾನು ಕೇಳ್ತೇನೆ ಧನ್ಯವಾದಗಳು ಇನ್ನೊಂದು ಪ್ರಶ್ನೆ ಕೇಳ್ಬೇಕಾ ನಿಮ್ಗೆ ಹಾ ಕೇಳ್ತೇನೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಯಾವ ಭಾಷೆಯ ಪ್ರಭಾವವು ಅಧಿಕವಾಗಿತ್ತು ಅಂತ ಹೇಳ್ತಾರೆ ಹಿಂದೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಯಾವ ಭಾಷೆಯ ಪ್ರಭಾವ ಅಧಿಕವಾಗಿತ್ತು ಮೊದಲು
1: ಸರ್ ತೆಲುಗು ರೀ
0: ತಪ್ಪಾಗಿದೆ ನಾನು ಬೇರೆ ಕೇಳಿ ತೆಲುಗು ಅಲ್ಲ ತೆಲುಗು ಅಲ್ಲ ತಪ್ಪಾಗಿದೆ ತುಳುನು ತಪ್ಪಾಗಿದೆ ಮತ್ತೆ ಚಾನ್ಸ್ ತಗೊಳ್ತೀವಿ ಖುಷಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ ಶಿವಲಿಂಗ ಹಿರೇಮಠ ಮುಗಳಕೋಟದಿಂದ ಕರೆ ಮಾಡ್ತಾ ಧನ್ಯವಾದಗಳು ಭಾಗವಹಿಸಿ ಕರೆ ಬೇರೆಯವ್ರಿಗೆ ಅವಕಾಶ ಸಿಗ್ಲಿ ಮುಂದಿನ ವಾರ ಭಾಗವಹಿಸುವಂತ್ರಿ ಧನ್ಯವಾದ ಖುಷಿ ಹಲೋ ನಮಸ್ತೆ
2: ಹಲೋ
0: ನಮಸ್ತೆ ಆಕಾಶವಾಣಿ
2: ನಮಸ್ತೆ
0: ತಾವು ಯಾರು ಅಂತ ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ತಮ್ಮ ಪರಿಚಯವನ್ನ ಹೇಳಿ ಸುರೇಶ್ ಅಳಗವಾಡಿ ಅಲ್ಲ ಎಲ್ಲಿಂದ ಹೇಳಿ ಸುರೇಶ್ ಸುರೇಶ್ ಪ್ರಶ್ನೆ ನಿಮ್ಗೇನು ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಯಾವ ಭಾಷೆಯ ಪ್ರಭಾವ ಅಧಿಕವಾಗಿತ್ತು ಕನ್ನಡ ಬಿಟ್ರೆ ಮೊದಲು
2: ಹೈದರಾಬಾದ್
0: ಸರಿಯಾದ ಉತ್ತರ ಸರಿಯಾದ ಉತ್ತರ ಸುರೇಶ್ ತುಂಬಾ ಸರಿಯಾದ ಉತ್ತರವನ್ನ ಹೇಳಿದ್ದೀರಿ ಧನ್ಯವಾದಗಳು ತಮ್ಮ ಒಂದು ಪ್ರತಿಕ್ರಿಯೆಗೆ ಕಾರ್ಯಕ್ರಮನ ಕೇಳ್ತಾ ಇದ್ದೀರಿ ನಾನು ಮುಂದಿನ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಮೊದಲ ಬೀದಿಗೆ ವಿದ್ಯುತ್ ದೀಪ ಬಂದದ್ದು ಎಷ್ಟನೇ ಇಸ್ವಿಯಲ್ಲಿ ಅಂತ ಗೊತ್ತಾ ಬೆಂಗಳೂರಲ್ಲಿ ಮೊದಲ ಬಾರಿಗೆ ಬೀದಿ ದೀಪಗಳು ಮೊದಲು ಇರಲಿಲ್ಲ ಕೆಲವು ವರ್ಷಗಳ ಹಿಂದೆ ಅದರಲ್ಲೂ 1905 ಅಂತ ಹೇಳ್ತಾ ಇದ್ರಿ ಆದ್ರೆ ಬೆಂಗಳೂರಿನಲ್ಲಿ ಮೊದಲ ಬಾರಿ ದೀಪ ಬೀದಿ ಬಂದಿದ್ದು 1902 ಮುಂದಿನ ಪ್ರಶ್ನೆ ಕೇಳ್ಬಹುದಾ ಪಲ್ಲವರ ಕಾಲದಲ್ಲಿ ಬಂದರು ಯಾವ್ದಾಗಿತ್ತು ಬಂದರು ಅವ್ರು ಉಪಯೋಗಿಸ್ತಿದ್ದಂತ ದೊಡ್ಡ ಬಂದರು ಯಾವ್ದು

0: ತಮಿಳುನಾಡಿನೊಳಗೆ 800 ಬಂದರ್ ಅಂತ ಬರ್ತಲ್ಲ ಅದೇ ಸರ್.
1: ಯಾವುದು?
0: ತಮಿಳುನಾಡಿನ 800 ಬಂದರ್ ಅಂತ ಬರ್ತಲ್ಲ ಸರ್.
1: ತಪ್ಪಾಗಿದೆ ಸುರೇಶ್, ನಾನು ಮುಂದಿನ ಕೇಳುಗರನ್ನ ಉತ್ತರಿಸಲಿಕ್ಕೆ ಕೇಳ್ತೇನೆ. ಧನ್ಯವಾದ ಕರೆ ಮಾಡಿ ಹೀಗೆ ಪ್ರತಿಕ್ರಿಯೆ ನೀಡಿ. ಹಲೋ ನಮಸ್ತೆ. ಹಲೋ ಹಲೋ
2: ಹಲೋ
1: ನಮಸ್ತೆ.
2: ಯಾರು
1: ತಾವ್ ಮಾತಾಡ್ತಿರೋದು? ಯಾರು? ಭಾಗ್ಯಶ್ರೀ ಹಿರೇಮಠ್. ಭಾಗ್ಯಶ್ರೀ, ನಿಮ್ಗೆ ಪ್ರಶ್ನೆ ಒಂದು ಪುನರಾವರ್ತನೆ ಮಾಡಬೇಕು. ನಾನು ಪುನರಾವರ್ತನೆ ಮಾಡ್ತಾ ಇದ್ದೀನಿ, ಪ್ರಶ್ನೆಗೆ ಉತ್ತರಿಸಿ. ಪಲ್ಲವರ ಕಾಲದಲ್ಲಿ ಪಲ್ಲವರು ಪ್ರಧಾನವಾಗಿ ಉಪಯೋಗಿಸುತ್ತಿದ್ದಂತಹ ಬಂದರು ಯಾವುದು ಅಂತ ಗೊತ್ತಮ್ಮ? ಗೊತ್ತಿಲ್ಲ. ಇದು ಮಹಾಬಲಿಪುರಂ ಅಂತ ಹೇಳಿ, ಮಹಾಬಲಿಪುರಂ ಬಂದರನ್ನ ಪಲ್ಲವರು ಆ ಕಾಲದಲ್ಲಿ ಬಳಸ್ತಾ ಇದ್ರು ಹೆಚ್ಚಾಗಿ ಅಂತ ಇದೆ. ನಿಮ್ಗೆ ಮತ್ತೊಂದು ಪ್ರಶ್ನೆ ಕೇಳ್ತೀನಿ ಭಾಗ್ಯಶ್ರೀ, ಕೇಳ್ಬೋದಾ? ಆರ್ ಡಿಸ್ಕ್ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಪ್ರಶ್ನೆ, ಆರ್ ಪಿ ಎಂ ಅಂದ್ರೆ ಏನಮ್ಮ? ಹಾರ್ಡ್ ಡಿಸ್ಕ್ ನಲ್ಲಿ ಆರ್ ಪಿ ಎಂ ಅಂದ್ರೆ ಏನು? ಕಂಪ್ಯೂಟರ್ಗೆ ಸಂಬಂಧಿಸಿದಂತ ಒಂದು ಪ್ರಶ್ನೆ. ಆರ್ ಪಿ ಎಂ ಕೇಳಿಸ್ಕೊಳ್ತಿದ್ಯಾ ಭಾಗ್ಯಶ್ರೀ? ಗೊತ್ತಿಲ್ಲ. ಧನ್ಯವಾದಗಳಮ್ಮ ಕರೆ ಮಾಡಿದ್ದ, ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಮುಗಳಕೋಡದಲ್ಲಿ ಇದ್ಕೊಂಡು. ಧನ್ಯವಾದ ತಮ್ಮ ಕರೆಗೆ. ಹಲೋ ನಮಸ್ತೆ.
0: ಹಲೋ
1: ನಮಸ್ತೆ, ಆಕಾಶವಾಣಿ
0: ಟೀಚರ್ ಸರ್ ಬಳ್ಳಾರಿ ನಿಮ್ಮ ಕಡೆ.
1: ತಮ್ಮ ಹೆಸರು ಹೇಳಿ
0: ಸರ್. ಕಿಶೋರ್ ಸರ್ ಬಳ್ಳಾರಿ.
1: ಕಿಶೋರ್, ಕಿಶೋರ್ ಪ್ರಶ್ನೆಯನ್ನ ನಿಮ್ಗೆ ಏನು ಅಂದ್ರೆ, ಆರ್ ಡಿಸ್ಕ್ ನಲ್ಲಿ ಆರ್ ಪಿ ಎಂ ಅಂದ್ರೆ ಏನು? ಆರ್ ಪಿ ಎಂ, ಆರ್ ಡಿಸ್ಕ್ ಕಂಪ್ಯೂಟರ್ಗೆ ಸಂಬಂಧಿಸಿದಂತ ಪ್ರಶ್ನೆ. ಆರ್ ಡಿಸ್ಕ್ ಏನಿರುತ್ತೆ ಅದರಲ್ಲಿ ಆರ್ ಪಿ ಎಂ ಅಂತ ಹೇಳಿ ಅಂದ್ರೆ ಏನು ಅಂತ? ಫುಲ್ ಫಾರ್ಮ್ ಆರ್ ಪಿ ಎಂ ಫುಲ್ ಫಾರ್ಮ್ ಅಂತಾನೆ ಹೇಳಿ. ರೆವಲ್ಯೂಷನ್ ಫಾರ್ ಮಿನಿಟ್, ಸರಿಯಾದ ಉತ್ತರ. ಹೌದು, ಸರಿಯಾದ ಉತ್ತರ ನೀಡಿದ್ದೀರಿ. ನಿಮಗೆ ಮುಂದಿನ ಪ್ರಶ್ನೆ, ಪ್ರಥಮ ಮಹಿಳಾ ಚುನಾವಣಾ ಆಯುಕ್ತರು ನಮ್ಮ ದೇಶದಲ್ಲಿ ಯಾರಾಗಿದ್ರು ಅಂತ ಗೊತ್ತಾ? ನೆನಪಿದೆ, ಕರ್ನಾಟಕದ ರಾಜ್ಯಪಾಲರು ಕೂಡ ಆಗಿದ್ರಲ್ವಾ, ವಿ ಎಸ್ ರಮಾದೇವಿ ಅವರು, ಅವ್ರನ್ನ ಕೂಡ ಮರೆಯಂಗಿಲ್ಲ ನಾವು. ಶಿವತತ್ವ ಚಿಂತಾಮಣಿ ಕೃತಿ ಲೇಖಕರು ಯಾರು ಅಂತ?
0: ಲಕ್ಕಣ ದಂಡೇಶ್.
1: ಲಕ್ಕಣ ದಂಡೇಶ್. ಕೇಂದ್ರ ಚುನಾವಣಾ ಆಯೋಗ ಎಷ್ಟರಲ್ಲಿ ಸ್ಥಾಪನೆ ಆಯ್ತು?
0: ಜನವರಿ 25 ಸರ್.
1: ಮುಂದಿನ ಪ್ರಶ್ನೆ ಕೇಳ್ಬೋದಲ್ವಾ? ಮೂರು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರಿ. ಮಹಾಭಾರತದ ಆರಂಭದ ಹೆಸರು ಏನಾಗಿತ್ತು? ಮಹಾಭಾರತದ ಆರಂಭದ ಹೆಸರು ಅದಕ್ಕೊಂದು ಮೊದಲು ಬೇರೆ ಹೆಸರಿತ್ತು, ಅದನ್ನ ಮಹಾಭಾರತ ಅಂತೇಳಿ ಕರಿತಾ ಇದ್ರು. ಅದಕ್ಕೆ ಮೊದಲಿಗೆ ಬೇರೆ ಹೆಸರಿತ್ತಂತೆ. ಗೊತ್ತಾ ನಿಮ್ಗೆ? ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ಜಯ ಸಂಹಿತೆ, ಮಹಾಭಾರತದ ಆರಂಭದ ಹೆಸರು ಜಯ ಸಂಹಿತೆ ಅಂತ ಹೇಳಿ. ಠಾಗೂರ್ ಅವರು ವಿಶ್ವಭಾರತಿ ಸ್ಥಾಪಿಸಿದ್ದು ಎಷ್ಟನೇ ಇಸ್ವಿಯಲ್ಲಿ?
0: ರವೀಂದ್ರನಾಥ್ ಠಾಗೂರ್ ಅಲ್ಲ ಸರ್.
1: ಧನ್ಯವಾದಗಳು, ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಸಾಕಷ್ಟು ಒಂದು ಮೂರು ಪ್ರಶ್ನೆಗಳಿಗೆ ಸರಿಯಾದ
0: ಡಿಸೆಂಬರ್
1: ಸರಿಯಾದ ಉತ್ತರ. ನಾನು ಕೇಳಿದ ಎಲ್ಲಾ ಪ್ರಶ್ನೆಗಳು ಸರಿಯಾದ ಉತ್ತರ ನೀಡಿದ್ದೀರಿ. ಸಾಕಷ್ಟು ಉತ್ಸಾಹದಿಂದ ನಮ್ಗೆ ಕ್ವಶನ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಡೆಸಿಕೊಡ್ತಿರೋದಕ್ಕೆ ಖುಷಿ ಆಗ್ತಿದೆ. ಯಾಕೆಂದ್ರೆ ಆದಷ್ಟು ಪರೀಕ್ಷೆಗಳ ದೃಷ್ಟಿಯಿಂದ ಆಯ್ದ ಪ್ರಶ್ನೆಗಳನ್ನ ನಾನು ತೆಗೆದುಕೊಂಡು ಬರ್ತಾ ಇದ್ದೆ.

0: ಹಾಗಾಗಿ ಕೇಳುಗರು ಕೂಡ ಅನೇಕ ಜನ ಪ್ರತಿಕ್ರಿಯೆ ನೀಡ್ತಾ ಸರಿಯಾದ ಉತ್ತರವನ್ನು ನೀಡ್ತಾ ಇದ್ರಿ, ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ತಮಗೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಸರ್.
0: ನಮಸ್ತೆ ಪುಟೈ, ತಮ್ಮ ಹೆಸರು?
1: ಭಾಗ್ಯಶ್ರೀ
0: ರೇಮಠ್. ಭಾಗ್ಯಶ್ರೀ ರೇಮಠ್, ಪ್ರಶ್ನೆಯನ್ನ ಕೇಳ್ಬೋದಮ್ಮ ನಿನ್ಗೆ? ಮಹಾಭಾರತವನ್ನ ರಚಿಸಿದವರು ಯಾರು? ವಾಲ್ಮೀಕಿ. ತಪ್ಪಾಗಿದೆಯಲ್ಲಮ್ಮ, ಮಹಾಭಾರತವನ್ನ ರಚಿಸಿದವರು ಯಾರು ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಪ್ರಯತ್ನ ಪಡ್ತೀಯಾ? ಸರಿಯಾದ ಉತ್ತರ ರೀ ಭಾಗ್ಯಶ್ರೀ, ಚೆನ್ನಾಗಿ ಹೇಳ್ತಾ ಇದ್ರಿ. ಮತ್ತೊಂದು ಪ್ರಶ್ನೆ ಕೇಳ್ಬೋದಾ ನಿನ್ಗೆ? ಗುಹೇಶ್ವರ ಎಂಬ ಅಂಕಿತವನ್ನ ಇಟ್ಕೊಂಡು ವಚನಗಳನ್ನ ರಚಿಸಿದವರು ಯಾರು? ಸರಿಯಾದ ಉತ್ತರ ನೀಡಿದಿರಿ. ಎಷ್ಟನೇ ತರಗತಿ ಓದ್ತಾ ಇದ್ದೀರಿ ಭಾಗ್ಯಶ್ರೀ? ಸೆಕೆಂಡ್ ಇಯರ್ PUC. ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷದಲ್ಲಿ ಪ್ರಥಮ ಬಾರಿಗೆ ಸ್ಥಾಪನೆ ಆಯಿತು? ಹೇಳ್ತೀರಿ ಭಾಗ್ಯಶ್ರೀ? ತಪ್ಪಾಗಿದೆಯಮ್ಮ ಭಾಗ್ಯಶ್ರೀ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
2: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ 20 ಜೂನ್ ಕೋ ಹುಗ್ಲಿ ಪಶ್ಚಿಮ ಬಂಗಾಲ್ ಸೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಿ 23ವೀ ಕಿಶ್ತ್ ಜಾರಿ ಕರೆಂಗೆ. ಇಸ್ಕೆ ತಹತ್ 9,44,00,000 ಸೇ ಅಧಿಕ್ ಕಿಸಾನೋ ಕೆ ಖಾತೋ ಮೇ 18,880 ಕರೋಡ್ ರೂಪಾಯಿ ಸೇ ಅಧಿಕ್ ಕಿ ಸಮ್ಮಾನ್ ರಾಶಿ ಸೀಧೆ ಹಸ್ತಾಂತರಿತ ಕಿ ಜಾಯೇಗಿ. ಪಿಎಂ ಕಿಸಾನ್ ಕಿ ಇಸ್ ಕಿಶ್ತ್ ಕೆ ಸಾಥ್ ಹಿ ಕಿಸಾನೋ ಕೋ ಹಸ್ತಾಂತರಿತ ಕುಲ್ ರಾಶಿ 4,46,00,000 ಕರೋಡ್ ರೂಪಾಯಿ ಸೇ ಅಧಿಕ್ ಹೋ ಜಾಯೇಗಿ, ಜೋ ಕರೋಡೋ ಕಿಸಾನ್ ಪರಿವಾರೋ ಕೋ ಆರ್ಥಿಕ ಸಂಬಲ್ ಪ್ರದಾನ ಕರ್ ರಹಿ ಹೈ.
0: ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ರಸ ಪ್ರಶ್ನೆ ಕಾರ್ಯಕ್ರಮ FM. ಸಮಯ 5:52. ನಮ್ಮ ಮುಂದಿನ ಕೇಳುಗರು, ಹಲೋ ನಮಸ್ತೆ. ಕರೆಯಲ್ಲಿ ತುಂಡಾಗಿದೆ. ಪ್ರಿಯ ಕೇಳುಗರಿ ಗಮನಿಸಿ, ಇನ್ನು ಮುಂದೆ 6:51 ಹಲೋ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ, ಈ ವಿಷಯವಾಗಿ ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ಡಾಕ್ಟರ್ ಎಂಜಿ ಬಸವನಗೌಡರು, ತೋಟಗಾರಿಕೆ ವಿಜ್ಞಾನಿ, ICAR ತರಳಬಾಳು ವಿಜ್ಞಾನ ಕೇಂದ್ರ ದಾವಣಗೆರೆ. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444860423. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಕೇಳುವರೆ ಕ್ವಶನ್ ಬಾಕ್ಸ್ ನೇರ ಫೋನಿನ ಕಾರ್ಯಕ್ರಮದಲ್ಲೂ ಕೂಡ ನೀವು ಕರೆಗಳನ್ನು ಮಾಡ್ಬೋದು. ಇನ್ನೂ ಕೂಡ ಸಾಕಷ್ಟು ಸಮಯಾವಕಾಶ, ಇನ್ನೂ 7 ನಿಮಿಷಗಳ ಸಮಯಾವಕಾಶ ಇದೆ.

0: हेलो नमस्ते.
1: हेलो
0: नमस्ते आकाशवाणी. ತಮ್ಮ ಹೆಸರು? ಹೇಳಿ ತಮ್ಮ ಹೆಸರನ್ನ ಹೇಳಿ.
1: ಹಲೋ,
0: ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಹೇಳಿ?
1: ಕೇಳಿಸ್ತಿದೆಯಮ್ಮ,
0: ಕೇಳಿಸ್ತಾ ಇದೆ. ಪ್ರಶ್ನೆನ ಕೇಳ್ಬೋದಾ? ತಾವು ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಹೇಳಿ? ಯಾವೂರು?
1: ಚಿತ್ರದುರ್ಗ.
0: ಚಿತ್ರದುರ್ಗದಿಂದ. ಹೆಸರು?
1: ಕಲ್ಪನಾ.
0: ಕಲ್ಪನಾ, ಪ್ರಶ್ನೆನ ಕೇಳ್ಬೋದಾ? ಕಲ್ಪನಾ, ನಿಮ್ಗೆ ರೆಡಿ ಇದ್ದೀರಿ? ಪ್ರಾಚೀನ ಭಾರತದ ಬಹಳಷ್ಟು ಶಾಸನಗಳು ಯಾವ ಲಿಪಿಯಲ್ಲಿವೆ? ಪ್ರಾಚೀನ ಭಾರತದ ಬಹಳಷ್ಟು ಶಾಸನಗಳು ಯಾವ ಲಿಪಿಯಲ್ಲಿವೆ? ಕೇಳಿಸ್ಕೊಳ್ಳಿ. ಪ್ರಾಚೀನ ಭಾರತದ ಬಹಳ ಏನು ಲಿಪಿಗಳಿದ್ದಾವೆ, ಅವು ಯಾವ ಲಿಪಿಯಲ್ಲಿವೆ ಶಾಸನಗಳು ಅಂತಕ್ಕಂಥದ್ದು? ಲಿಪಿ, ಹೌದು. ಪ್ರಯತ್ನಿಸಿ, ಟೈಮ್ ಇದೆ. ಶಾಸನಗಳು ಯಾವ ಲಿಪಿಯಲ್ಲಿವೆ? ಭಾರತದಲ್ಲಿ ಇರ್ತಕ್ಕಂಥ ದೊರೆತಿರುವಂತಹ ಶಾಸನಗಳು ಪ್ರಾಚೀನ ಭಾರತದಲ್ಲಿ ಏನು ದೊರೆತಿದ್ದಾವೆ?
1: ಹಲೋ,
0: ಬಹಳಷ್ಟು ಶಾಸನಗಳು ಯಾವ ಲಿಪಿಯಲ್ಲಿವೆ ಅಂತ ಹೇಳಿ ಹೇಳ್ತಾರೆ ಅಂತ ಗೊತ್ತಾ? ಮಾತಾಡಿ, ಕೇಳ್ತಾ ಇದೆ. ಕಲ್ಪನಾ ಅವರೇ, ಪ್ರಯತ್ನಿಸಿ. ಹೇಳ್ತೀರಾ?
1: ಹಾಂ ಸರ್.

0: ಗೊತ್ತಾಗ್ತಿಲ್ಲ.
1: ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ನಾನು ಮುಂದಿನ ಕೇಳುಗರನ್ನ ಮಾತಾಡಿಸ್ತೇನೆ, ಅವರು ಕರೆ ಮಾಡ್ತಾ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
1: ನಮಸ್ತೆ.
2: ಹಲೋ ಸರ.
1: ಹಾ ಹಲೋ, ಮಾತಾಡಿ, ಕೇಳ್ತಾ ಇದೆ ನಿಮ್ಮ ಧ್ವನಿ.
2: ಕೇಳಿಸ್ತಾ ಇದೆ ಸರ್.
1: ಹೌದು, ಪ್ರಾಚೀನ ಭಾರತದ ಬಹಳಷ್ಟು ಶಾಸನಗಳು ಯಾವ ಲಿಪಿಯಲ್ಲಿವೆ?
2: ಬ್ರಾಹ್ಮಿ ಲಿಪಿ ಸರ್.
1: ಬ್ರಾಹ್ಮಿ ಲಿಪಿ, ಸರಿಯಾದ ಉತ್ತರ. ತಾವು ಯಾರು ಅಂತ ಮೊದಲಿಗೆ ಪರಿಚಯ ಮಾಡ್ಕೊಂಡಿದ್ದೀರಿ?
2: ಸುರೇಶ್ ಸರ್, ಕೊಪ್ಪಳ ಜಿಲ್ಲೆ ಅಳವಂಡಿಯಿಂದ. ಸುರೇಶ್ ಸರ್. ಸುರೇಶ್
1: ಸುರೇಶ್ ಅಳವಂಡಿ ಸುರೇಶ್ ಅಲ್ವಾ? ಪ್ರಶ್ನೆ, ಮುಂದಿನ ಪ್ರಶ್ನೆ ನಿಮಗೆ.
2: ಹೇಳಿ ಸರ್.
1: ಭಾರತದ ಸಂವಿಧಾನ ಪೀಠಿಕೆಯಲ್ಲಿ ಸೋಷಿಯಲಿಸ್ಟ್ ಮತ್ತು ಜಾತ್ಯತೀತ ಎಂಬ ಪದಗಳನ್ನ ಸೇರಿಸಿದ ತಿದ್ದುಪಡಿ ಶಾಸನ ಯಾವುದು?
2: ಸರ್, ಇದು 42ನೇ ತಿದ್ದುಪಡಿ ಶಾಸನ. ಇದನ್ನು ಮೀ ಶಾಸನ ಅಂತ ಕೂಡ ಕರೀತಾರೆ ಸರ್.
1: 42ನೇ ತಿದ್ದುಪಡಿ ಅಂತ ಹೇಳ್ತಾ. ಹಾ, ಧನ್ಯವಾದಗಳ. ಸರಿಯಾದ ಉತ್ತರವನ್ನು. ಹೌದು. ಜ್ಞಾನಪೀಠ ಪ್ರಶಸ್ತಿ ಯಾವ ವರ್ಷದಲ್ಲಿ ಪ್ರಥಮ ಬಾರಿಗೆ ಸ್ಥಾಪನೆ ಆಯಿತು?
2: ಸರ್, ಜ್ಞಾನಪೀಠ 1965ರಾಗ.
1: ಆದ್ರೆ ನೀವು ಸರಿಯಾದ ಅಂದ್ರೆ 1961ರಲ್ಲಿ ಸ್ಥಾಪನೆ ಆಗುತ್ತೆ. ಕೊಡಲ್ ಮಾಡಲ್ಪಟ್ಟಿದ್ದು
2: ಫಸ್ಟ್ ಕೊಡ್ತಾರೆ ಜಿ ಶಂಕರ್ ಕೃಪಾ ಅಂತ ಕೊಡ್ತಾರೆ.
1: ಹೌದು,
2: ಸ್ಥಾಪನೆ ಮಾಡ್ತಾರೆ 67ರ ನಮ್ಮ ಸಿಕ್ತದೆ ಸರ್.
1: ಹೌದು, ಕುವೆಂಪು. ಅರವತ್ತೊಂದರಲ್ಲಿ ಸ್ಥಾಪನೆ ಆಗುತ್ತೆ, 65ರಲ್ಲಿ ಕೊಡ್ತಾರೆ ಜ್ಞಾನಪೀಠ ಪ್ರಶಸ್ತಿಯನ್ನು. ಮತ್ತೊಂದು ಪ್ರಶ್ನೆ ಈ ಕಡೆ ಇರ್ಲಿ ಸುರೇಶ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕೇಳುಗರೆ, ಕ್ವಶನ್ ಬಾಕ್ಸ್ ನೇರ ಫೋನ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು.
3: ಇದುವರೆಗೂ ಕ್ವಶನ್ ಬಾಕ್ಸ್ ನೇರ ಫೋನ್ ಇನ್ ರಸಪ್ರಶ್ನೆ ಕಾರ್ಯಕ್ರಮ ಕೇಳಿದಿರಿ.
1: ಈ ಕಾರ್ಯಕ್ರಮ ನಡೆಸಿಕೊಟ್ಟ ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಹೊಸೂರ್.

ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6 ಗಂಟೆ. ಇದೀಗ ಕೆಲವು ಪ್ರಕಟಣೆಗಳು. ಪ್ರೇಕ್ಷೋತೃಗಳೇ, ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ ಕಾರ್ಯಕ್ರಮ ಇಂದು ಸಂಜೆ 6:51. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಹೇಗೆ, ಈ ವಿಷಯವಾಗಿ ರೈತ ಬಾಂಧವರು ಪ್ರಶ್ನೆಗಳನ್ನ ಕೇಳಬಹುದು. ನಿಮ್ಮ ಪ್ರಶ್ನೆಗೆ ಆಗ ಭಾಗವಹಿಸಿ ಉತ್ತರಿಸಲಿದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273. ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ದೂರವಾಣಿ ಸಂಖ್ಯೆ 0819249949. ತಪ್ಪದೇ ಕೇಳಿ, ಕರೆ ಮಾಡಿ. ಇನ್ನು ಮುಂದೆ 6:51 ನಿಮ್ಮ ಪ್ರೀತಿ ಚಿತ್ರದುರ್ಗ ಎಫ್ಎಂನಿಂದ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಲಾದ ಹಕ್ಕಿಗಳ ಕಲರವದ ಇಂಚರ ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ನಲ್ಲಿ ಭಕ್ತಿಭಾವದ ಧಾರೆ

ಇದುವರೆಗೆ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6:05 ಆಗುತ್ತಲಿದೆ. ನಮ್ಮ ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

0: That is the end of this news bulletin.
1: Akashavani.
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಇದೀಗ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಸುಶೀಲಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಹಲೋ ಕಿಸಾನ್ ಮಾಣಿ ಕೃಷಿರಂಗ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ. ಭಾಗವಹಿಸುತ್ತಾರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯ ತೋಟಗಾರಿಕೆಯ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. 7:45 ಹಿಂದಿ ಚಿತ್ರಗೀತೆಗಳು. 8:00 ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರವು May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಪರಿಚಯ ಕಾರ್ಯಕ್ರಮದ ಧ್ವನಿಮುದ್ರಣ. ಆಕಾಶವಾಣಿ ಸಾಹಿತ್ಯ ಡಾಕ್ಟರ್ ಬಸವರಾಜ್ ಸಾದರ್, ಆಕಾಶವಾಣಿ ಸಂಗೀತ ಡಾಕ್ಟರ್ ಎನ್ ರಘು, ಆಕಾಶವಾಣಿ ನಾಟಕ ಹಾಗೂ ಕೇಳುಗುರು ಡಾಕ್ಟರ್ ಎಂಎಸ್ ವಿದ್ಯಾ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇಂದು ರಾತ್ರಿ 10:00 ಮುಂಬೈ ಭಾರತೀಯ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. ಈ ಕಾರ್ಯಕ್ರಮ ರಾಷ್ಟೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಇಂದಿನ ಪ್ರಸಾರದಲ್ಲಿ ಕೇಳಬಹುದು. ನಮ್ಮ ನಾಳಿನ ಪ್ರಸಾರದಲ್ಲಿ ಮುಂಜಾನೆ 6:10 ನಮ್ಮ ನಿಲಯದಿಂದ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದನ್ನು ಕೇಳುವಿರಿ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಆರೋಗ್ಯ ಬಿಂದು. ದೀರ್ಘಕಾಲೀನ ನೆಗಡಿ, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರದೀಪ್ ಕುಮಾರ್. 7:00 ದಿನಚರಿ. 7:15 ಭಾವತರಂಗದಲ್ಲಿ ಭಾವಗೀತೆಗಳು. 7:30 ಸೇವಾ ಮಾಹಿತಿ. 7:45 ಹಾಗೂ 8:30 ಚಿತ್ರಗೀತೆಗಳು. 9:05 ನಲ್ನುಡಿ ಬಾಳಿಗೊಂದು ಹಿತನುಡಿ ಎಂ ಮಾಧವಪ್ಪೈ ಅವರಿಂದ. 9:10 ಗಾಂಧಿ ಸ್ಮೃತಿ ಮತ್ತು ಮೀರಾ ಭಜನ್ ಪ್ರಸ್ತುತಿ ಶಿವಪ್ರಕಾಶ್ ಡಿಯರ್. ಬಳಿಕ ಭಾವಗೀತೆ. 9:30 ಚಿತ್ರಗೀತೆಗಳು. 10:00 ಜನರಂಜನಿ ಕರೆಗೊಂದು ಗೀತೆ, ಗ್ರಾಮೀಣ ಮಹಿಳೆಯರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಜನಪದ ಗೀತೆಗಳು. 11:30 ಮಾಹಿತಿ ಕಣಜದಲ್ಲಿ ಸಾಧಕರ ಪರಿಚಯ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 12:30 ನಮ್ಮ ನಿಲಯದಿಂದ ಕೆಲವು ಪ್ರಕಟಣೆಗಳು. 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಬಗ್ಗೆ ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕರುಣಾಳು ಬಾಬೆಳಕೆ, ಆರೋಗ್ಯ ಬಿಂದು ಹಾಗೂ ಭಾವಗೀತೆಗಳು. 2:40 ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು. ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. 5:10 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಹೊಸದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆಯಲಿರುವ ವಿಕಸಿತ್ ಭಾರತ್ ರೋಜ್ಗರ್ ಮೇಳ 2026 ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಭಾಷಣ ಮಾಡಲಿದ್ದಾರೆ. 6:15 ಜನಪದ ಸಂಗೀತ ಕಾರ್ಯಕ್ರಮ. ಚಳ್ಳಕೆರೆ ತಾಲೂಕು ಬುಕ್ಕಂಬೂದಿ ಗ್ರಾಮದ ತಿಪ್ಪೇಸ್ವಾಮಿ ಹಾಗೂ ಸಂಗಡಿಗರಿಂದ ಭಜನೆ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಿಸಾನ್ ವಾಣಿ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುತ್ತಾರೆ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆ. 7:45 ಕನ್ನಡದಲ್ಲಿ ಭಾಷಣ ಕಾರ್ಯಕ್ರಮ. ನಮ್ಮ ಮನೆಯ ಭಿನ್ನಮತ

ಈ ಕುರಿತು ಮಾತನಾಡುತ್ತಾರೆ ಚಂದ್ರಶೇಖರ್ ವಸ್ತ್ರಾತ್. 8 ಗಂಟೆಗೆ ಜನರಂಜನಿ, ಕೇಳುಗರ ಮೆಚ್ಚಿನ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮ. 8:45 ವಚನಗಳು. 9:15 ಭಾವಗೀತೆಗಳು. 9:30 ಭಕ್ತಿ ಪ್ರಧಾನ ಕನ್ನಡ ಚಿತ್ರಗೀತೆಗಳು. 10 ಗಂಟೆಗೆ ಮುಂಬೈ ವಿದ್ಯಾಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 10:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣದ ಪ್ರಸಾರ ಕಾರ್ಯಕ್ರಮದ ರಾಷ್ಟ್ರೀಯ ಸುದ್ದಿ ವಿಭಾಗ ದೆಹಲಿ ಕೇಂದ್ರದ ಕೊಡುಗೆ. ಇದುವರೆಗೂ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ FM. ಸಮಯ 6:15:30.

ಇದುವರೆಗೆ ಹೊಳಲ್ಕೆರೆ ತಾಲೂಕು ಚಿತ್ರಹಳ್ಳಿ ಗ್ರಾಮದ ಸುಶೀಲಮ್ಮ ಹಾಗೂ ಸಂಗಡಿಗರಿಂದ ಬೀಸೋಕಲ್ಲಿನ ಪದ ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಸಮಯ 6:30 ಆಗುತ್ತಲಿದೆ. ನಮ್ಮ ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

0: ಪಟೇಲ್ ಮತ್ತು ಇತರೆ ವಾಣಿಜ್ಯ ಉದ್ದಿಮೆದಾರರು ಅರಣ್ಯ ಪರಿಸರ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯವು ಏಪ್ರಿಲ್ 1, 2026 ಜಾರಿಗೆ ತಂದಿರುವ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು 2026 ನಿಯಮದ ಪ್ರಕಾರ ತಮ್ಮ ವ್ಯಾಪ್ತಿಯಲ್ಲಿ ಉತ್ಪತ್ತಿಯಾಗುವ ಘನತ್ಯಾಜ್ಯ ವಸ್ತುಗಳನ್ನು ಹಸಿತ್ಯಾಜ್ಯ ಒಣತ್ಯಾಜ್ಯ ಸ್ಯಾನಿಟರಿ ತ್ಯಾಜ್ಯ ವಿಶೇಷ ಕಾಳಜಿ ತ್ಯಾಜ್ಯ ಎಂದು 4 ವಿಧಗಳಾಗಿ ಕಡ್ಡಾಯವಾಗಿ ಮೂಲದಲ್ಲಿಯೇ ವಿಂಗಡಿಸಿ ಪಟ್ಟಣ ಪಂಚಾಯತ್ ಘನತ್ಯಾಜ್ಯ ವಾಹನಗಳಿಗೆ ನೀಡಬೇಕು. ತಪ್ಪಿದಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ ನಿಯಮಗಳು 2026 ತ್ಯಾಜ್ಯ ವಿಂಗಡಣೆ ಮಾಡದೇ ಇರುವವರ ವಿರುದ್ದ ದಂಡ ವಿಧಿಸಬಹುದಲ್ಲದೆ ಮೂಲಭೂತ ಸೌಕರ್ಯಗಳಾದ ನೀರು ಮತ್ತು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲು ಕ್ರಮ ವಹಿಸಲಾಗುವುದು ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಕಚೇರಿ ತಿಳಿಸಿದೆ. ಮೀನುಗಾರಿಕೆ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಫಲಾನುಭವಿ ಆಧಾರಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಘಟಕವಾರು ಮತ್ತು ವರ್ಗವಾರು ಗುರಿಗಳನ್ನು ನಿಗದಿಪಡಿಸಿದ್ದು, ಯೋಜನೆಯನ್ನು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಅರ್ಹ ಮೀನುಗಾರರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿ ಸಲ್ಲಿಸಲು ಜೂನ್ 20 ಕೊನೆಯ ದಿನ. ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಉಡುಪಿ, ಕುಂದಾಪುರ ಹಾಗೂ ಕಾರ್ಕಳ ತಾಲೂಕು ಮೀನುಗಾರಿಕೆ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯನ್ನು ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ 2025-26 ಶೈಕ್ಷಣಿಕ ಸಾಲಿನಲ್ಲಿ ನಡೆದ ಪಿಯುಸಿ, ಡಿಪ್ಲೊಮೊ, ಪದವಿ, ಸ್ನಾತಕೋತ್ತರ ಪದವಿ, ಮೆಡಿಕಲ್, ಇಂಜಿನಿಯರಿಂಗ್ ಮುಂತಾದ ಕೋರ್ಸುಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಬಹುಮಾನ ಹಣವನ್ನು ಮಂಜೂರು ಮಾಡಲು ಅರ್ಹ ವಿದ್ಯಾರ್ಥಿಗಳಿಂದ ಇಲಾಖೆಯ ವೆಬ್ಸೈಟ್ twdkarnataka.gov.in ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ನಂತರ 1 ವಾರದ ಒಳಗಾಗಿ ಅರ್ಜಿಯನ್ನು ಹಾಗೂ ಸಂಬಂಧಿಸಿದ ದಾಖಲಾತಿಗಳನ್ನು ಕಾಲೇಜಿನ ಪ್ರಾಂಶುಪಾಲರಿಂದ ದೃಢೀಕರಿಸಿ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ, ಐಟಿಡಿಪಿ ಇಲಾಖೆ, ರಜತಾದ್ರಿ ಮಣಿಪಾಲ ಇಲ್ಲಿಗೆ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08202574814 ಅನ್ನು ಸಂಪರ್ಕಿಸಬಹುದಾಗಿದೆ ಎಂದು ಐಟಿಡಿಪಿ ಇಲಾಖೆಯ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಪ್ರಕಟಣೆ ತಿಳಿಸಿದೆ. ಇದುವರೆಗೂ ಉಡುಪಿ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ನಿಶ್ಮಿತಾ ಬೇಕಲ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕಾಣಿ
2: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ 102.6 ಮೆಗಾಹರ್ಟ್ಸ್. ಈಗ ಸೇವಾ ಮಾಹಿತಿ.
3: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ.

0: ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ FM. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಬಳಿಕ ಸರಿಯಾಗಿ 6:40 ಕ್ಕೆ ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
1: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: I'm looking for a life insurance policy that has a low premium, gives a good bonus, and is truly trustworthy.
3: Go for PLI.
4: Along with government employees, all professionals, graduates, and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಭಾಗವಹಿಸುವವರು ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಟಿ ಪುತ್ರ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237407477 2237407488, ಎಸ್ ಡಿ ಕೋಡ್ ಸಂಖ್ಯೆ 080. ಕೇಳಿ, ಇದೇ ಶುಕ್ರವಾರ June 19 ಸಾಯಂಕಾಲ 6:50 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಹಲೋ ಕೃಷಿರಂಗ.
6: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
7: ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

0: ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಕಾಂಗ್ರೆಸ್ನ 135, ಬಿಜೆಪಿಯ 62, ಜೆಡಿಎಸ್ 18, ಪಕ್ಷೇತರರು 2, ಸರ್ವೋದಯ ಪಕ್ಷ 1, ಬಿಜೆಪಿ ಉಚ್ಚಾಟಿತ ಶಾಸಕರು 3 ಮತಗಳನ್ನು ಚಲಾಯಿಸಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಕಾಂಗ್ರೆಸ್ನ 4 ಹಾಗೂ ಬಿಜೆಪಿಯ 2 ನಿರಾಯಾಸವಾಗಿ ಗೆಲುವು ಸಾಧಿಸಲಿದ್ದಾರೆ. 1 ಸ್ಥಾನಕ್ಕಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದೆ. ಈ ಬಾರಿ 100% ಮತದಾನವಾಗಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಉಚ್ಚಾಟಿತ ಬಿಜೆಪಿ ಶಾಸಕರಾದ ಎಸ್ಟಿ ಸೋಮಶೇಖರ ಹಾಗೂ ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತ ಹಾಕಿರುವುದಾಗಿ ದೃಢಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ನಾಯಕರು ಸೌಜನ್ಯಕ್ಕಾಗಿ ಬೆಂಬಲ ಕೋರಿಲ್ಲ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಮತ ಹಾಕಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಕಾಂಗ್ರೆಸ್ ಪರವಾಗಿ ಮತ ಚಲಾಯಿಸಲಾಗಿದೆಯೇ ಹೊರತು ಬೇರೆ ಯಾವುದೇ ಬೇಡಿಕೆಗಳಿಲ್ಲ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ಧ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಕಾವೇರಿ ನೀರು ವ್ಯವಸಾಯಕ್ಕೂ ಬೇಕು, ಕುಡಿಯೋ ನೀರಿಗೂ ಬೇಕು, ಪ್ರಾಣಿ ಪಕ್ಷಿಗೂ ಬೇಕು, ಎಲ್ಲರಿಗೂ ಬೇಕು. ಈ ಪ್ರಾಜೆಕ್ಟ್ ತಮಿಳ್ನಾಡವ್ರಿಗೆ ಜಾಸ್ತಿ ಕರ್ನಾಟಕಿಂದ ಏನಪ್ಪಾ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನು ಅವ್ರಿಗೆ ಕೊಡ್ತೇವೆ. ಅವರು ಕರ್ನಾಟಕದವರು ಬದುಕಬೇಕು, ತಮಿಳುನಾಡು ಬದುಕಬೇಕು.
0: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ವಾರ್ಡ್ ರಸ್ತೆಗಳನ್ನು ಸುಧಾರಿಸಿ ಅಭಿವೃದ್ಧಿಪಡಿಸಲು 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಘನ ತ್ಯಾಜ್ಯ ನಿರ್ವಹಣೆ ಕುರಿತು ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಟ್ಟು ಹೋಗಿರುವ ವಾರ್ಡ್ ರಸ್ತೆಗಳನ್ನು ಗುರುತಿಸಿ ಅಲ್ಪಾವಧಿಯ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. 5 ನಗರ ಪಾಲಿಕೆಗಳ ಆಯುಕ್ತರು ಹದಗಟ್ಟಿರುವ ರಸ್ತೆಗಳನ್ನು ಪಟ್ಟಿ ಮಾಡಬೇಕು, ಶೀಘ್ರವೇ ಕಾಮಗಾರಿಗಳನ್ನು ಆರಂಭಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಹಿತರಕ್ಷಣೆಗಾಗಿ ಈ ವರ್ಷವೂ ಬೆಲೆ ಕೊರತೆ ಪಾವತಿ ಯೋಜನೆ ಮೂಲಕ ನೆರವಾಗುವಂತೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಕೇಂದ್ರ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರ ಬವಣೆ ಸಂಕಷ್ಟ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಸಚಿವರು ಸಮಸ್ಯೆಗಳಿಗೆ ಶೀಘ್ರವೇ ಸ್ಪಂದಿಸುವಂತೆ ಮನವಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹವಾಮಾನ ವೈಪರೀತ್ಯ ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ಮಾವು ಬೆಳೆಗಾರರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡಲೇ ಬೆಲೆ ಕೊರತೆ ಪಾವತಿ ಯೋಜನೆ ಅಡಿ ನೆರವಾಗುವಂತೆ ಕೃಷಿ ಸಚಿವರನ್ನು ಒತ್ತಾಯಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ ಒಂದು ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ

0: 13ನೇ ಕಂತಿನ ಹಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇದೇ ಶನಿವಾರ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರ್ನಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9,44,00,000 ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳು ನೇರವಾಗಿ ವರ್ಗಾವಣೆಯಾಗಲಿದೆ ಎಂದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ತಿಳಿಸಿದೆ. 2,18,00,000 ಹೆಚ್ಚು ಮಹಿಳಾ ರೈತರು ಈ ಕಂತಿನ ಪ್ರಯೋಜನ ಪಡೆಯಲಿದ್ದಾರೆ. ಸುಮಾರು 1 ಕೋಟಿಗೂ ಹೆಚ್ಚು ರೈತರು ಅಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಲಿದ್ದಾರೆ. ರಾಜ್ಯದ ಬೆಂಗಳೂರಿನ ವಿವಿಧೆಡೆ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಚಿತ್ರದುರ್ಗ, ಬಳ್ಳಾರಿ, ಕಲಬುರಗಿ, ಹುಬ್ಬಳ್ಳಿ, ಬೆಳಗಾವಿ, ಮೈಸೂರು, ರಾಯಚೂರು, ಶಿವಮೊಗ್ಗ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಿಗಳಿಗೆ 15,000 ರೂಪಾಯಿವರೆಗೆ ಮತ್ತು ಪ್ರತಿ ಹೆಚ್ಚುವರಿ ನೇಮಕಾತಿಗೆ ಉದ್ಯೋಗದಾತರಿಗೆ ತಿಂಗಳಿಗೆ 3,000 ರೂಪಾಯಿವರೆಗೆ ಪ್ರೋತ್ಸಾಹಧನ ನೀಡಲಿದೆ. ಇದು ಔಪಚಾರಿಕ ಉದ್ಯೋಗವನ್ನು ಪ್ರೋತ್ಸಾಹಿಸುವುದರ ಜೊತೆಗೆ ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ವಿಸ್ತರಿಸಲಿದೆ. ಕರ್ತವ್ಯ ಯೋಜನೆಯಡಿ ಉದ್ಯೋಗಿಗಳ ನೋಂದಣಿ ಪ್ರಕ್ರಿಯೆಯು ಅತ್ಯಂತ ವೇಗವಾಗಿ ನಡೆಯುತ್ತಿದ್ದು ಈಗಾಗಲೇ 70.6%ಕ್ಕಿಂತ ಹೆಚ್ಚು ನೌಕರರು ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಮಾನವ ಸಂಪನ್ಮೂಲ ನಿರ್ವಹಣಾ ವ್ಯವಸ್ಥೆ ದತ್ತಾಂಶದ ಪ್ರಕಾರ ಒಟ್ಟು 43 ಪ್ರಮುಖ ಇಲಾಖೆಗಳು ಹಾಗೂ 137 ಸರಣಿ ಇಲಾಖೆಗಳು ಸಂಸ್ಥೆಗಳ ವ್ಯಾಪ್ತಿಯಲ್ಲಿರುವ 4,78,181 ನೌಕರರ ಪೈಕಿ 3,37,748 ನೌಕರರು ಈಗಾಗಲೇ ಆಪ್ನಲ್ಲಿ ಯಶಸ್ವಿಯಾಗಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ತಿಳಿಸಿದೆ. ಕರ್ತವ್ಯ ತಂತ್ರಾಂಶವು ಸರ್ಕಾರಿ ನೌಕರರ ಹಾಜರಾತಿಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ತರಲು ರೂಪಿಸಲಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಎಂದು ಸರ್ಕಾರ ಪುನರುಚ್ಚರಿಸಿದೆ. ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಇಂದು ಕೊಪ್ಪಳ ಜಿಲ್ಲೆಗೆ ಆಗಮಿಸಿ ತುಂಗಭದ್ರಾ ಜಲಾಶಯಕ್ಕೆ ಹೊಸದಾಗಿ ಅಳವಡಿಸಿದ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಗೇಟ್ಗಳನ್ನು ಬದಲಾಯಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು ಇದಕ್ಕಾಗಿ 51 ಕೋಟಿ ರೂಪಾಯಿ ಖರ್ಚಾಗಿದೆ. ಈ ಗೇಟ್ಗಳು 55ರಿಂದ 60 ವರ್ಷಗಳವರೆಗೆ ಬಾಳಿಕೆ ಬರಲಿವೆ ಎಂದು ತಿಳಿಸಿದರು. ನೂತನ ಗೇಟ್ಗಳ ಲೋಕಾರ್ಪಣೆ ಸಮಾರಂಭಕ್ಕೆ ಕೇಂದ್ರ ಜಲಸಂಪನ್ಮೂಲ ಸಚಿವರು, ತೆಲಂಗಾಣ ಮತ್ತು ಆಂಧ್ರ ರಾಜ್ಯಗಳ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶಾಸನಬದ್ದ ನಿಯಮಗಳನ್ನು ಅಳವಡಿಸಿಕೊಂಡು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಎಂದು ಹಿರಿಯ ಚಿತ್ರ ನಿರ್ದೇಶಕ ಟಿಎಸ್ ನಾಗಾಭರಣ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಚಿತ್ರೋದ್ಯಮಿಗಳೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮೂಕರು ಹಾಗೂ ಕಿವುಡರಿಗೆ ಅನೇಕ ಸೌಕರ್ಯಗಳನ್ನು ಸಿನಿಮಾ ಹಾಗೂ ಸಿನಿಮಾ ಮಂದಿರಗಳು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ರೋಗಿಗಳ ಆರೋಗ್ಯದ ತುರ್ತು ಪರಿಸ್ಥಿತಿ ಗಮನದಲ್ಲಿ ಇಟ್ಟುಕೊಂಡು ಎಲ್ಲಾ ವೈದ್ಯಕೀಯ ವರದಿಗಳನ್ನು ವಿಳಂಬವಿಲ್ಲದೆ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ವೈದ್ಯರ ಸಲಹೆ ಇಲ್ಲದೆ ಔಷಧಿ ಮಾರಾಟ ಮಾಡುತ್ತಿದ್ದ ಖಾಸಗಿ ಮೆಡಿಕಲ್ ಶಾಪ್ ಪರವಾನಗಿ ರದ್ದುಪಡಿಸಲಾಗಿದೆ ಎಂದು ಸಹಾಯಕ ಔಷಧ ನಿಯಂತ್ರಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿ 222 ಮತಗಳ ಪೈಕಿ 1 ಮತ ಅಸಿಂಧು. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ವಿಶೇಷ ಅನುದಾನ. ರಾಜ್ಯದ ಮಾವು ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮನವಿ. ಇದೇ ಶನಿವಾರ ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತಿನ ಹಣ ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
1: ನಿತ್ಯ ವಾಕಿಂಗ್ ಮಾಡಿ, ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
2: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
1: ಕೀಲುಗಳ ಸವಕಳಿ ಕಡಿಮೆ ಆಗಬೇಕೆ, ಮೂಳೆಗಳು ಶಕ್ತಿಯುತವಾಗಬೇಕೆ, ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ, ಸಮಯ 6:51. ಈಗ ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
3: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
2: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕಾಲದಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಉಚಿತ ಊಟ. ಎಸ್ಜಿಎಂ ಕನ್ನಡ ಮಾಧ್ಯಮ ಶಾಲೆ ಚಿತ್ರದುರ್ಗದಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಉಚಿತ ಊಟ ವಸತಿ ವಿದ್ಯಾಭ್ಯಾಸ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಸಂಪರ್ಕಿಸಿ 7019943439.
1: ಈಗ ಕೇಳಿ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ಕೇಳುಗರು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9444864023, ಇನ್ನೊಂದು ಮೊಬೈಲ್ ಸಂಖ್ಯೆ 9141970272. ಕೆಳಗಡೆ ಮೊಬೈಲ್ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ 9448640273 ಮತ್ತು 9141970272. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಗದೀಶ್ ಗೋಪನಹಳ್ಳಿ. ಕೇಳಿ ಕಾರ್ಯಕ್ರಮ ಇದೀಗ ಹಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಅಲೋ ಕಿಸಾನ್ ವಾಣಿ ಕೃಷಿ ರಂಗ ನೇರ ಫೋನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇನ್ನು ಮುಂಗಾರು ಪ್ರಾರಂಭ ಆಗಿದೆ.

0: ಈ ಸಂದರ್ಭದಲ್ಲಿ ಮುಂಗಾರಾಂಗಂನಲ್ಲಿ ಸಾಕಷ್ಟಿನ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾರೆ ನಮ್ಮ ರೈತ ಬಾಂಧವರು. ಅವುಗಳನ್ನ ಈ ಸಂದರ್ಭದಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಿದರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ವಿಷಯದ ಬಗ್ಗೆ ಇವತ್ತು ನಾವು ನೇರ ಫೋನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ದಾವಣಗೆರೆಯ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ ಬಸವನಗೌಡರು ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್.
1: ಥ್ಯಾಂಕ್ ಯು, ನಮಸ್ತೆ.
0: ರೈತ ಬಾಂಧವರು, ನಾನು ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ, 944-86-402-73. ಮತ್ತೊಂದು ಮೊಬೈಲ್ ಸಂಖ್ಯೆ 9141-97-0772. ಇನ್ನು ಸ್ಥಿರ ದೂರವಾಣಿ ಸಂಖ್ಯೆ 2956-49. ಚಿತ್ರದುರ್ಗದ STD ಕೋಡ್ ಸಂಖ್ಯೆ 08194. ರೈತ ಬಾಂಧವರೇ, ಈ ದಿನ ತೋಟಗಾರಿಕೆ ವಿಜ್ಞಾನಿಗಳು ನಮ್ಮ ಜೊತೆಗಿದ್ದಾರೆ. ಈಗ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ಯಾವ ಥರ ಕ್ರಮಗಳನ್ನು ಅನುಸರಿಸಿದರೆ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಲಾಭದಾಯಕವಾಗಿ ಮಾಡ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಡ್ತಾರೆ. ನಿಮ್ಮ ಪ್ರಶ್ನೆಗಳೇನಿದ್ರು ನಮ್ಮ ವಿಜ್ಞಾನಿಗಳ ಜೊತೆಗೆ ಕರೆ ಮಾಡೋದ್ರ ಮೂಲಕ ಸಂಪರ್ಕಿಸಿ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸರ್, ಈಗ ಮುಂಗಾರು ಪ್ರಾರಂಭ ಆಯಿತು, ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಯಾವ ಥರ ಕ್ರಮಗಳನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಅನುಸರಿಸಬೇಕಾಗತ್ತೆ ಸರ್?
1: ನಿಜವಾಗಿ ಹೇಳಬೇಕಂದ್ರೆ ಮುಂಗಾರಿನ ಪ್ರಾರಂಭ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಈ ವರ್ಷ ತೀವ್ರವಾದಂತಹ ಒಂದು ಬರಗಾಲವನ್ನ ನಮ್ಮ ರಾಜ್ಯ ಅನುಭವಿಸ್ತಾ ಇದೆ. ಈಗಾಗಲೇ ನಮಗೆ ಇಷ್ಟೊತ್ತಿಗೆ ಸುಮಾರು 10-15% ನಮಗೆ ಮಳೆ ಆಗಬೇಕಾಗಿತ್ತು. ಆದರೆ ಇನ್ನೂ ಸಹ ಮುಗಿಲು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ರೈತ ಬಾಂಧವರು ಸ್ವಲ್ಪ ಬೆಳೆಗಳ ಒಂದು ಕಾಪಾಡುವಿಕೆಯಲ್ಲಿ ವಿಶೇಷವಾದಂಥ ಕ್ರಮಗಳನ್ನು ಅನುಸರಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಸಹ ತೋಟಗಾರಿಕೆ ಬೆಳೆಗಳಲ್ಲಿ ನಮಗೆ ಅಲ್ಪಾವಧಿ ಬೆಳೆಗಳಾಗಿರ್ತಕ್ಕಂಥ ತರಕಾರಿ ಬೆಳೆಗಳಿರ್ಬೋದು, ಹೂವಿನ ಬೆಳೆಗಳಿರ್ಬೋದು, ಅಥವಾ ಬೇರೆ ಇನ್ನಿತರ ಬೆಳೆಗಳಿರ್ಬೋದು, ಅವುಗಳ ಒಂದು ನಿರ್ವಹಣೆನೇ ಬೇರೆ ಥರ ಆಗ್ತದೆ. ಅದೇ ರೀತಿ ದೀರ್ಘಾವಧಿ ಬೆಳೆಗಳಾಗಿರ್ತಕ್ಕಂಥ ತೋಟಪಟ್ಟಿ ಬೆಳೆಗಳು, ಅವುಗಳ ನಿರ್ವಹಣೆ ಸಹ ಭಾಳ ಬೇರೆ ಥರನೇ ಆಗ್ತದೆ. ಸೊ ಈ ಸಂದರ್ಭದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಮುಂಗಾರಿನಲ್ಲಿ ವಿಶೇಷವಾಗಿ ಯಾವುದೇ ಬೆಳೆಗಳಲ್ಲಿ ಮಾಡ್ತಕ್ಕಂಥದ್ದು ಎರಡು ಕೆಲಸ. ಒಂದು ಬಿತ್ತನೆ ಕೆಲಸ, ಇನ್ನೊಂದು ಪೋಷಕಾಂಶಗಳನ್ನು ನೀಡತಕ್ಕಂಥ ಕೆಲಸ. ಸೊ ಬಿತ್ತನೆ ಕೆಲಸ ಈಗ ತುಂಬ ಕುಂಠಿತವಾಗಿದೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಹೇಳಬೇಕು ಅಂತಂದರೆ 3% ಬಿತ್ತನೆ ಅಷ್ಟೇ ಆಗಿರೋದು. ಸೊ ಈ ಸಂದರ್ಭದಲ್ಲಿ ಏನಪ್ಪ ಅಂತಂದರೆ, ರೈತರು ಬಹಳ ಜಾಗರೂಕತರಾಗಿ ಮಳೆಯನ್ನು ನೋಡಿಕೊಂಡು ಮುಂದಿನ ಕೃಷಿ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಉತ್ತಮ ಅಂತ ಅನ್ನೋ ಒಂದು ಮಾಹಿತಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಜೊತೆಗೆ ಇನ್ನು 2-3 ವಿಷಯಗಳು ಏನಪ್ಪ ಅಂತಂದರೆ, ಒಂದು ಈ ಎಲ್ನಿನೋ ಪ್ರಭಾವ ಏನಿದೆ, ಆ ಎಲ್ನಿನೋ ಪ್ರಭಾವದಿಂದ ಈ ಸಾರಿ ನಮಗೆ ಅನಿಶ್ಚಿತ ಮಳೆ ಅಂತ ಹೇಳ್ತಾರೆ. ಹವಾಮಾನ ಇಲಾಖೆ ಒಂದು ಪ್ರಿಡಿಕ್ಷನ್ ಪ್ರಕಾರ ಅನಿಶ್ಚಿತ ಅಂತ ಹೇಳಿದ್ರೆ ಅದು ಬರಬಹುದು, ಬರದೇನು ಸಹ ಇರಬಹುದು. ಒಂದು ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಒಂದು ಹೇಳಿರೋ ಪ್ರಕಾರ ಏನಪ್ಪ ಅಂದ್ರೆ, ನಮಗೆ 30ರ ನಂತರ ಮಧ್ಯ ಕರ್ನಾಟಕ ಭಾಗದಲ್ಲಿ ಮಳೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ.
0: ಈ ತಿಂಗಳ 30
1: ನಂತರ ಅದಾದ ನಂತರ ಸಾಧಾರಣ ಮಳೆ ನಮಗೆ ಜುಲೈ ಮತ್ತು ಆಗಸ್ಟ್ ಅಲ್ಲಿ ಬರಬಹುದು. ಸೆಪ್ಟೆಂಬರ್ ಅಲ್ಲಿ ನಮಗೆ ಎಲ್ನಿನೋ ಪ್ರಭಾವ ಸ್ವಲ್ಪ ತೀವ್ರತೆ ಹೆಚ್ಚಾದರೆ ನಮಗೆ ಅಲ್ಲಿಂದ ಮುಂದಿನ ಮುಂಗಾರವರೆಗೆ ಮಳೆಯ ಪ್ರಭಾವ ತುಂಬ ಕಡಿಮೆ ಇದೆ ಅಂತ ಹೇಳಿ ಭಾವಿಸ್ತಾರೆ. ಅಥವಾ ಎಲ್ನಿನ ಪ್ರಭಾವ ಕಡಿಮೆ ಆಗಿ ಇನ್ನೊಂದು ಸ್ವಲ್ಪ ಏನಾದರೂ ಅನುಕೂಲಕರ ವಾತಾವರಣ ಬಂತು ಅಂದರೆ ಸ್ವಲ್ಪ ಮಳೆ ಆಗ್ಬೋದು ಅಂತ ಹೇಳ್ತಾರೆ. ಸೊ ಆದ್ದರಿಂದ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಈಗ ಇಷ್ಟು ಹೊತ್ತಿಗಾಗಲೇ ನಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ಪೋಷಕಾಂಶಗಳನ್ನು ನೀಡುವ ಅಂತ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತಿತ್ತು. ಅದು ಅಡಿಕೆ ಬೆಳೆ ಇರ್ಬೋದು, ಅಥವಾ ತೆಂಗಿನ ಬೆಳೆ ಇರ್ಬೋದು, ಅಥವಾ ಇನ್ನಿತರೆ ಹಣ್ಣಿನ ಬೆಳೆಗಳಲ್ಲಿ ಇರ್ಬೋದು, ಆ ಪ್ರಕ್ರಿಯೆ ಪ್ರಾರಂಭ ಆಗ್ತಿತ್ತು. ಆದರೆ ಇತ್ತೀಚೆಗೆ ಏನಾಗಿದೆ, ಈಗ ಮಳೆ ಕಡಿಮೆ ಇರೋದ್ರಿಂದ ಯಾವೊಬ್ಬ ರೈತರು ಸಹ ಪೋಷಕಾಂಶಗಳನ್ನು ನೀಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಮಳೆ ಬಂದ್ಲಿ ನೋಡೋಣ ಅಂತಕ್ಕಂಥದ್ದು. ಎರಡನೇ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ರಸಗೊಬ್ಬರಗಳ ಬೆಲೆಯೂ ಸಹ ತುಂಬ ಹೆಚ್ಚಾಗಿದೆ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ನಮ್ಮ ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಿರ್ಬೋದು, ನಾವು ಖೇತ್ ಬಚಾವ್ ಆಂದೋಲನ ಅಂತೇಳಿ ಒಂದು ಕಾರ್ಯಕ್ರಮವನ್ನು ನಾವು ಭಾರತದಾದ್ಯಂತ ಈಗ ರೈತರ ಒಂದು ಗಮನಕ್ಕೆ ತರ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದ್ರೆ, ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ನಮಗೆ ಭೂಮಿಯ ಫಲವತ್ತತೆ ಹಾಳಾಗ್ತಾ ಇದೆ. ಅವಶ್ಯಕತೆಗೆ ತಕ್ಕಷ್ಟು ಮಾತ್ರ ನಾವು ರಸಗೊಬ್ಬರಗಳನ್ನು ಪೋಷಕಾಂಶಗಳನ್ನು ಗಿಡಗಳಿಗೆ ನೀಡಬೇಕು. ಆ ಒಂದು ನಿಟ್ಟಿನಲ್ಲಿ ಮಣ್ಣಿನ ಒಂದು ಪರೀಕ್ಷೆ ಮಾಡಿಸೋ ಒಂದು ಅಗತ್ಯ. ಅದರಿಂದ ಏನು ಉಪಯೋಗ ಆಗ್ತದೆ, ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಯಾವ ರೀತಿಯ ಶಿಫಾರಸಿನ ಗೊಬ್ಬರಗಳನ್ನು ನೀಡಬೇಕು, ಮತ್ತೆ ಅವಶ್ಯ ಇರುವ ಮತ್ತು ಗೊಬ್ಬರಗಳನ್ನು ಮಾತ್ರ ನೀಡಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ.

0: ಈಗ ಮುಂಗಾರು ಸಂದರ್ಭದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಭಾಳ ಮುಖ್ಯ ಆಗುತ್ತೆ. ಕರೆ ಇದೆಯಾ ಸರ್? ಈಗ ಪೋಷಕಾಂಶಗಳು ಅಂದರೆ ಈಗ ಲಘು ಪೋಷಕಾಂಶಗಳಾಗಿರ್ಬೋದು ಅಥವಾ ಹಲೋ, ಈಗ ಒಂದು ಕರೆ ಇದೆ ಸರ್. ಹಲೋ
1: ಹಲೋ
2: ಹಲೋ,
0: ನಮಸ್ಕಾರ ಸರ್.
2: ಹಲೋ ನಮಸ್ಕಾರ.
0: ನಮಸ್ಕಾರ, ಕೇಳುತ್ತೆ, ಹೇಳಿ ಸರ್.
1: ಮಾತಾಡಿ ಸರ್,
0: ನಿಮ್ಮ ಹೆಸರು ಹೇಳಿ ಸರ್. ಚಿನ್ಮಯಾನಂದ ಸರ್, ಕೇಳಿ ಸರ್, ಪ್ರಶ್ನೆ ಕೇಳಿ ಸರ್. ವಿಜ್ಞಾನಿಗಳಿದ್ದಾರೆ.
2: ನನ್ನ ಎರಡು ಪ್ರಶ್ನೆಗಳಿದ್ದಾರೆ. ಮೊದಲನೇ ಪ್ರಶ್ನೆ, ಜಾಗತಿಕ ಹವಾಮಾನ ವೈಪರೀತ್ಯದಿಂದ ತೆಂಗು ಮತ್ತು ಅಡಿಕೆಯಲ್ಲಿ ಅನೇಕ ರೋಗ ಬಾಧೆಗಳು ಮತ್ತೆ ಫಲ ಕೊಡುವ ಪ್ರಮಾಣ ಕಡಿಮೆ ಇದೆ.
1: ಹೌದು,
2: ಇದಕ್ಕೆ ಒಂದು ಮಾಹಿತಿ ಬೇಕು.
1: ಓಕೆ.
2: ಎರಡನೆಯದು, ಈ ಒಂದು ಹಿಂಗಾರಿನ ಸಂದರ್ಭದಲ್ಲಿ ಜಾಗತಿಕದ ತಾಪಮಾನ ಮತ್ತೆ ವೈಪರೀತ್ಯದಿಂದ ಉಂಟಾಗಿರುವಂತಹ ಪರಿಸ್ಥಿತಿಯಿಂದಾಗಿ ಉಳಿಮೆಯ ಪ್ರಮಾಣದಲ್ಲಿ ನಾವು ಭಾಗವಹಿಸಬೇಕೋ ಬೇಡಬಹುದು. ಅದಾದ ನಂತರ ನಾವು ಬೋರಾನ್ ಮತ್ತು ಜಿಂಕ್ ಅನ್ನ ಯಾವ ಸಂದರ್ಭದಲ್ಲಿ ಫಲ ನೀಡುವಂತಹ ಅಡಿಕೆ ಮತ್ತು ತೆಂಗುಗಳಿಗೆ ಅಪ್ಲೈ ಮಾಡಬೇಕು ಎಂಬುದರ ಬಗ್ಗೆ ಅಲ್ಲಿ ಮಾಹಿತಿ ಇದೆ.
1: ಓಕೆ, ಚಿನ್ಮಯಾನಂದ್ರವರೇ ನಮಸ್ತೆ. ಈಗ ತಾವು ಕೇಳಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿ ಉತ್ತಮವಾದಂಥ ಒಂದು ಪ್ರಶ್ನೆ ಕೇಳಿದರೆ, ಜಾಗತಿಕ ಹವಾಮಾನ ವೈಪರೀತ್ಯ ಇರೋದ್ರಿಂದ ಏನಾಗಿದೆ ಅಂದರೆ, ಎಲ್ನಿನೋ ಪ್ರಭಾವದಿಂದ ನಮಗೆ ಈಗ ಬೆಳೆಗಳಲ್ಲಿ ನಮಗೆ ರೋಗ ಮತ್ತು ಕೀಟಗಳ ಸಂಭವ ಜಾಸ್ತಿ ಆಗುತ್ತೆ ಅಂತ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನಮಗೆ ನಾರ್ಮಲ್ ಮುಂಗಾರಿದ್ದಾಗ, ಸಹಜವಾದ ಮುಂಗಾರಿದ್ದಾಗ ಅಥವಾ ಹಿಂಗಾರು ಬಂದಾಗ ಮಳೆ ಚೆನ್ನಾಗಾದಾಗ ಭೂಮಿಯಲ್ಲಿ ತೇವಾಂಶ ಚೆನ್ನಾಗಿರುತ್ತೆ. ಭೂಮಿಯಲ್ಲಿ ತೇವಾಂಶ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂತಂದ್ರೆ, ಪೋಷಕಾಂಶಗಳ ಹೀರುವಿಕೆನೂ ಸಹ ಚೆನ್ನಾಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ಗಿಡಗಳಲ್ಲಿ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವಾಗ ನಮಗೆ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಈ ಹವಾಮಾನ ವೈಪರೀತ್ಯ ಇದ್ದಂಥ ಸಂದರ್ಭದಲ್ಲೇ ನಮಗೆ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ರೋಗ ಮತ್ತು ಕೀಟಗಳ ಬಾಧೆ ಜಾಸ್ತಿ ಇರುತ್ತೆ. ಇದು ಒಂದು. ಎರಡನೇದೇನಪ್ಪ ಅಂತಂದ್ರೆ, ಈ ಸಂದರ್ಭದಲ್ಲಿ ತಾವು ಉಳುಮೆ ಮಾಡಬೇಕೋ ಬೇಡವೋ ಅಂತ ಕೇಳ್ತಿದ್ದೀರಾ. ನನ್ನನ್ನು ಕೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಉಳುಮೆ ಸ್ವಲ್ಪ ರಹಿತವಾಗಿದ್ರೆ ಒಳ್ಳೆಯದು. ಯಾಕೆಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ನಾವು ನೀರಿನ ಒಂದು ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು, ಮಣ್ಣಿನ ತೇವಾಂಶವನ್ನು ಕಾಪಾಡೋದ್ರ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು. ಹಾಗಾಗಿ ಆದಷ್ಟು ಕಡಿಮೆ ಉಳುಮೆ ಪದ್ಧತಿಯನ್ನ ಮಾಡಿದ್ರೆ ಒಳ್ಳೇದು ಅಂತ ನಾನು
0: ಹೇಳ್ತೀನಿ.
1: ಹೌದೌದು, ಹೊದಿಕೆ ಬೆಳೆಗಳನ್ನು ಬೆಳೆಸ್ಕೊಳ್ಳೋದು ಈ ಸಂದರ್ಭದಲ್ಲಿ ಅನಿವಾರ್ಯ ಪರಿಸ್ಥಿತಿ ಆಗಿರೋದ್ರಿಂದ ಅದನ್ನ ನಾವು ಮಾಡಬೇಕಾಗುತ್ತೆ. ಜೊತೆಗೆ ಅವ್ರು ಇನ್ನೊಂದು ಕೇಳಿದ್ರೆ, ಲಘು ಪೋಷಕಾಂಶಗಳನ್ನ ಯಾವಾಗ ನೀಡಬೇಕು ಅಂತ. ಹೌದು ನೋಡಿ, ಅಡಿಕೆ ತೋಟಗಳಲ್ಲಿ ಲಘು ಪೋಷಕಾಂಶಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ಅದರಲ್ಲೂ ತಾವು ಕೇಳಿರ್ತಕ್ಕಂಥ ಜಿಂಕು ಬೋರಾನು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ. ಹರಳು ಉದುರತಕ್ಕಂಥದ್ದು ಮತ್ತೆ ಅಂಡುಡುಕ ಆಗ್ತಕ್ಕಂಥದ್ದು, ಇವೆರಡೂ ಸಹ ನಮಗೆ ಇವೆರಡು ಪೋಷಕಾಂಶದ ಕೊರತೆಯಿಂದ ಬರ್ತದೆ. ಸೊ ಈ ಸಂದರ್ಭದಲ್ಲಿ ನಾವು ಅದನ್ನು ಕೊಡಲಿಕ್ಕೆ ಶಿಫಾರಸು ಮಾಡ್ತಿದ್ವಿ. ಯಾಕೆಂದ್ರೆ ಈ ವರ್ಷ ಎಲ್ನಿನೋ ಪ್ರಭಾವ ಇರೋದ್ರಿಂದ ನಮಗೆ ಹಿಂಗಾರು ನಮಗೆ ಕಾಯಂಇಲ್ಲ. ಹಂಗಾಗಿ ಯೂಶಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಲಘು ಪೋಷಕಾಂಶಗಳನ್ನ ಹಿಂಗಾರಲ್ಲಿ ಕೊಡ್ತೀವಿ. ಆದ್ರೆ ನಾನು ಹೇಳ್ತಾ ಇರೋದು, ಈ ವರ್ಷ ಮುಂಗಾರಲ್ಲೇ ಕೊಡಿ ಅಂತ ಹೇಳ್ತಾ ಇದೀವಿ. ಯಾಕೆ ಅಂತ ಹೇಳಿದ್ರೆ, ಹಿಂಗಾರು ಮಳೆ ಕಾಯಂಇಲ್ಲ ಇರೋದ್ರಿಂದ ನಮಗೆ ಮುಂಗಾರಲ್ಲೇ ಅದನ್ನು ಕೊಟ್ಟರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ, ಬರ ನಿರೋಧಕ ಶಕ್ತಿ ಬರ್ತದೆ. ಆಮೇಲೆ ಇವು ಎರಡನ್ನೂ ಕೊಡುವಾಗ ಏನಪ್ಪ ಅಂದ್ರೆ, ಕ್ವಾಂಟಿಟಿ ಬಹಳ ಮುಖ್ಯ. ಎಷ್ಟು ಪ್ರಮಾಣದಲ್ಲಿ ಕೊಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ತೆಂಗಿನ ಮರಗಳಿಗಾದ್ರೆ ನಾವು ಬೋರಾನನ್ನ ನಾವು 50 ಗ್ರಾಂವರೆಗೆ ಕೊಡ್ಬೋದು, ಜಿಂಕ್ ಅನ್ನ ನಾವು 60-70 ಗ್ರಾಂವರೆಗೆ ನಾವು ಪ್ರತಿ ಗಿಡಕ್ಕೆ ಕೊಡ್ಬೋದು, ದೊಡ್ಡ ಗಿಡಗಳಿಗೆ ನಾನು ಹೇಳ್ತಾ ಇರೋದು. ಅದೇ ಅಡಿಕೆ ಗಿಡಗಳಿಗಾದ್ರೆ ನಾವು ಜಿಂಕ್ ಅನ್ನ ನಾವು 30 ಗ್ರಾಂ ನೀಡಬಹುದು, ಬೋರಾನನ್ನ ನಾವು 20 ಗ್ರಾಂ ನೀಡಬಹುದು. ಇವೆಲ್ಲದಕ್ಕಿಂತ ಇನ್ನೊಂದು ವಿಶೇಷ ಹೇಳ್ತೀನಿ ಚಿನ್ಮಯಾನಂದ ಅವರು, ಏನಂದ್ರೆ ಲಘು ಪೋಷಕಾಂಶಗಳ ಮಿಶ್ರಣ ಅಂತ ನಮ್ಮ ಇದರಲ್ಲಿ ಸಿಗುತ್ತೆ. ಮಾರುಕಟ್ಟೆಯಲ್ಲಿ ತುಂಬಾ ಒಳ್ಳೊಳ್ಳೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಲಘು ಪೋಷಕಾಂಶಗಳ ಮಿಶ್ರಣ ಇದಾವೆ. ಅದರಲ್ಲಿ ಜಿಂಕ್ ಇರುತ್ತೆ, ಬೋರಾನು ಇರುತ್ತೆ, ಮೆಗ್ನೀಷಿಯಂ ಇರುತ್ತದೆ, ಕಾಪರ್ ಇರುತ್ತೆ, ಎಲ್ಲ ಲಘು ಪೋಷಕಾಂಶಗಳನ್ನ ಫ್ಯಾಕ್ಟರಿ ಇದ್ದಂಗಿರುತ್ತೆ. ಸೊ ಅದನ್ನ ನಾವು ಅಡಿಕೆ ಗಿಡಗಳಿಗೆ ಈ ಸಂದರ್ಭದಲ್ಲಿ 50-100 ಗ್ರಾಂ ಕೊಡಬಹುದು. ತೆಂಗಿನ ಗಿಡಗಳಿಗಾದ್ರೆ ನಾವು 100-150 ಗ್ರಾಂ ಕೊಟ್ಟರೆ ಅದು ಈ ಸಂದರ್ಭದಲ್ಲಿ ನಮಗೆ ಅನುಕೂಲ ಆಗುತ್ತೆ.
0: ಅಂದ್ರೆ ಅಕ್ಟೋಬರ್ ನವೆಂಬರ್ ಕೊಡ್ತಕ್ಕಂಥ ಪೋಷಕಾಂಶಗಳನ್ನ ಈಗಾನೇ ಮುಂಗಾರಲ್ಲೇ ಕೊಟ್ಬಿಟ್ರೆ ಹೆಚ್ಚು.
1: ನಾನು ಹೇಳೋದು ಈಗ ಸಲನೆ ಕೊಟ್ಟರೆ ಒಳ್ಳೇದು, ಯಾಕಂದ್ರೆ ನಮಗೆ ಮುಂದಿನ ಮಳೆ ಕಾಯಂ ಇಲ್ಲದೇ ಇರೋದ್ರಿಂದ ಈಗ ಕೊಡೋದ್ರು ಉತ್ತಮ.
0: ಚಿನ್ಮಯಾನಂದವರೇ, ನಿಮ್ಗೆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಕಾಣ್ತೀವಿ. ಆಕಾಶವಾಣಿ ಕರೆ ಮಾಡಿದ್ರೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಸರ್. ಹಲೋ ಆಕಾಶವಾಣಿ.
3: ನಮಸ್ತೆ ಸರ್.
0: ಸರ್ ನಮಸ್ಕಾರ, ನಿಮ್ಮ ಹೆಸರು ಹೇಳಿ ಸರ್.
3: ನನ್ನ ಹೆಸರು ಚಂದ್ರಶೇಖರ್ ಅಂತ ಸರ್.
0: ಚಂದ್ರಶೇಖರ್, ಯಾವೂರಿಂದ ಚಂದ್ರಶೇಖರ್?
3: ಹೊನ್ನಗೊಂಡನಹಳ್ಳಿ, ಶಿರಾ ತಾಲೂಕು, ತುಮಕೂರು.
0: ಹೊನ್ನಗೊಂಡನಹಳ್ಳಿ. ಚಂದ್ರಶೇಖರ್, ಪ್ರಶ್ನೆ ಕೇಳ್ರಿ, ವಿಜ್ಞಾನಿಗಳಿದ್ದಾರೆ.
3: ಸರ್ ನಮಸ್ತೆ

0: ನಮಸ್ತೆ, ಹೇಳಿ ಚಂದ್ರಣ್ಣ.
1: ಅದೇ ಈಗ ಮುಂಗಾರಲ್ಲಿ ತೋಟಗಾರಿಕೆ ಬೆಳೆ ಸರ್ ನಮ್ದು.
0: ಏನ್ ಬೆಳೆ ಬೆಳೀತಾ ಇದೀರಾ
1: ಸರ್? ಅಡಿಕೆ, ತೆಂಗು, ಬಾಳೆ.
0: ಓಕೆ
1: ಸರ್. ಅದೇ ಸರ್, ಈಗ ಅಡಿಕೆ ಇಳುವರಿ ಕಡಿಮೆ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ.
0: ಹೌದು
1: ಸರ್. ಅದೇ ಈಗ ಮತ್ತೆ ಅದೇ ಈ ಎಲೆ ಒಣಗದು ಮೀನ್.
0: ಹೌದು. ಓಕೆ.
1: ಲಘು ಪೋಷಕಾಂಶ ನಾವೇನು ಕೊಡ್ತೀವಿ ಸರ್? ಅದೇ ಕುರಿ ಗೊಬ್ಬರ ಮೇನ ಕೊಡ್ತೀವಿ. ಅದೇ ಸ್ವಲ್ಪ ಮೊದಲಿನಷ್ಟು ತೆಗಿಯಕ್ ಆಗ್ತಾ ಇಲ್ಲ.
0: ಓಕೆ, ಈಗ ತಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಏನಂದ್ರೆ ಈ ಮುಂಗಾರಿನಲ್ಲಿ ಈ ವರ್ಷ ತಮ್ಗೆ ಸ್ವಲ್ಪ ಇಳುವರಿ ಕುಂಠಿತ ಆಗಿದೆ, ರೋಗ ಮತ್ತು ಕೀಟದ ಸಮಸ್ಯೆಗಳು ಜಾಸ್ತಿ. ಸರ್ವೇ ಸಾಮಾನ್ಯವಾಗಿ ಏನಾಗುತ್ತೆ ಚಂದ್ರಶೇಖರ್ ಅವರೆ, ಈ ಸಲ ಸ್ವಲ್ಪ ಮುಂಗಾರು ಇಂಡೇಟ್ ಹಾಕಿರೋದ್ರಿಂದ ನಮಗೆ ಸರಿಯಾದ ಸಮಯಕ್ಕೆ ಅದಕ್ಕೆ ಪೋಷಕಾಂಶಗಳನ್ನು ಇಡಕ್ ಆಗ್ತಾ ಇಲ್ಲ, ಮತ್ತೆ ತೋಟ ನಿರ್ವಹಣೆಯನ್ನು ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನಾವು ಮಾಡ್ತಕ್ಕಂಥ ಬೇಸಾಯ ಕ್ರಮಗಳನ್ನ ಈ ವರ್ಷ ನಾವು ಬದಲಾಯಿಸ್ಕೋಬೇಕಾದಂತ ಅನಿವಾರ್ಯತೆ ಇದೆ ಒಂದು. ಆಮೇಲೆ ತಾವು ಒಂದು ಒಳ್ಳೆ ಪ್ರಶ್ನೆ ಹೇಳಿದ್ರಿ. ಒಂದು ಏನಪ್ಪಾ ಅಂತೇಳಿದ್ರೆ, ಮುಂಗಾರಿನಲ್ಲೇ ಆಕ್ಚುಲಿ ನಾವು ಸಾವಯವ ಗೊಬ್ಬರಗಳನ್ನು ಕೊಡಬೇಕು. ಯಾವುದೇ ತೋಟಗಾರಿಕೆ ಬೆಳೆ ಇರಲಿ ನಾವು ಮುಂಗಾರಿನಲ್ಲೇ ಕೊಡಬೇಕು. ಯಾಕಂದ್ರೆ ಇವೆಲ್ಲ ನಾವೇನ್ ಹೇಳ್ತೀವಿ ಅಂತಂದ್ರೆ, ಭೂಮಿಗೆ ಹಾಕಿದಾಗ ಭೂಮಿಯ ಉಷ್ಣಾಂಶನೂ ಕಡಿಮೆ ಇರಬೇಕು, ವಾತಾವರಣದಲ್ಲಿರ್ತಕ್ಕಂಥ ಉಷ್ಣಾಂಶನೂ ಕಡಿಮೆ ಇರಬೇಕು. ಅಂತ ಸಂದರ್ಭದಲ್ಲಿ ಉತ್ತಮವಾದಂತಹ ತೇವಾಂಶ ಸಿಕ್ಕಾಗ ಸಾವಯವ ಗೊಬ್ಬರಗಳು ಉತ್ತಮವಾಗಿ ಕೆಲಸ ಮಾಡ್ತವೆ. ಆದ್ರೆ ನಮ್ಮ ರೈತರು ಯಾವಾಗ್ಲೂ ಉಲ್ಟಾ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಅವ್ರು ಯಾವಾಗ್ಲೂ ಸಾವಯವ ಗೊಬ್ಬರಗಳನ್ನ ಹಿಂಗಾರಲ್ಲಿ ಬೇಸಿಗೆನಲ್ಲಿ ಹೊಡಿತಾರೆ. ಅದು ತಪ್ಪು ಆಕ್ಚುಲಿ. ಹಂಗಾಗಿ ಚಂದ್ರಶೇಖರ್ ಅವರು ಈ ವರ್ಷ ತಾವೇನ್ ಮಾಡಿ ಅಂತಂದ್ರೆ, ಲಭ್ಯತೆ ಇತ್ತು ಅಂದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ಕುರಿ ಗೊಬ್ಬರವನ್ನ ತಮ್ಮ ತೋಟಗಳಿಗೆ ಕೊಡಿ. ಕೊಟ್ಟಿಗೆ ಗೊಬ್ಬರ ಆದ್ರೆ ನಮಗೆ ಒಂದು ಅಡಿಕೆ ಗಿಡಗಳಿಗೆ ಫಸಲು ಬರ್ತಂತ ಗಿಡಗಳಿಗೆ ಒಂದರಿಂದ ಎರಡು ಪುಟ್ಟಿಯಷ್ಟು ಕೊಡ್ಬೋದು. ಅದೇ ನಾವು ಕುರಿ ಗೊಬ್ಬರ ಆದ್ರೆ 2-3 kg ನಾವು ಕೊಡ್ಬೋದು. ಮತ್ತೆ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ. ಯಾವುದೇ ಕಾರಣಕ್ಕೂ ಈ ಸಾರಿ ನಮ್ಮ ರೈತ ಬಾಂಧವರು ಯೂರಿಯಾ ಮತ್ತೆ DAP ಗೊಬ್ಬರವನ್ನ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಬಳಸಬೇಡಿ. ಎಸ್ಪೆಷಲಿ ನಮ್ಮ ಅಡಿಕೆ ಮತ್ತು ತೆಂಗಿಗೆ ಬಳಸಬೇಡಿ. ನಾವು ಸಂಯುಕ್ತ ರಾಸಾಯನಿಕ ಗೊಬ್ಬರಗಳಾಗಿರ್ತಕ್ಕಂಥ 10-26 ಇರ್ಬೋದು ಅಥವಾ 15-15 ಇರ್ಬೋದು, 17-17 ಇರ್ಬೋದು, ಈ ಗೊಬ್ಬರಗಳನ್ನ ನಾವು ಆ ಗಿಡಗಳ ವಯಸ್ಸಿನ ಶಿಫಾರಸಿನಂತೆ ಕೊಡಬೇಕು.
2: NPK
0: ಸಮನಾಗಿರ್ತಕ್ಕಂಥದ್ದು 1-5 ವರ್ಷದ ಗಿಡಗಳು ಇತ್ತು ಅಂತ ಹೇಳಿದ್ರೆ 100 gram ಕೊಟ್ಟರೆ ಸಾಕಾಗುತ್ತೆ. 16 ವರ್ಷ ಗಿಡ ಇತ್ತು ಅಂದ್ರೆ ಚಂದ್ರಶೇಖರ್ ಅವರೇ, ತಾವು 200 gram ಕೊಡಿ. ಯಾವ್ದಾದ್ರು 10-26 ಇರ್ಬೋದು ಅಥವಾ 15-15 ಇರ್ಬೋದು, ಅದನ್ನ 200 gram ಕೊಡಿ. ಮತ್ತೆ ಈ ವರ್ಷ ಇನ್ನೊಂದು ರೈತರು ಮಾಡಲೇಬೇಕಾದಂತ ಒಂದು ಪದ್ಧತಿ ಏನಪ್ಪ ಅಂದ್ರೆ, 50 gram ಪೊಟಾಶ್ ಎಕ್ಸ್ಟ್ರಾ ಕೊಡ್ಲೇಬೇಕು ಎಲ್ಲಾ ಬೆಳೆಗಳಿಗೂ. ಯಾಕೆ ಅಂತ ಹೇಳಿದ್ರೆ, ಪೊಟಾಶ್ ಅನ್ನ ನಾವು ಎಕ್ಸ್ಟ್ರಾ ಕೊಟ್ಟಾಗ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ, ಬರ ನಿರೋಧಕ ಶಕ್ತಿ ಎಲ್ಲಾ ಗಿಡಗಳಿಗೂ ಬರ್ತದೆ. ಆಮೇಲೆ ಪೊಟಾಶ್ ಕೊಟ್ಟಾಗ ನಾವು ಪಡಿತಕ್ಕಂತ ಉತ್ಪನ್ನ ಗುಣಮಟ್ಟವಾಗಿರುತ್ತೆ, ತೂಕವಾಗಿರುತ್ತೆ, ಇಳುವರಿ ಹೆಚ್ಚಾಗಿ ಬರ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ 200 gram 10-26, 50 gram ಪೊಟ್ಯಾಶ್, ಮತ್ತೆ ಆಗ್ಲೇ ನಾನು ಹೇಳಿದಂಗೆ ಲಘು ಪೋಷಕಾಂಶಗಳ ಮಿಶ್ರಣ ಇದೆ, ಅದನ್ನ 70-100 gram ಅಷ್ಟು ಕೊಟ್ರೆ ಅದು ಅನುಕೂಲ ಆಗುತ್ತೆ. ಮತ್ತೆ ಇನ್ನೊಂದೇನ್ ಮಾಡಿ ಚಂದ್ರಶೇಖರ್ ಅವರೇ, ಗೊಬ್ಬರ ಕೊಟ್ಟ ತಕ್ಷಣ ಅದು ಮಣ್ಣಲ್ಲಿ ಮುಚ್ಚಬೇಕು. ಒಂದು ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಒಂದು ನೀರಾವರಿಯನ್ನ ನಾವು ಕೊಡಬೇಕಾಗುತ್ತೆ. ಜೊತೆಗೆ ಏನು ಅಂದ್ರೆ, ಮುಂಗಾರಿನಲ್ಲಿ ಸೋನೆ ಮಳೆ ಬರೋದ್ರಿಂದ ಯಾವ್ದಾದ್ರು ಒಂದು ಹಸಿರಲೆ ಗೊಬ್ಬರದ ಗಿಡ ಹಾಕ್ರಿ. ಸೆಣಬು ಇರ್ಬೋದು, ಡಯಾಂಚೆ ಇರ್ಬೋದು, ಅಲಸಂದೆ ಇರ್ಬೋದು, ಹುರುಳಿ ಇರ್ಬೋದು, ಅವರೇ ಇರ್ಬೋದು, ಯಾವ್ದಾದ್ರು ಒಂದು ಹಾಕಿ ಅದನ್ನ ಮಲ್ಚಿಂಗ್ ಮಾಡಿದ್ರೆ ಸೆಣಬು ಬಳಸಿ ಅನುಕೂಲ ಆಗುತ್ತೆ.
2: ಧನ್ಯವಾದಗಳು ಚಂದ್ರಶೇಖರ್ ಅವರು. ಮತ್ತೊಂದು ಕರೆ ಇದೆ. ಹಲೋ
3: ಹಲೋ
2: ಹಲೋ, ಆಕಾಶವಾಣಿ, ನಿಮ್ ಹೆಸರು ಹೇಳಿ ಸರ್.
3: ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ಹೊನ್ನೂರಲ್ಲಿ ಹನುಮಂತಾಪುರದಿಂದ.
2: ಹೊನ್ನೂರಲ್ಲಿ ಅವರೇ ಬಸನಗೌಡ ಸರ್, ಇದನ್ನ ಪ್ರಶ್ನೆ ಕೇಳಿ.
3: ನಮಸ್ತೆ ಸರ್. ನಾನು ಈಗ ಒಂದು 15,000 ಮೆಣಸಿನ ಗಿಡ ಹಾಕಿದೀನಿ.
0: ಓಕೆ.
3: ಒಂದು 5,000 30,000 ಕೋಸ್ ಹಾಕಿದೀನಿ.
0: ಓಕೆ.
3: ಹಾಗಾಗಿ ಈಗ ನಾನು ಮೆಣಸಿನ ಗಿಡ 15 ದಿವಸ ಆಯ್ತು, ಈಗ ಎಡೆ ಉರಿಸಿದೀನಿ ಸರ್.
0: ಓಕೆ.
3: ಈಗ ನಾನು ಗೊಬ್ಬರ ಯಾವ್ದು ಕೊಡ್ಬೇಕು ಸರ್ ಈಗ ಅದಕ್ಕೆ?
0: 15 ದಿವಸ ಆಗಿ ಎಡೆ ಹೊಡೆದಿತ್ತು ಅಂದ್ರೆ, ಮೂಲ ಗೊಬ್ಬರ ಹಾಕಿದೀರಾ ಕೆಳಗಡೆ ಅಥವಾ ಹಾಗೆ ಹಾಕಿದೀರಾ?
3: ಇಲ್ಲ ಸರ್, ಹಾಗೆ ನಾಟಿ ಮಾಡಿದ್ರೆ.
0: ಹಾಗೆ ನಾಟಿ ಮಾಡಿದ್ರೆ 10-26 ಗೊಬ್ಬರನ ನೀವು ಈಗ ಒಂದು ಎಕರೆಗೆ 1-30 kg ಹಂಗೆ ನೀವು ಕುಡಿ ಅದನ್ನ ಇವಾಗ. ಓಕೆ. ಆಮೇಲೆ ಈ ಗೊಬ್ಬರ ಕೊಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡಿ ಅಂದ್ರೆ, ಮೇಲ್ ಗೊಬ್ಬರವಾಗಿ ನಾವು ಸಿಂಪರಣೆ ಮೂಲಕನೂ ಸಹ ನಾವು ಗೊಬ್ಬರ ಕೊಡ್ಬೋದು. ಸಿಂಪರಣೆ ಗೊಬ್ಬರದಲ್ಲಿ ತಾವೇನ್ ಮಾಡಿ ಅಂತಂದ್ರೆ, ನೀರಿನಲ್ಲಿ ಕರಗ್ತಕ್ಕಂತ ರಸಗೊಬ್ಬರಗಳು ಬರುತ್ತೆ, ಅದರಲ್ಲಿ 19:19 ಇರ್ಬೋದು ಅಥವಾ 13:45 ಇರ್ಬೋದು. 13:45 ಕೊಟ್ರೆ ತುಂಬಾ ಒಳ್ಳೇದು, ಯಾಕೆಂತಂದ್ರೆ ಅದರಲ್ಲಿ ಸಾರಜನಕ ಇರುತ್ತೆ ಮತ್ತೆ ಪೊಟ್ಯಾಷಿಯಂ ಸಹ ಇರುತ್ತೆ. ಸೊ ಕಾಯಿಗಳು ಚೆನ್ನಾಗಿ ಬರ್ಲಿಕ್ಕೆ ಮತ್ತೆ ಹೂ ಚೆನ್ನಾಗಿ

0: ಕಟ್ಟಲಿಕ್ಕೆ ಅದು ಅನುಕೂಲ ಆಗುತ್ತೆ. ನಾವು ತರಕಾರಿ ಬೆಳೆ ಆಗಿರೋದ್ರಿಂದ ಇವೆರಡೂ ಬೆಳೆಗಳಿಗೂ ನಾವು ಸಿಂಪರಣೆ ಮಾಡ್ಬೋದು. ನಾವು 4-5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನೀವು ಈ ಬೆಳೆಗಳಿಗೆ ಸಿಂಪರಣೆ ಮಾಡಿದ್ರು ಆಯ್ತು. ಇದನ್ನ ಮಾಡಿ ಮತ್ತೆ ಈ ಬೆಳೆ ಈಗ ಸಿಂಪರಣೆ ಮಾಡಿದ 20 ದಿವಸದ ನಂತರ ಒಂದು ಲಘು ಪೋಷಕಾಂಶವನ್ನು ಸಿಂಪರಣೆ ಮಾಡಿ ಇವೆರಡೂ ಬೆಳೆಗಳಿಗೆ. ಅದರಲ್ಲಿ ತರಕಾರಿ ಸ್ಪೆಷಲ್ ಅಂತ ಸಿಗುತ್ತೆ, ಅದು ಸಿಗ್ಲಿಲ್ಲ ಅಂತಂದ್ರೆ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಲಘು ಪೋಷಕಾಂಶವನ್ನ ಇವೆರಡೂ ಬೆಳೆಗಳಿಗೆ ನೀವು 3-4 ಗ್ರಾಂ ಅದು ಪೌಡರ್ ಇದ್ರೆ ಅಥವಾ ಲಿಕ್ವಿಡ್ ಇತ್ತು ಅಂತ ಹೇಳಿದ್ರೆ 3-4 ml ಪ್ರತಿ ಲೀಟರ್ ನೀರಿಗೆ ಬೆರೆಸ ಮಾಡಿ ಸಿಂಪರಣೆ ಮಾಡ್ರಿ. ನಾಟಿ ಮಾಡಿದ 15ನೇ ದಿವಸಕ್ಕೆ ಅದನ್ನ ಸಿಂಪರಣೆ ಮಾಡ್ಬೇಕು. ಓಕೆ, ಈಗ 15ನೇ ದಿವಸಕ್ಕೆ ನೀವು 19-19 ಅಥವಾ 13-45 ಇದನ್ನ ಸಿಂಪರಣೆ ಮಾಡಿ.
1: 35 ದಿವಸಕ್ಕೊಮ್ಮೆ ಸಿಂಪರಣೆ ಮಾಡಿ ಅಥವಾ 15 ದಿವಸಕ್ಕೆ.
2: ರೋಗ ರೋಗ ಏನಾದರೂ ಬರುತ್ತೆ ಸರ್? ಈಗೇನಿಲ್ಲಲ್ಲ.
0: ಈ ವರ್ಷ ಏನಾಗಿದೆ ಗೊತ್ತಾ, ರೋಗ ಬರ್ತಕ್ಕಂಥ ಸಂಭವ ಇರುತ್ತೆ. ಯಾಕೆಂತಂದ್ರೆ ಈಗ ಮಳೆ ಇಲ್ಲ, ಮಳೆ ಒಂದ್ಸರಿ ಏನಾದ್ರು ಜಾಸ್ತಿ ಆಯ್ತು ಅಂತಂದ್ರೆ ಅದರಲ್ಲೂ ಕಪ್ಪು ಭೂಮಿ ಇತ್ತು ಅಂತ ಹೇಳಿದ್ರೆ ನಮಗೆ ಅಲ್ಲಿ ತೇವಾಂಶ ಜಾಸ್ತಿ ಆದಾಗ ಎಲೆ ಚುಕ್ಕೆ ರೋಗ ಬರ್ತಕ್ಕಂಥದ್ದು ಅಥವಾ
2: ಮರಳುಮಿಶ್ರಿತ ಕೆಂಪು ಭೂಮಿ.
0: ಮರಳುಮಿಶ್ರಿತ ಕೆಂಪು ಭೂಮಿ ಇದ್ರೆ ಏನು ತೊಂದರೆ ಇಲ್ಲ. ಅದ್ರ ಜೊತೆಗೆ ಒಂದು ನಾವು ರೋಗನಾಶಕವನ್ನು ಬೇಕಾದ್ರೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡ್ಬೋದು. ನಿಮಗೆ ಕಾರ್ಬನ್ಡೈಜಮ್ ಪ್ಲಸ್ ಮ್ಯಾಂಕೋಜೆಬ್ ಇರ್ತಕ್ಕಂಥ ಒಂದು ಸಾಫ್ ಅಂತ ಒಂದು ಏನು ಬರ್ತದೆ ಅದು ರೋಗನಾಶಕ, ಅದನ್ನ 2 ಗ್ರಾಂ 1 ಲೀಟರ್ ನೀರಿಗೆ ಇವೆರಡರ ಜೊತೆ ಮಿಕ್ಸ್ ಮಾಡ್ಕೊಂಡು ನೀವು ಸಿಂಪರಣೆ ಮಾಡಬಹುದು. ಮಾಡಿ,
1: ಮುಂಜಾಗ್ರತೆ ಮಾಡಬಹುದು,
0: ಮುಂಜಾಗ್ರತೆ ಮಾಡಬಹುದು, ಖಂಡಿತವಾಗಿ ಮಾಡಬಹುದು.
2: ಇನ್ನೊಂದು ಕೋಸ ಹಾಕಿ 5 ದಿವಸ ಆಗಿದೆ ಸರ್.
0: ಓಕೆ, ಕನಿಷ್ಠ ಪಕ್ಷ 15 ದಿವಸ ಹಾಕ್ಬೇಕು. 15 ದಿವಸ ಆದ್ಮೇಲೆ ಈಗೇನ್ ಮೇಲೆ ಹೇಳಿದ್ನಲ್ಲ ಅವೇ ಸಿಂಪರಣೆ ಮಾಡಿ. ಮತ್ತೆ ದಯವಿಟ್ಟು ಕೋಸಿಗೆ ಜಾಸ್ತಿ ಔಷಧಿ ಹೊಡಿಬೇಡಿ, ಯಾಕಂದ್ರೆ ಅದರಲ್ಲಿ ವಜ್ರ ಪತಂಗವಿನ ಹುಳ ಬರುತ್ತೆ ಅಂತ ಹೇಳಿ ಆ ಕೋಸನ್ನ ನಾಳೆ ಬೆಳಿಗ್ಗೆ ಕೊಯ್ಬೇಕು ಅಂದ್ರೂ ಸಾಯಂಕಾಲ ಔಷಧಿ ಹೊಡಿತಾರೆ. ಆತರ ಮಾಡಬೇಡಿ, ಯಾಕಂದ್ರೆ ಅದು ತಿನ್ನೋ ವಸ್ತು ಆಗಿರೋದ್ರಿಂದ ನಾವು ತುಂಬಾ ಡೇಂಜರಸ್ ಕೆಮಿಕಲ್ಸ್ ಅನ್ನ ಅದಕ್ಕೆ ಸಜೆಸ್ಟ್ ಮಾಡ್ತಾರೆ. ಹಂಗಾಗಿ ಸ್ವಲ್ಪ ಅದರ ಇಲ್ಲ, ಕೋಸು ಚೆನ್ನಾಗುತ್ತೆ ಮಾಡಿ. ಬಟ್ ಆದಷ್ಟು ಏನ್ ಮಾಡಿ ಅಂತಂದ್ರೆ ಬೇವಿನ ಮೂಲದ ಕಷಾಯ, ಬೇವಿನ ಮೂಲದ ಕಷಾಯ ಸಿಗುತ್ತೆ ಅಥವಾ ನೀಮ್ ಆಯಿಲ್ ಸಿಗುತ್ತೆ ನಮಗೆ ಮಾರ್ಕೆಟ್ ಅಲ್ಲಿ 300 PPM ಇರತಕ್ಕಂತ ನೀಮ್ ಆಯಿಲ್ ಇದೆಯಲ್ಲ, ಅದನ್ನ ಬೇಕಾದ್ರೆ ಬೇವಿಗೆ 20 ದಿವಸಕ್ಕೊಮ್ಮೆ ಸಿಂಪರಣೆ ಮಾಡಿದ್ರು ಸಹ ನಮಗೆ ಈ ಒಂದು ಏನು ವಜ್ರ ಪತಂಗುವಿನ ಹುಳ ಇದೆಯಲ್ಲ ಅದು ಕಂಟ್ರೋಲ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಆದಷ್ಟು ಆಯ್ತು, 1000 PPM ಇದ್ರು ನಡೀತದೆ. ಬಟ್ ಒಂದೇ ಒಂದು ನಾನು ಎಲ್ಲಾ ತರಕಾರಿ ಬೆಳೆಗಾರರಿಗೆ ಹೇಳೋದು, ದಯವಿಟ್ಟು ತರಕಾರಿಗಳಿಗೆ ಆದಷ್ಟು ಔಷಧಿಯನ್ನ ಕಡಿಮೆ ಮಾಡಿ, ಸಸ್ಯಜನ ಕೀಟನಾಶಕಗಳನ್ನ, ಸಸ್ಯಜನ ರೋಗನಾಶಕಗಳನ್ನ, ಜೈವಿಕ ಪದಾರ್ಥಗಳನ್ನ ಬಳಸ್ರಿ. ಯಾಕೆಂದ್ರೆ ಎಲ್ಲರೂ ತರಕಾರಿ ತಿಂತೀವಿ, ಎಲ್ಲರ ಹೊಟ್ಟೆನಲ್ಲೂ ಔಷಧಿ ಹೋಗಿ ಸೇರ್ಕೊಳ್ಳುತ್ತೆ, ಎಲ್ಲರ ಹೊಟ್ಟೆನಲ್ಲೂ ಮಿಲಿಗ್ರಾಮ್ಗಳಷ್ಟು ಕ್ಯಾನ್ಸರ್ ಹೋಗುತ್ತೆ. ಹಂಗಾಗಿ ಇವತ್ತು ಎಲ್ಲರ ಮನೆಯಲ್ಲೂ ಕ್ಯಾನ್ಸರ್ ಪೇಷೆಂಟ್ಗಳು ಬಂದಿದ್ದಾರೆ. ದಯವಿಟ್ಟು ಇದೊಂದು ರೈತ ಬಾಂಧವರು ಆದಷ್ಟು ಜೈವಿಕ ಒಂದು ಗೊಬ್ಬರಗಳ ಬಳಕೆ ಮತ್ತೆ ಜೈವಿಕ ಕೀಟನಾಶಕ ಬಳಕೆಯನ್ನ ಮಾಡ್ಕೊಳ್ಳಿ,
1: ಆದಷ್ಟು ರಾಸಾಯನಿಕವನ್ನ ಕಡಿಮೆ
0: ಮಾಡಿ, ತರಕಾರಿಗಳಿಗೆ ಕಡಿಮೆ ಮಾಡಿ.
1: ಮತ್ತೊಂದು ಕರೆ ಇದೆ ಸರ್, ಧನ್ಯವಾದಗಳು. ಒನ್ನರಲ್ಲಿ ಅವರೇ, ಹಲೋ ಆಕಾಶವಾಣಿ, ಹಲೋ ಆಕಾಶವಾಣಿ
0: ಮಾತಾಡಿ.
1: ಹಲೋ
3: ನಮಸ್ತೆ,
1: ನಿಮ್ಮ ಹೆಸರು ಹೇಳಿ ಸರ್, ರೇಡಿಯೋದಿಂದ ದೂರ ಬನ್ನಿ. ಹಲೋ ವೀರಣ್ಣ, ವೀರಣ್ಣ
0: ಎಲ್ಲಿಂದ ಸರ್?
1: BS ವೀರಣ್ಣ, ಎಲ್ಲಿಂದ ವೀರಣ್ಣ ಅವ್ರೆ? ಬಂಜಿಗೆರೆ ಚಳ್ಳಕೆರೆ ತಾಲೂಕು.
0: ಹೇಳ್ರಿ
3: ಸರ್. ನಮ್ದು ಒಂದು ವರ್ಷ ಆಗ್ತದೆ ಆಗಸ್ಟ್ ತಿಂಗಳಲ್ಲಿ.
0: ಏನು, ಯಾವ ಬೆಳೆ?
1: ಬೆಳೆ
3: ನೇರಳೆ ಗಿಡ.
0: ನೇರಳೆ, ವೆರಿ ಗುಡ್. ಓಕೆ,
3: ಕೊನೆಯೆಲ್ಲ ಒಣಗ್ತಾ ಇದೆ.
0: ಓಕೆ,
3: ಎಲೆ ಎಲ್ಲ ಒಣಗಿ ಕೆಳಗೆ ಬೀಳುತ್ತದೆ.
0: ಓಕೆ,
3: ಒಂದೊಂದು ಗಿಡ ಪೂರ್ತಿ ಬರಲಾಗಿದೆ ಎಲೆಯಿಂದಾಗಿ.
0: ಓಕೆ ಓಕೆ, ಯೂಶುವಲಿ ಏನ್ ಗೊತ್ತಾ ವೀರಣ್ಣರೇ, ನೇರಳೆ ಗಿಡಕ್ಕೆ ಅಂತಹ ಪ್ರಮುಖವಾದಂತಹ ರೋಗ ಮತ್ತೆ ಕೀಟ ಯಾವುದು ಬರೋದಿಲ್ಲ. ಓಕೆ, ಒಂದು. ಎರಡನೇದು, ಯಾವ ಕ್ರಮಕ್ಕಾಗಿರ್ಬೋದು ಅಂತ ಹೇಳಿದ್ರೆ ಏನಾದ್ರೂ ಬೇರಿಗೆ ಏನಾದ್ರೂ ಸಮಸ್ಯೆ ಆದಾಗ ಈ ತರ ಸಮಸ್ಯೆ ಆಗುತ್ತೆ. ಮತ್ತೆ ಏನಾದ್ರು ಗೆದ್ಲು ಸಮಸ್ಯೆ ಇದ್ರೆ ಮಾತ್ರ ಬೇರಿಗೆ ಸಮಸ್ಯೆ ಆದಾಗ ಈ ತರ ಎಲೆಗಳು ಉದುರೋದನ್ನ ನಾವು ನೋಡ್ತೇವೆ. ಆಮೇಲೆ ಅದಕ್ಕೆ ರಸ ಇರೋ ಕೀಟಗಳಾಗ್ಲಿ ಅಥವಾ ಕಟ್ ಮಾಡೋ ಕೀಟಗಳು ಏನು ಬರೋದಿಲ್ಲ. ತಾವೊಂದು ಕೆಲಸ ಮಾಡ್ಬೋದು, ಏನಂದ್ರೆ ತಾವು ಹೋಗಿರತಕ್ಕಂತ ಅಥವಾ ಸತ್ತಿರತಕ್ಕಂಥ ಗಿಡದ ಬೇರನ್ನ ಸ್ವಲ್ಪ ಬಗದ್ ನೋಡ್ರಿ. ಆ ಬೇರೇನಾದ್ರೂ ಕಪ್ಪು ಬಣ್ಣಕ್ಕಾಗಿದ್ರೆ ಅಥವಾ ಬೇರಲ್ಲಿ ಏನಾದ್ರೂ ಸ್ವಲ್ಪ ಈ ಟರ್ಮೈಟ್ಸ್ ಏನಾದ್ರೂ ಡ್ಯಾಮೇಜ್ ಆಗಿದ್ರೆ ಈ ತರ ಆಗುತ್ತೆ.
1: ಏನಾದ್ರೂ ಆಳ್ವಾಗಿ ಉಳುಮೆ ಮಾಡಿದ್ರ ವೀರಣ್ಣವ್ರೆ? ಅಲ್ಲಿ
3: ಸರ್ ಉಳುಮೆ ಬೇಸಾಯ ಮಾಡಿದ್ವಿ. ಈ ಗಿಡ ಒಣಗಕ್ಕಿಂತ ಮುಂಚೆ ಮಾಡಿಲ್ಲ, ಈಗ ಮಾಡಿದ್ವಿ.
0: ಈಗ ಮಾಡಿದಿರಾ?

0: ಅದಕ್ಕೆ ಮುಂಜಾಗ್ರತಾ ಕ್ರಮ ಒಂದು ಹೇಳ್ತೀನಿ ವೀರಣ್ಣ ಅವರೇ, ಏನ್ ಮಾಡ್ರಿ ಅಂದ್ರೆ ನಾವು ಬೇರಿಗೆ ನೀಡಬೇಕಾಗಿರೋದ್ರಿಂದ ಅದಕ್ಕೆ ನಾವು ಯಾವ್ದಾದ್ರು ಒಂದು ಕೀಟನಾಶಕ, ಕ್ಲೋರೋಪೈರಿಪಾಸ್ ಕೀಟನಾಶಕ ಬರುತ್ತಲ್ಲ, ಆ ಕ್ಲೋರೋಪೈರಿಪಾಸ್ ಕೀಟನಾಶಕವನ್ನ 2 ml 1 liter ನೀರಿಗೆ ಅದ್ರ ಜೊತೆಗೆ ಏನ್ ಮಾಡಿ ಅಂತಂದ್ರೆ ನೀವು ಇದನ್ ಮಾಡಿ, ಏನು ಕಾಪರ್ ಆಕ್ಸಿ ಕ್ಲೋರೈಡ್ ಬ್ಲೈಟಾಕ್ಸ್ ಅಂತ ಸಿಗುತ್ತೆ, ಅದನ್ನ 3 gram 1 liter ನೀರಿಗೆ ಎರಡನ್ನೂ ಮಿಶ್ರಣ ಮಾಡಿ ಒಂದು 3 liter ಅದಕ್ಕೆ ಬುಡಕ್ಕೆ ಹಾಕ್ರಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಯಾವ್ದಾದ್ರು ರೂಟಲ್ ಇನ್ಫೆಕ್ಷನ್ ಇದ್ರೆ, ಬೇರಲ್ ಇನ್ಫೆಕ್ಷನ್ ಇದ್ರೆ ಅವಾಯ್ಡ್ ಆಗುತ್ತೆ. ಜೊತೆಗೆ ಇನ್ನೊಂದೇನಾಗುತ್ತೆ, ಏನಾದರೂ ಕೀಟಗಳು ಡ್ಯಾಮೇಜ್ ಅಥವಾ ಟರ್ಮೇಷ್ ಡ್ಯಾಮೇಜ್ ಇದ್ರೂ ಅದು ಹೋಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಆದಷ್ಟು ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಕೊಡ್ರಿ, ಬೇವಿನ ಪೌಡರ್ ಅಥವಾ ಬೇವಿನ ಹಿಂಡಿ ಇದ್ರೆ ಒಂದ್ 2.5 kg ಅಷ್ಟು ಕೊಡಿ, ಅದು ಅವಾಯ್ಡ್ ಆಗ್ತದೆ. ಆಮೇಲೆ ಇನ್ನೊಂದು ಮಾಡಿ ಏನಂತಂದ್ರೆ, ಕಾರ್ಯಕ್ರಮದ ಕಡೆಯಲ್ಲಿ ನನ್ನ ನಂಬರ್ ನಿಮಗೆ ಹೇಳ್ತೇವೆ, ಆ ನನ್ನ ನಂಬರ್ಗೆ ನೀವು ಫೋಟೋ ಹೊಡೆದು ಹಾಕ್ರಿ, ಅದನ್ನ ಏನು ಆಗಿದೆ ಅಲ್ಲ ಆ ಗಿಡದ ಫೋಟೋ ಹೊಡೆದು ಹಾಕ್ರಿ, ನಾನು ವಾಟ್ಸಪ್ ಅಲ್ಲಿ ನಿಮಗೆ ಅದಕ್ಕೆ ಮಾಹಿತಿಯನ್ನು ಕೊಡ್ತೇನೆ. ಓಕೆ,
1: ಥ್ಯಾಂಕ್
2: ಯು. ಫೋನ್ ನಂಬರ್
0: ಕೊನೆಗೆ ಹೇಳ್ತೇನೆ ನಾನು ನಂಬರ್. ಓಕೆ ಆಯ್ತು, ಓಕೆ
1: ಧನ್ಯವಾದ.
2: ಹಲೋ ಆಕಾಶವಾಣಿ, ಹಲೋ
3: ಹಲೋ,
2: ನಮಸ್ಕಾರ ಸರ್.
0: ನಮಸ್ತೆ,
2: ನಮಸ್ತೆ.
3: ರುದ್ರಮಯ್ಯಪ್ಪ ಆಲ್ಗೊಂಡೆ ಸರ್.
2: ರುದ್ರಮುನಿಯಪ್ಪ ಸರ್,
3: ಈ ಸಾರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಲ್ಲಿ ವಿಪರೀತವಾದ ಬಿಸಿಲು ಇದ್ದುದರಿಂದ ಅಡಿಕೆ ಮತ್ತು ಮಾವಿನಲ್ಲಿ ಬಹಳಷ್ಟು ಇಳುವರಿ ಕುಂಠಿತವಾಗಿದೆ ಒಂದು. ಅನಂತರ ಈ ಎಲ್ಲೇನೋ ಅಂತಕ್ಕಂತ ಪ್ರಭಾವದಿಂದ ಇನ್ನು ಮುಂದೆ ಬಹಳ ಕಷ್ಟಕರವಾಗಿರ್ತಕ್ಕಂಥ ಅನುಭವಿಸ್ಬೇಕು ಅಂತಂದು ವೈಜ್ಞಾನಿಕವಾಗಿ ದೃಢಪಡಿಸ್ತಿದ್ದಾರೆ.
0: ಹೌದು.
3: ಮತ್ತೊಂದು ಏನಾಗಿದೆ ಅಂತಂದ್ರೆ ಶಾರ್ಟ್ ಪೀರಿಯಡ್ನಲ್ಲಿ ಈ ಸಾರಿ ಏನು ನಮ್ಗೇನು ಉಳಿಯೋದು ಬಹಳ ಕಷ್ಟ ತೋಟಗಾರಿಕೆಯಿಂದ. ಈ ಸಾರಿ ಶಾರ್ಟ್ ಪೀರಿಯಡ್ ನಲ್ಲಿ ನಾವು ಏನ್ ಮಾಡಬಹುದು ರೈತರು ಅಂತಕ್ಕಂಥದ್ದು ಒಂದು ಮಾಹಿತಿ ಕೊಡ್ಬೇಕು. ಇನ್ನ ಒಂದು ಮತ್ತೊಂದು ನನ್ಗೆ ಈಗೇನಂದ್ರೆ 80% 100% ಭಾಗ ಟೆರ್ನೇಷನ್ ಆಗೋದು ಜೇನಿನಿಂದ. ಆ ಜೇನು ಸಾಕಾಣಿಕೆಗೆ ಹೆಚ್ಚಿನ ಒತ್ತನ್ನು ತೋಟಗಾರಿಕೆ ಮತ್ತು ಸೈನ್ಸ್ ನಿಮ್ಮ ಕೇಳಿಕೆ ಮತ್ತು ಐಸಿಆರ್ ನಿಂದಲೂ ನಮ್ಗೆ ಸಾಕಷ್ಟು ಕೊಟ್ಟಿದ್ದಾದ್ರೆ ರೈತರು
0: ಒಳ್ಳೆ ಕ್ವಶನ್ಸ್ ಕೇಳಿದ್ರಿ ರುದ್ರಮಣಿಯಪ್ಪ. ನೀವು ಕೇಳಿರ್ತಕ್ಕಂಥದ್ದು 4 ವಿಷಯ. ಒಂದು, ಅತಿ ಹೆಚ್ಚು ಬಿಸಿಲು ಆಗಿದ್ರಿಂದ ಮಾವು ಮತ್ತು ಅಡಿಕೆನಲ್ಲಿ ಇಳುವರಿ ಕುಂಠಿತ ಆಗಿರೋದು ಸಹಜ. ಏನಾಗುತ್ತೆ, ಬಿಸಿಲು ಜಾಸ್ತಿ ಆದಾಗ ನಮಗೆ ಪಾಲಿನೇಷನ್ ಆಗೋದಿಲ್ಲ. ಏನಂತ ಹೇಳಿದ್ರೆ ಅದು ಡ್ರೈ ಆಗ್ತದೆ, ಹಾಗಾಗಿ ಸ್ವಲ್ಪ ಸಮಸ್ಯೆ ಆಯ್ತು. ಜೊತೆಗೆ ಕೆಲವು ಭಾಗದಲ್ಲಿ ಏನಾಯ್ತು, ನಮಗೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಂದಂತ ಆಲಿಕಲ್ಲಿಂದ ಸ್ವಲ್ಪ ಮಳೆಗೂ ಸಹ ಡ್ಯಾಮೇಜ್ ಆಯ್ತು. ಅದರಲ್ಲಿ ಮಾವಲ್ಲಿ ಏನಾಯ್ತು ಅಂದ್ರೆ ಕೇಸರ್ ಮಾವು ಬಚಾವಾಯ್ತು, ಆದ್ರೆ ಅಲ್ಫಾನ್ಸ ಮಾವು ಬಹಳ ಹೊಡೆತ ತಿಂತು. ಈ ಸಲ ತಾವೆಲ್ಲ ಮಾವಿನಣ್ಣು ಚೆನ್ನಾಗಿ ತಿಂದಿದ್ರಿ ಅಂದ್ರೆ ಅದು ಕೇಸರ್ ಮಾವಿನಣ್ಣು ಮಾತ್ರ, ಯಾಕಂದ್ರೆ ಆಪೋಸ್ ಏನಿದೆಯಲ್ಲ ಬಾದಾಮಿ, ಬಹಳಷ್ಟು ಆಲಿಕಲ್ಲಿಗೆ ಅದು ಡ್ಯಾಮೇಜ್ ಆಯ್ತು. ಒಂದು. ಎರಡನೇದು, ಸಹಜವಾಗಿ ಇಳುವರಿ ಕುಂಠಿತ ಹಾಗೆ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಪ್ರತಿ ಒಂದು ಅಡಿಕೆ ಮರದಲ್ಲಿ, ಪ್ರತಿ ಒಂದು ತೆಂಗಿನ ಮರದಲ್ಲಿ ಅಥವಾ ಪ್ರತಿ ಒಂದು ಮಾವಿನ ಇದರಲ್ಲಿ 1-2 ಇಂಗಾರ ಒಣಗಿದೆ. ಇದು ಸಹಜವಾಗಿ ಈ ಹೊಸ ಬಿಸಿಲಷ್ಟು ಜಾಸ್ತಿ ಇದ್ದರಿಂದ ಆಗಿದೆ. ಎರಡನೇದು, ಎಲ್ಲಿನೋ ಪ್ರಭಾವ ತಾವು ಹೇಳ್ತಾ ಇದ್ದೀರಿ ರುದ್ರಮುನಿಯಪ್ಪರು, ಅದನ್ನ ಆಗ್ಲೇನೋ ಸಹ ನಾನು ಹೇಳಿದೆ ಏನಂದ್ರೆ ತುಂಬಾ ಕಷ್ಟ ಇದೆ. ಮತ್ತೆ ಬರುತ್ತೆ ಅಂದ್ರೆ ಬರುತ್ತೆ ಅಂತ ಹೇಳ್ಬೋದು, ಬರಲ್ಲ ಅಂದ್ರೆ ಬರಲ್ಲ ಅಂತ ಹೇಳ್ಬೋದು. ಅನಿಶ್ಚಿತತೆ ಅಂತ ಹೇಳಿದ್ರೆ ತುಂಬಾ ಕಷ್ಟ, ಇದು ಬರುತ್ತೋ ಇಲ್ಲೋ, ಬರುತ್ತೋ ಇಲ್ಲೋ ಅಂತ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ 15 ದಿವಸಕ್ಕೊಮ್ಮೆ ಇದು ಎಲ್ಲೇನೋ ಪ್ರಭಾವ ಚೇಂಜ್ ಆಗ್ತಾ ಹೋಗುತ್ತೆ. ನಾನು ಅದಕ್ಕೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ಏನ್ ಮಾಹಿತಿ ಕೊಡ್ತಾ ಇದಾರೆ, ಪ್ರತಿ 15 ದಿವಸಕ್ಕೊಮ್ಮೆ ವಾರ್ನಿಂಗ್ ಸಿಗ್ನಲ್ಸ್ ಕೊಡ್ತಾ ಇದಾರೆ ಅವರು. ಈ 15 ದಿವಸದಲ್ಲಿ ಯಾವ ತರ ಮೂವ್ ಆಗುತ್ತೆ ನೆಕ್ಸ್ಟ್ 15 ದಿವಸದಲ್ಲಿ. ಕೆಲವೊಮ್ಮೆ ಯಾಕೆ ನಾವು ಇದನ್ನು ಖಡಾಖಂಡಿತವಾಗಿ ಹಿಂಗೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಂದ್ರೆ, ಕೆಲವೊಮ್ಮೆ ನಾವು ಬರಲ್ಲ ಅಂತ ಹೇಳಿರ್ತೀವಿ, ಒಂದೇ ದಿವಸ 100 mm ಮಳೆ ಬರುತ್ತೆ, ನಾವೇ ಸುಳ್ಡರ್ ಆಗ್ಬಿಡ್ತೀವಿ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಇದು ಸಿದ್ಧರಾಗಿ ಇರ್ಬೇಕು ನಾವು ಎಲ್ಲದರೂ ಅದನ್ನು. ಒಂದು, ಆಮೇಲೆ ನೀವು ಹೇಳಿದಾಗೆ ಕಷ್ಟ ಇದೆ. ಆದಷ್ಟು ಈ ವರ್ಷ ಚಳ್ಳಕೆರೆ ಭಾಗದಲ್ಲಂತೂ ನಾನು ಹೇಳೋದೇನಪ್ಪ ಅಂತಂದ್ರೆ, ನಮಗೆ ನಾರ್ಮಲ್ ಮಲೆನಾಡಲ್ಲೇ ಮಳೆ ಆಗ್ತಾ ಇಲ್ಲ, ಮಲೆನಾಡಲ್ಲೇ ಮಳೆ ಕಮ್ಮಿ ಇರೋದ್ರಿಂದ ಇವತ್ತು ಡ್ಯಾಮ್ಗಳು ತುಂಬೋದು ಕಷ್ಟ ಇದೆ. ಡ್ಯಾಮಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಹಳ್ಳಗಳಲ್ಲಿ ಮತ್ತೆ ಒಳಗೆ ನೀರು ಬರೋದು ಕಮ್ಮಿ ಆಗುತ್ತೆ. ಒಳಗಳಲ್ಲಿ ನೀರಿಲ್ಲ ಅಂತಂದ್ರೆ ಕೆರೆಗಳಿಗೂ ನೀರು ಬರೋದಿಲ್ಲ, ಕೆರೆಗಳಲ್ಲಿ ನೀರಿಲ್ಲ ಅಂತಂದ್ರೆ ಬೋರ್ವೆಲ್ ಅಲ್ಲೂ ನೀರು ಇರೋದಿಲ್ಲ, ಇವೆಲ್ಲ ಒಂದಕ್ಕೊಂದು ಲಿಂಕ್ ಇರ್ತದೆ. ಹಂಗಾಗಿ ಸ್ವಲ್ಪ ಆದಷ್ಟು ಎಲ್ಲಿನೋ ಇರೋದ್ರಿಂದ ರುದ್ರಮುನಿಯಪ್ಪ ಅವ್ರು ನೀವು ಹೇಳ್ಬೇಕು ಏನಂದ್ರೆ, ನಿಮ್ ಭಾಗದಲ್ಲಿ ತುಂಬಾ ಅಡಿಕೆ ಹಾಕ್ತಿದ್ದೀರಾ, ದೇವರಣ್ಣ ಈ ಸಲ ಹೇಳ್ತೀನಿ, ಯಾವ ಕಾರಣಕ್ಕೂ ಸಹ ಹೊಸ ಅಡಿಕೆ ಹಾಕ್ಬೇಡಿ, ಯಾರು ಹಾಕ್ಬೇಡಿ, ಯಾವ ರೈತರು ಸಹ ಹಾಕ್ಬೇಡಿ, ಯಾವ ಭಾಗದ ರೈತರಿದ್ರು ಸಹ ಹೊಸ ಅಡಿಕೆ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ರಿ. ದೆನ್ ಶಾರ್ಟ್ ಪೀರಿಯಡ್ ಅಲ್ಲಿ ಯಾವ ಬೆಳೆ ಅಂತ ಕೇಳಿದಿರ, ಮಳೆಯಾಶ್ರಿತವಾಗಿ ಈಗ ನಾನು ನಿಮಗೆ

0: ಹೇಳ್ತಾ ಇದ್ದೆ, 30ನೇ ತಾರೀಕಿಗೆ ನಮಗೆ ಮುಂಗಾರು ಸ್ವಲ್ಪ ಇಲ್ಲಿ ಬರೋ ಚಾನ್ಸಸ್ ಇದೆ. ಶಾರ್ಟ್ ಪೀರಿಯಡ್ ಅಲ್ಲಿ ಈಗ ನಾವು ಕೃಷಿ ಇಲಾಖೆನಲ್ಲಿ ಏನಾಗಿದೆ, ತೊಗರಿ ಬೀಜ ಕೊಡ್ತಾ ಇದ್ದಾರೆ ಈಗೆಲ್ಲ.
1: ಹೌದು ಸರ್,
0: ತೊಗರಿ ಹಾಕಬಹುದು. ಆಮೇಲೆ ಇನ್ನೊಂದು 15 ದಿವಸದೊಳಗೆ ಮಳೆ ಬರಲಿಲ್ಲ ಅಂದ್ರೆ ಮತ್ತೆ ಯಾವ ಕಾರಣಕ್ಕೂ ಮೆಕ್ಕೆಜೋಳ ಬಿತ್ತಬೇಡ್ರಿ. ಯಾಕಂದ್ರೆ ಮೆಕ್ಕೆಜೋಳ ಬಿತ್ತಿದ್ರಿ ಅಂದ್ರೆ ಅದು ಮುಂದೆ ಎಲ್ಲಾ ರೋಗ ಕೀಟಕ್ಕೂ ಸಿಗತ್ತೆ, ಇಳುವರಿ ಅಂತೂ ಬರೋದಿಲ್ಲ. ಹಂಗಾಗಿ 15 ದಿವಸ ತಡ ಆಯ್ತು ಅಂತಂದ್ರೆ ರಾಗಿಗೆ ಹೋಗ್ರಿ. ರಾಗಿನಲ್ಲಿ ML365 ಬರ್ತದೆ, GPU 28 ವೆರೈಟಿ ಬರ್ತದೆ, ಅವೆಲ್ಲ ತುಂಬಾ ಚೆನ್ನಾಗಿ ಬರ್ತದೆ. ಒಂದು 10-15 ಕ್ವಿಂಟಲ್ ನಮಗೆ ಇಳುವರಿ ಬಂದ್ರು ಸಹ ನಮಗೆ ಹುಲ್ಲು ಸಿಗುತ್ತೆ, ಮತ್ತೆ ಬೆಂಬಲ ಬೆಲೆನೂ ಚೆನ್ನಾಗಿದೆ, 5,230 ರೂಪಾಯಿ ಬೆಂಬಲ ಬೆಲೆ ಇದೆ, ಸ್ವಲ್ಪ ಅನುಕೂಲ ಆಗುತ್ತೆ. ಮತ್ತೆ ಸಣ್ಣ ಅಡಿಕೆ ಗಿಡ ಇದ್ರೆ ಅಥವಾ ತೆಂಗಿನ ಗಿಡ ಇದ್ರೆ 1-2 ಸಾಲು ತೊಗರಿ ಬಿತ್ತರಿ. ಅದರಲ್ಲಿ TS3R ವೆರೈಟಿ ಸಿಗುತ್ತೆ, BRG5 ವೆರೈಟಿ ಸಿಗುತ್ತೆ, ಅವೆರಡನ್ನು ಸಹ ನಾವು ಬಿತ್ತಬಹುದು. ಯಾವ್ದೇ ಕಾರಣಕ್ಕೂ ಉಳುಮೆ ಮಾಡಬೇಡಿ, ಉಳುಮೆ ಸ್ವಲ್ಪ ಟ್ರ್ಯಾಕ್ಟರ್ಗೆ ಈ ವರ್ಷ ಇದನ್ನು ಬಿಡು ಕೊಡ್ರಿ ಒಂದು. ಆಮೇಲೆ ಜೇನು ಸಾಕಾಣಿಕೆ ಹೇಳ್ತಾ ಇದ್ರ, ಖಂಡಿತ ಜೇನು ಸಾಕಣೆ ಮಾಡೋಕ್ಕಿಂತ ಮುಂಚೆ ನಾನು ರುದ್ರಮುನಿ ಅಣ್ಣರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಅಥವಾ ನಾವು ಏನು ಬೇರೆ ತೋಟಗಾರಿಕೆ ಇಲಾಖೆಗಳಲ್ಲಿ ಆಯೋಜನೆ ಮಾಡತಕ್ಕಂಥ ಜೇನು ತರಬೇತಿ ತಗೊಳ್ಳಿ ಫಸ್ಟ್. ಅದರಲ್ಲಿ ಮಧುವನ ಅಂತ ಒಂದು ಸ್ಕೀಮ್ ಇದೆ, ಆ ಮಧುವನ ಒಂದು ಸ್ಕೀಮ್ ಅನ್ನ ಈಗಲೇ ನೀವು ನೋಂದಾಯಿಸ್ರಿ, ಯಾಕೆಂದ್ರೆ ಈ ತಿಂಗಳಲ್ಲೇ ನೋಂದಾಯಿಸಬೇಕು. ಅದನ್ನ ಹತ್ತಿರದ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇರುತ್ತೆ, ಚಳ್ಳಕೆರೆಯಲ್ಲಿ ಇದೆ, ಅಲ್ಲಿ ಭೇಟಿ ಮಾಡಿ ತಮ್ಮ ಹೆಸರನ್ನ ನೋಂದಾಯಿಸಿದ್ರೆ ಅವರು ಅದಕ್ಕೆ ಟಾರ್ಗೆಟ್ ಅನ್ನು ತಗೊಳ್ತಾರೆ. ಪ್ರತಿ ಒಂದು ಫಲಾನುಭವಿಗೆ 10-15 ಜೇನು ಪೆಟ್ಟಿಗೆಗಳನ್ನು ಕೊಡ್ತಾರೆ, ತರಬೇತಿ ಇದ್ರೆ ಮಾತ್ರ. ತರಬೇತಿಯ ಒಂದು ಸರ್ಟಿಫಿಕೇಟ್ ಇದ್ರೆ ಮಾತ್ರ ಕೊಡ್ತಾರೆ, ಯಾಕಂದ್ರೆ ಇವೆಲ್ಲ ಹಸು ಸಾಕ್ತಂಗಲ್ಲ, ಯಾವ ಜೇನು ಸಾಕೋದು. ಹಂಗಾಗಿ ಅದಕ್ಕೆ ತಂದೆ ಆದಂತ ನೈಪುಣ್ಯದ ಬೇಕಾಗುತ್ತೆ. ಧನ್ಯವಾದಗಳು ರುದ್ರಮುನಿಯಪ್ಪನವರೇ. ಭೀಮಾ ಸೂಪರ್ ಸಿಗುತ್ತೆ, ಹೌದು ಹೌದು.
2: ಈಗ ಎಲ್ಲಿವರೆಗೂ ನಾವು ಚೆಲ್ಲಬಹುದು, ನಾಟಿ ಮಾಡಬಹುದು?
0: July 15 ತನಕ ನಾವು ಭೀಮಾ ಸೂಪರ್ನ ಚೆಲ್ಲಕ್ಕೆ ಟೈಮ್ ಇದೆ, July 15. ಅದು ನಾವು ಅಂದ್ರೆ ತಡ ಮುಂಗಾರು ಅಂತ ಕರಿತೀವಿ ನಾವು ಅದನ್ನ, ತಡ ಮುಂಗಾರು ತನಕ July 15 ತನಕ ಅವಕಾಶ ಇದೆ. ಎಕರೆಗೆ 3 kg ಅಷ್ಟು ನಾವು ಇದು ಮಾಡಬಹುದು. ಬಟ್ ಈ ಸಲ ಬಿತ್ತನೆ ಮಾಡುವಾಗ ಈರುಳ್ಳಿಯಲ್ಲಿ ಏನ್ ಮಾಡಿ ಅಂದ್ರೆ, ಟ್ರೈಕೋಡರ್ಮದಿಂದ ಉಪಚಾರ ಮಾಡಿ ಬಿತ್ತನೆ ಮಾಡಿ, ಪ್ರತಿಯೊಂದು ಕೆಜಿಗೆ 4 ಗ್ರಾಮ್ ಟ್ರೈಕೋಡರ್ಮ ಮಿಶ್ರಣ ಮಾಡಿ, ಪೌಡರ್ನ ಮಿಶ್ರಣ ಮಾಡಿ ಬಿತ್ತನೆ ಮಾಡಿ, ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿ, 15-15 ತಾರೀಕು ತನಕ ಮಾಡಬಹುದು.
1: ಸರ್, ಈಗ ಮುಂಗಾರಂಗಮ್ ಅಲ್ಲಿ ಸಾಕಷ್ಟು ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಬಗ್ಗೆ ಹೇಳ್ತಾ ಇದ್ರ, ಈ ಒದಕೆ ಬೆಳೆಗಳ ಬಗ್ಗೆ ಹೇಳಿದ್ರಿ ಸರ್, ಮತ್ತೆ ಉಳುಮೆ ಮಾಡಬಾರ್ದು ಅಂತ ಹೇಳಿದ್ರಿ, ಇದು ಹೆಚ್ಚು ಅನುಕೂಲ ಆಗುತ್ತೆ ಈ ಸಂದರ್ಭದಲ್ಲಿ ಅಂತೀರ?
0: ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ, ಯಾಕಂದ್ರೆ ಈ ಸಲ ನಾವು ನಮ್ಮ ಬೇಸಾಯ ಪದ್ಧತಿನೇ ಬದಲಾವಣೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದ್ರೆ, ಒದಕೆ ಬೆಳೆಗಳಲ್ಲಿ ಸೆಣಬಿರ್ಬೋದು, ವೆಲ್ವೆಟ್ ಬೀನ್ಸ್ ಉತ್ತಮವಾದಂತ ಒದಕೆ ಬೆಳೆ ತೋಟಗಾರಿಕೆ ಬೆಳೆನಲ್ಲಿ, ಅದರಲ್ಲೂ ಅಡಿಕೆ ತೆಂಗು ಇದರಲ್ಲಿ ನಾವು ವೆಲ್ವೆಟ್ ಬೀನ್ಸ್ ಅನ್ನ ಬೆಳ್ಕೋಬಹುದು.
1: ಸರ್, ಇನ್ನೊಂದು ಕರೆ ಇದೆ ಸರ್. ಹಲೋ, ಆಕಾಶವಾಣಿ.
0: ಹಲೋ,
3: ನಮಸ್ತೆ ಸರ್, ಚಿತ್ರಲಿಂಗಪ್ಪ ಸರ್, ನಾನು ಚಿಕ್ಕೊಂಡಿ ಹೊಸಕೋಟಿಂದ ಮಾತಾಡ್ತಿರೋದು.
1: ಚಿತ್ರಲಿಂಗಪ್ಪ, ಪ್ರಶ್ನೆ ಕೇಳಿ.
0: ನಮಸ್ತೆ, ಕೇಳಿ
3: ಸರ್.
0: ಹಲೋ
1: ಹಲೋ ಚಿತ್ರಲಿಂಗಪ್ಪ, ನಿಮ್ ಸಿಗ್ನಲ್ ಸಿಗ್ತಾ ಇಲ್ಲ ಸ್ವಲ್ಪ. ಹಲೋ
0: ಹಲೋ
3: ಹಲೋ,
1: ಕೇಳಿಸ್ತಾ?
3: ಉಳುವೆ ಮಾಡಿಲ್ಲ ಸರ್. ಅದೇ ನೀವು ಮುಂಗಾರಿಗೆ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ತಿರಲ್ಲ, ಇವಾಗ ಗೊಬ್ಬರ ಹಾಕಿದ್ರೆ ಉಳುವೆ ಮಾಡ್ಬೇಕಾಗ ಸರ್. ಇವಾಗ 5 ವರ್ಷದಾಗ ನಡೀತೈತೆ ಸರ್, ಅಳ್ಳು ಚೆನ್ನಾಗಿ ನಿಂತಿದೆ.
0: ಅಳ್ಳು ಚೆನ್ನಾಗಿ ನಿಂತಿದೆ ಅಲ್ವಾ? ನಾನು ಇವಾಗ ಯಾಕೆ ಚಿತ್ರಲಿಂಗಪ್ಪ ಈಗ ಯಾಕೆ ರಿಸ್ಕ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರಿಗೆ ಹಿಂಗಾರಲ್ಲಿ ತೇವಾಂಶ ಕಡಿಮೆ ಇರುತ್ತೆ, ನೀರಿರಲ್ಲ, ಹೌದು, ಅದಕ್ಕೋಸ್ಕರನೇ ಮುಂಗಾರಲ್ಲಿ ಕೊಡಬೇಕಾದ ಪೋಷಕಾಂಶವನ್ನು ನೀಡಿ, ಯಾಕಂದ್ರೆ ಸಾಧಾರಣ ಮಳೆ ಆದ್ರೂ ಸಹ ಅನುಕೂಲ ಆಗುತ್ತೆ ಒಂದು. ಆಮೇಲೆ ನಿಮ್ ತಮ್ಮಲ್ಲಿ ನಡೀತದೆ, ರೋಟೋಮೀಟರ್ ಹೊಡೆದ್ರೆ ನಡೀತದೆ, ಖಂಡಿತ ಮಾಡಬಹುದು, ಮಾಡ್ರಿ, ಮಾಡಿ ಮಾಡಿ.
3: ಸರ್, ಇದು ರೋಗ ಇದಕ್ಕೆ ಸರ್, ಕೆಳಗಿಂದ ಗರಿ ಒಣಕಿರ್ತಾವಲ್ಲ, ಅದು ಸುಳಿ ಇರೋ ತನಕ ಒಣಗಿಬಿಡುತ್ತೆ ಸರ್. ಒಂದು ಎರಡು ಅಲ್ಲೊಂದು ಆಗಿದಾವ, ಬೇರೆ ಕಡೆ ಎಲ್ಲ ತುಂಬಾ ಆಗಿದಾವ ಸುತ್ತಮುತ್ತ. ಔಷಧಿ ಯಾವ್ದು ಹಾಕ್ಬೇಕು, ಹಾಕಿರೋ ಅನುಕೂಲ ಆಗುತ್ತೆ ಸರ್ ಅದಕ್ಕೆ?
0: ಅದು ಸಹಜವಾಗಿ ಗರಿಗಳು ಒಣಗದು, ಸಹಜವಾಗಿ ಒಣಗ್ತದೆ. ಯಾವ ಕಾರಣಕ್ಕೆ ಒಣಗಿತ್ತು ಅಂದದ್ದು, ತಾವು ದಯವಿಟ್ಟು ಒಂದು ಎಲೆ ಅದನ್ನ ಫೋಟೋ ಹೊಡೆದು ನಮಗೆ ಕಳಿಸ್ಕೊಟ್ರೆ, ಅಥವಾ ಹತ್ತಿರದ ಇಲಾಖೆಗೆ ರೈತ ಸಂಪರ್ಕ ಕೇಂದ್ರ ಅನುಕೂಲ ಆಗುತ್ತೆ. ಯಾಕಂದ್ರೆ
3: ದುಂಡಾಣು
0: ಸ್ವರ್ಗ ರೋಗ, ಅದು ಏನ್ ಗೊತ್ತಾ, ಅದು ಬ್ಯಾಕ್ಟೀರಿಯಲ್ ರೋಗ. ಅದು ಏನಾಗುತ್ತೆ, ಕೆಳಗಿಂದ ಗರಿ ಒಣಗುತ್ತೆ, ಗರಿ ಒಣಗಿದ ಮೇಲೆ ಸುಳಿಗೆ ಹೋಗುತ್ತೆ, ಸುಳಿ ಕಿತ್ತರೆ ಕೆಟ್ಟದಾಗಿ ಸ್ಮೆಲ್ ಬರುತ್ತೆ. ಈ ತರ ಏನಾದ್ರು ಸಿಂಪ್ಟಮ್ ಇದೆಯಾ? ಅದು ದುಂಡಾಣು ಎಲೆಪಟ್ಟಿ ರೋಗ ಅಂತ ಹೇಳಿ ಅಡಿಕೆನಲ್ಲಿ ಈ ವರ್ಷ ತುಂಬಾ ಜಾಸ್ತಿ ಇದೆ. ಇದ್ರ ನಿಯಂತ್ರಣಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಕಾಪರ್ ಆಕ್ಸಿಕ್ಲೋರೈಡ್ ಬ್ಲೇಟಾಕ್ಸ್ ಅಂತ ಒಂದು ಪೌಡರ್ ಸಿಗುತ್ತೆ, ಅದನ್ನ 3 ಗ್ರಾಮ್, ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕ

0: ಅಥವಾ ಕೆ ಸೈಕ್ಲಿಂಗ್ ಅಂತ ಹೇಳಿ ಒಂದು 6 ಗ್ರಾಮ್ ಒಂದು ಪ್ಯಾಕೆಟ್ ಬರುತ್ತೆ ಆಯ್ತಾ. ಅದನ್ನ 1/2 ಗ್ರಾಮ್ ಒಂದು ಲೀಟರ್ ನೀರಿಗೆ ಎರಡನ್ನು ಮಿಶ್ರಣ ಮಾಡಿ ಏನ್ ಮಾಡಬೇಕು, ಎಲೆ ಕೆಳಗೆ ಎಲೆ ಮೇಲೆ ಸುಳಿ ನೆನೆಯುವಾಗೆ ಸಿಂಪರಣೆ ಮಾಡಬೇಕು. ಇದನ್ನ ಮಾಡಿದ್ರೆ ಖಂಡಿತ ಒಂದೇ ಸ್ಪ್ರೇಗೆ ಅದು ಕ್ಲಿಯರ್ ಆಗುತ್ತೆ. ಬಟ್ ಒನ್ ಥಿಂಗ್ ಏನ್ ಗೊತ್ತಾ,
1: ಪ್ರಶ್ನೆ ಕೇಳ್ತೀನಿ ಸರ್, ಇದು ನಾವು ಕೊಟ್ಟಿಗೆ ಗೊಬ್ಬರ, ದನಿಂಗ್ ಗೊಬ್ಬರ, ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಇದೆ, ನೀವು ಗೌರ್ಮೆಂಟ್ ಗೊಬ್ಬರ ಹೇಳ್ತಾ ಇದ್ರಿ ಸರ್, ಇದು ಪೊಟಾಶ್ ಅಂತ ಹೇಳ್ತಾ ಇದ್ರಲ್ಲ, ನನಗೂ ಅದು ಸ್ವಲ್ಪ ಇಷ್ಟ ನನಗೆ.
0: ಖಂಡಿತ ಮಾಡಿ, ಏನ್ ತೊಂದ್ರೆ ಇಲ್ಲ. ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಮಿಕ್ಸ್ ಇತ್ತು ಅಂದ್ರೆ ತಾವೇನ್ ಮಾಡಿ ಅಂತಂದ್ರೆ ರಸಗೊಬ್ಬರದ ಪ್ರಮಾಣನ ಸ್ವಲ್ಪ 50% ಕಡಿಮೆ ಮಾಡಿ.
2: ಬರೀ ಪೊಟಾಶಿಯಂ ಕೊಡಬೇಡಿ, ವಿಜ್ಞಾನಿಗಳು ಹೇಳ್ದಂಗೆ 15-15
1: ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಿಲ್ಲ ನಾನು
0: ಇಲ್ಲ. ಬಟ್ ಈಗ ಏನಾಗುತ್ತೆ ಗೊತ್ತಾ, ಈಗ ಫಸಲು ಬಿಡಕ್ ಸ್ಟಾರ್ಟ್ ಆದಂತ ಗಿಡಗಳಿಗೆ ಈಗ ಸ್ವಲ್ಪ ಪೋಷಕಾಂಶ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಸಲ ಕೊಡಿ, ಸಮಸ್ಯೆ ಏನಾಗಲ್ಲ.
2: ಪೊಟಾಶಿಯಂ ಕೊಡಬಹುದು,
0: ಪೊಟಾಶ್ ಕೊಡಬಹುದು, ಅಥವಾ ಸಂಯುಕ್ತ ರಸಾಯನಿಕ ಗೊಬ್ಬರದ ಜೊತೆಗೆ ಅದೊಂದು 50 ಗ್ರಾಮ್ ಇದೊಂದು 50 ಗ್ರಾಮ್ ಕೊಡಬಹುದು.
2: ಅನುಕೂಲ
0: ಆಗ್ತದೆ, ಎಲ್ಲ ಪೋಷಕಾಂಶಗಳು ನಮಗೆ ಸಿಗ್ಲಿಕ್ಕೆ ಅದು ಅನುಕೂಲ. ಕೊಡಿ ಕೊಡಿ ಕೊಡಬಹುದು.
1: ಧನ್ಯವಾದ
2: ಧನ್ಯವಾದ ಧನ್ಯವಾದ ಚಿತ್ರಲಿಂಗಪ್ಪ.
1: ಥ್ಯಾಂಕ್ ಯು.

0: ಸಂಯುಕ್ತ ಗಿಡಗಳಿಗೆ ಈಗ ಸ್ವಲ್ಪ ಪೋಷಕಾಂಶ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಈ ಸಲ ಕೊಡಿ, ಸಮಸ್ಯೆ ಏನಾಗಲ್ಲ.
1: ಪೊಟಾಷ್
0: ಕೊಡ್ಬೋದು ಅಥವಾ ಸಂಯುಕ್ತ ರಾಸಾಯನಿಕ ಗೊಬ್ಬರ ಜೊತೆಗೆ ಅದೊಂದು 50 ಗ್ರಾಮ್ ಇದೊಂದು 50 ಗ್ರಾಮ್ ಕೊಡ್ಬೇಕು,
1: ಹೆಚ್ಚು ಅನುಕೂಲ
0: ಅನುಕೂಲ ಆಗ್ತದೆ. ಎಲ್ಲ ಪೋಷಕಾಂಶಗಳು ನಮಗೆ ಸಿಗ್ಲಿಕ್ಕೆ ಅದು ಅನುಕೂಲ ಆಗ್ತದೆ. ಕೊಡಿ ಕೊಡಿ ಅನ್ಕೊಡ.
2: ಧನ್ಯವಾದ
1: ಧನ್ಯವಾದ ಚಿತ್ರಲಿಂಗಪ್ಪರು. ಸರ್, ಈಗ ಕೊಟ್ಟಿಗೆ ಗೊಬ್ಬರ ಕೊಡಬೇಕು. ಹಲೋ
0: ಹಲೋ
1: ಸರ್, ಅದೇ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಮತ್ತೆ ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅಂತ.
0: ನಾನು ಹೇಳೋದು ಈ ಸಂದರ್ಭದಲ್ಲಿ ಸಾವಯವ ಗೊಬ್ಬರನೇ ಜಾಸ್ತಿ ಮಾಡ್ಕೋಬೇಕು. ಅದರಲ್ಲೂ ನಮ್ಮಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಅಂತಂದ್ರೆ ಜೀವಾಮೃತಗಳನ್ನ ಘಟಕಗಳನ್ನು ಮಾಡ್ಕೊಳ್ಳಿ, ಅಥವಾ ಬೀಜಾಮೃತಗಳನ್ನು ಮಾಡ್ಕೊಳ್ಳಿ, ಅಥವಾ ಘನ ಜೀವಾಮೃತಗಳನ್ನು ಮಾಡ್ಕೊಳ್ಳಿ, ಅಥವಾ ಗೋಕೃಪಾಮೃತವನ್ನು ಮಾಡ್ಕೊಳ್ಳಿ. ಸೊ ಇವನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಭೂಮಿಯ ಫಲವತ್ತತೆ ಹೆಚ್ಚೋದ್ರ ಜೊತೆಗೆ ಭೂಮಿಯಲ್ಲಿ ಸೂಕ್ಷ್ಮಾಣು ಜೀವಿಗಳ ಒಂದು ಚಟುವಟಿಕೆನೂ ಸಹ ಹೆಚ್ಚಲಿಕ್ಕೆ ಅನುಕೂಲ
1: ಆಗುತ್ತೆ.
0: ಸೊ ಇವೆರಡು, ಬರೀ ಗೊಬ್ಬರ ಕೊಟ್ಟ ತಕ್ಷಣ ಇಳುವರಿ ಬರಲ್ಲ. ನಾವೆಲ್ಲ ರೈತರು ಅನ್ಕೊಂಡಿರೋದು ಏನಪ್ಪ ಅಂದ್ರೆ, ನಾನು ನೀವು ಹೇಳಿದಂಗೆ ಹಾಕಿದೆ 10 ಕಿಲ ಜಾಸ್ತಿ ಹಾಕಿದೆ ಇಳುವರಿ ಬರಲ್ಲ ಅಂದ್ರೆ, ಒಳಗಡೆ ಸೂಕ್ಷ್ಮಾಣು ಜೀವಿ ಇರಬೇಕು. ನಾವ್ ಇವಾಗೆಲ್ಲ ಸೂಕ್ಷ್ಮಾಣು ಜೀವಿಗಳನ್ನ ಹಾಳು ಮಾಡಿದೀವಿ. ಹಂಗಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ, ಇನ್ನು ಮುಂದೆ ನೀವು ಪ್ರತಿ ವರ್ಷ ಜೈವಿಕ ಗೊಬ್ಬರ ಸೂಕ್ಷ್ಮಾಣು ಜೀವಿಗಳ ಗೊಬ್ಬರವನ್ನ ಬಳಸ್ತಾ ಇದ್ರೆ, ಇನ್ನು 10 ವರ್ಷದಲ್ಲಿ ನಾವು ಏನ್ ಹಾಕಿದ್ರು ಒಂದು ಹುಳು ಸಹ ಹುಟ್ಟದೇ ಇರೋ ಪರಿಸ್ಥಿತಿ ಬರುತ್ತೆ. ಬರೆದಿಟ್ಕೊಂಡ್ಬಿಡಿ. ಯಾಕೆಂತಂದ್ರೆ ಅಷ್ಟು ಮಣ್ಣನ್ನ ನಾವು ಹಾಳು ಮಾಡ್ತಾ ಇದೀವಿ. ಹಾಗಾಗಿ ಮತ್ತೆ ಭೂಮಿಯನ್ನ ಪುನಶ್ಚೇತನ ಮಾಡ್ತಕ್ಕಂತ ಒಂದು ಅನಿವಾರ್ಯ ಪರಿಸ್ಥಿತಿಗೆ ಬಂದಿದ್ದೇವೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಸಹಜ ಕೃಷಿಗೂ ಒತ್ತು ಕೊಡಬೇಕು. ಈಗ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, NMNF ಅಂತ ಒಂದು ಯೋಜನೆ ಇದೆ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಯೋಜನೆ. ಆ ಯೋಜನೆ ಅಡಿಯಲ್ಲಿ ಸ್ವಲ್ಪ ಸಹಜವಾಗಿ ಕೃಷಿ ಮಾಡ್ತದನ್ನ ಹೇಳ್ಕೊಡ್ತಾ ಇದೀವಿ. ಅಂದ್ರೆ ದೀರ್ಘಾವಧಿ ಬೆಳೆಗಳಲ್ಲಿ ಮಾಡ್ತಾ ಬಂದಿದ್ದೇವೆ, ಅಲ್ಪಾವಧಿ ಬೆಳೆಗಳಲ್ಲಿ ಸಹಜ ಕೃಷಿಯ ಒಂದು ಭಾಗವಾಗಿರ್ತಕ್ಕಂತ ಸಾವಯವ ಕೃಷಿಯನ್ನು ಹೇಳ್ಕೊಡ್ತಾ ಬಂದಿದ್ದೇವೆ. ಅದರಲ್ಲಿ ಹಸಿರೆಲೆ ಗೊಬ್ಬರಗಳು ಹೇಳ್ಕೊಡ್ತಾ ಇದೀವಿ, ಮತ್ತೆ ಡ್ರಮ್ಗಳನ್ನ ಕೊಟ್ಟು ಜೀವಾಮೃತಗಳನ್ನ ಮಾಡಿಸ್ತಾ ಇದೀವಿ, ಎರೆಹುಳು ಗೊಬ್ಬರ ಘಟಕಗಳಿಗೆ ಅನುದಾನವನ್ನ ಕೊಡ್ತಾ ಇದೀವಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತಿದೀವಿ ಅಂದ್ರೆ, ಸ್ವಲ್ಪ ಆದಷ್ಟು ರೈತರಿಗೆ ಅವರ ಮನಪರಿವರ್ತನೆ ಮಾಡಿ ಒಂದೇ ಸರಿಗೆ ಆಗುದಿಲ್ಲ. ಸೊ ಈಗ ನೋಡಿ, ನಾವು ಖೇತ್ ಬಚಾವೋ ಆಂದೋಲನ ಅಂತ ಹೇಳಿ ಪ್ರತಿ ಗ್ರಾಮದಲ್ಲಿ ಪ್ರತಿ ದಿವಸನು 2-2, 3-3 ಹಳ್ಳಿನಲ್ಲಿ ನಾವು ಮಾಡ್ತಾ ಇದೀವಿ. ಅದರಲ್ಲಿ ನಾವು ಏನು ಇದ್ರ ಬಗ್ಗೆನೇ ಹೆಚ್ಚಿನ ಒತ್ತು ಕೊಡ್ತಾ ಇರೋದು, ಏನು ಮಣ್ಣನ್ನ ಉಳಿಸಿ. ಯಾಕೆಂದ್ರೆ ನಾವು ಮಣ್ಣಿನ ಆರೋಗ್ಯ, ಗಿಡಗಳ ಆರೋಗ್ಯ ಮತ್ತೆ ಮನುಷ್ಯನ ಆರೋಗ್ಯ, ಮೂರಕ್ಕೂ ನೇರವಾದಂತ ಸಂಬಂಧ ಇದೆ. ಮಣ್ಣು ಆರೋಗ್ಯವಾಗಿದ್ರೆ ಗಿಡ ಆರೋಗ್ಯವಾಗಿರುತ್ತೆ, ಗಿಡ ಆರೋಗ್ಯವಾಗಿದ್ರೆ ಉತ್ತಮವಾದ ಗುಣಮಟ್ಟದ ಫಸಲನ್ನು ಕೊಡುತ್ತೆ, ಉತ್ತಮವಾದ ಗುಣಮಟ್ಟದ ಫಸಲನ್ನು ತಿಂದರೆ ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒನ್ ಹೆಲ್ತ್ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಈಗ ನಮ್ಮ ICAR ಏನ್ ಹೇಳ್ತಾ ಇದೆ, ಸೊ ಅದು ಸಾಮಾನ್ಯವಾಗಿ ಇನ್ನು ಮುಂದೆ ನಾವೇನಪ್ಪ ಅಂತ ಹೇಳಿದ್ರೆ, ಈಗಲೇ 10 ವರ್ಷದ ಹಿಂದೆನೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕಾನ್ಸೆಪ್ಟ್ ಅನ್ನ ನಾವು ರೂಢಿ ಮಾಡ್ಕೊಂಡು ಬಂದಿದ್ವಿ. ಪಲ್ಲಾಗಟ್ಟೆ ಅಂತಕ್ಕಂತ ಒಂದು ಗ್ರಾಮದಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜೊತೆಗೆ ಸೇರಿ ಅಲ್ಲಿ ಇರ್ತಕ್ಕಂಥ ರೈತರ ಆರೋಗ್ಯದ ಬಗ್ಗೆ, ನಾವು ಯಾವ ಬೆಳೆ ಬೆಳೆದ್ರೆ ಅಲ್ಲಿ ನಮ್ಮ ಆರೋಗ್ಯ ಚೆನ್ನಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ಕೊಂಡು ಬಂದಿದ್ವಿ. ಈಗ ನಾವು ಹೇಳಿದ ಮೇಲೆ ಈಗ ಈ ವರ್ಷ ಪ್ರತಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಒನ್ ಹೆಲ್ತ್ ಕಾನ್ಸೆಪ್ಟ್ ಅನ್ನ ನಮ್ಮ ICAR ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಪ್ಪಾ ಅಂತ ಹೇಳಿದ್ರೆ, ಇನ್ನು ಮುಂದೆ ನಾವೇನೇ ಮಾತಾಡಿದ್ರು ಸಹ ನೀವು ನೋಡಿ, ಯಾವುದೇ ಊರಿಗೆ ಹೋದ್ರೆ ಆ ಊರಲ್ಲಿ ಮನುಷ್ಯರ ಆರೋಗ್ಯ ಹೆಂಗಿದೆ ಅಂತಕ್ಕಂಥದ್ದು ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಆ ಊರಲ್ಲಿ ಮಣ್ಣು ಚೆನ್ನಾಗಿಲ್ಲ ಅಂತಂದ್ರೆ ಆ ಊರಲ್ಲಿ ಜಾಸ್ತಿ ಜನ ಹಾಸ್ಪಿಟಲ್ ಹೋಗ್ತಾರೆ. ಹಂಗಾಗಿ ಫಸ್ಟ್ ಮಣ್ಣನ್ನ ಪುನಶ್ಚೇತನ ಮಾಡೋದ್ರಿಂದ ನಮ್ಮ ಕೆಲಸವನ್ನ ಪ್ರಾರಂಭ ಮಾಡ್ಬೇಕು. ನಾವು ಆ ಕೆಲಸವನ್ನ ಈಗ ಆಲ್ರೆಡಿ ನಾವು ಮಾಡ್ತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ರೈತರು ಸಹ ಸ್ವಲ್ಪ ಯೋಚನೆ ಮಾಡಬೇಕು.
1: ಮತ್ತೆ ನಿಮ್ಮಂತ ವಿಜ್ಞಾನಿಗಳು ಏನು ನಾವು ಸರ್ ಮತ್ತೊಂದು ಕರೆ ಇದೆ.
0: ಓಕೆ,
1: ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ. ಹಲೋ
0: ಹಲೋ
1: ನಮಸ್ಕಾರ ಸರ್, ನಿಮ್ಮ ಹೆಸರು ಹೇಳಿ ಸರ್.
0: ನಮಸ್ತೆ
1: ನಮಸ್ತೆ ಹೇಳಿ ಸರ್, ನಿಮ್ಮ ಹೆಸರು ಹೇಳಿ ಸರ್.
0: ನಮಸ್ತೆ ನಮಸ್ತೆ ನಮಸ್ತೆ ಸರ್, ಹೆಸರು ಹೇಳಿ ಸರ್.
3: ಸರ್ ಆಲೂರ್ತಿ ನಮ್ದು ದ್ಯಾಮಣ್ಣ ಅಂತ
0: ಹೇಳಿ. ದ್ಯಾಮಣ್ಣ
3: ಸರ್, ಈಗ ದಾಳಿಂಬೆ ಗಿಡ ಹಾಕಿ ಇವತ್ತಿಗೆ 10 ದಿವಸ ಆಯ್ತು. ಈಗ EMC ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡ್ಬೇಕು, ಪ್ರಮಾಣ ಎಷ್ಟಿರ್ಬೇಕು ಸರ್?
0: 10 ದಿವಸ ಆಗಿದೆ ಅಂತ ಹೇಳಿದ್ರೆ, ಇನ್ನೊಂದು 15 ದಿವಸ ಬಿಟ್ಟು 25ನೇ ದಿವಸಕ್ಕೆ ಬಂದ್ಮೇಲೆ ಏನ್ ಮಾಡಿ ಅಂದ್ರೆ, ನೀವು 5-10 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು 1/2 ಲೀಟರ್ನ ನೀವು ಬುಡಕ್ಕೆ ಡ್ರೆಂಚಿಂಗ್ ಮಾಡಿ. ಆಮೇಲೆ ದಾಳಿಂಬೆ ಹಾಕ್ತಾ ಇದ್ದೀರಿ, ನೀವು ದಾಳಿಂಬೆ ಹಾಕಿದ್ಮೇಲೆ ಇನ್ಮುಂದೆ ಸಂಪೂರ್ಣವಾಗಿ ಜೈವಿಕ ವಿಧಾನದಲ್ಲೇ ಮಾಡಬೇಕು. ಜೈವಿಕ ಕೀಟನಾಶಕಗಳನ್ನ ಬಳಸ್ರಿ. ಯಾಕೆಂದ್ರೆ ದಾಳಿಂಬೆ ಹಣ್ಣಲ್ಲಿ ಇರ್ತಷ್ಟು ವಿಷ ಬೇರೆ ಇನ್ಯಾವುದ್ರಲ್ಲೂ ಇಲ್ಲ. ನೀವೆಲ್ಲ ಹೆಂಗೆ ಅಂದ್ರೆ, ಇಳುವರಿ ಜಾಸ್ತಿ ಬರಬೇಕು ಅಂತ ಹೇಳಿ ವಾರಕ್ಕೊಂದ್ಸಲ ಡಾಕ್ಟರ್ ಕಂಡು ಔಷಧಿ ಬರ್ಸ್ಕೊಂಡು

0: ಅಂತ ರೈತರಿವರು. ಹಂಗಾಗಿ ತಾವುಗಳು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಜೈವಿಕಗಳನ್ನ ಬಳಸ್ರಿ ದಾಳಿಂಬೆಗೆ. ಹಂಗಾಗಿ ಏನಾಗುತ್ತೆ ಅಂತಂದ್ರೆ ನಾವು ಅದು ರೋಗನೂ ಬರೋದಿಲ್ಲ, ಆಮೇಲೆ ಸ್ವರ್ಗ ರೋಗ ಬರ್ತದೆ ಅದರಲ್ಲಿ, ಆಯ್ತಾ, ಆಮೇಲೆ ಬ್ಲೈಟ್ ಅಂತ ಬರ್ತದೆ. ಸೊ ಅವೆರಡೂ ಸಹ ಜೈವಿಕದಿಂದನೇ ಪ್ರಾರಂಭ ಮಾಡಿದ್ರೆ, ಈಗ ಇವ್ರು ಇನ್ನೂ 10 ದಿವಸ ಇರೋದ್ರಿಂದ ಈಗ್ಲಿಂದನೇ ಪ್ರಾರಂಭ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಸುಡಮನಸ್ ಅಂತ ಬರುತ್ತೆ, ಸುಡಮನಸ್ ಸಹ ಬಳಸ್ರಿ, ಎಎಂಸಿ ಜೊತೆಗೆ ಸುಡಮನಸ್ಸು ಬಳಸಿದ್ರೆ ಅನುಕೂಲ.
1: ಮುಂದೆ ರಾಸಾಯನಿಕ ಬಳಸಬೇಕಾದ್ರೆ ವಿಜ್ಞಾನಗಳ ಒಂದು ಸಲಹೆ ಮೇರೆಗೆ ನೀವು ರಾಸಾಯನಿಕಗಳನ್ನು ಬಳಸೋದು ಹೆಚ್ಚು ಅನುಕೂಲ ಅಂತ.
0: ಹೌದು
1: ಸರ್. ಕೊನೆಯದಾಗಿ ನಮ್ಮ ರೈತ ಬಾಂಧವರು ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಸರ್.
0: ನಾ ರೈತ ಬಾಂಧವರಿಗೆ ಕೇಳ್ಕೊಳ್ಳೋದಿಷ್ಟೇ, ಏನಾದರೂ ಸಮಸ್ಯೆ ಇತ್ತು ಅಂದರೆ ನನ್ನ ದೂರವಾಣಿ ಸಂಖ್ಯೆ 9434269555, ಇನ್ನೊಂದ್ಮೆ ಹೇಳ್ತೇನೆ 9483426955, ಈ ನಂಬರ್ಗೆ ಕರೆ ಮಾಡಿ. ಅಥವಾ ಈ ನಂಬರ್ಗೆ ಯಾವ್ದಾದ್ರು ರೋಗ ಕೀಟ ಇತ್ತು ಅಂದ್ರೆ ಅದು ಫೋಟೋ ಹಾಕಿ ರೈತರ ಹೆಸರು ಊರ ಹೆಸರು ಹಾಕಿ ಕಳಿಸಿದ್ರೆ ನಾವು ಖಂಡಿತವಾಗ್ಲೂ ಅದಕ್ಕೆ 24 ಗಂಟೆ ಒಳಗೆ ನಾನು ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಸಿದ್ಧರಿದ್ದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತ ಬಾಂಧವರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಟ್ರಿ. ನಮ್ಮ ಆಕಾಶವಾಣಿಯಲ್ಲಿ ಬಂದು ಇಷ್ಟೊಂದನ್ನೆಲ್ಲ ಮಾಹಿತಿಯನ್ನು ನಮ್ಮ ರೈತ ಬಾಂಧವರು ತಿಳಿಸ್ಕೊಡೋದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತು ನಿಮಗೆ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಸರ್.
0: ಧನ್ಯವಾದಗಳು ಸರ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು ಸರ್. ಇದುವರೆಗೂ ಹಲೋ ಕಿಸಾನ್ ವಾಣಿ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ ಕೇಳಿದಿರಿ. ಮುಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಈ ವಿಷಯವಾಗಿ ಪ್ರಶ್ನೆಗಳಿಗೆ ಉತ್ತರಿಸಿದವರು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಗಳಾದ ಡಾಕ್ಟರ್ ಎಂಜಿ ಬಸವನಗೌಡ ಅವರು. ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಜಗದೀಶ್ ಗೋಪನಹಳ್ಳಿ. ನಿರ್ವಹಣೆ ಶಿವಪ್ರಕಾಶ್ ಡಿಆರ್. ನಿಲಯದ ಕಾರ್ಯಕ್ರಮ ನಿರ್ವಾಹಕರು ಸಮಗ್ರ ನಿರ್ವಹಣೆ ಎಸ್ಆರ್ ಭಟ್. ನಿಲಯದ ಕಾರ್ಯಕ್ರಮ ಮುಖ್ಯಸ್ಥರು ತಾಂತ್ರಿಕ ಸಹಕಾರ ಪ್ರಶಾಂತ್ ಕುಮಾರ್ ಜೆ.

ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ನ 5, ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ವಾರ್ತೆಗಳ ವಿವರ. ಕರ್ನಾಟಕ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ

0: ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಹಾಗೂ ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಹಾಗೂ ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ ಒಂದು ಮತ ಅಸಿಂಧುವಾಗಿದೆ. ಭಾರತ ಫ್ರಾನ್ಸ್ ಆರ್ಥಿಕ ಮತ್ತು ಕೈಗಾರಿಕಾ ಸಹಕಾರವನ್ನು ಗಾಢಗೊಳಿಸುವ ಪ್ರಯತ್ನಗಳ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗೆ ವಿವಾಟೆಕ್ 2026ರಲ್ಲಿ ಭಾಗವಹಿಸಲಿದ್ದಾರೆ. ವಿವಾಟೆಕ್ ಶೃಂಗಸಭೆಯು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಮತ್ತು ನವೋದ್ಯಮ ಕಾರ್ಯಕ್ರಮವಾಗಿದ್ದು ಅಲ್ಲಿ ಪ್ರಧಾನಿ ಮೋದಿ ಅವರು ಭಾರತದ ಬೆಳೆಯುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಪ್ರಸ್ತಾಪಿಸಲಿದ್ದಾರೆ. ಈ ಆವೃತ್ತಿಯ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾರತ ಅತಿದೊಡ್ಡ ರಾಷ್ಟೀಯ ವೇದಿಕೆಯನ್ನು ಹೊಂದಿರುತ್ತದೆ. ಇದು ಭಾರತೀಯ ಮತ್ತು ಯುರೋಪಿಯನ್ ನಾವೀನ್ಯತೆ ಪರಿಸರ ವ್ಯವಸ್ಥೆಗಳ ನಡುವಿನ ಪಾಲುದಾರಿಕೆಯ ಅಗಾಧ ಸಾಮರ್ಥ್ಯದ ಸಂಕೇತವಾಗಿದೆ. ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತೀಯ ಸಮುದಾಯದ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಆಲ್ಸ್ಟೋಮ್ನ ಸಿಇಒ ಮಾರ್ಟಿನ್ ಸಿಯಾನ್ ಅವರನ್ನು ಭೇಟಿಯಾದರು. ಸಭೆಯಲ್ಲಿ ಪ್ರಧಾನಮಂತ್ರಿಯವರು ಭಾರತದಲ್ಲಿ ಆಲ್ಸ್ಟೋಮ್ನ ಮಹತ್ವದ ಹೂಡಿಕೆಗಳ ಕುರಿತು ಮಾಹಿತಿ ಪಡೆದರು. ಇದು ಉದ್ಯೋಗ ಸೃಷ್ಟಿ ಮತ್ತು ಭಾರತದ ರೈಲು ಕ್ಷೇತ್ರದ ಬೆಳವಣಿಗೆಗೆ ಕೊಡುಗೆ ನೀಡುತ್ತಿದೆ. ಭಾರತದಲ್ಲಿ ಮತ್ತಷ್ಟು ವಿತರಣೆ ಮತ್ತು ಹೂಡಿಕೆಗಳಿಗಾಗಿ ಆಲ್ಸ್ಟೋಮ್ನ ಯೋಜನೆಗಳ ಕುರಿತು ಮಾರ್ಟಿನ್ ಸಿಯಾನ್ ಅವರು ಮಾಹಿತಿಯನ್ನು ಹಂಚಿಕೊಂಡರು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ನವದೆಹಲಿಯಲ್ಲಿ 2400 ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನು ವಿತರಿಸಲಿದ್ದಾರೆ. ಈ ಯೋಜನೆ ಕುರಿತು ನವದೆಹಲಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕಳೆದ ವರ್ಷದ ಆಗಸ್ಟ್ನಿಂದ ಇಲ್ಲಿಯವರೆಗೆ 63 ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪಿಎಂ ವಿಬಿಆರ್ವೈ ಯೋಜನೆಯಡಿ ಔಪಚಾರಿಕ ಉದ್ಯೋಗ ವಲಯಕ್ಕೆ ಸೇರ್ಪಡೆಗೊಳಿಸಲಾಗಿದೆ. ಇವರಲ್ಲಿ ಸುಮಾರು 30% ಮಹಿಳೆಯರಾಗಿದ್ದಾರೆ ಎಂದು ತಿಳಿಸಿದರು. ಈ ಯೋಜನೆಯಡಿ ಪ್ರೋತ್ಸಾಹಧನ ಪಡೆದಿರುವ ಸಂಸ್ಥೆಗಳಲ್ಲಿ 80%ಕ್ಕೂ ಹೆಚ್ಚು ಸಂಸ್ಥೆಗಳು 25ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿರುವ ಸಣ್ಣ ಉದ್ಯಮಗಳಾಗಿವೆ. ಮೊದಲ ಸರ್ಕಾರಿ ಉದ್ಯೋಗವನ್ನು ಪಡೆದ ಯುವಜನರಿಗೆ 15,000 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನು 2 ಕಂತುಗಳಲ್ಲಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಈ ಕಾರ್ಯಕ್ರಮದ ವೇಳೆ 15 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗಳಿಗೆ ನೇರ ಹಣ ವರ್ಗಾವಣೆ ಮೂಲಕ ಪ್ರೋತ್ಸಾಹಧನ ಜಮಾ ಮಾಡಲಾಗುವುದು ಎಂದು ಸಚಿವ ಮನ್ಸುಖ್ ಮಾಂಡವೀಯ ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಇದೇ ಶನಿವಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಬಿಡುಗಡೆ ಮಾಡಲಿದ್ದಾರೆ. ದೇಶಾದ್ಯಂತ 9.44 ಕೋಟಿಗೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. 2.18 ಕೋಟಿಗೂ ಹೆಚ್ಚು ಮಹಿಳಾ ರೈತರು ಸಹ ಈ ಕಂತಿನ ಪ್ರಯೋಜನ ಪಡೆಯುತ್ತಾರೆ. ಈ ಬಿಡುಗಡೆಯೊಂದಿಗೆ 2019ರ ಫೆಬ್ರವರಿಯಿಂದ ಪ್ರಾರಂಭವಾದಾಗಿನಿಂದ ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟು ವಿತರಣೆ 4.46 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀರುತ್ತದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಹೆಚ್ಚಿನ ಕೃಷಿ ಉತ್ಪಾದನೆ ಮಾತ್ರವಲ್ಲದೆ ವೈಜ್ಞಾನಿಕ ಸಂಗ್ರಹಣೆ ಮತ್ತು ಆಹಾರ ಧಾನ್ಯಗಳ ಪರಿಣಾಮಕಾರಿ ವಿತರಣೆಯೂ ಅಗತ್ಯ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಆಹಾರ ನಿಗಮದ ವತಿಯಿಂದ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಗೋದಾಮುಗಳಿಗೆ ಸ್ಮಾರ್ಟ್ ವೇರ್ ಹೌಸಿಂಗ್ ವ್ಯವಸ್ಥೆಯ ಉದ್ಘಾಟನಾ ಸಮಾರಂಭ ಮತ್ತು ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಈ ತಂತ್ರಜ್ಞಾನ ಮತ್ತು ಡಿಜಿಟಲೀಕರಣವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯನ್ನು ಪರಿವರ್ತಿಸಿದೆ ಮತ್ತು ಆಹಾರ ಧಾನ್ಯ ವಿತರಣೆಯಲ್ಲಿ ಪಾರದರ್ಶಕತೆಯನ್ನು

0: ಬಲಪಡಿಸಿದೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿ ವಿತರಿಸಲಾದ ಸುಮಾರು 98.5% ಆಹಾರ ಧಾನ್ಯಗಳು ಈ ಪಿಒಎಸ್ ಸಾಧನಗಳ ಮೂಲಕ ಆಧಾರ್ ದೃಢೀಕರಿಸಲ್ಪಟ್ಟಿದೆ ಎಂದು ಅವರು ಹೇಳಿದರು. ಎಲ್ಲಾ ಸಂಸ್ಕರಣಾಗಾರಗಳು ಹೆಚ್ಚಿನ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳನ್ನು ಹೊಂದಿವೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ ಮೂರು ದಿನಗಳಲ್ಲಿ 1.36 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳು ಬುಕಿಂಗ್ಗಳನ್ನು ಸ್ವೀಕರಿಸಲಾಗಿದೆ ಮತ್ತು 1.47 ಕೋಟಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದ ನಿರ್ದೇಶಕ ಓಪೇಶ್ ಕುಮಾರ್ ಶರ್ಮಾ ಮಾತನಾಡಿ, 62,370 ಮೆಟ್ರಿಕ್ ಟನ್ ಸರಕುಗಳನ್ನು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಬೆಳಗ್ಗೆ ಗುಜರಾತ್ನ ದಹೇಜ್ ಬಂದರು ತಲುಪುವ ನಿರೀಕ್ಷೆಯಿದೆ. ಈ ಹಡಗು ಸೋಮವಾರ ಹರ್ಮೋಜ್ ಜಲಸಂಧಿಯನ್ನು ದಾಟಿತ್ತು ಎಂದು ಮಾಹಿತಿ ನೀಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಒಪ್ಪಂದ ಜಾರಿಗೆ ಬಂದಿದ್ದು ಸುಮಾರು 4 ತಿಂಗಳಿಂದ ಮುಂದುವರೆದಿದ್ದ ನೇರ ಸಂಘರ್ಷಕ್ಕೆ ತಕ್ಷಣದ ವಿರಾಮ ದೊರೆತಿದೆ. ಜೊತೆಗೆ ಸಮಗ್ರ ಶಾಂತಿ ಒಪ್ಪಂದದ ಕುರಿತು ಮಾತುಕತೆ ನಡೆಸಲು 60 ದಿನಗಳ ಕಾಲಾವಕಾಶವನ್ನು ಒದಗಿಸಿದೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆಯಲಿರುವ ಸಭೆಗೆ ಮುನ್ನ ಡಿಜಿಟಲ್ ಸಹಿ ಮಾಡಲಾದ 14 ಅಂಶಗಳ ಈ ಒಪ್ಪಂದವು ತಕ್ಷಣದ ಕದನ ವಿರಾಮವನ್ನು ಜಾರಿಗೊಳಿಸುವುದರ ಜೊತೆಗೆ ಉಭಯ ರಾಷ್ಟಗಳು ಪರಸ್ಪರ ದಾಳಿ ನಡೆಸುವ ಕ್ರಮಗಳಿಂದ ದೂರವಿರಲು ಬದ್ದವಾಗಿದೆ. ಅಲ್ಲದೆ ಇರಾನ್ನ ಅಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ವಿಷಯಗಳಿಗೆ ಸಂಬಂಧಿಸಿದ ದೀರ್ಘಕಾಲೀನ ವಿವಾದಗಳನ್ನು ಬಗೆಹರಿಸಲು ಒಂದು ಚೌಕಟ್ಟನ್ನು ರೂಪಿಸಿದೆ. ಅಮೆರಿಕ ರಾಯಭಾರಿ ಸರ್ಜಿಯೋ ಗೋರ್ ನವದೆಹಲಿಯಲ್ಲಿ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಸಚಿವ ಅಮಿತ್ ಶಾ, ಉಭಯ ರಾಷ್ಟಗಳ ನಡುವಿನ ಭದ್ರತಾ ಸಹಕಾರವನ್ನು ವಿಶೇಷವಾಗಿ ಭಯೋತ್ಪಾದನೆ ನಿಗ್ರಹ ಮತ್ತು ಮಾದಕ ವಸ್ತುಗಳ ನಿಯಂತ್ರಣ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಮುದಾಯ ರೇಡಿಯೋಗಳು ದೇಶದ ಕೊನೆಯ ಜನರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಎಐಆರ್ನಲ್ಲಿ ಇಂದು ನಡೆದ ಪುಸ್ತಕ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಜನರ ಪ್ರಯೋಜನಕ್ಕಾಗಿ ಜಾಗೃತಿ ಸಂದೇಶಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತಲುಪಿಸಲು ರೇಡಿಯೋದಲ್ಲಿನ ನಾವೀನ್ಯತೆ ಮುಖ್ಯವಾಗಿದೆ ಎಂದು ಹೇಳಿದರು. ಬ್ರೆಜಿಲ್ನ ಬ್ರೆಸಿಯಾದಲ್ಲಿ ನಡೆದ 16ನೇ ಅಂತಾರಾಷ್ಟೀಯ ವಿಶ್ವ ಔಷಧೀಯ ಉತ್ಪನ್ನಗಳ ಸಭೆಯಲ್ಲಿ ಭಾರತ ಜಾಗತಿಕ ಔಷಧೀಯ ಗುಣಮಟ್ಟದ ಮಾನದಂಡಗಳಲ್ಲಿ ತನ್ನ ಬೆಳೆಯುತ್ತಿರುವ ನಾಯಕತ್ವವನ್ನು ಪುನರುಚ್ಚರಿಸಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುವ ಭಾರತೀಯ ಔಷಧೀಯ ಆಯೋಗದ ನಿಗಮವು ಈ ತಿಂಗಳ 15ರಿಂದ 17ರವರೆಗೆ ನಡೆದ 3 ದಿನಗಳ ಸಭೆಯಲ್ಲಿ ಭಾಗವಹಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ, ಕಾಂಗ್ರೆಸ್ನ 5 ಬಿಜೆಪಿಯ 2 ಅಭ್ಯರ್ಥಿಗಳಿಗೆ ಗೆಲುವು. ಪ್ಯಾರಿಸ್ನಲ್ಲಿ ಪ್ರಮುಖ ಉದ್ಯಮಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಉನ್ನತ ಮಟ್ಟದ ಸಭೆ. ಪ್ರಧಾನಮಂತ್ರಿ ವಿಕಸಿತ ಭಾರತ್ ಉದ್ಯೋಗ ಯೋಜನೆಯಡಿ ನಾಳೆ ಪ್ರಧಾನಿ ಅವರಿಂದ ಪ್ರೋತ್ಸಾಹಧನ ವಿತರಣೆ. ಆಹಾರ ಭದ್ರತೆ ಖಚಿತಪಡಿಸಿಕೊಳ್ಳಲು ವೈಜ್ಞಾನಿಕ ಸಂಗ್ರಹಣೆ, ಧಾನ್ಯಗಳ ಪರಿಣಾಮಕಾರಿ ವಿತರಣೆ ಅಗತ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ಎಲ್ಎನ್ಜಿ ವಾಹಕ ದಿಶಾ ನಾಳೆ ಗುಜರಾತ್ ಬಂದರಿಗೆ ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಚಿತ್ರದುರ್ಗ, ಸಮಯ 7:45. ಇದೀಗ ಹಿಂದಿ ಚಿತ್ರಗೀತೆಗಳು. ಕಾರ್ಯಕ್ರಮದ ಆರಂಭದಲ್ಲಿದೆ ಸಾಜನ್ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಕುಮಾರ್ ಸಾನು ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಂಕಜ್ ಉದಾಸ್.

ನೀವು ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಹಿಂದಿ ಚಿತ್ರಗೀತೆಗಳನ್ನ ಎಫ್ಎಂ ಸಮಯ 7:52. ಪ್ರಿಯ ಕೇಳುಗರಿ ಗಮನಿಸಿ, ಇನ್ನು ಮುಂದೆ ನಮ್ಮ ನಿಲಯದಿಂದ 8 ಗಂಟೆಗೆ ಪ್ರಸಾರವಾಗಲಿದೆ ಜನರಂಜನಿ. ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ. ನಮ್ಮಲ್ಲಿ ಲಭ್ಯವಿರುವ ನಿಮ್ಮಿಷ್ಟದ ಗೀತೆಗಳನ್ನು ಕೇಳುವುದಾದರೆ ಮೊದಲಿಗೆ ನಿಮ್ಮ ಹೆಸರು, ಆನಂತರ ನಿಮ್ಮ ಊರಿನ ಹೆಸರು, ಹಾಗೂ ನೀವು ಇಷ್ಟಪಟ್ಟು ನಮ್ಮಲ್ಲಿ ಲಭ್ಯವಿರುವ ಚಿತ್ರದ ಗೀತೆಯನ್ನು ಯಾವ ಗೀತೆಯನ್ನು ಯಾಕಾಗಿ ಕೇಳ್ತೀರಿ ಅನ್ನೋ ಅನಿಸಿಕೆಯೊಂದಿಗೆ ನಮಗೆ ಸಂದೇಶಗಳನ್ನು ಕಳುಹಿಸಿ. 8 ಗಂಟೆಯಿಂದ ಸಂದೇಶಗಳನ್ನು ಕಳುಹಿಸಿ. ನಮ್ಮ ನಿಲಯದ ಮೊಬೈಲ್ ಸಂಖ್ಯೆ 944840273. ಮೊಬೈಲ್ ಸಂಖ್ಯೆ ನಮ್ಮ ಮತ್ತೊಮ್ಮೆ ಗಮನಿಸಿ, 9448640273. ಹಿಂದಿ ಚಿತ್ರಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ತ್ರಿಬಲ್ ಆರ್ ಚಿತ್ರದ ಗೀತೆ ಹಾಡಿದ್ದಾರೆ ವಿಶಾಲ್ ಮಿಶ್ರಾ ಮತ್ತು ರಾಹುಲ್ ಸಿಪ್ಲಿಂಗ್. ಗೀತೆ ಸಾಹಿತ್ಯ ರಿಹಾ ಮುಖರ್ಜಿ, ಸಂಗೀತ ಸಂಯೋಜನೆ MM ಕಿರವಾಣಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 8 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಜನರಂಜನಿ ವಾಟ್ಸಪ್ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ.

ಪ್ರೇಕ್ಷಕರಿಗೆ ಜನರಂಜನೆ ವಾಟ್ಸಾಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರೇಡಿಯೋ ಮಿತ್ರ ಎಸ್ ಬಸವರಾಜ್ ಹೊಸೂರ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳೇ, ನೀವು ಸಂದೇಶಗಳನ್ನು ಕಳಿಸಬಹುದು. ಯಾವ ಗೀತೆ ಯಾಕಾಗಿ ಇಷ್ಟ ಆಗುತ್ತೆ, ಯಾವ ಚಿತ್ರದ ಗೀತೆ ಕೇಳಲಿಕ್ಕೆ ಇಷ್ಟಪಡ್ತೀರಿ, ನಮ್ಮಲ್ಲಿ ಲಭ್ಯವಿರುವ ಅದೆಷ್ಟೋ ಗೀತೆಗಳು ನಿಮಗೆ ಗೊತ್ತಿದೆ, ಅಂಥ ಗೀತೆಗಳಿಗೆ ನೀವು ನಮಗೆ ಕೋರಿಕೆಯನ್ನು ವಾಟ್ಸಪ್ನಲ್ಲಿ ಸಂದೇಶ ಕಳುಹಿಸಿ. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆ 9448640273. ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ, 9448640273. ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದ ಆರಂಭದಲ್ಲಿ ಹಾವೇರಿಯಿಂದ ಗೌರಮ್ಮ ಸಂದೇಶವನ್ನು ಕಳಿಸಿದ್ದಾರೆ. ನಮಸ್ತೆ ಸರ್ ಅಂತ ಹೇಳ್ತಿದ್ದಾರೆ. ತಮಗೂ ನಮಸ್ತೆ, ಶುಭ ಸಂಜೆ. ನಮಗೆ ಒಂದು ಹಾಡು ಇಷ್ಟ ರೀ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಯಾವ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದಾರೆ ಅಂದರೆ, ಆ ದೇವರು ಕಟ್ಟಿದ ಗುಡಿಯಲ್ಲಿ, ಗರ್ಭ ಗುಡಿಯಲ್ಲಿ. ಸುವಿ ಸುವಿ ಇಲ್ಲ ಸುವಿ

ಸುವಲಾಲಿ ಚಿತ್ರದಲ್ಲಿರುವಂಥ ಒಂದು ಮಧುರವಾದ ಗೀತೆ. ಈ ಹಾಡನ್ನು ಪ್ರಸಾರ ಮಾಡಿ ತುಂಬ ದಿನ ಆಯಿತು. ನಮ್ಮ ಇಷ್ಟದ ಹಾಡು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಪ್ರಸಾರ ಆಗಿಲ್ಲ, ಹಾಗಾಗಿ ಈ ದಿನವಾದರೂ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾವೇರಿಯಿಂದ ಸಂದೇಶವನ್ನು ಕಳಿಸಿ ಗೌರಮ್ಮ ಅವರು, ನಿಮ್ಮ ಕೋರಿಕೆಯಂತೆ ಇದೀಗ ಸುವಿ ಸುವಲಾಲಿ ಚಿತ್ರದ ಈ ಗೀತೆ.

ನೀವು ಕೇಳ್ತಾ ಇದ್ರಿ 102.6 ಮೆಗಾಹರ್ಟ್ಸ್ ಗಳಲ್ಲಿ ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿಯಿಂದ ಜನರಂಜನಿ ವಾಟ್ಸ್ಆಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ FM ಸಮಯ 8:32. ಇನ್ನು ನಮ್ಮ ಮುಂದಿನ ಸಂದೇಶ, ಚಿತ್ರದುರ್ಗ ನಗರದ ಸಂಗಮೇಶ್ವರ್ ಬಡಾವಣೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮರಳು ಸರಪಣಿ ಚಿತ್ರದಿಂದ ಇದಂತ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಎಂದೆಂದು ನೀ ನಗುತ್ತಾ ಇರು ಬಾಳಲ್ಲಿ ಅಂತ ಹೇಳಿ ಈ ಸಾಂಗನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎವ್ರಿ ಗ್ರೀನ್ ಸಾಂಗ್.

ಇದು ನನ್ನ ಇಷ್ಟದ ಹಾಡು, ಪ್ರಸಾರಿಸಿ ಅಂತ ಹೇಳಿ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಳಿನಿ ಸತೀಶ್ ಚಿತ್ರದುರ್ಗ ಸಂಗಮೇಶ್ವರ್ ಬಡಾವಣೆಯಿಂದ. ನಿಮ್ಮ ಕೋರಿಕೆ ಅಂತ ಇದೀಗ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ. ದೊಡ್ಡರಂಗಿಗೌಡ ಅವರ ಸಾಹಿತ್ಯ ಸಂಗೀತ ಸಂಯೋಜಕರು ರಾಜನ್ ನಾಗೇಂದ್ರ.

ಚಂದ್ರಂಜನಿ ಬೆಡ್ಸಪ್ಪ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಇನ್ನು ನಮಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಯಾರು ನಮಸ್ಕಾರ ಅಂತ ಹೇಳ್ತಾ ಇರೋದು ಅಂದರೆ ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ತಮಗೂ ಕೂಡ ನಮಸ್ಕಾರ. ಕಿಲಾಡಿಗಳು ಚಿತ್ರದಿಂದ ಗೀತೆಯನ್ನು ಕೇಳಬೇಕು ಅಂತ ಇಷ್ಟ, ನಮಗೂ ಒಂದು ಹಾಡು ಇಷ್ಟ ಇವತ್ತು ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ ಸಂದೇಶದಲ್ಲಿ. ಅಳುಕದೆ ಬಳುಕದೆ ಬನ್ನಿ ಮೇಡಮ್, ಈ ಗೀತೆನ ನಮಗಾಗಿ ಪ್ರಸಾರಿಸಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಸಂದೇಶದಂತೆ ಇದೀಗ ಈ ಗೀತೆಯನ್ನು ಕೇಳೋಣ. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಜಯಚಂದ್ರ. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ರಾಜ್ಕೋಟೆ. ಕೇಳುಗರೆ, ಸಂದೇಶಗಳನ್ನು ಕಳಿಸ್ತಾ ಇರಿ. ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9448464204.

ಅಳುಕದೆ ಬಳುಕದೆ ಬನ್ನಿ ಮೇಡಮ್ ಕಿಲಾಡಿಗಳು ಚಿತ್ರದ ಒಂದು ಮಧುರವಾದ ಗೀತೆಯನ್ನ ಕೇಳಿದ್ರಿ. ಶ್ರೋತೃಗಳೇ, ನೀವು ಕೇಳ್ತಾ ಇದ್ರಿ 102.6 ಮೆಗಾ ಹರ್ಟ್ಸ್ ಗಳಲ್ಲಿ. ಇದು ನಿಮ್ಮ ಪ್ರೀತಿ ಚಿತ್ರದುರ್ಗ ಆಕಾಶವಾಣಿ. ಜನರಂಜನಿ ವ್ಯಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. FM ಸಮಯ 8:16. ನೀವು ಸಂದೇಶಗಳನ್ನು ಕಳುಹಿಸಲು ನಮ್ಮ ನಿಲಯದ ವ್ಯಾಟ್ಸಪ್ ಸಂಖ್ಯೆ 9448640273 9448640273. ನಮ್ಮ ಮುಂದಿನ ಸಂದೇಶ, ಸುಭಾನ್ ಕೋರಿ ಅಗ್ರಿಬೊಮ್ಮನಹಳ್ಳಿ ತಾಲೂಕ್ ಕಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾವಿನ ಎಡೆ ಚಿತ್ರದ ಗೀತೆಯನ್ನು ಕೇಳಬೇಕನ್ನಿಸ್ತಾ ಇದೆ ಸರ್, ಇವತ್ತು ಪ್ರಸಾರಿಸಿ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಈ ಗೀತೆಯನ್ನು ಕೇಳುವ ನಿರೀಕ್ಷೆಯಲ್ಲಿದ್ದೇವೆ.

ಹೇಳ್ತಾ ಇದ್ದಾರೆ ನಿಮ್ಮ ಸಂದೇಶದಂತೆ. ಇದೀಗ ಹಾವಿನ ಹೆಡೆ ಚಿತ್ರದ ಗೀತೆಯನ್ನು ಕೇಳೋಣ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜೈರಾಮ್. ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಹಾಡು ಹಳೆಯದಾದರೇನು, ಭಾವ ನವನವೀನ ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ

0: ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಚಿತ್ರದುರ್ಗದಿಂದ ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕ್ ತಾಯಕನಹಳ್ಳಿಯಿಂದ ಶಾಂತಕುಮಾರ್. ಅಂಜಲಿ ಗೀತಾಂಜಲಿ ಚಿತ್ರದಿಂದ ಒಲವೇ ಒಲವೇ ಹಾಡನ್ನು ಪ್ರಸಾರ ಮಾಡಿ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಕೋರಿಕೆಯ ಈ ಗೀತೆ
1: ಪ್ರೀತಿ ಮಾಡೋರಿಗೆ ವಿರಹ ತಪ್ಪಿದ್ದಲ್ಲ. ಪ್ರೀತಿಯಲ್ಲಿ ಎಷ್ಟು ಸುಖ ಸಿಗುತ್ತೋ ವಿರಹದಲ್ಲೂ ಅವ್ರಿಗೆ ಅಷ್ಟೇ ಸುಖ ಸಿಗುತ್ತೆ. ಅದೇ ನಿಜವಾದ ಪ್ರೀತಿ. ಈ ನಿಜವಾದ ಪ್ರೇಮಿಗಳಿಗೆ ವಿರಹ ಅನ್ನೋದು ಪಾಸಿಂಗ್ ಕ್ಲೌಡ್ಸ್ ಇದ್ದಾಗೆ. ಪೂರ್ಣಚಂದ್ರ ಕಪ್ಪು ಮೋಡಗಳ ಮರೆಯಿಂದ ಹೊರಬಂದಾಗ ಈ ಭೂಮಿಗೆ ಹೇಗೆ ಸಂತೋಷ ಆಗುತ್ತೋ ಹಾಗೆ ವಿರಹದ ತೆರೆ ಸರಿದು ಪ್ರೇಮಿಗಳು ಮತ್ತೆ ಒಂದಾದಾಗ ಅವರ ಆನಂದಕ್ಕೆ ಎಲ್ಲೇನೆ ಇರೋದಿಲ್ಲ.
0: ಅಂಜಲಿ ಗೀತಾಂಜಲಿ ಚಿತ್ರದ ಗೀತೆಗೆ ಧ್ವನಿ ನೀಡಿದ್ದಾರೆ ಚಿತ್ರಾ.

ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನ ಪ್ರಸಾರಿಸುತ್ತಿದ್ದೇವೆ. ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಯನ್ನ ಪ್ರಸಾರಿಸಿ ಅಂತ ನಮಗೆ ಸಂದೇಶವನ್ನ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಿಂದ ಸುರೇಶ್ ಭಟ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ನಾನಿನ್ನು ಬಿಡಲಾರೆ ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದಿರಿ. ಇನ್ನು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಚಿತ್ರದುರ್ಗ ನಗರದ ಕಾಮನ ಬಡಾವಣೆಯಿಂದ ನೇತ್ರ ನಟರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ತವರಿನ ಸಿರಿ ಚಿತ್ರದ ಗೀತೆಯನ್ನು ಪ್ರಸಾರಿಸಿ ಅಂತ ನಿಮಗೋಸ್ಕರ ಈ ಹಾಡು. ತವರಿನ ಸಿರಿ ಚಿತ್ರದ ಗೀತೆಯ ಗಾಯಕರು ಮಧು ಬಾಲಕೃಷ್ಣ, ಚಿತ್ರ ನಂದಿತಾ ಮತ್ತು ಮಂಗಳ. ಗೀತೆಯನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಏನು ಚಿಕ್ಕಗೊಂಡನಹಳ್ಳಿ ಹೊಸಗೊಲ್ರಟ್ಟಿಯಿಂದ ಚಿತ್ರಲಿಂಗಪ್ಪ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಳ್ಳಿ ಹೈದ ಚಿತ್ರದಿಂದ ಆಯ್ದ ಪ್ರೇಮ ಕಾವ್ಯದ ರಾಣಿಯ ಈ ಗೀತೆಯನ್ನು ಪ್ರಸಾರಿಸಿ ಅಂತ ನಿಮ್ಮ ಕೋರಿಕೆಯಂತೆ ಇದೀಗ ಈ ಗೀತೆಯನ್ನು ಕೇಳಿ

ಜನರಂಜನಿ ವಾಟ್ಸಪ್ ಆಧಾರಿತ ನಿಮ್ಮ ಕೋರಿಕೆ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ನಮಗೆ ಸಂದೇಶಗಳನ್ನು ಕಳಿಸಿದ್ರು. ಮೀರಾ ನಾಡಿಗುರು ಉಪನ್ಯಾಸಕಿ ಅಂತ ಹೇಳ್ತಾ ಸಂದೇಶವನ್ನು ಕಳಿಸಿದ್ರು. ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರು. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ರು. ಮಹೇಶ್ ವಸ್ತು ಶಿಕಾರಿಪುರದಿಂದ ನಮಗೆ ಸಂದೇಶವನ್ನು, ದಿನೇಶ್ ಎಂವಿ ಇವರು ಕೂಡ ಸಂದೇಶವನ್ನು, ಮೆದಕೇರ್ನಹಳ್ಳಿ ಜಗಳೂರು ತಾಲೂಕಿನ ಸಂದೇಶವನ್ನು ಕಳಿಸಿದ್ರು. ಇನ್ನು ನಮಗೆ ಸಂದೇಶವನ್ನು ಕಳಿಸಿದ್ದ ಶ್ರೋತೃಗಳು ಚಿತ್ರದುರ್ಗ ಚಿಕ್ಕಪೇಟೆಯಿಂದ ರವಿ ಕೆ ಅಂಬಿಕಾರ್ ಇವರು ಕೂಡ ಸಂದೇಶವನ್ನು, ನಾಗೇಂದ್ರ ಗುಂಡಮ್ಮ ದೊಡ್ಡಬಳ್ಳಾರ್ತಿಯಿಂದ, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಕೂಡ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆ ನಮಗೆ ಸಂದೇಶವನ್ನು ಅಮೃತ ರಮೇಶ್ ಚಿತ್ರದುರ್ಗದಿಂದ ಸಂದೇಶವನ್ನು, ಸುರಮ್ಮನಹಳ್ಳಿಯಿಂದ ವೈಶಾಲಿ ಕೂಡ ಸಂದೇಶವನ್ನು ಕಳಿಸಿದ್ರು. ಹಾಗೆ ನಮಗೆ ಸಂದೇಶವನ್ನು ವಿಜಯಪುರ ಇಲ್ಲಿಂದ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರ ಸಂದೇಶ ಕೂಡ ನಮ್ಮನ್ನು ತಲುಪಿದೆ. ಹಿರಿಯೂರು ತಾಲೂಕು ಪಾಲವನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು. ನಮಗೆ ಕೇಳುಗರಾದಂತಹ ಮಹಾಂತೇಶ್ ಅಂತ ಹೇಳಿ ಇವರು ಸಂದೇಶವನ್ನು ಕಳಿಸಿದ್ರು. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಪೂಜಾ ಗೋಪನಹಳ್ಳಿ ಚಳ್ಳಕೆರೆ ತಾಲೂಕಿಂದ ಸಂದೇಶವನ್ನು ಕಳಿಸಿದ್ರು. ಹಾಗೆ ನಮ್ಮ ಸುರೇಶ್ ಕಲ್ಯಾಣಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ರು. ಸಂದೇಶವನ್ನು ಕಳಿಸಿದ ಇನ್ನಿತರ ಕೇಳುಗರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಸುಟ್ಕರ್ನಾರಹಟ್ಟಿಯಿಂದ ಅಂಜಿನಪ್ಪ ಗಂಗಮ್ಮ ಇವರ ಸಂದೇಶ ಕೂಡ ನಮ್ಮನ್ನು ತಲುಪಿತು. ಹಾಗೆ ನಮಗೆ ಸಂದೇಶವನ್ನು ಕಳಿಸಿದ ಕೇಳುಗರು ಮಾದಪ್ಪ ಕಮಂಡಲಗೊಂದಿ ಕೆ ಎಂ ಕೃಷ್ಣ ಇವರು ಕೂಡ ಸಂದೇಶವನ್ನು ಕಳಿಸಿದ್ರು. ಹಾಗೆ ನಮಗೆ ಸಂದೇಶವನ್ನು ಎಂ ಬಸವರಾಜ್ ಸಾವಿತ್ರಮ್ಮ ಯಶೋಧಮ್ಮ ತಿಪ್ಪಮ್ಮ ಇವರು ಸಂದೇಶವನ್ನು ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆ ಹೊಸಹಳ್ಳಿ ಗ್ರಾಮದಲ್ಲಿ ಕಾನಾವಸಹಳ್ಳಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ರು. ನಮಗೆ ಸಂದೇಶವನ್ನು ಕಳಿಸಿದ ಕೇಳುಗರು ಇನ್ನು ದಾವಣಗೆರೆ ನಗರದ ಉಮೇಶ್ ಸಿರಿಗೆರೆಯವರ ಸಂದೇಶ ಕೂಡ ಬಂದಿತ್ತು. ನಮಗೆ ಸಂದೇಶವನ್ನು ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಅಭಿಷೇಕಯ್ಯ ಹಿರೇಮಠ್ ಮುಗಳಕೊಡದಿಂದ, ಹಾಗೆ ಪ್ರಕಾಶ್ ಸಿ ಕೆ ಅಂತ ಹೇಳಿ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ರಿ. ಧನ್ಯವಾದಗಳು ತಮಗೆ ಸಂದೇಶಕ್ಕೆ. ಹನೂರು ತಾಲೂಕು ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್ ಸುಪ್ರೀತಾ ಇವರ ಸಂದೇಶ ಬಂದಿತ್ತು. ಮಂಜುಳಾ ಎಂ ಸಿ ರವಿಕುಮಾರ್ ಓಬವನ ಹಕ್ತಿಹಳ್ಳಿ ಇಲ್ಲಿಂದ, ಮಾನಸ ಹೊಸಹಳ್ಳಿಯಿಂದ ಸಂದೇಶವನ್ನು, ಆನಂದ ಸುಲೇಪೇಟೆ ಇಲ್ಲಿಂದ, ಸಲ್ಮಾ ಟೀಚರ್ ತರೀಕೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಇನ್ನು ಸಂದೇಶವನ್ನು ನಮಗೆ ಅನೇಕ ಶ್ರೋತೃಗಳು ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕಾರ್ಯಕ್ರಮದ ಕೊನೆಯ ಹಾಡು ಮದುವೆ ಚಿತ್ರದ ಈ ಗೀತೆ. ಈ ಗೀತೆಯನ್ನು ಪ್ರಸರಿಸಿದಂತ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬೈರನಾಯಕನಹಳ್ಳಿಯಿಂದ ಬಿ ಟಿ ಗುರುರಾಜ್ ಅವರು ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮ ಗೀತೆ ಇದೀಗ

0: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
1: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
2: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
1: ಸೂರ್ಯ ಬಂದನೆ
0: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
0: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ

0: ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ, ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ
1: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM ನಲ್ಲಿ.

0: ಆಕಾಶವಾಣಿ ಕನ್ನಡ ಭಾರತಿ. ಆತ್ಮೀಯ ಕೇಳುಗರೆ, ಕನ್ನಡ ಭಾರತಿ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಗೆ 90. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ಆಯೋಜಿತವಾಗ್ತಾ ಇದೆ, ಅದನ್ನ ನೀವು ಗಮನಿಸಿದ್ದೀರಿ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗಾಯನ ಸಮಾಜದಲ್ಲಿ May 30 ಸ್ವರ ಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಸಾಹಿತ್ಯ, ಸಂಗೀತ, ನಾಟಕ ಮತ್ತು ಕೇಳುಗರು ಈ ಎಲ್ಲ ವಿಷಯಗಳ ಬಗ್ಗೆ ತಜ್ಞರು ವಿಷಯಗಳನ್ನು ಮಂಡಿಸಿದರು. ಈ ದಿನ ಆ ಕಾರ್ಯಕ್ರಮದಿಂದ ಆಯ್ದ ಭಾಗಗಳನ್ನು ನೀವು ಆಲಿಸಲಿದ್ದೀರಿ. ಮೊದಲು ಕೇಳೋಣ ಆಕಾಶವಾಣಿ ಮತ್ತು ಸಾಹಿತ್ಯ. ಈ ವಿಷಯವಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರಾದ ಡಾಕ್ಟರ್ ಬಸವರಾಜ ಸಾದರ್ ಅವರ ಮಾತುಗಳು.
1: ಸಾಹಿತ್ಯ ನಮ್ಮೆಲ್ಲ ಸಾಹಿತ್ಯದ ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಸಾಹಿತ್ಯದ ಬಗ್ಗೆ ನಮ್ಮ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ಒಂದು ಮಾತು ಬರ್ತದೆ, ಶಬ್ದಾರ್ಥವು ಸಹಿತವು ಕಾವ್ಯಂ ಅಂತ ಹೇಳಿ, ಸಹಿತವಾದದ್ದು ಅಂತ. ಈ ಸಹಿತ ಅನ್ನೋದು ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವುದಕ್ಕೂ ನಾವು ಸಿಂಪಲ್ ಆಗಿ ಬಳಸಿದ್ರೆ ಆಕಾಶವಾಣಿ ಪ್ರಸಾರ ಮಾಡ್ತಾ ಇರುವಂತಹ ಸಂಗೀತ, ಸಾಹಿತ್ಯ ಅಥವಾ ಇತರೆ ಯಾವುದೇ ಕಾರ್ಯಕ್ರಮಗಳು ಬಹುಜನರ ಹಿತವನ್ನ ಬಹುಜನರ ಸುಖವನ್ನ ಬಯಸುವಂತ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲ MA ಓದ್ತಾ ಇರುವಾಗ ನನಗೆ ಬಹಳ ನೆನಪಿರುವಂತಹ ಒಂದು ಸಂದರ್ಭ, ಅಡಿಗರ ಭೂಮಿಗೀತವನ್ನ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಅಡಿಗರ ಭೂಮಿಗೀತವನ್ನ ಅಭ್ಯಾಸ ಮಾಡುವಾಗ ನಮ್ಮ ಕಲಿಸೋರು ಅದರ ಪ್ರತಿ ಶಬ್ದದ ಒಂದೊಂದು ಅರ್ಥವನ್ನ ಬಿಡಿಸಿ ಅದರ ಆಳಕ್ಕೆ ಹೋಗಿ ಹೇಳುವಾಗ ಆ ಶಬ್ದಗಳನ್ನಿಲ್ಲಿ ಹೇಳಕ್ ಹೋದ್ರೆ ಸಮಯ ಹೋಗುತ್ತೆ. ಅಡಿಗರು ಭೂಮಿಯ ಒಳಕ್ಕೆ ಒಳಕ್ಕೆ ಕುಕ್ಕಿ ಕುಕ್ಕಿ ಆಳಕ್ಕೆ ಹೆಕ್ಕಿ ತೆಗೆದಂತೆ ಆ ಗರಿ ಮಿದಿರುವ ಚಿನ್ನ ಸಿಗತ್ತೆ ಅಂತ ಹೇಳ್ತಾರೆ. ಅದು ಅದಿರು ಸಿಗತ್ತೆ, ಅದನ್ನು ಪುಟಕ್ಕಿಟ್ಟು ಚಿನ್ನ ಮಾಡುತ್ತೆ. ಈ ಕವಿ ಹೆಂಗಿರಬೇಕು ಅಂತ ಹೇಳಿ ಒಂಥರದ ನಿಜವಾಗ ಅವಾಗ ಊಹೆ ಮಾಡ್ಕೊಳ್ತಿದ್ವಿ. ಅಡಿಗರ ಭೂಮಿಗೀತ ಕವಿತೆ ಎಷ್ಟು ಅದ್ಭುತವಾದದ್ದಿದೆ, ಈ ಭೂಮಿಗೀತ ಕವಿತೆ ಹುಟ್ಟಿದ್ದೆ ಆಕಾಶವಾಣಿ ಮೈಸೂರಿನಿಂದ ಅಂತ ಕೇಳಿದಾಗ ನಿಜಕ್ಕೂ ನನಗೆ ರೋಮಾಂಚನ. ಭೂಮಿ ನೀಡಿದ ಬೆಳಕು ಅಂತ ಮೈಸೂರು ಆಕಾಶವಾಣಿ ಒಂದು ಕವಿಗೋಷ್ಠಿಯನ್ನು ಮಾಡಿ ಅದಕ್ಕೆ ಅಧ್ಯಕ್ಷತೆಗೆ ಅಡಿಗರನ್ನ ಕರೆದಾಗ ಅವರು ಬರೆದ ಗೀತೆ ಮೊದಲಿದ್ದು ಭೂಮಿಗೀತೆ. ನೋಡಿ, ಒಂದು ನಮ್ಮೆ ಘಟ್ಟದ ಪ್ರವರ್ಧಮಾನಕ್ಕೆ ಕಾರಣರಾದ ಅಡಿಗರು ಆ ಕವಿತೆಯನ್ನ ಬರೆದಿದ್ದು ಆಕಾಶವಾಣಿಯಿಂದ. ಆಕಾಶವಾಣಿಯನ್ನ ಆರಂಭಿಸಿದ ಎಂ ಗೋಪಾಲಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ರು. ಆಕಾಶವಾಣಿಯ ಆರಂಭದಲ್ಲಿ ಮೊಟ್ಟ ಮೊದಲು ಪ್ರಸಾರ ಆದ ಭಾಷಣ ಕುವೆಂಪು ಅವರ ಸಾಹಿತ್ಯದ ಭಾಷಣ ಅನ್ನೋದು ಕೂಡ ಅಷ್ಟೇ ಮುಖ್ಯವಾದದ್ದು. ಸೊ ಸಾಹಿತ್ಯ ಮತ್ತು ಆಕಾಶವಾಣಿ ಅನ್ನೋದು ಅಭಿನ್ನವಾದ ಎರಡು ಅಂಗಗಳನ್ನೋದು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಕಾಶವಾಣಿ ಮಾಡಿದ ಸಾಹಿತ್ಯದ ಕಾರ್ಯಕ್ರಮಗಳ ಒಂದು ದೊಡ್ಡ ಯಾದಿಯನ್ನು ಕೊಟ್ಟುಕೊಳ್ತಾ ಹೋದ್ರೆ ಒಂದು ತಿಂಗಳವರೆಗೆ ಅದನ್ನು ಹೇಳಬಹುದು, ಅಷ್ಟು ಸಮೃದ್ಧವಾದದ್ದು. ಆಕಾಶವಾಣಿ ಮಾಡಿರುವಂತಹ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದಿದೆ, ನಮ್ಮ ಹಿಂದಿನವರು ಮಾಡಿ ಹೋಗಿದ್ದಿದೆಯಲ್ಲ ಅದನ್ನು ನಾವು ಕೇಳಿ ಕೂಡ ನಾವು ಅದನ್ನು ಸಂತೋಷ ಪಟ್ಟಿದ್ದೇವೆ. ಉದಾಹರಣೆಗೆ ನಮ್ಮ ಆರ್ಕೇವ್ ಅಲ್ಲಿ ಅಲ್ಲಿ ಇರುವಂತಹ ಎಷ್ಟೆಷ್ಟು ಮಾಸ್ತಿಯವರದು, ಕುವೆಂಪು ಅವರದು, ಬೇಂದ್ರೆ ಅವರ ಸಂದರ್ಶನಗಳು, ಅವರ ಭಾಷಣಗಳನ್ನು ಕೇಳಿಬಿಟ್ರೆ ಆ ವ್ಯಕ್ತಿಗಳನ್ನು ನಾವು ನೋಡ್ಬೇಕಿತ್ತಲ್ಲ ಅನ್ನುವಷ್ಟು. ನನ್ನ ಭಾಗ್ಯ ಅಂದ್ರೆ ಆಕಾಶವಾಣಿ ಸೇರಿದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕುವೆಂಪು ಮತ್ತು ಮಾಸ್ತಿ ಅವರು ಇಬ್ಬರನ್ನ ಬಿಟ್ರೆ ಉಳಿದ 6 ಜನ ಜ್ಞಾನಪೀಠ ಪ್ರಶಸ್ತಿ ವಿದೇಶರನ್ನ ಸಂದರ್ಶನ ಮಾಡೋ ಭಾಗ್ಯ ನನಗೆ ಆಕಾಶವಾಣಿಯಲ್ಲಿ ಸಿಕ್ಕಿತು. ಇದು ಸಂದರ್ಶನ ಮಾಡೋ ಭಾಗ್ಯ ಅಷ್ಟೇ ಅಲ್ಲ, ಅವರ ವಿಚಾರಗಳನ್ನು ಹಂಚಿಕೊಳ್ಳುವಂಥದ್ದು. ಇದೆಲ್ಲದರಿಂದ ಪ್ರೇರಿತನಾಗಿ ನಾನು ಆಕಾಶವಾಣಿಯಲ್ಲಿ ಮಾಡಿದ ಸಾಹಿತ್ಯಿಕ ಪ್ರಯೋಗಗಳನ್ನು ಒಂದೆರಡನ್ನು ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೆ. 1992 ಆಕಾಶವಾಣಿಯ ಇತಿಹಾಸದಲ್ಲಿ ಒಂದು ಮೊಟ್ಟ ಮೊದಲನೇ ಪ್ರಯೋಗವನ್ನು ಮಾಡಿದ್ವಿ. ಅದರ ಹೆಸರು ನೇರ ನಗೆಜಾಲ ಅಂತ. ಬಹುಶಃ ನಮ್ಮ ಇಂಜಿನಿಯರ್ ವಿಭಾಗದಲ್ಲಿ ಇದ್ದಾರೆ ಅನಿಲ್ ಕುಮಾರ್ ಅಂತ ಒಬ್ಬ ಇಂಜಿನಿಯರ್ ಇದ್ರು, ಅಸಿಸ್ಟೆಂಟ್ ಇಂಜಿನಿಯರು. ಕರ್ನಾಟಕದಲ್ಲಿ ಅವತ್ತು 6 ಕೇಂದ್ರಗಳಿದ್ವು. 6 ಕೇಂದ್ರಗಳನ್ನು ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಪ್ರಸಾರ ಮಾಡಬೇಕು ಅನ್ನೋದೊಂದು ಚಾಲೆಂಜ್ ಅನ್ನು ಅವ್ರಿಗೆ ಹೇಳಿದ್ದೀನಿ. ಇವತ್ತು ತಾಂತ್ರಿಕ ಯುಗದಲ್ಲಿ ಇದು ಸುಲಭ ಆಗ್ಬಹುದು. ಅದು ಎಂಥ ದೊಡ್ಡ ಸಾಧನೆ ಅಂದ್ರೆ ನಮ್ಮ ಡಾಕ್ಟರ್ ಜೋತ್ಸ್ನಾ ಕಾಮತ್ ಅವರು ಇದನ್ನು ಹೆಂಗ್ ಮಾಡ್ತೀರಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ನೀವು ಬಂದು ಸ್ಟುಡಿಯೋದಾಗ ಕೂತ್ ನೋಡ್ರಿ ಅಂತ ಹೇಳ್ತಿದ್ವಿ. ಎಷ್ಟು ಸಕ್ಸಸ್ಫುಲ್ ಆಯ್ತಂದ್ರೆ 6 ಕೇಂದ್ರಗಳನ್ನ ಅಟ್ ಎ ಟೈಮ್ ಲೈವ್ ಲಿಂಕ್ ಮಾಡಿ ಒನ್ ಸ್ಟೇಷನ್ ಟು ಅನದರ್ ಸ್ಟೇಷನ್ ಹಿಂಗ್ ಹೋಗಿ ನಮ್ಮ ಹಲವಾರು ಕಲಾವಿದರು ಕೂಡ ಅದನ್ನು ನೋಡಿದ್ದಾರೆ. ಆ ಕಾರ್ಯಕ್ರಮ ಪ್ರಸಾರ ಆದ್ಮೇಲೆ ಅವಾಗ AR ಸಿಂಧೆ ಅಂತೇಳಿ ನಮ್ಮ ಡೈರೆಕ್ಟರ್ ಜನರಲ್ ಇದ್ರು. ಅದೊಂದು ರಿಪೋರ್ಟ್ ನಮ್ಮ ಚಂದ್ರಮೌಳಿ ಅವರು ಕಳಿಸಿದಾಗ ಆಕಾಶವಾಣಿ ಬೆಂಗಳೂರು ಮಾಡಿದ ಈ ಕಾರ್ಯಕ್ರಮದ ರೀತಿಯಲ್ಲಿನೇ ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಮಾಡಬೇಕು ಅಂತ ಹೇಳಿ ಒಂದು ಪರಮಾನ ನುಡಿಸಿದೆ. ಇದು ಆಕಾಶವಾಣಿಯ ಕೊಡುಗೆ. ಇಂತಹ ಹಲವಾರು ಕಾರ್ಯಕ್ರಮಗಳು. ಇನ್ನೊಂದು

0: ಇವತ್ತು ನನಗೆ ನೆನಪಾಗ್ತಾ ಇದೆ, ಬೇಂದ್ರೆ ಅವರ ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ನಾನು ಧಾರವಾಡದಲ್ಲಿದ್ದೆ. ಒಂದು 100 ವರ್ಷಕ್ಕೆ ವಿಶೇಷವಾದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ, ಒಂದು 100 ವರ್ಷಕ್ಕೆ 100 ನಿಮಿಷದ ಕಾರ್ಯಕ್ರಮ, 100 ಶ್ರೋತೃಗಳನ್ನು ಕರೆಯೋದು ಸ್ಟುಡಿಯೋದಲ್ಲಿ, ಇದು ಒಂದು ಹಾಲಲ್ಲಿ 100 ನಿಮಿಷಕ್ಕೆ ಪ್ರಸಾರ ಮಾಡೋದು, ಆಮೇಲೆ ನೇರ ಪ್ರಸಾರ ಅಲ್ಲಿಂದನೆ, ಎಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಅರೇಂಜ್ ಮಾಡಿ ಅಲ್ಲಿಂದ ಲೈವ್ ಮಾಡೋದು. ಬಹುಶಃ ಭಾರತದ ಪ್ರಸಾರ ಇತಿಹಾಸದಲ್ಲಿ ಅದು ಕೂಡ ಒಂದು ಮೈಲಿಗಲ್ಲಾಗಿ ಉಳಿತು. ಇವೆಲ್ಲವನ್ನು ನೆನೆಸಿಕೊಂಡಾಗ ಆಕಾಶವಾಣಿಯಿಂದ ಕಾರ್ಯಕ್ರಮ ಮಾಡುವಾಗ ಏನೇನು ಸಾಧ್ಯತೆಗಳಿದ್ದಾವೆ, ಒಂದು ಮಾಡಿದ್ಮೇಲೆ ಹಳತಾಗತ್ತೆ ಇನ್ನೊಂದು ಬರ್ತದೆ. ಇದರ ಜೊತೆಗೆ ಹಲವಾರು ನಾಟಕಗಳನ್ನು ಪ್ರೊಡ್ಯೂಸ್ ಮಾಡುವಾಗ ನಮ್ಮ ಸಂಗೀತ ವಿಭಾಗದ ಹಲವಾರು ಕಲಾವಿದರನ್ನು ನಾನು ಬಳಸ್ಕೊಂಡಿದ್ದೇನೆ. ಮಾಲ್ತಿಯವರಿದ್ದಾರೆ ನೆನಪಾಗತ್ತೆ, ಒಂದು ಜೇನಹನಿ ಅಂತ ಕೇವಲ ಒಂದೇ ಒಂದು ನಿಮಿಷದ ಕಾರ್ಯಕ್ರಮ ಪ್ರಸಾರ ಮಾಡುತ್ತಿದ್ದೆ. ಈ ಜೇನಹನಿಯನ್ನು ಕೇಳೋದಕ್ಕೆ ಲಕ್ಷಾಂತರ ಜನರ ಕಿವಿಗಳು ಕಾಯ್ತಿದ್ವು ಅನ್ನೋದನ್ನ. ಅಪರ್ಣ ಮತ್ತು ನಾನು 1 ವರ್ಷದವರೆಗೆ ಒಂದು ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ, ಬರೀ ಸಾಹಿತ್ಯ ಆಧಾರಿತ. ಆ ಕಾರ್ಯಕ್ರಮ ರಾತ್ರಿ 10 ವರೆಗಿದ್ರೆ ಆ ವೇಳೆಯಲ್ಲಿಯೂ ಕೂಡ ಎಚ್ಚರಿದು ಕೇಳುವಂತ ಒಂದು ಕೇಳುವ ವರ್ಗ ನಿರ್ಮಾಣ ಆಯಿತು. ಸಾಹಿತ್ಯದ ಶಕ್ತಿ ಎಷ್ಟು! ಬೆಂಗಳೂರು ಮತ್ತು ಕರ್ನಾಟಕದ ಆಕಾಶವಾಣಿಗಳು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದ ದೊಡ್ಡ ಕ್ರಾಂತಿ ಏನಂತಂದ್ರೆ, ಆಕಾಶವಾಣಿಯಲ್ಲಿ ಪ್ರಸಾರ ಮಾಡುವುದಿದೆ, ಪ್ರಕಟಣೆಯ ಒಂದು ಪ್ರಯೋಜನ ಇಲ್ಲ ನಮ್ಮಲ್ಲಿ. ಆದರೆ ಈ ಬ್ಯಾರಿಯರ್ ಅನ್ನು ಮುರಿದು ಬೆಂಗಳೂರು ಆಕಾಶವಾಣಿ ಪ್ರಸಾರ ಪ್ರಕಟಣೆ ಅನ್ನುವ ಯೋಜನೆಯನ್ನು ಆರಂಭಿಸಿ, ಬಹುಶಃ ಇಡೀ ಭಾರತದ ಚರಿತ್ರೆಯಲ್ಲಿ, ಆಕಾಶವಾಣಿಯ ಚರಿತ್ರೆಯಲ್ಲಿ 10-12 ಪುಸ್ತಕಗಳನ್ನು 1992, 1993, 1994 12 ಪುಸ್ತಕಗಳನ್ನು ಆಕಾಶವಾಣಿಯ ಸಾಹಿತ್ಯದ ಪುಸ್ತಕಗಳನ್ನು ಪ್ರಕಟಿಸಿದ್ದೇವೆ. ಇದು ಬಹಳ ಮುಖ್ಯವಾದದ್ದು. ಇದೇ ಮುಂದುವರೆದ ಭಾಗವಾಗಿ ಗುಲ್ಬರ್ಗ ಆಕಾಶವಾಣಿಯಲ್ಲಿದ್ದಾಗ 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟ್ಟಗಳು ಅಂತ ಒಂದು ಸೆಮಿನಾರ್ ಮಾಡಿ 7 ದಿವಸ, ಆ 7 ದಿವಸದ ಸೆಮಿನಾರ್ ಲೈವ್ ಮಾಡಿ ಅವೆಲ್ಲ ಭಾಷಣಗಳನ್ನು ಪ್ರಕಟಿಸಿದ್ದೇವೆ. ಅದು ಇವತ್ತು 450 ಪುಟದ ಒಂದು ಪುಸ್ತಕ ಇದೆ, 3 ಮುದ್ರಣಗಳನ್ನು ಕೊಂಡಿದೆ. ಇವತ್ತು ಕನ್ನಡ ಓದುವ ವಿದ್ಯಾರ್ಥಿಗಳಿಗೆ, IAS KAS ವಿದ್ಯಾರ್ಥಿಗಳಿಗೆ ಅದು ಟೆಕ್ಸ್ಟ್ ಆಗಿದೆ, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಕೂಡ ಟೆಕ್ಸ್ಟ್ ಆಗಿದೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂದರೆ, ಆಕಾಶವಾಣಿಯ ಸಾಹಿತ್ಯ ಕಾರ್ಯಕ್ರಮಗಳು ಬರೀ ಕೇಳುವುದಕ್ಕಾಗಿಲ್ಲ, ಮುಂದಿನ ತಲೆಮಾರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡುತ್ತೆ. ಈ ಪರಂಪರೆಯ ಮುಂದುವರಿಕೆ ಇದೆಯಲ್ಲ, ಇದು ಆಕಾಶವಾಣಿ ಸಾಹಿತ್ಯದ ಮೂಲಕ ಮಾಡ್ತಾ ಇದೆ. ಒಂದು 2 ಸಂದರ್ಭಗಳನ್ನು ಹೇಳಬೇಕು. GS ಶಿವರುದ್ರಪ್ಪ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಾಗ ಬೆಂಗಳೂರು ಆಕಾಶವಾಣಿಯವರು 1 ವಾರ ಪರ್ಯಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮ ಮಾಡಿ ಆಕಾಶದೀಪ ಅಂತ ಒಂದು ಪುಸ್ತಕವನ್ನು ತಂದಿದ್ದಾರೆ. ಅದು ಇವತ್ತಿಗೂ ಕೂಡ ಅವರ ಒಂದು ಸಮಗ್ರ ವ್ಯಕ್ತಿತ್ವ ಕಟ್ಟಿಕೊಡೋದು. ಸುಮತಿಯವರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ, ಬಾನುಲಿಯನ್ನ ಕಟ್ಟಿ ಬೆಳೆಸಿದವರ ಒಂದು ದೊಡ್ಡ ಸರಣಿಯನ್ನು ಪ್ರಸಾರ ಮಾಡಿದರು. ಹೀಗೆ ಹೇಳ್ತಾ ಹೋದರೆ ಮುಗಿಯಲಾರದ ಕತೆ. ನಮ್ಮ ಆರ್ಕೇವಲಲ್ಲಿ ಇರುವಂಥ ಅಶರೀರವಾಣಿಯ ಧ್ವನಿಗಳೇನದವಲ್ಲ, ಅವು ಮುಂದಿನ ತಲೆಮಾರಿಗೆ ದೊಡ್ಡ ಸಂಪತ್ತು. ಅದರ ಜೊತೆಗೆ ಸಂಗೀತದ ಜೊತೆಗೆ ಜನಪದ ಸಾಹಿತ್ಯವನ್ನು ಪ್ರಿಸರ್ವ್ ಮಾಡಿರುವ ಯಾವುದಾದ್ರೂ ಒಂದು ಮಾಧ್ಯಮ ಇದೆ ಅಂದರೆ ಅದು ಆಕಾಶವಾಣಿ ಮಾತ್ರ. ಇವತ್ತು ಕರ್ನಾಟಕದ ಎಲ್ಲ ಆಕಾಶವಾಣಿ ಕೇಂದ್ರಗಳಲ್ಲಿ ಸಂಗ್ರಹಿತವಾದಂಥ ಧ್ವನಿಮುದ್ರಿತವಾದಂಥ ಜನಪದ ಸಾಹಿತ್ಯವನ್ನು ಸಂಗ್ರಹಿಸಿದರೆ ಬಹುಶಃ 700-800 ತಾಸುಗಳಿಗಿಂತ ಜಾಸ್ತಿ ಆಗುತ್ತೆ. ಅದೇ ರೀತಿ ಸಂಗೀತ, ಈ ಥರದೆಲ್ಲ ಕಾರ್ಯಕ್ರಮಗಳು. ಬಹಳ ಮುಖ್ಯವಾಗಿ ಏನಂದರೆ, ಆಕಾಶವಾಣಿ ಅನ್ನೋ ಶಬ್ದ ಇದೆಯಲ್ಲ, ಗೋಪಾಲಸ್ವಾಮಿ ಅವರು ಕ್ವೈನ್ ಮಾಡಿದರು ಅಂತ ಹೇಳ್ತೇವೆ ನಾ ಕಸ್ತೂರಿ ಅವರು. ಅದಕ್ಕೂ ಮುಂಚೆ ನಮ್ಮ ರಾಮಾಯಣ, ಮಹಾಭಾರತ, ಪುರಾಣ ಮಹಾಕಾವ್ಯಗಳಲ್ಲಿ ಆಕಾಶವಾಣಿ ಶಬ್ದ ಇದೆ. ಇದು ನನ್ನ ಕೊನೆಯ ಮಾತು. ಆಕಾಶವಾಣಿ ಅನ್ನೋ ಶಬ್ದ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ ನಾವು ಅಲ್ಲಿ ಹೋಗ್ಬೇಕು. ನೀವು ಗಮನಿಸ್ರಿ, ಆಕಾಶವಾಣಿ ಯಾವಾಗಿದೆ ಆ ಸಂದರ್ಭಗಳನ್ನ ಯೋಚಿಸಿ. ಮನುಷ್ಯನಿಗೆ ಯಾವ್ದಾದ್ರು ಒಂದು ಗಂಡಾಂತರ ಬಂದಾಗ, ಏನಾದ್ರೂ ಒಂದು ಅವಘಡ ಆದಾಗ, ಸೀತೆಯನ್ನ ರಾವಣ ಹೊತ್ಕೊಂಡು ಹೋಗಾಕತ್ತನ್ನುವಾಗ, ಅಥವಾ ಇಂಥ ಸಂದರ್ಭದಲ್ಲಿ ಅಶರೀರವಾಣಿ ಆಕಾಶವಾಣಿಯಾಗಿ ಈ ಸಂದರ್ಭವನ್ನು ಹೇಗೆ ಗೆಲ್ಲಬೇಕು, ಈ ಸಂದರ್ಭವನ್ನು ಹೇಗೆ ಎದುರಿಸಬೇಕು ಅನ್ನುವ ಹಿನ್ನೆಲೆಯೊಳಗೆ ಆಕಾಶವಾಣಿ ಆಗ್ತಿತ್ತು. ಆ ಆಕಾಶವಾಣಿಯ ಆ ಧ್ವನಿಯನ್ನು ಇವತ್ತು ನಾವು ನಮ್ಮ ವರ್ತಮಾನಕ್ಕೆ ತಂದು ಹಚ್ಚಿಕೊಂಡ್ರೆ, ಎಂಥ ಕೆಟ್ಟ ಸಂದರ್ಭಗಳಲ್ಲಿ, ದುರ್ದರ ಸಂದರ್ಭಗಳಲ್ಲಿಯೂ ಆಕಾಶವಾಣಿ ಪ್ರತಿಪಾದಿಸುವ ಸತ್ಯ, ನ್ಯಾಯ ಮತ್ತು ಸಮಾನತೆ, ಇವುಗಳಿಗೆ ಆಕಾಶವಾಣಿ ನಿಂತಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವ ಪರಂಪರೆಯನ್ನು ನಮ್ಮ ಆಕಾಶವಾಣಿ ಮಾಡಲಿ, ಇದು ಬೆಳೆಯಲಿ ಅಂತ ಹಾರೈಸ್ತೇನೆ ಅಷ್ಟೇ. 90 ವರ್ಷ ಏನು ದೊಡ್ಡದಲ್ಲ, ಮನುಷ್ಯನೇ 100 ವರ್ಷ ಬದುಕ್ತಾ ಇದ್ದಾನೆ, ಒಂದು ಸಂಸ್ಥೆ ಬಾಳೋದೇನು ಕಷ್ಟ ಅಲ್ಲ. ಆ ಬೆಳವಣಿಗೆಯನ್ನು ನಾವೆಲ್ಲ ನೋಡಬೇಕು ಅನ್ನೋ ಒಂದು ಅಪೇಕ್ಷೆಯಲ್ಲಿ ಇದ್ದೇವೆ. ಇಂಥ ಒಂದು ಅವಕಾಶ ಕೊಟ್ಟದ್ದಕ್ಕೆ ಬೆಂಗಳೂರು ಆಕಾಶವಾಣಿ ನಿಮಗೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ ಎಲ್ಲ ಪ್ರೀತಿಯ ಸಹೃದಯರಿಗೂ ನಮಸ್ಕಾರ.
1: ಇದುವರೆಗೆ ಆಕಾಶವಾಣಿ ಮತ್ತು ಸಾಹಿತ್ಯ ಈ ವಿಷಯವಾಗಿ ವಿಷಯ ಮಂಡನೆ ಮಾಡಿದವರು ಆಕಾಶವಾಣಿ ಬೆಂಗಳೂರು ಕೇಂದ್ರದ ನಿವೃತ್ತ ಕೇಂದ್ರ ನಿರ್ದೇಶಕರು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಡಾಕ್ಟರ್ ಬಸವರಾಜ ಸಾದರ್ ಅವರು. ಈಗ ಆಕಾಶವಾಣಿ ಮತ್ತು ಸಂಗೀತ ಈ ವಿಷಯದ ಮಂಡನೆಯನ್ನ ಕೇಳೋಣ. ಸಂಗೀತ ತಜ್ಞರು ಮತ್ತು ಆಕಾಶವಾಣಿ ದೂರದರ್ಶನ ದಕ್ಷಿಣ ವಲಯದ ಕಾರ್ಯಕ್ರಮ ವಿಭಾಗ

0: ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರಿಂದ.
1: ಭಾರತದ ಸಂಗೀತ ಕ್ಷೇತ್ರದಲ್ಲಿ ಬೆಂಗಳೂರಿನ ಸಂಗೀತ ಕಲಾವಿದರ ಹೆಸರುಗಳು ಚಲಾವಣೆಗೆ ಬರೋಕೆ ಇಲ್ಲಿನ ಆಕಾಶವಾಣಿಯ ಕೊಡುಗೆ ದೊಡ್ಡ ಪ್ರಮಾಣದ್ದು. 1955 ನವೆಂಬರ್ 2 ವಿದ್ಯುಕ್ತವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿ, ಆ ಮೊದಲು ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದವರು, ಕೇಂದ್ರದೊಂದಿಗೆ ಸಿಬ್ಬಂದಿಗಳೂ ಸ್ಥಳಾಂತರಗೊಂಡು ಬೆಂಗಳೂರಿಗೆ ಬಂದದ್ದು ಇಲ್ಲಿನ ರಸಿಕ ಕಲಾವಿದ ವಿದ್ಯಾರ್ಥಿಗಳ ಭಾಗ್ಯೋದಯ ಆಯಿತು ಅಂತಲೇ ಹೇಳಬೇಕು. ರಾಜಭವನದ ಎದುರಿಗಿನ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಮಗನ ಮನೆಯನ್ನ ಬಾಡಿಗೆಗೆ ಪಡ್ಕೊಂಡು ಅದರಲ್ಲೇ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ಧ್ವನಿ ಮುದ್ರಣ ಸ್ಟುಡಿಯೋಗಳನ್ನ, ಪ್ರಸಾರ ಸ್ಟುಡಿಯೋಗಳನ್ನ ನಿರ್ಮಾಣ ಮಾಡಿಕೊಂಡು ಪ್ರಸಾರ ಕಾರ್ಯವನ್ನ ಪ್ರಾರಂಭಿಸಿದಾಗ ಬೆಂಗಳೂರಿನ ಸ್ಥಳೀಯ ಸಾಹಿತಿ ಕಲಾವಿದರಿಗೆ ಉನ್ನತ ತಂತ್ರಜ್ಞಾನ ಒದಗಿಸಿಕೊಟ್ಟ ಸಾಮಾಜಿಕ ವೇದಿಕೆ ಒಂದು ದೊರಕಿದ ಹಾಗಾಯಿತು. ಇವತ್ತು ಸಾಮಾಜಿಕ ಮಾಧ್ಯಮ ಏನು ಮಾಹಿತಿ ಕ್ರಾಂತಿ ಮಾಡಿದೆಯೋ ಅದಕ್ಕಿಂತಲೂ ಹೆಚ್ಚು ಗುಣಾತ್ಮಕವಾದ ಮೌಲ್ಯಾಧಾರಿತ ಸಾಂಸ್ಕೃತಿಕ ಕ್ರಾಂತಿಗೆ ಬೆಂಗಳೂರು ಆಕಾಶವಾಣಿ ಮುನ್ನುಡಿ ಬರೀತು, ಸಾಕಷ್ಟು ಅದ್ಭುತಗಳನ್ನು ಸಾಧಿಸಿತು ಕೂಡ. ಆಗಿನ ಕಾಲದಲ್ಲಿ ಆಕಾಶವಾಣಿಯ ಪ್ರಸಾರದ 60% ಗಮನಿಸಿ, 60% ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳೇ ಆಗಿದ್ದುದು ಗಮನಾರ್ಹವಾದ ಸಂಗತಿ. ಅದರಲ್ಲೂ ಶಾಸ್ತ್ರೀಯ ಸಂಗೀತಕ್ಕೆ, ವಿಶೇಷವಾಗಿ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ. ಉಳಿದಂತೆ ವಾದ್ಯವೃಂದ, ಭಕ್ತಿ ಸಂಗೀತ, ಹಿಂದೂಸ್ಥಾನಿ ಸಂಗೀತ, ಸುಗಮ ಸಂಗೀತಗಳ ಜೊತೆಗೆ ಚಲನಚಿತ್ರ ಗೀತೆಗಳು ಮೂಡಿ ಬರ್ತಾ ಇತ್ತು. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದ ಸುಗಮ ಸಂಗೀತ ಆ ಹೊತ್ತಿಗೆ ಇನ್ನೂ ಹೆಚ್ಚಿನ ಪ್ರಚಾರ ಪಡೆಯದೇ ಇದ್ದ ಒಂದು ನವೀನ ಸಂಗೀತ ಪ್ರಕಾರ. ಬೆಂಗಳೂರಿನಲ್ಲಿ ಹಿಂದೂಸ್ಥಾನಿ ಸಂಗೀತ ಕಲಾವಿದರು, ಕೇಳುಗರು ಕೇವಲ ಬೆರಳಿಕೆಯಲ್ಲಿ ಇದ್ದ ಕಾಲ ಅದು. ಇಂಥ ಒಂದು ಸಂಕೀರ್ಣ ಸಂಕ್ರಮಣ ಸ್ಥಿತಿಯಲ್ಲಿ ಬೆಂಗಳೂರು ಆಕಾಶವಾಣಿ ಭಾರತೀಯ ಸಂಗೀತದ ವಿವಿಧ ಪ್ರಕಾರಗಳಿಗೆ ಸಮಾನ ಅವಕಾಶಗಳನ್ನು ಒದಗಿಸಿಕೊಡೋದ್ರ ಮೂಲಕ ಆ ಎಲ್ಲ ಪ್ರಕಾರಗಳಿಗೂ ಕೇಳುಗರನ್ನು ಹುಟ್ಟು ಹಾಕಿದ ಪರಿ ಒಂದು ದೊಡ್ಡ ಯಶೋಗಾಥೆ. ಬೆಂಗಳೂರು ಆಕಾಶವಾಣಿಯ ಸಂಗೀತ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ನಿಲಯದ ಕಲಾವಿದರು, ಕಾರ್ಯಕ್ರಮ ನಿರ್ಮಾಪಕರು, ಕಾರ್ಯಕ್ರಮ ನಿರ್ವಾಹಕರು ಮತ್ತು ಸಾಹಿತಿಗಳು. ಡಾಕ್ಟರ್ ವಿ ದೊರೆಸ್ವಾಮಿ ಅಯ್ಯಂಗಾರ್, ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಶಲ್ಲುಪಿಳ್ಳೆ ಅಯ್ಯಂಗಾರ್, ಪಿಟೀಲು ಚೌಡಯ್ಯನವರ ಸಹೋದರಿ ಗಾಯಕಿ ಟಿ ನಾಗಮ್ಮ, ಮೃದಂಗದ ಎಂಎಸ್ ರಾಮಯ್ಯ, ವಯಾಪುರಿ ದೇವರ್, ವಿಎಸ್ ರಾಜಗೋಪಾಲ್, ಘಟ ವಿದ್ವಾಂಸರಾದ ಕೆ ಎಸ್ ಮಂಜುನಾಥ್, ಸೀತಾರಾಮ ಶಾಸ್ತ್ರಿ, ಖಂಜಿರ ವಿದ್ವಾಂಸರಾದ ಸೋಸಲೆ ಶೇಷಗಿರಿದಾಸ್, ಕೊಳಲು ವಿದ್ವಾಂಸರಾದ ಎಸ್ ಪಿ ನಟರಾಜನ್, ವಯಲಿನ್ ವಿದ್ವಾಂಸರಾದ ಕೃಷ್ಣಮಾಚಾರ್ ಅಂದರೆ ಪದ್ಮಚರಣ್ ಅವರು, ಟಿ ಎಸ್ ತಾತಾಚಾರ್, ಜೆ ಎಲ್ ಕಾಶಿನಾಥ ಶಾಸ್ತ್ರಿ ಜಕರಯ್ಯ, ಗೋಟುವಾದ್ಯದ ಎಂ ವಿ ವರಹಸ್ವಾಮಿ, ಮುಖವೀಣೆ ನಾಗೇಂದ್ರಪ್ಪ, ಸೆಲ್ಲೋ ನಾಗೇಂದ್ರಪ್ಪ, ದಿಲ್ರೂಬ ಕಲಾವಿದ ನಾಗರಾಜ್ ಶಾಸ್ತ್ರಿ, ಇವರೆಲ್ಲ ಹಿರಿ ತಲೆಮಾರಿನ ಕಲಾವಿದರು. ಇವರೆಲ್ಲ ಬೆಂಗಳೂರಿನಲ್ಲೇ ನೆಲೆಸಿದ್ರಿಂದ ಇವರ ಶಿಷ್ಯ ಪರಂಪರೆ ಬೆಳೆದು ಇಲ್ಲಿನ ಸಂಗೀತ ಕ್ಷೇತ್ರವನ್ನ ಸಮೃದ್ಧಗೊಳಿಸಿತು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನ ನೀಡೋಕೆ ಸ್ಥಳೀಯ ಕಲಾವಿದರಿಗೆ ಈ ಹಿರಿಯ ಕಲಾವಿದರು ಸಹಕಾರ ಕೊಡ್ತಾ ಇದ್ದಿದ್ರಿಂದ ಕಿರಿಯ ಕಲಾವಿದರಿಗೆ ಇವರೆಲ್ಲರ ಅನುಭವದ ಮಾರ್ಗದರ್ಶನ ನೇರವಾಗಿ ದೊರಕ್ತಾ ಇದ್ದಿದ್ದು ಅವರ ಅಹೋಭಾಗ್ಯ ಅಂತಾನೆ ಅವರೆಲ್ಲರ ಭಾವನೆ ಆಗಿತ್ತು. ಶಲ್ವಪಿಳ್ಳೆ ಅಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನ್ ಜೋಡಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅತ್ಯುಚ್ಚ ಮಟ್ಟವನ್ನು ಕೇಳುಗರಿಗೆ ಪರಿಚಯಿಸುವುದರಲ್ಲಿ ಸಫಲವಾಯಿತು ಅಂತ ಆ ಕಾಲದ ಕೇಳುಗರು ಹಿರಿಯರು ಅವರು ಹೇಳ್ತಾರೆ. ಅದು ಅವರ ಹಾಗೂ ಈಗಿನವರ ಅನುಭವ ಸಿದ್ಧವಾದ ಮಾತು. ಆಗ್ಗೆ ಪ್ರಸಾರ ಆಗ್ತಾ ಇದ್ದ ವಿಶೇಷ ಸಂಗೀತ ಸಂಚಿಕೆಗಳು ಶೋಧಪೂರ್ಣ ಮಾಹಿತಿಯಿಂದ ತುಂಬಿರ್ತಾ ಇದ್ವು ಅನ್ನೋದಕ್ಕೆ ಇವತ್ತಿಗೂ ಲಭ್ಯವಿರುವಂಥ ಹಲವಾರು ಧ್ವನಿ ಮುದ್ರಣಗಳೇ ಪ್ರಮಾಣ. ಆ ಕಾಲದಲ್ಲೇ ನಿರ್ಮಾಣ ಮಾಡಿದಂಥ 77 ಮೇಳ ರಾಗಮಾಲಿಕೆಯ ವಿವರಣಾತ್ಮಕ ಕಾರ್ಯಕ್ರಮ ಇವತ್ತಿಗೂ ಶ್ರೋತೃಗಳಿಗೆ ಮೆಚ್ಚುಗೆಯಾಗುವಂಥದ್ದು. ನಿಲಯದ ಕಲಾವಿದರ ಪ್ರತಿಭೆಗೆ ಸಾಣೆ ಹಿಡಿತಾ ಇದ್ದಿದ್ದು ಸ್ಥಳೀಯ ಸಾಹಿತಿಗಳು ರಚಿಸುತ್ತಾ ಇದ್ದ ಸಂಗೀತ ರೂಪಕಗಳು. ಹಿರಿಯ ಕವಿ ಡಾಕ್ಟರ್ ಪುತಿ ನರಸಿಂಹಾಚಾರ್ಯರ ಬಹುಪಾಲು ಎಲ್ಲ ಸಂಗೀತ ರೂಪಕಗಳು ಆಕಾಶವಾಣಿಗಾಗಿಯೇ ಬರೆದಂಥವು. ಅವು ಆ ಕಾಲಕ್ಕೆ ಜನಮಾನಸದಲ್ಲಿ ನಲಿದಾಡಿದ್ವು. ಆಕಾಶವಾಣಿ ಅಂದ ಕೂಡಲೇ ಇವತ್ತಿಗೂ ಹಿರಿಯರು ತಾವು ಕೇಳಿದ ಆ ಸಂಗೀತ ರೂಪಕಗಳ ಹೆಸರನ್ನ ಮೆಲುಕು ಹಾಕ್ತಾರೆ. ಕಾರ್ಯಕ್ರಮ ನಿರ್ವಾಹಕರು ಬಹುಶ್ರುತ ವಿದ್ವಾಂಸರು ಆಗಿದ್ದ ನಾರಾಯಣ ಸಂಗಮ, ಇವರು ಶಾಂತಿನಿಕೇತನದಲ್ಲಿ ಕಲಿತು ಬಂದವರು. ಮೂಲ ಬಂಗಾಳಿಯಿಂದ ಗುರುದೇವ ರವೀಂದ್ರನಾಥ ಠಾಗೂರ್ ವಿರಚಿತ ಆಮ್ರಪಾಲಿ ಸಂಗೀತ ರೂಪಕವನ್ನ ಕನ್ನಡಕ್ಕೆ ಪದ್ಯಾನುವಾದ ಮಾಡಿದ್ರು. ಬೆಂಗಳೂರಿನ ಆಗಿನ ಹಿರಿಕಿರಿಯ ಕಲಾವಿದರು ಸೇರಿದಂತೆ ನಿಲಯದ ಕಲಾವಿದರ ಶ್ರದ್ಧಾಪೂರ್ಣ ಕೊಡುಗೆಯಾಗಿ ಈ ರೂಪಕ ಮೂಡಿಬಂದಿದೆ. ಖ್ಯಾತ ವಿದ್ವಾಂಸರಾಗಿದ್ದ ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಶ್ರೀ ಎಸ್ ಕೃಷ್ಣಮೂರ್ತಿ ಆಗ್ಗೆ ಕಾರ್ಯಕ್ರಮ ನಿರ್ವಾಹಕರಾಗಿದ್ದವರು. ಸಂಗೀತ ಸಂಯೋಜಿಸಿ ನಿರ್ಮಾಣ ಮಾಡಿದ್ದ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರ ಗಿರಿಜಾ ಕಲ್ಯಾಣ ರೂಪಕ ಇವತ್ತಿಗೂ ಪ್ರಸಾರ ಯೋಗ್ಯವಾಗಿದೆ. ರೇಡಿಯೋ ನಾಟಕಗಳ ಕ್ಷೇತ್ರದಲ್ಲಿ ದೊಡ್ಡ ಹೆಸರಾದ ಬಹುಶ್ರುತ ವಿದ್ವಾಂಸ ಡಾಕ್ಟರ್ ವಸಂತ ಕವಲಿ ಅವರ ಒಲವು ಹಿಂದೂಸ್ಥಾನಿ ಸಂಗೀತದ ಬಗ್ಗೆ ಇದ್ದರೂ ಅಧ್ಯಯನದ ಆಸಕ್ತಿಯಿಂದ ಅವರು ಎರಡೂ ಪದ್ಧತಿಗಳ ಕೊಳ್ಳು

0: ಮಾಡಿರುವುದನ್ನು ಗಮನಿಸಿ ಹಲವು ವಿದ್ವತ್ಪೂರ್ಣ ಕಾರ್ಯಕ್ರಮಗಳನ್ನು ನಿರ್ಮಾಣ ಮಾಡಿದ್ರು. ಮರಾಠಿ ನಾಟ್ಯ ಸಂಗೀತದ ಮೂಲ ಪ್ರೇರಣೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೀರ್ತನೆಗಳ ಮಟ್ಟುಗಳಲ್ಲಿದೆ ಅನ್ನೋದನ್ನ ಸಾಧಾರವಾಗಿ ತೋರಿಸಿಕೊಟ್ಟಿರುವಂತಹ ವಿಶೇಷ ಕಾರ್ಯಕ್ರಮ ಇದು. ಇದರಲ್ಲಿ ಆ ಕಾಲದ ಪ್ರಸಿದ್ಧ ಕಲಾವಿದರೆಲ್ಲರೂ ಭಾಗವಹಿಸಿರೋದು ಮತ್ತೊಂದು ವಿಶೇಷ. ಇಂತಹ ಅನರ್ಘ್ಯ ರೂಪಕಗಳು ಅದೆಷ್ಟೋ ಇವೆ. ಬೆಂಗಳೂರಿನ ಹಿರಿಯ ಸಂಗೀತ ವಿಮರ್ಶಕ ಬಿ ವಿ ಕೆ ಶಾಸ್ತ್ರಿಗಳು ರಚಿಸಿ ನಿರ್ದೇಶಿಸಿದ್ದ ಮತ್ತೊಂದು ರೂಪಕದಲ್ಲಿ ರವೀಂದ್ರ ಸಂಗೀತದ ಮೇಲೆ ಕರ್ನಾಟಕ ಸಂಗೀತದ ಪ್ರಭಾವದ ಅಪೂರ್ವ ದಾಖಲೀಕರಣ ಇದೆ. ಕನ್ನಡ ಗೀತೆಗಳು ಅಂತ ಕರೆಯಲಾಗ್ತಾ ಇದ್ದು ಆ ನಂತರದ ದಿನಗಳಲ್ಲಿ ಸುಗಮ ಸಂಗೀತ ಅಂತ ಹೆಸರು ಪಡೆದ ನವೀನ ಸಂಗೀತ ಪ್ರಕಾರಕ್ಕೆ ಹೆಚ್ಚಿನ ಮಹತ್ವ ನೀಡಿ ಅದಕ್ಕೊಂದು ಸ್ವರೂಪ ಸಿದ್ಧಿಯನ್ನು ಒದಗಿಸಿದ ಹೆಮ್ಮೆ ಬೆಂಗಳೂರು ಆಕಾಶವಾಣಿಯಿದೆ. ಮೈಸೂರಿನಲ್ಲಿ ಈ ಮಹತ್ ಕಾರ್ಯಕ್ಕೆ ಬೀಜಾವಾಪನೆ ಮಾಡಿದ ಪದ್ಮಚರಣರು ಬೆಂಗಳೂರಿಗೆ ಬಂದ ಮೇಲೂ ಈ ಕಾರ್ಯವನ್ನ ಅತ್ಯುತ್ಸಾಹದಿಂದ ಮುಂದುವರೆಸಿದ್ರು. ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಉಡುಗಣ ವೇಷ್ಟಿತ ಕವಿತೆಯನ್ನ ಪದ್ಮಚರಣರ ರಾಗ ಸಂಯೋಜನೆಯಲ್ಲಿ ಹಾಡಿ ಹಿರಿಯ ಗಾಯಕಿ ಮತ್ತು ಸಂಗೀತ ಸಂಯೋಜಕರಾದ ಎಚ್ ಆರ್ ಲೀಲಾವತಿಯವರು ಪ್ರಸಿದ್ಧಿಗೆ ತಂದರು. ಸುಮಾರು 1959 ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ಲೈಟ್ ಮ್ಯೂಸಿಕ್ ಅಂತ ನಿಯುಕ್ತರಾಗಿದ್ದ ಸಂಗೀತ ಭೂಷಣಂ ಎಂ ಡಿ ಪಾರ್ಥಸಾರಥಿ ಮದ್ರಾಸಿನ ಚಿತ್ರರಂಗದಿಂದ ಬಂದಿದ್ದವರಾದರೂ ಮೂಲತಃ ಕನ್ನಡದವರೇ. ಕನ್ನಡ ಸುಗಮ ಸಂಗೀತದ ಸ್ವರೂಪ ಸಿದ್ಧಿಗೆ ಇವರು ನೀಡಿದ ಕೊಡುಗೆ ಅಪಾರವಾದದ್ದಾದರೂ ಇವತ್ತಿನ ಪೀಳಿಗೆಯ ಬಹಳಷ್ಟು ಜನರಿಗೆ ಅದು ತಿಳಿದಿಲ್ಲ ಅನ್ನುವಂಥದ್ದು ಖೇದದ ಸಂಗತಿ. ಎಚ್ ಕೆ ನಾರಾಯಣ, ಸಿ ಕೆ ತಾರ, ವೈ ಎಸ್ ಇಂದಿರ ಈ ರೀತಿಯ ಬೆಂಗಳೂರಿನ ಪ್ರತಿಭೆಗಳು ತಯಾರಾಗಿದ್ದು ಇವರ ಗರಡಿಯಲ್ಲೇ. ಹೀಗೆ ಹೇಳ್ತಾ ಹೋದರೆ ನಮ್ಮ ಆರ್ಕೈವ್ನಲ್ಲಿರುವಂಥ ಸಾಮಗ್ರಿ ಎಷ್ಟು ಹೇಳಿದ್ರೂ ಮುಗಿದೇ ಇರುವಂಥದ್ದು, ಎಷ್ಟು ಕೇಳಿದ್ರೂ ನಮಗೆ ಮನಸ್ಸಿಗೆ ಸಮಾಧಾನ ಆಗಲ್ಲ, ಮತ್ತಷ್ಟು ಕೇಳಬೇಕು ಅಂತ ಅನಿಸುತ್ತೆ. ಇಷ್ಟೆಲ್ಲದರ ಮಧ್ಯೆ ನಮ್ಮ ಮಾಧ್ಯಮ ಬೇರೆ ದಿಕ್ಕಿಗೆ ಹೊರಳ್ತಾ ಇದ್ದಾಗ ಅಮೃತ ವರ್ಷಿಣಿ ಅಂತ ಒಂದು ಸಂಗೀತ ವಾಹಿನಿಯನ್ನು ಬೆಂಗಳೂರು ಆಕಾಶವಾಣಿ ಕೊಡಮಾಡಿದ್ದು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಬಹಳಷ್ಟು ಉತ್ಸಾಹವನ್ನು ತಂದುಕೊಡ್ತು. ಮೊದಲಿಗೆ ಕೇವಲ ಒಂದೇ ಪ್ರಸಾರಕ್ಕೆ ಸೀಮಿತವಾಗಿದ್ದುದನ್ನು ನಾವು ನಂತರ ಬೆಳಗ್ಗಿನ ಮತ್ತು ಸಂಜೆ ಪ್ರಸಾರಕ್ಕೆ ಮಾಡಿದಾಗ ಅದರಲ್ಲಿ ಸಂಗೀತ ಸಂಬಂಧಿಯಾದ ಹಲವಾರು ಕಾರ್ಯಕ್ರಮಗಳನ್ನು ಡಿಸೈನ್ ಮಾಡಿ ಅದಕ್ಕೆ ಅಂತಲೇ ಪ್ರಸಾರ ಮಾಡಿದ್ವಿ. ಇದಕ್ಕೆ ನಮ್ಮ ಕೇಳುಗರಿಂದ ಬಂದಂತಹ ಪ್ರತಿಕ್ರಿಯೆ ಬಹಳ ದೊಡ್ಡದು. ಇದನ್ನು ಆಧಾರವಾಗಿದ್ದುಕೊಂಡು ಮುಂದಿನ ದಿನಗಳಲ್ಲಿ ರಾಗಂ 24/7 ಆ ಡಿ ಟಿ ಎಚ್ ವಾಹಿನಿಯನ್ನು ನಾವು ಪ್ರಾರಂಭ ಮಾಡಿದಾಗ ಇದಕ್ಕೂ ಕೂಡ ಕೇವಲ ರಾಷ್ಟ್ರದಾದ್ಯಂತ ಅಲ್ಲ, ವಿದೇಶಗಳಿಂದ ಕೂಡ ಅತ್ಯುತ್ತಮವಾದ ಪ್ರತಿಕ್ರಿಯೆ ಬಂದು ಇವತ್ತಿಗೂ ವಿದೇಶಗಳಲ್ಲಿ ಕೂಡ ವಾಹಿನಿಯನ್ನು ನಮ್ಮ ಕೇಳುವರು ಕೇಳ್ತಾ ಇದ್ದಾರೆ. ಈ ಎಲ್ಲದಕ್ಕೂ ಮೂಲ ಸಾಮಗ್ರಿಯನ್ನು ಒದಗಿಸಿಕೊಡೋಕ್ಕೆ ಕಾರಣರಾದವರು ನಮ್ಮ ಕಲಾವಿದರು. ಆಕಾಶವಾಣಿಯೊಂದಿಗಿನ ನಮ್ಮ ಕಲಾವಿದರ ಒಂದು ಸಂಬಂಧ ಹೇಗಿದೆ ಅಂತಂದರೆ ಕರಳುಬಳ್ಳಿ ಸಂಬಂಧ ಅಂತ ಹೇಳ್ತಾರಲ್ಲ ಆ ರೀತಿಯಂಥದ್ದು. ಈ ಸಂಬಂಧವನ್ನು ಸದಾಕಾಲಕ್ಕೂ ಉಳಿಸ್ಕೋಬೇಕು ಅನ್ನುವಂಥದ್ದು ನಮ್ಮ ಎಲ್ಲ ಕಲಾವಿದರ ಅಪೇಕ್ಷೆ. ಅದೇ ಅಪೇಕ್ಷೆ ಆಕಾಶವಾಣಿಯದ್ದು ಆಗಿದೆ. ಅದು ಸಂದರ್ಭ, ಸಾಧ್ಯತೆ ಇವನ್ನೆಲ್ಲನೂ ನೋಡಿಕೊಂಡು ನಾವು ಇದನ್ನು ಮುಂದುವರೆಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಸಾವಿರಾರು ಸಂಖ್ಯೆಯ ಆಡಿಷನ್ಗಳನ್ನು ನಮ್ಮ ಬೆಂಗಳೂರು ಕೇಂದ್ರ ನಿರ್ವಹಿಸ್ತಾ ಇದೆ. ಕೋವಿಡ್ ನಂತರದ ಸಂದರ್ಭದಲ್ಲಿ ಕೆಲವೊಂದು ಸ್ಥಿತ್ಯಂತರಗಳಾಗಿರೋದ್ರಿಂದ ಈ ರೀತಿಯ ಕಲಾವಿದರಿಗೆ ಕೆಲವೊಂದು ಅವಕಾಶಗಳು ಕಡಿಮೆ ಆಗಿರೋದು ಒಂದು ಸಂದರ್ಭಗಳು ಇರೋದು ನಿಜವೇ ಇಲ್ಲ ಅಂತಲ್ಲ. ಇದು ಕೇವಲ ಬೆಂಗಳೂರು ಆಕಾಶವಾಣಿಗೆ ಮಾತ್ರ ಸೀಮಿತ ಅಲ್ಲ, ರಾಷ್ಟ್ರದಾದ್ಯಂತದ ಎಲ್ಲ ಆಕಾಶವಾಣಿಗಳಲ್ಲೂ ಈ ರೀತಿಯ ಒಂದು ಸ್ಥಿತ್ಯಂತರ ಆಗಿದೆ. ಆದರೆ ಅದು ಸಹಜ ಸ್ಥಿತಿಗೆ ಬರೋದರಲ್ಲಿ ಹೆಚ್ಚು ಕಾಲ ಬೇಕಾಗಿಲ್ಲ. ಎಲ್ಲ ಕಾರ್ಯಕ್ರಮ ನಿರ್ವಾಹಕರು ಹಾಗೆ ಕಾರ್ಯಕ್ರಮ ಸಿಬ್ಬಂದಿ ಈ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ನಾನಾಗಲೇ ಹೇಳಿದ ಹಾಗೆ ನಮ್ಮ ಉಳಿವಿಗೆ ಅಥವಾ ನಮ್ಮ ಯಶಸ್ಸಿಗೆ ಮೂಲ ಕಾರಣರಾದವರು ನಮ್ಮ ಕಲಾವಿದರೇ. ಹೀಗಾಗಿ ಕಲಾವಿದರಿಗೆ ಯಾವತ್ತಿಗೂ ಆಕಾಶವಾಣಿಯಲ್ಲಿ ಸ್ವಾಗತ ಇದ್ದೇ ಇದೆ. ಮತ್ತೆ ಮತ್ತೆ ಆಕಾಶವಾಣಿಯೊಂದಿಗೆ ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.
1: ಆಕಾಶವಾಣಿ ಮತ್ತು ಸಂಗೀತ ಈ ಬಗ್ಗೆ ಕೇಳಿದರಲ್ಲ, ಮಾತನಾಡಿದವರು ಸಂಗೀತ ತಜ್ಞರು ಹಾಗೂ ಆಕಾಶವಾಣಿ ಮತ್ತು ದೂರದರ್ಶನ ದಕ್ಷಿಣ ವಲಯದ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ರಘು ಅವರು. ಕೇಳ್ತಾ ಇದ್ದೀರಿ ಬೆಂಗಳೂರು ಗಾಯನ ಸಮಾಜದಲ್ಲಿ May 30 ಆಯೋಜಿತವಾಗಿದ್ದ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮದ ಧ್ವನಿ ಮುದ್ರಣ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಆಕಾಶವಾಣಿ ನಾಟಕ ಮತ್ತು ಕೇಳುಗರು ಈ ವಿಷಯದ ಮಂಡನೆಯನ್ನ ಕೇಳೋಣ. ಪ್ರಸ್ತುತಪಡಿಸಿದ್ದಾರೆ ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರೂ ಆದ ಡಾಕ್ಟರ್ MS ವಿದ್ಯಾ ಅವರು.
2: ಈ ಆಕಾಶವಾಣಿ ಮತ್ತು ಕೇಳುಗ ಅಂತ ಬಂದಾಗ ಆಗಿನ ಕೇಳುಗರ ಒಂದು ಸಂತತಿಯೇ ಬೇರೆ ತರ, ಬಹಳ ವಿಶಿಷ್ಟವಾದ ವಿಭಿನ್ನವಾದ ಸಂತತಿ. ಯಾಕಂದ್ರೆ ಇವಾಗಿನ ತರ ಅನೇಕ ಮಾಧ್ಯಮಗಳು ಇರಲಿಲ್ಲ. ಅವಾಗ ಆಕಾಶವಾಣಿನ ದೊಡ್ಡ ಮಾಧ್ಯಮ, ಆಕಾಶವಾಣಿಯಲ್ಲಿ ನಾವು ಕೆಲಸ ಮಾಡೋದೊಂದು ಹೆಮ್ಮೆ ವಿಚಾರ, ಒಂದು ರೀತಿ ಸ್ಟಾರ್ಡಮ್ ಅಂತ ಅನ್ಬೋದು. ಯಾರ್ಯಾರು ಆಕಾಶವಾಣಿ ಧ್ವನಿಯನ್ನ ನೀಡ್ತಾ ಬಂದ್ರು ಅವ್ರೆಲ್ಲರಿಗೂ

ಈ ಕೇಳುಗ ಅನ್ನೋನು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅಂದ್ರೆ, ಶ್ರೋತೃಗಳಿಲ್ಲದೆ ಆಕಾಶವಾಣಿ ಇಲ್ಲ. ಆಕಾಶವಾಣಿಯಲ್ಲಿ ಆ ವಾಣಿಯ ಮುಖಾಂತರ ಕಿವಿಗೆ ನಾವು ಕೇಳಿಸ್ಕೊಂಡು ಆ ನಾಟಕ ಅನ್ನುವುದು ವಾರ್ತೆಗಳ ಜೊತೆಗೆ ಹೇಳ್ತಾರೆ, ವಾರ್ತೆಗಳಷ್ಟೇ ಜನಪ್ರಿಯವಾಗಿದ್ದು ಆಕಾಶವಾಣಿ ನಾಟಕಗಳು ಅಂತ. ಅವರು ನಮ್ಮಮ್ಮ ಮೊದಲು ನಾಟಕ ವಿಭಾಗಕ್ಕೆ ತೋರಿಸ್ಕೊಂಡಾಗ ರಚನೆ ನಿರ್ದೇಶನ ಆಮೇಲೆ ರಾಷ್ಟ್ರೀಯ ನಾಟಕಗಳ ಅನುವಾದ ಇದೆಲ್ಲ ಬಗ್ಗೆ ತುಂಬಾ ಬರೆದಿದ್ದಾರೆ, ಲೇಖನಗಳು ಬರೀತಾ ಇರುವಾಗ. ಅವಾಗ ಹೇಗೆ ಮೊದಲಿಂದ 58ನೇ ಇಸವಿಯಿಂದ ಅವ್ರ ನಾಟಕಗಳನ್ನ ನೋಡಿದ್ರೋದ್ರಿಂದ ಎಷ್ಟು ಮಟ್ಟಿಗೆ ಅದು ವ್ಯತ್ಯಾಸ ಆಗ್ತಾ ಬಂತು ಅಂತ. ನಾನು ಸುಮಾರು 9ನೇ ಕ್ಲಾಸ್ ಅಲ್ಲಿ ಇದ್ದಾಗ ಮೊದಲ ಬಾರಿ ಕೆ ಎಸ್ ನರಸಿಂಹ ಸ್ವಾಮಿಯವ್ರನ್ನ ಇಂಟರ್ವ್ಯೂ ಮಾಡಬೇಕಾಗಿ ಬಂತು, ಅಂದ್ರೆ ನಮ್ಮ ಸಹಪಾಠಿಗಳ ಜೊತೆ ವಿಜಯ ಸ್ಕೂಲಿಂದ. ಅದು ನನ್ನ ಮೊದಲ ರೆಕಾರ್ಡಿಂಗು ತರ ಈ ಕಾರ್ಯಕ್ರಮ ಮಾಡಿ ಬಿಟ್ಬಿಟ್ಟೆ. ಸೊ ಹೀಗಾಗಿ ಬೇರೆ ಕಾರ್ಯಕ್ರಮ ನಾನು ತೊಡಗಿಸ್ಕೊಳ್ಳಕ್ ಆಗ್ಲಿಲ್ಲ. ನಂತರ ಆಕಾಶವಾಣಿ ಆಡಿಷನ್ ಆದಾಗ ನಾಟಕದಲ್ಲಿ ನಾಟಕಗಳ ಜೊತೆಗೆ MS ಸತ್ಯು, ಅರುಂಧತಿ ನಾಗ್, ಅಥವಾ ಉಷಾ ನರೋತ್ರಮ್ ಇಂಥವ್ರನ್ನ ಇಂಟರ್ವ್ಯೂ ಮಾಡುವಂತ ಒಂದು ಅವಕಾಶ ನನಗೆ, ಪ್ರತಿಭಾವಂತ ಇಂಟರ್ವ್ಯೂ ಮಾಡುವಂತ ಅವಕಾಶ ಆಕಾಶವಾಣಿ ಒದಗಿಸ್ತು. ಒಂದ್ ರೀತಿಯಲ್ಲಿ ಎಲ್ಲಾದ್ರಲ್ಲೂ ನಾಟಕದ ವಿಭಾಗದಲ್ಲಿ ಟ್ಯಾಬ್ಲೇಷನ್ ಅಂತ ಆಗ್ಬೋದು, ಯಾವುದೇ ಆಗ್ಬೋದು, ಒಂದ್ ರೀತಿ ತೊಡಗಿಸಿಕೊಂಡಂತ ಒಂದು ಉತ್ಸಾಹ ನನಗೆ ಮೊದಲಿಂದಾನು. ಈಗಲೂ ಅಷ್ಟೇ, ಆಕಾಶವಾಣಿ ಅಂದ ತಕ್ಷಣ ಬೇರೆ ಯಾವುದೇ ಕೆಲಸ ಇದ್ರು ಬಿಟ್ಟು ಮೊದಲು ಬರುವಂತವಳು ನಾನು. ಹೀಗಾಗಿ ಮೊದಲಿಂದಲೂ ನನಗೆ ರೇಡಿಯೋ ಅನ್ನುವುದು ಒಂದು ಆಪ್ತವಾದ ಸ್ನೇಹಿತ ಅಥವಾ ಗೆಳತಿ ಅಂತ ಕರೀಬೇಕು ಹೇಳ್ಬೋದು. ನಾವಷ್ಟೇ ಅಲ್ಲ, ನಮ್ಮ ಮನೆಯವ್ರು ಎಲ್ಲರಿಗೂ. ಆಗ ನಾವು ಕಾಯ್ತಾ ಇದ್ದಿದ್ದೇನು ವಾರದ ಕಾರ್ಯಕ್ರಮ, ಪಕ್ಷಿನೋಟ ಆಗಿರ್ಬೋದು, ಸೌಂಡ್ ಟ್ರ್ಯಾಕ್ ಆಗಿರ್ಬೋದು, ಸಿನಿಮಾ ಸೌಂಡ್ ಟ್ರ್ಯಾಕು ಅಥವಾ ಸಿನಿಮಾ ಗೀತೆಗಳಾಗಿರ್ಬೋದು ಅಥವಾ ನಾಟಕಗಳು. ಅವಾಗ ನಾಟಕಗಳಂತೂ ವಾರಕ್ಕೆ 2 ಸಲ ಪ್ರಸಾರ ಆಗ್ತಿತ್ತು. ಆಮೇಲೆ ಅಲ್ಲದೆ ರಾಷ್ಟ್ರೀಯ ನಾಟಕಗಳು 3 ತಿಂಗಳಿಗೆ 1 ಸಲ. ಇದೆಲ್ಲರಿಂದ ನಮಗೆ ಆಕಾಶವಾಣಿ, ನಾನೊಬ್ಳು ಕೇಳುಗಳಾಗಿ ನಾನು ಹೇಳ್ತಾ ಇರೋದು, ಕೇಳುಗಳಾಗಿ ನಮ್ಗೊಂದು ರೀತಿಯ ಆತ್ಮೀಯ ವಾತಾವರಣ. ರೇಡಿಯೋ ಇಲ್ಲದೆ ನಮ್ಮ ಮನೆ ಉದಯ ಆಗ್ತಾನೆ ಇರಲಿಲ್ಲ. ಆಮೇಲೆ ಸುಪ್ರಭಾತ ಆಗ್ತಿದ್ದೆ ಅವ್ರು ಹೇಳಿದಂಗೆ ರೇಡಿಯೋ ಇಂದ. ನಮ್ಮ ಮನೆ ಮಾತ್ರನೇ ಅಂತ ಅಲ್ಲ, ಸುತ್ತಮುತ್ತಲೂ ಸುಪ್ರಭಾತ ನಡೀತಾ ಇದ್ದಿದ್ದೆ ರೇಡಿಯೋ ಮುಖಾಂತರ. ಇವಾಗ ಇವ್ರು ಹೇಳ್ದಂಗೆ FM ಅಂತ ಬಂದಿರ್ಬೋದು, ನಾವು ವೆಹಿಕಲ್ ಹೋಗ್ತಾ ಬರ್ತಾ ಹಾಕೊಳ್ಬೋದು ಬೇರೆ ವಿಚಾರ. ಆದ್ರೆ ಈ ಒಂದು ಮೂಲ ನಮ್ಗೆ ಆಕಾಶವಾಣಿಯಿಂದ ಸಿಗುವಂತ ಒಂದು ವಿಚಾರಗಳಿದೆಯಲ್ಲ, ವೈಚಾರಿಕ ಮನೋಭಾವ ಇದೆಯಲ್ಲ, ಅದು ಆಕಾಶವಾಣಿಯಿಂದ ದೊರಕದಂಗೆ ಬೇರೆ ಎಲ್ಲೂ ದೊರಕೋದಿಲ್ಲ ಅಂತ ನನ್ನ ಮನಸ್ಸಿನ ಭಾವನೆ. ಇದ್ರ ಮುಖಾಂತರ ನಾಟಕಗಳೇ ಆಗಿರ್ಬೋದು, ನಾಟಕ ಯಾವುದೇ ಒಂದು ನಾವು ಒಂದು ವಸ್ತು ಅಂತ ತೆಗೆದುಕೊಂಡಾಗ ಗಂಭೀರವಾಗಿ ತೋಡಿಸ್ಕೊಳ್ಳುವಂತೆ ಮಾಡುವುದು ಆಕಾಶವಾಣಿ. ನನ್ನ ನೆನಪಿನ ಅಂಗಳದಿಂದ ಆಕಾಶವಾಣಿ ನಾಟಕ ಮತ್ತು ಕೇಳುಗ ಅಂತ ಹೋಗೋದಕ್ಕೆ ನನಗೆ ಮನಸ್ಸು. ಕಿವಿಯಿಂದ ಮೂಲಕ ಮನಸ್ಸನ್ನು ಹೊಕ್ಕು ಕಣ್ಣಿನ ಮುಂದೆ ದೃಶ್ಯನ ಏರ್ಪಾಡು ಮಾಡುವುದು ನಾಟಕ, ಯಾವುದು ಅದು ರೇಡಿಯೋ ನಾಟಕ. ಹೀಗಾಗಿ ಒಂದು ರೀತಿಲಿ ಮನೋರಂಗಕ್ಕೆ ಸೀಮಿತವಾದದ್ದು. ಸೀಮಿತ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಮ್ಮ ಒಂದು ಕಲ್ಪನೆ ಸಾಮರ್ಥ್ಯ ಎಷ್ಟು ಬೆಳೆಯುತ್ತೋ ಅಷ್ಟು ದೃಶ್ಯಗಳನ್ನ ಆ ರೀತಿ ನಾವು ಕಲ್ಪಿಸ್ಕೊಳ್ತಾ ಹೋಗ್ಬೋದು ಆಕಾಶವಾಣಿಯ ನಾಟಕಗಳ ಮುಖಾಂತರ. ಆಮೇಲೆ ಮೊದಲು ರಂಗಭೂಮಿ ನಾಟಕಗಳೇ ಆಕಾಶವಾಣಿ ನಾಟಕಗಳಾಯ್ತು, ಯಾಕಂದ್ರೆ ರೇಡಿಯೋ ನಾಟಕಗಳನ್ನ ಯಾರು ಮೊದಲು ಬರ್ದಿರ್ಲಿಲ್ಲ. ಮಾಧ್ಯಮ ಶುರು ಆದ್ಮೇಲೆ ತಾನೇ ಎಲ್ಲ ರಚನೆ ಮಾಡಕ್ ಸಾಧ್ಯ. ಅದರಲ್ಲಿ ಆ ರೇಡಿಯೋ ನಾಟಕ ಬರೆಯುವಾಗ 10 ನಿಮಿಷದಿಂದ 1 ಗಂಟೆವರೆಗೂ ಕೇಳುಗರನ್ನ ನಾವು ಹಿಡ್ಕೊಳ್ಬಹುದಾದಂತ ವಿಚಾರ. ಯಾವುದೇ ರೇಡಿಯೋ ನಾಟಕ ಇರಲಿ, ಅದಕ್ಕೆ ಧ್ವನಿ ಮುಖ್ಯ ಪಾತ್ರ ವಹಿಸುತ್ತೆ. ಧ್ವನಿ ತಂತ್ರ, ಸಂಗೀತ ಇದ್ರೂ ಅಭಿನಯವೇ ಜೀವಾಳ. ನಿರ್ದೇಶಕನ ಮೊದಲ ಕರ್ತವ್ಯ ಅಂದ್ರೆ ಆ ಪಾತ್ರಕ್ಕೆ ಯಾವ ಕಲಾವಿದ ಸರಿ ಹೊಂದುತ್ತಾನೆ, ಸರಿಯಾದ ಕ್ಯಾಸ್ಟಿಂಗ್ ಅಂತ ಕರಿತೀವಲ್ಲ, ಅದನ್ನ ಮಾಡಿದ್ರೆ ನಿರ್ದೇಶಕ ಅರ್ಧ ಪಾಸ್ ಆದ ಹಾಗೆ. ನಂತರ ಅದಕ್ಕೆ ಆರಿಸ್ಕೊಳ್ಳೋದು, ಯಾಕಂದ್ರೆ ನಾಟಕ ರಚನೆಯೂ ಅದೊಂದು ದೊಡ್ಡ ಕಲೆ. ಇಷ್ಟು ವಿಚಾರಗಳನ್ನ ಇಷ್ಟು ಸಮಯದಲ್ಲಿ ಇರಿಕಿಸಿಕೊಂಡು ಅಂತ ಹೇಳ್ತೀವಲ್ಲ, ಹೇಳುವಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ. ಅದನ್ನ ನಾವು ರೇಡಿಯೋ ಮುಖಾಂತರ ಯಾವುದೇ ಒಂದು ದೃಶ್ಯವಿಲ್ಲದೆ ರೇಡಿಯೋ ಮುಖಾಂತರ ಕೇಳುಗರಿಗೆ ತಲುಪಿಸೋದಿದೆಯಲ್ಲ, ಅದು ಇನ್ನೊಂದು ಸವಾಲಿನ ಕೆಲಸ. ಧ್ವನಿ ತಂತ್ರಗಳ ಬಗ್ಗೆ ಮಾತಾಡುವಾಗಲೂ ಅಷ್ಟೇ, FX ತಕ್ಕಾಗಿರ್ಬೇಕು, ಮಂತ್ರಕ್ಕಿಂತ ಉಗುಳೆ ಜಾಸ್ತಿ ಆಗೋಗೆ ಆ ತಂತ್ರಗಳು ಇರಬಾರದು ಅಂತ ನನ್ನ ಭಾವನೆ. ನಂದು ಅಂತಾನೆ ಅಲ್ಲ, ಜನರಲ್ ಆಗಿ ಎಷ್ಟೋ ಸಲ ಏನಾಗುತ್ತೆ, ನೀರು ಕುಡಿಯೋದು ಸುಮ್ ಸುಮ್ಮನೆ ನೀರು ಕುಡಿಯೋ ಶಬ್ದ, ಸುಮ್ಮನೆ ನಡೆಯೋ ಶಬ್ದ, ಸುಮ್ಮನೆ ಬಾಗಿಲು ತೆಗೆಯೋ ಶಬ್ದ, ಅನ್ನೆಸರಿ ಶಬ್ದಗಳನ್ನ ಮಾಡ್ತಿದ್ರೆ, ಅನಾವಶ್ಯಕವಾದ ಶಬ್ದಗಳನ್ನ ಮಾಡ್ತಿದ್ರೆ ಅದು ನಾಟಕಕ್ಕೆ ಪೂರಕವಾಗಲ್ಲ, ಮಾರಕ ಆಗುತ್ತೆ. ಆ ವಿಚಾರ ಅಲ್ಲಿಗೆ ಬೇಕೇ ಬೇಕು ಅನ್ನೋ ಒಂದು ವಿಚಾರ ಬರೋತ್ನ ಕೆಲವರು ಸುಮ್ಮನೆ ಹೇಳ್ತಾ ಆಹಾ ಹೌದಾ ಓಹೋ ಏಹೆ ಅಂತಿರ್ತಾರೆ, ಅನಗತ್ಯ ಅಂತ ನನ್ನ ಭಾವನೆ. ಶ್ರೀ ರಂಗನಾಥ್ ಒಂದ್ಸಲಿ ದಪ್ಪ ಹಾಳೆಯನ್ನ ಮೈಕಿನ ಮುಂದೆ ಅಲ್ಲಾಡಿಸಿ ಗುಡುಗಿದ ಶಬ್ದವನ್ನು ಸೃಷ್ಟಿ ಮಾಡುತ್ತಿದ್ದು ನನಗಿನ ನಾಪಕ ಇದೆ ಅಂತ ಬರೀತಾರೆ. ದಪ್ಪ ಹಾಳೆಗಳನ್ನ ಇಟ್ಕೊಂಡು ಶಬ್ದ ಮಾಡಿದ್ರಂತೆ ಅದು ಗುಡುಗಿನ ಶಬ್ದ, ಯಾಕಂದ್ರೆ ಇವಾಗಿನ ತರ ಅವಾಗ ಇನ್ನೂ ಇದು ಬಂದಿರ್ಲಿಲ್ವಲ್ಲ, ರೆಕಾರ್ಡೆಡ್ ಅಲ್ಲ ಅಷ್ಟು ಇರ್ಲಿಲ್ವಲ್ಲ ಅದನ್ನ. ಅಂದ್ರೆ ಆಗಿನ ಸಮಯದಲ್ಲಿ ನಮ್ಮನಲ್ಲಿ ಇನ್ನೋವೇಟಿವ್ ಅಂತ ಹೇಳ್ತೀವಲ್ಲ, ನಮ್ಮಲ್ಲಿ ಕ್ರಿಯೇಷನ್ ಮಾಡೋದಕ್ಕೆ ಸೃಷ್ಟಿ ಮಾಡೋದಕ್ಕೆ ಒಂದ್ ರೀತಿ ನಮ್ಮ ಮುಂದೆ ಒಂದು ನಮ್ಮ ಬುದ್ಧಿಮತ್ತೆಗೆ ಸವಾಲನ್ನು ಒದಗಿಸ್ತಾ ಇದ್ದಂಥದ್ದು ಆಕಾಶವಾಣಿ. ಇನ್ನೊಂದು ಆಕಾಶವಾಣಿ ಮುಖ್ಯ ಉದ್ದೇಶ ಸಾಮಾನ್ಯ ಮನುಷ್ಯನ ಹಿಡಿದು ಅತ್ಯಂತ ಮೇಧಾವಿಯವರೆಗೂ ತಲುಪುವಂಥದ್ದು. ಆಮೇಲೆ ಮೊದಲು ನಮ್ಮ ರೇಡಿಯೋ ನಾಟಕಗಳನ್ನ ಬರೆಯೋ ಸಂಖ್ಯೆ ಕಡಿಮೆ ಇರೋದ್ರಿಂದ ಎಷ್ಟೋ

0: ಮೊದಲು ಕತೆ ಕಾದಂಬರಿಗಳನ್ನ ರೇಡಿಯೋ ನಾಟಕಗಳಾಗಿ ತೆಗೆದುಕೊಳ್ತಾ ಇದ್ರು. ಅದರಲ್ಲಿ ಮಹಾಸತಿ ಸರಸ್ವತಿ ಇರ್ಬೋದು, ಚೋಮನ ದುಡಿಯಬಹುದು, ಮೂಕಜ್ಜಿ ಕನಸುಗಳು, ನಾಯಿ ನೆರಳು, ಭಟ್ಟನಮಗಳು, ಈ ಕಡೆ ಹೀಗೆ ಲಿಸ್ಟ್ ಬೆಳೀತೋಗುತ್ತೆ. ರೇಡಿಯೋ ತಂತ್ರ ಅಷ್ಟು, ರಚನಾ ತಂತ್ರ ಅಷ್ಟು ಸುಲಭ ಅಲ್ಲ. ಆಸಕ್ತಿ ಬೆಳೆಸೋದಕ್ಕೆ ಅದು ತಕ್ಕಾಗಿ ಒಂದು ತರಬೇತಿ ಕೊಟ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಒಂದೆರಡು ಸಲ ಮಾಡಿದ್ರು ವರ್ಕ್ಶಾಪ್ಗಳನ್ನ. ಇನ್ನೊಂದು ಬಹಳ ಮುಖ್ಯವಾದ, ವೃತ್ತಪತ್ರಿಕೆಯಲ್ಲಿ ಬಂದಂತ ಒಂದು ಸುದ್ದಿಯನ್ನ ನರೋತ್ನರಾಮ್ ಅವರು ಅರಿಶಿನ ಅಳಿಸಬೇಡಮ್ಮ ಅಂತ ಒಂದು ನಾಟಕ ಮಾಡಿದ್ರಂತೆ. ಒಂದ್ ಸುದ್ದಿ ಬಂತಂತೆ, ನಾಲ್ಕೇ ಸಾಲಿನ ಸುದ್ದಿ. ಒಬ್ಬ ಮಗ ಸತ್ತೋಗ್ತಾನೆ, ಸೊಸೆ ವಿಧವೆ ಆಗ್ತಾಳೆ, ಅವಳು ಏನ್ ಮಾಡ್ತಾಳೆ, ಅತ್ತೆ ಇನ್ನೊಬ್ಬ ಮಗನಿಗೆ ಕೊಟ್ಟು ಮದ್ವೆ ಮಾಡ್ತಾಳೆ ಅಂತ ಪತ್ರಿಕೆಯಲ್ಲಿ ನ್ಯೂಸ್ ಬಂತಂತೆ. ಅದನ್ನ ನರೋತ್ನರಾಮ್ ತಗೊಂಡು ರೇಡಿಯೋ ನಾಟಕಾಗಿ ಅರಿಶಿನ ಅಳಿಸಬೇಡಮ್ಮ ಅಂತ ಅಂದ್ಬಿಟ್ಟು ಅದನ್ನ ಅಳವಡಿಸಿದ್ರಂತೆ. ಒಟ್ಟಿನಲ್ಲಿ ಇಷ್ಟು ಅನೇಕ ವಿಚಾರಗಳನ್ನ ನಾವು ಆಕಾಶವಾಣಿಯಲ್ಲಿ ಯುನೈಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಮಾಡ್ತೀವಿ. ಇದೇ ತರ ಅಲೆಗಳು ಇರ್ಬೋದು, ಅಥವಾ ನಗಬೇಡಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಅಮ್ಮಮ್ಮ ಅವರ ಕಾವೇರಮ್ಮನ ಹಾಕೋರು ಸ್ವಂತ ಅನುಭವ ತೆಗೆದುಕೊಂಡು ಬರೆದಂತದ್ದು. ಶವದ ಮನೆ ಬಗ್ಗೆ ಹೇಳ್ತಾರೆ, ಶವದ ಮನೆ ಮಾಡಿದಾಗ ಎಷ್ಟು ಹೆದರಿಕೆ ಆಗ್ತು ಆಡಿಯನ್ಸ್ ಕೇಳಿದಾಗ, ಚದುರಂಗರ ಶವದ ಮನೆ ಕೇಳಿದಾಗ ಎಷ್ಟು ಹೆದರಿಕೆ ಪಟ್ಕೊಂಡ್ರು ಅಂತ ಹೇಳ್ತಾರೆ. ಹೀಗೆ ಮತ್ತೆ ಅದಲ್ಲದೆ ರಂಗನಾಟಕ ತಂಡವನ್ನ ಕರೆಸಿ ಆಕಾಶವಾಣಿಯಲ್ಲಿ ಆ ರಂಗನಾಟಕವನ್ನ ರೇಡಿಯೋ ನಾಟಕ ಅವರೇ ತಂಡದವರೇ ಬಂದು ರಂಗನಾಟಕ ಮಾಡಿದ್ರು ಆಕಾಶವಾಣಿಯಲ್ಲಿ. ಆಮೇಲೆ ಕಾರ್ಖಾನೆಗಳು ಕಾರ್ಮಿಕರ ನಾಟಕ ಮಾಡ್ತಾ ಇದ್ದಿದ್ದು. ಆಮೇಲೆ ರಾಷ್ಟ್ರೀಯ ನಾಟಕಗಳು ಬಹಳ ಮುಖ್ಯವಾಯ್ತು. 1958 ಇಸ್ವಿಂದ ಪ್ರಾರಂಭ ಆಯ್ತಂತೆ. ನಮ್ಮ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ, ಹಲವಾರು ಭಾಷೆಗಳಿವೆ. ಅವೆಲ್ಲ ಭಾಷೆಗಳನ್ನ ಹೇಗೆ ಅನುವಾದ ಮುಖಾಂತರ ಎಲ್ಲ ಪ್ರಾಂತ್ಯದವರೆಗೂ ತಲುಪಿಸ್ಬೋದು, ಅಲ್ಲ ಸವಾಲು ಸಂಸ್ಕೃತಿನ ಪರಿಚಯ ಮಾಡಿಸುವಂಥದ್ದು ಒಂದು ಗುರಿ. ಸ್ವಾತಂತ್ರ್ಯ ಬಂದ್ಮೇಲೆ ಬಹಳ ಮುಖ್ಯವಾಯಿತು ಅಂತ ಅದು ಆಕಾಶವಾಣಿ ಅದರ ಒಂದು ಸವಾಲನ್ನು ಅದನ್ನು ಸ್ವೀಕರಿಸ್ತು. ಆಮೇಲೆ ಲಂಕೇಶ್ ನಾಟಕ ಸಪ್ತಾಹ, ಗಿರೀಶ್ ಕಾರ್ನಾಡ್ ನಾಟಕ ಸಪ್ತಾಹ ಇರ್ಬೋದು, ಪತ್ಯದ ನಾಟಕ ಸಪ್ತಾಹ, ವಿಜ್ಞಾನ ನಾಟಕ ಸಪ್ತಾಹ, ಹೀಗಾಗಿ ಅನೇಕ ನಾಟಕಗಳನ್ನ ಮಾಡಿ ಒಂದು ರೀತಿಲಿ ಜನರಿಗೆ. ಆಮೇಲೆ ಇವರು ಶಂಕರ್ ನಾರಾಯಣ್ ಸರ್ ಹೇಳ್ದಂಗೆನೆ 97 ಸುವರ್ಣ ಸಂಭ್ರಮ ಅಂತ, ಅವಾಗ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ 7 ಸ್ಟೇಷನ್ಗಳು ಅದನ್ನ ಇಟ್ಕೊಂಡು ಆಕಾಶವಾಣಿಯ ನಾಟಕ ಮಾಡಿದ್ದು. ಏನು ಅಂದ್ರೆ ಒಟ್ಟಿನ ಸಮಾಜದಲ್ಲಿ ಆಗುವಂತ ರಾಜಕೀಯದಲ್ಲೂ ಆಗು ಹೋಗುಗಳನ್ನ ಒಂದು ವಸ್ತುವಾಗಿ ಸ್ವೀಕರಿಸಿ ಅದನ್ನ ಆಕಾಶವಾಣಿಯ ನಾಟಕಗಳ ಮುಖಾಂತರ ಬಿತ್ತರಗೊಳಿಸಿದ್ದು ಬಹಳ ಮುಖ್ಯವಾದ ವಿಚಾರ.
1: ಆಕಾಶವಾಣಿ ನಾಟಕ ಮತ್ತು ಕೇಳುಗರು, ಇದುವರೆಗೆ ಮಾತನಾಡಿದವರು ಅಬ್ಬಾಸ್ ಖಾನ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ರಂಗ ಕಲಾವಿದರಾದ ಡಾಕ್ಟರ್ MS ವಿದ್ಯಾ ಅವರು. ಆತ್ಮೀಯರೇ, ಇವತ್ತಿನ ಕನ್ನಡ ಭಾರತಿ ಸಂಚಿಕೆಯಲ್ಲಿ ಆಕಾಶವಾಣಿ 90 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ತಾರೀಕು ಬೆಂಗಳೂರು ಗಾಯನ ಸಮಾಜದ ಸಹಯೋಗದಲ್ಲಿ ಆಯೋಜಿಸಿದ್ದ ಸ್ವರಸ್ಮೃತಿ ಸಾರಸ್ವತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಆಶಾ, ನಿರ್ವಹಣೆ KL ರಾಜೇಶ್ವರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ ಪ್ರತಿಭೆ ಪರಿಶ್ರಮ ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ ಲಲಿತ ಕಲೆ ಶಿಲಾಶಾಸನಗಳು ತಾಡವೋಲೆ ವಾಸ್ತುಶಿಲ್ಪ ಪ್ರಾಚೀನ ವಿಗ್ರಹಗಳು ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.